107.8 FM. Radio Sarang. Ega app nalu kuda labhya.

0: 107.8 FM
1: ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.

0: You're listening to Radio Sarang, 107.8 FM.
1: ರೀ ಮನೆ ಖರ್ಚಿಗೆ ಹಣ ಕೊಡಿ.
2: ಇದು ರೇಷನ್ಗೆ 15,000, ತರಕಾರಿಗೆ 2,000,
1: ಮತ್ತೆ ವಿದ್ಯುತ್ ಬಿಲ್ಲಿಗೆ
2: ಈಗ 0 ರೂಪಾಯಿಯನ್ನು ಹೇಗೆ ಕೊಡ್ಲಿ?
1: ಓಹೋ, ಮರೆತೇ ಬಿಟ್ಟಿದ್ದೆ, ನಾವು ಸೋಲಾರ್ ಪ್ಯಾನೆಲ್ ಅಳವಡಿಸಿದ್ದೇವೆ ಅಲ್ವಾ, 4,000 ಉಳಿತಾಯ ಆಯ್ತಲ್ಲ, ನಾವು ಶಾಪಿಂಗ್ ಮಾಡೋಣವಾ?
2: ಖಂಡಿತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in ನಲ್ಲಿ.
0: Radio Sarang, 107.8 FM.
3: ಕರುಣಾಳು ಬಾಬೆಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
4: ನಾನು ಡಾಕ್ಟರ್ ಗುರುರಾಜ್ ಕರಜಗಿ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ 107.8.
5: ಕೈ ಹಿಡಿದು ನಡೆಸೆನ್ನನು.
4: ಎಲ್ಲ ಸಹೃದಯರಿಗೆ ನಮಸ್ಕಾರ. ನಾವೆಷ್ಟೋ ಜನ ನಮ್ಮ ಸಂಬಂಧಿಗಳನ್ನು, ಸ್ನೇಹಿತರನ್ನು ಕಳ್ಕೊಂಡಿದ್ದೇವೆ ಸಂದರ್ಭದಲ್ಲಿ. ಆಗ ಅನ್ನಿಸ್ತು, ಎಂಥ ದೊಡ್ಡ ಅನಾಹುತ ಆಗಿ ಹೋಯ್ತಲ್ಲ ಅಂತ ಅನ್ನಿಸ್ತು. ಆವಾಗೊಂದು ಸಮಾಧಾನ ಏನು ಅಂದರೆ, ಇದು ಮನುಷ್ಯನ ಪ್ರಪಂಚದ ಸೃಷ್ಟಿ ವ್ಯವಸ್ಥೆನೇ ಹೀಗಿದೆ. ಯಾವತ್ತೊಂದು ಮಹಾ ಅನಾಹುತ ಅಂತ ಆದರೆ ಅದಾದ ನಂತರ ಬರೋದು ಸುವರ್ಣಕಾಲ ಅಂತ ನಂಬ್ಕೋಬೇಕು. ನಂಬಬೇಕು ಅದನ್ನು, ಅದೇ ಬದುಕಿಗೊಂದು ಆಧಾರ. ಅದಕ್ಕೆ ಹೇಳ್ತಾರೆ, ನೈಟ್ ಈಸ್ ಡಾರ್ಕೆಸ್ಟ್ ವೆನ್ ದ ಸನ್ರೈಸ್ ಈಸ್ ಕ್ಲೋಸರ್ ಅಂತ. ಬೆಳಗು ಹತ್ತಿರ ಬಂದಾಗಲೇ ರಾತ್ರಿ ಬಹಳ ದಟ್ಟ ಅನಿಸೋದು ಅಂತ. ಈಗ ನಮ್ಮ ದಟ್ಟ ಆಗಿರೋದ್ರಿಂದ ಇನ್ನು ಬೆಳಗು ತುಂಬ ಹತ್ತಿರ ಇದೆ ಅಂತ ಅನಿಸ್ತಾ ಇದೆ. ಅದಕ್ಕೊಂದ್ಸಲ ನನಗೆ ಡಿ ವಿ ಜಿ ಮಾತು ಬಹಳ ಮುಖ್ಯ ಅನಿಸುತ್ತೆ. ಅವರು ಎಷ್ಟು ಅದ್ಭುತ ಅಂತ ಅನಿಸುತ್ತೆ ಕೆಲವೊಂದು ಪದ್ಯಗಳು ಸಮನ್ವಯ ಮಾಡ್ಕೊಳ್ಳೋದಕ್ಕೆ. ಅನುರಾಗ ದುಃಖಗಳು ಒಮ್ಮೊಮ್ಮೆ ಬಿರು ಬೀಸಿ ಮನದ ತೆರೆಗಳ ಕುಲುಕಿ ಕಡೆಯುವುದು ಒಳಿತು. ಅನುರಾಗ ದುಃಖಗಳು ಒಮ್ಮೊಮ್ಮೆ ಬಿರು ಬೀಸಿ ಮನದ ತೆರೆಗಳ ಕುಲುಕಿ ಕಡೆಯುವುದು ಒಳಿತು. ಘನವರ್ಷ ಬಿರುಗಾಳಿ ಜಡಿಯಲು ಘನವರ್ಷ ಬಿರುಗಾಳಿ ಬಡಿಯಲು ಇರುಳೋಳ್ ನೆಲನ ದಿನದ ಸೊಗಸು ಇಮ್ಮಡಿಯೋ ಮಂಕುತಿಮ್ಮ ಅಂತ. ಎಷ್ಟು ಚಂದದ ಮಾತಲ್ಲ. ಆಗಾಗ ದುಃಖ ಬರಬೇಕಂತೆ, ಅದು ಸಣ್ಣದ ಬರೋದಲ್ಲ. ಬಿರುಬೀಸಿ ಮನದ ತೆರೆಗಳ ಕುಲುಕಿ ಕಡೆಯುವುದು ಒಳಿತು. ಯಾವಾಗಲೂ ಒಂದ್ಸಲ ಹಿಂಗೆ ಜೋರಾಗಿ ಕುಲುಕಿ ಬಿಡಬೇಕು, ಅಲುಗಾಡಿಸ್ಬಿಡ್ಬೇಕು ನಮ್ಮ ನೆಲಗಳನ್ನು. ಯಾಕಂದರೆ ಅದು ಹೇಗಾಗ್ತದೆ ಅಂತ ಉದಾಹರಣೆ ಕೊಡ್ತಾರೆ. ಅದಕ್ಕೆ ಗುಂಡಪ್ಪನವರೇ ಸರಿ ಅಂತ ಉದಾಹರಣೆ ಕೊಡೋದಕ್ಕೆ. ಘನವರ್ಷ ಬಿರುಗಾಳಿ ಬಡಿಯಲು ಇರುನೋಳ್ ನೆಲನ. ಕಲ್ಪನೆ ಮಾಡಿಕೊಳ್ಳಿ, ರಾತ್ರಿ ಮನೆಯಲ್ಲಿದ್ದೀವಿ, ಜೋರಾಗಿ ಗುಡುಗು ಮಿಂಚು ಸಿಡ್ಲು ಬರ್ತದೆ, ಜೋರಾಗಿ ಮಳೆ ಬರ್ತದೆ, ನಮ್ಮಲ್ಲಿ ವಯರ್ ಹಸಿ ಆದ ತಕ್ಷಣ ಕರೆಂಟ್ ಹೋಗೋದು ಅಭ್ಯಾಸ, ಕರೆಂಟ್ ಹೋಗ್ಬಿಡ್ತದೆ. ಮನೆಯಲ್ಲಿ ಒಬ್ಬರೇ ಇದ್ದೀರಿ, ಜೋರಾಗಿ ಮಳೆ ಬರ್ತದೆ, ಏನಪ್ಪ ಇದು ಸಿಡ್ಲು ನೋಡಿದೆ, ಎಲ್ಲಿ ಸಿಡ್ಲು ಹೊಡಿತದೋ ಅಂತ ಅನಿಸ್ಬಿಡ್ತದೆ. ಆ ಗಾಬರಿ ಆದಾಗ ಏನು ಪ್ರಳಯ ಕಾಲದ ಮಳೆಯಪ್ಪ ಅಂತ ಅನಿಸ್ಬಿಡ್ತದೆ. ಆದರೆ ಮರುದಿನ ಬೆಳಗ್ಗೆ ನೀವು ವಾಕಿಂಗ್ ಹೋಗುವಾಗ ರಸ್ತೆ ಎಲ್ಲ ತೊಳೆದು ಚೊಕ್ಕವಾಗಿದೆ, ಮರದ ಎಲೆಗಳೆಲ್ಲ ತೊಳೆದು ಸ್ವಚ್ಛವಾಗಿದ್ದಾವೆ, ಬೆಳಗ್ಗೆ ಸೂರ್ಯೋದಯ ಅದ್ಭುತವಾಗಿ ಕಾಣಿಸುತ್ತೆ. ಅದು ಡಿವಿಜ್ ಹೇಳ್ತಾರೆ, ಮರುದಿನ ಸೂರ್ಯೋದಯ ಚಂದ ಕಾಣಿಸಿದ್ದು ಯಾಕೆ ಅಂದರೆ ನಿನ್ನೆ ರಾತ್ರಿ ಮಳೆಗೆ, ನಿನ್ನೆ ರಾತ್ರಿಯೇ ಬಂತಲ್ಲ ಅಪರೂಪದ ಮಳೆ. ಅದಕ್ಕೆ ಹೇಳ್ತಾರೆ, ಘನವರ್ಷ ಬಿರುಗಾಳಿ ಬಡಿಯಲು ಇರುಳೋಳ್ ನೆಲನ, ರಾತ್ರಿಯೊಳು ಜೋರಾಗಿ ಹೊಡಿತಲ್ಲ ಅದು, ಅದರಿಂದ ಏನಾಗ್ತದೆ, ದಿನದ ಸೊಗಸು ಇಮ್ಮಡಿಯೋ ಮಂಕುತಿಮ್ಮ. ಈಗ ನಮಗೀಗಾಗಲ್ಲ ಅನುರಾಗ ದುಃಖಗಳು ಬಿರುಬೀಸಿ ಹೊಡೆದೇವಲ್ಲ ನಮಗೆಲ್ಲ ಇಡೀ ವರ್ಷ ಈಗ. ಆದ್ದರಿಂದ ನಾನು ಅಂದ್ಕೊಂಡಿದ್ದು ಹೀಗೆ, ದಿನದ ಸೊಗಸು ಇಮ್ಮಡಿಯೋ ಮಂಕುತಿಮ್ಮ, 21ನೇ ವರ್ಷ ಚೆನ್ನಾಗಿ ಆಗ್ತದೆ ಅಂತ ನಂಬಿಕೆಯಲ್ಲಿ ಮನುಷ್ಯ ಬದುಕೋದೆ, ನಂಬಿಕೆ ಮೇಲೆ ಆಸೆ ಮೇಲೆ ನಂಬ್ಕೋಬೇಕು. ಹೇಳ್ತಾರೆ ಎಷ್ಟು ಕೊರೋನಾಗೆ ಹೇಳಿ ಮಾಡಿಸ್ದಂಗಿದೆ ಪದ್ಯ ಇದು. ಗಗನ ಬಿಸಿ ಗವಸಾಗಿ ಕೆರೆಗಳ ಆವಿಗೆಯಾಗಿ ಜಗದುಸಿರೆ ಹೊಗೆಯಾಗಿ ಧಗಧಗಿಸುವಂದು ಬಗೆದೆತ್ತಣಿನೋ ರಾತ್ರಿಯಲ್ಲಿ ಧರೆಗೆ ತಂಪೆರೆವ ಮುಗಿಲುವಲು ದೈವ ಕೃಪೆ ಮಂಕುತಿಮ್ಮ. ಗಗನ ಬಿಸಿ ಗವಸಾಗಿ ಆಕಾಶ ಬಿಸಿಯಾಗಿ ಹೊದ್ದಿಕೆ ಹೊಚ್ಚದಂಗೆ ಆಗ್ಬಿಟ್ಟಿದೆ. ಕೆರೆಗಳ ಆವಿಗೆಯಾಗಿ ಕೆರೆಗಳ ನೀರೆಲ್ಲ ಕಾದು ಕಾದು ಒಂಥರ ಉಗಿಯ ಪೆಟ್ಟಿಗೆ ಆದಂಗೆ ಆಗ್ಬಿಟ್ಟಿದ್ದಾವೆ. ಜಗದುಸಿರೆ ಹೊಗೆಯಾಗಿ ಈಗಾಗಿಲ್ವಾ ನಮಗೆ, ನಮ್ಮ ಉಸಿರೇ ಹೊಗೆ ಆಗಿಬಿಟ್ಟಿದೆಯಲ್ಲಪ್ಪ. ನಾವು ಸಣ್ಣವರಿದ್ದಾಗ ಬೈತಿದ್ದು ದೊಡ್ಡವರು, ಯಾಕೋ ಮುಖ ಮುಚ್ಕೊಂಡು ಓಡಾಡ್ತಿ ಅಂತ ಇದ್ರು, ಈಗ ಯಾಕೋ ತಕ್ಕೊಂಡಿದೀಯಾ ಅಂತಾರೆ ಅಲ್ವಾ. ಈ ಪರಿಸ್ಥಿತಿಗೆ ಬಂದಿದ್ದೇವೆ ನಾವು. ನಮ್ಮ ಉಸಿರೇ ನನಗೆ ವಿಷ ಆಗ್ಬಿಟ್ಟಿತ್ತಲ್ಲ. ಜಗದುಸಿರೇ ಹೊಗೆಯಾಗಿ ಧಗಧಗಿಸುವಂದು, ಇಡೀ ಪ್ರಪಂಚ ಧಗಧಗ ಆಗ್ಬಿಡ್ತಲ್ಲ. ಈಗ ಹೊಗೆದೆತ್ತಣಿನೋ ರಾತ್ರಿಯಲ್ಲಿ ಧರೆಗೆ ತಂಪೆರೆವ. ಇದಾದಾಗ ಧರೆಗೆ ತಂಪೆರೆವ ಮುಗಿಲವಲು ದೈವ ಕೃಪೆ ಮಂಕುತಿಮ್ಮ. ಆ ಧಗಧಗ ಆದಾಗ ತಮ್ಮ ಗಮನ ಇರಬೇಕು. ಬೇಸಿಗೆಯಲ್ಲಿ ನೆಲ ಕಾದು ಕುದೀತವೆ, ಅಯ್ಯೋ ಏನು ಶಕೆಯಪ್ಪ ಅಂದಾಗ ಮಳೆ ಬರುತ್ತೆ ನೋಡಿ, ಎಷ್ಟು ಸಂತೋಷ ಆಗತ್ತೆ ಗೊತ್ತಾ. ಅದು ಯಾವಾಗಲೂ ಹಾಗೇನೆ, ನೆಲ ಕಾದಾಗ ಮಳೆ ಬರಬೇಕಾದದ್ದೆ. ಅದಕ್ಕೆ ಹೆಂಗೆ ಹೇಳ್ತಾ ಇರೋರು, ಬಂದಾಗ ಧರೆಗೆ ತಂಪೆರೆವ ಮುಗಿಲುವಲು ದೈವ ಕೃಪೆ ಮಂಕುತಿಮ್ಮ. ಆ ದೈವ ಕೃಪೆ ನಮ್ಮ ಮೇಲಿದೆ ಇರಲಿ ಅಂತ ಪ್ರಾರ್ಥಿಸ್ತಾ

0: ಹಾಯ್, ಯಾನಿಗನ್ ರಕ್ಷ ಶೆಟ್ಟಿ. ನೀವು ಕೇಳೊಂದುಲ್ಲರು ರೇಡಿಯೋ ಸಾರಂಗ್ 107.8 FM. ರಂಗ ರಂಗದ ಬದುಕು.
1: ಬರಬೇಕಾದ್ರೆ ಶಂಕರ್ ಮಠ ಹತ್ರ ನಿಲ್ಲಿಸಿ ಶಂಕರಾಚಾರ್ಯ ನಮಸ್ಕಾರ ಮಾಡಿ ಬಂದೆ. ತಮಾಷೆ ಮಾಡ್ತಿದ್ದೆ, ಶಂಕರಾಚಾರ್ಯ ನಮಸ್ಕಾರ ಮಾಡಿ ರಾಮಾನುಜಾಚಾರ್ಯ ಬಗ್ಗೆ ಮಾತಾಡೋಕೆ ಹೋಗ್ತಾ ಇದ್ದೀನಿ ಅಂತ. ಯಾಕೆ ಅಂದರೆ ನನಗೆ ಎಷ್ಟೋ ಜನ ಒಬ್ರು ಕೇಳಿಬಿಟ್ರು ಪ್ರಶ್ನೆ ನನಗೆ, ಸರ್ ನೀವು ಮಾಧುರ ಸ್ಮರ್ತರ ಅಂತ ಕೇಳಿದರು. ಯಾಕೆ ಪ್ರಶ್ನೆ ಕೇಳ್ತೀರಿ ಎಂದೆ. ಕೇಳಿದಾಗ ನೀವು ಶಂಕರಾಚಾರ್ಯ ಬಗ್ಗೆ ಮಾತಾಡಿದಾಗ ನೀವು ಮಾಧುರ ಅಂತ ಅನ್ನಿಸ್ಲೇ ಇಲ್ಲ ನನಗೆ ಅಂತ. ನಾನು ಮಾಧುವ ಆಗಿರಲಿಲ್ಲ ಆವಾಗ ಅಂತ ಹೇಳಿದ್ರು. ನಾನು ಮಾಧುವ ಅನ್ಕೊಂಡು ಶಂಕರ ಮತ್ವವನ್ನು ಹೇಳೋಕೆ ಹೋದರೆ ನನ್ನಂಥ ಮೂರ್ಖ ಇನ್ನು ಯಾರೂ ಆಗೋಕ್ಕೆ ಸಾಧ್ಯ ಇಲ್ಲ, ನನಗೆ ಮೋಸ ಮಾಡ್ಕೋತೀನಿ ಆವಾಗ. ಆದರೆ ಮಧ್ವಾಚಾರ್ಯ ಬಗ್ಗೆ ಮಾತಾಡಬೇಕಾದ್ರೆ ನಾನು ಮಾಧುವನಾಗೇ ಮಾತಾಡಬೇಕು. ಅವರ ದೃಷ್ಟಿಯನ್ನು ಅರ್ಥ ಮಾಡ್ಕೋಬೇಕಾದ್ರೆ ಅವ್ರ ದೃಷ್ಟಿಯೊಳಗೇನೆ ನಾನು ಇವತ್ತಿನಿಂದ ಶ್ರೀ ವೈಷ್ಣವ. ಹಂಗೆ ಆಗದವ್ರ ಆಗೋಲ್ಲ, ಒಂಥರ ಪರಕಾಯ ಪ್ರವೇಶ ಮಾಡಬೇಕಾಗತ್ತೆ. ನಮ್ಮ ಆಫೀಸಲ್ಲೆಲ್ಲ ಸುದ್ದಿ ಆಗಿಬಿಟ್ಟಿದೆ, ನಮ್ಮ ಆಫೀಸಲ್ಲಿ ಹುಡುಗರೆಲ್ಲ ರಾಮಾನುಜಾಚಾರ್ಯ ಬಗ್ಗೆ ಮಾತಾಡ್ತೀರಂತೆ ಸರ್ ನೀವು ಅಂತ. ಯಾಕ್ರೋ ಅಂತ ಕೇಳಿದೆ. ನಮ್ಮ ಆಫೀಸಲ್ಲಿ ಗೊತ್ತಾಗ್ಬಿಡುತ್ತೆ, ನಾನು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡೋಕ್ಕೆ ಶುರು ಮಾಡ್ತೀನಿ. ನಾನು ವಿಜ್ಞಾನದ ವಿದ್ಯಾರ್ಥಿ, ಸಾಕಷ್ಟು ಪೂರಕ ವಿಷಯಗಳನ್ನೆಲ್ಲ ಸಂಗ್ರಹ ಮಾಡಿಕೊಂಡು ಸುಮಾರು ಒಂದು ತಿಂಗಳು ಮೊದಲಾದರೂ ಶುರು ಮಾಡ್ತೀನಿ ನಾನು ಮಾಡೋದಕ್ಕೆ. ಎಲ್ಲ ವಿಷಯಗಳನ್ನು ತಂದು ಕೂಡಿ ಹಾಕಿ ನಾನು ಒಂದು ಅಭ್ಯಾಸ ಹೇಳ್ಬಿಡ್ಬೇಕು. ನಾನು ಬರೀತೀನಿ ಎಲ್ಲ. ಯಾಕೆ ಬರೀತೀನಿ ಅಂದರೆ ಹತ್ತಾರು ಆಕರ ಗ್ರಂಥಗಳಿಂದ ತಗೊಂಡದ್ದನ್ನು ಇಟ್ಕೊಂಡು ಕೊಡೋಕ್ಕಾಗಲ್ಲ ಟೇಬಲ್ ಮ್ಯಾಲಿಲ್ಲಿ. ಅದನ್ನೆಲ್ಲೂ ಸಿಸ್ಟಮ್ಯಾಟಿಕ್ ಒಬ್ಬ ಸ್ಟೂಡೆಂಟ್ ಬರೋದು ಹಾಗೆ ಬರೀತೇನೆ. ನಾನು ಒಂದು 100 ಪುಟ ಬರೀತೇನೆ, ನನಗೋಸ್ಕರ ಬರೆಯೋದು. ಆದರೆ ಮಾತಾಡಬೇಕಾದ್ರೆ ಓದಲ್ಲ ಅದನ್ನು. ಯಾಕಂದರೆ ನನಗೆ ನಂಬಿದ್ದು, ನಾನು ಮೇಷ್ಟ್ರಾಗಿ ಮಾತು ಹೋಗ್ಬಿಡ್ತದೆ, ಬರಹ ಶಿಲ್ಪ ಇದ್ದ ಹಾಗೆ. ಒಂದು ಸಲ ಬರೆದ್ರೆ ಮನಸ್ಸಲ್ಲಿ ಚಕ್ಕ ಕೂತ್ಕೊಂಡ್ಬಿಡುತ್ತೆ. ನಾಳೆ ನಾನು ಯಾವತ್ತಾದರೂ ಏನಾದರೂ ಹೇಳಬೇಕಾದ್ರೆ ಆ ಗ್ರಂಥಗಳನ್ನ ಹುಡ್ಕೊಂಡು ಹೋಗೋದು ಬೇಕಾಗಿಲ್ಲ, ಅದರ ಸಾರರೂಪವಾಗಿ ಇಲ್ಲಿ ಸಿಗತ್ತೆ ನನಗೆ ಅಂತ ಆ ದೃಷ್ಟಿಯಿಂದ ಬರಿಬೋದು. ನನ್ನ ಎಷ್ಟೋ ಸಲ ನನ್ನ ಸ್ನೇಹಿತರು ತಮಾಷೆ ಮಾಡ್ತಾರೆ, ಲೆಕ್ಚರ್ ಮುಗಿದ್ಮೇಲೆ ಇದನ್ನು ಹೇಗೆ ಕಳಿಸ್ಬಿಡ್ಬೋದು ಸರ್ ಪುಸ್ತಕ ಪ್ರಿಂಟ್ ಮಾಡೋದಕ್ಕೆ ಅಂತ. ಖಂಡಿತ ಕಳಿಸ್ಬೋದು, ಅದು ಕರೆಕ್ಷನ್ ಮಾಡಿದ್ದೇ ಇರ್ತದೆ. ಯಾಕೆ ಇದನ್ನು ಹೇಳಿದೆ ಅಂದರೆ ದೊಡ್ಡವ್ರ ಬಗ್ಗೆ ಮಾತಾಡಬೇಕಾದ್ರೆ ತುಂಬ ಎಚ್ಚರ ಇರಬೇಕು. ನನಗೆಲ್ಲವೂ ಗೊತ್ತಿದೆ ಅಂತಿಲ್ಲ, ಆದರೆ ಹೇಳಿದ್ರಲ್ಲಿ ತಪ್ಪಿರಬಾರ್ದು. ಆದಷ್ಟು ಮಟ್ಟಿಗೆ ನಾನು ತಿಳಿದ ಮಟ್ಟಿಗೆ ತಪ್ಪಾಗಬಾರ್ದು, ಯಾಕಂದರೆ ಅದೊಂದು ಅಪಚಾರ ಮಾಡಬೇಕಾಗತ್ತೆ ದೊಡ್ಡವರಿಗೆ. ಅದರಿಂದ ಆ ಗಮನವನ್ನು ಇಟ್ಕೊಂಡು ರಾಮಾನುಜಾಚಾರ್ಯರ ಬಗ್ಗೆ ಮಾತಾಡಬೇಕು ಅಂತ. ನಾನು ಕೆಲವು ಸ್ವಾಮಿಗಳನ್ನು ಕೂಡ ಭೇಟಿಯಾದೆ, ಗುರುಗಳನ್ನು, ಶ್ರೀ ವೈಷ್ಣವ ಮತದ ಗುರುಗಳನ್ನು ಭೇಟಿಯಾಗಿ ಅವ್ರ ಕಡೆಯಿಂದ ಸಾಕಷ್ಟು ವಿಷಯಗಳನ್ನು ತಗೊಂಡಿದ್ದೇನೆ. ಕೆಲವರಂತೂ ನನಗೆ ಶ್ರೀರಂಗಂ ದೇವಸ್ಥಾನದ ಒರಿಜಿನಲ್ ಆರ್ಕೈವ್ಸಿಂದ ವಸ್ತುಗಳನ್ನು ಪೆನ್ ಡ್ರೈವಲ್ಲಿ ಹಾಕಿಕೊಟ್ರು, ನನ್ನ ಕಂಪ್ಯೂಟರ್ಲ್ಲಿ ಹಾಕ್ಕೊಂಡಿದ್ದೀನಿ. ಅಷ್ಟು ಕೃಪೆ ಮಾಡಿದರು ನನ್ನ ಮೇಲೆ. ನನಗನ್ನಿಸ್ತು ಇತಿಹಾಸವನ್ನು ಪುನರ್ ನಿರ್ಮಾಣ ಮಾಡೋದು ಅತ್ಯಂತ ಪ್ರಯಾಸದ ಕೆಲಸ ಇದು. ಇತಿಹಾಸವನ್ನು ಮತ್ತೆ ಕಟ್ಟೋದಿದೆಯಲ್ಲ, ಪುನರ್ ನಿರ್ಮಾಣ ಮಾಡೋದು ಬಹಳ ಪ್ರಯಾಸದ ಕೆಲಸ. ಯಾಕಂದರೆ ದಾಖಲೆ ಇಲ್ಲದೆ, ಆಧಾರ ಇಲ್ಲದೆ ಯಾವುದನ್ನು ಅಧಿಕೃತವಾಗಿ ಹೀಗೆ ಅಂತ ಹೇಳೋಕ್ಕಾಗೋದಿಲ್ಲ. ಅದು ಅಲ್ಲದೆ 1000 ವರ್ಷಗಳ ಹಿಂದಿನ ವಿದ್ಯಮಾನಗಳನ್ನು ಹೇಳಬೇಕಾದ್ರೆ ತಾವು ಕಲ್ಪನೆ ಮಾಡ್ಕೋಬೇಕು, ತಮ್ಮ ತಮ್ಮ ನೆನಪುಗಳನ್ನು ನೋಡ್ಕೊಳ್ಳಿ. ಅದೇನೋಪ್ಪ 30 ವರ್ಷ ಹಿಂದೆ ಆಗಿದ್ದು ಅಷ್ಟು ಸ್ಪಷ್ಟ ನೆನಪಿಲ್ಲ ನನಗೆ ಅನ್ನಲ್ವ ನಾವು. ಅದು 10 ವರ್ಷ ಆಯ್ತುರಿ, ಮರೆತು ಹೋಗಿದೆ ನನಗೆ ಅಂತೀವಿ. ಅಂಥದ್ದು 1000 ವರ್ಷಗಳ ಹಿಂದಿನ ಚರಿತ್ರೆಯನ್ನು ಕಟ್ಟಬೇಕಾದ್ರೆ ಎಷ್ಟು ಕಷ್ಟ ಇರಬೇಕು ಅಂತ ಹೇಳುವಾಗ ಏನಾಗುತ್ತೆ ಅಂದರೆ ಎಷ್ಟೋ ವಿಷಯಗಳು ಸೇರಿ ಹೋಗ್ತವೆ, ಪವಾಡಗಳು ಸೇರ್ಕೊಂಡ್ಬಿಡ್ತವೆ, ಅತಿರಂಜಿತ ವರ್ಣನೆಗಳು ಸೇರ್ಕೋತವೆ. ಅವನ್ನೆಲ್ಲ ಬದಿಗಿಟ್ಟು ಐತಿಹಾಸಿಕವಾದಂತಹ ಘಟನಾಮನಿಗಳನ್ನು ಬರೆಯೋದು ಬರೀ ನಮ್ಮ ಊಹೆಗಳಿಂದ ತರ್ಕಗಳಿಂದ ಬರೀಬೋದು. ಕೆಲವೊಮ್ಮೆ ದೊರೆತಂಥ ದಾಖಲೆಗಳು ಪೂರ್ಣ ಆಗಿರಲಿಕ್ಕಿಲ್ಲ, ಸರಿ ಇರಲಿಕ್ಕಿಲ್ಲ. ಕೆಲವೊಮ್ಮೆ ಸಾಹಿತ್ಯಿಕ ದಾಖಲೆಗಳು ಅಂತೇನಿದ್ದಾವೆ ಅವು ನೈಜ ದಾಖಲೆ ಹೊಂದೋದಿಲ್ಲ. ನಾ ಯಾಕೆ ಮಾತನ್ನು ಒತ್ತಿ ಹೇಳಬೇಕಂದ್ರೆ ನಮ್ಮ ದೇಶದಲ್ಲಿ ಸಾಮಾನ್ಯವಾಗಿ ಈಗ ನಾವು ವೆಸ್ಟರ್ನ್ ಫಿಲಾಸಫಿಯಲ್ಲಿ ಮಾತಾಡಿದ ಹಾಗೆ ಹಿಸ್ಟೋರಿಯನ್ಸ್ ಅಂತ ಅಲ್ಲ, ನಮ್ಮಲ್ಲಿ ಸಾಕಷ್ಟು ಜನ ಸಾಹಿತ್ಯಕ್ಕೆ ಕೃತಿಗಳೇ ಆಗಿರೋದು ನಮ್ಮದು. ರಾಮಾಯಣ ಒಂದು ಐತಿಹಾಸಿಕ ದಾಖಲೆ ಆಗುತ್ತೆ, ಮಹಾಭಾರತ ಒಂದು ಐತಿಹಾಸಿಕ ದಾಖಲೆ ಆಗ್ತದೆ. ಅವು ಪೂರ್ತಿ ಇತಿಹಾಸ ಅಲ್ಲ, ಪೂರ್ತಿ ಕಾವ್ಯ ಅಲ್ಲ. ಅದು ಕಾವ್ಯಾಧಾರಿತ ಇತಿಹಾಸ ಅಂತ ಕರಿಬೋದು, ಐತಿಹಾಸಿಕ ಕಾವ್ಯ ಅಂತೂ ಕರಿಬೋದು. ಆದ್ದರಿಂದ ಕಾವ್ಯ ಅಂದಾಗ ಕೆಲವು ವಿಶೇಷ ವಸ್ತುಗಳು ಸೇರಿಕೊಳ್ತವೆ. ಹಾಗಾಗಿ ನಾನು ಈ ಸಾಹಿತ್ಯಿಕ ದಾಖಲೆಗಳನ್ನು ನೋಡಿಕೊಂಡಾಗ ಕೆಲವೊಂದ್ಸಲ ನೈಜ ದಾಖಲೆ ಹೊಂದಲಿಕ್ಕಿಲ್ಲ ಅವು. ಇದು ಸಾಮಾನ್ಯವಾಗಿ ಪ್ರಾಚೀನ ಆಚಾರ್ಯರ, ಸಂತರ, ಪವಾಡ ಪುರುಷರ ಜೀವನ ಚರಿತ್ರೆಯನ್ನು ಬರೆಯುವಾಗ ಬರುವಂಥ ಸಮಸ್ಯೆ.

0: रेडियो सारंग 107.8 FM
1: ಪದ ಏನೋ ಇತಿಹಾಸ ಅಂತ ಇದೆ. ಇತಿಹಾಸ ಅಂದ್ರೆ ಹೀಗೆ ನಡೆದದ್ದು, ಇತಿ ಹೀಗೆ, ಹಾಸ ಹೀಗೆ ನಡೆದದ್ದು ಅಂತ ಹೇಳಬೇಕು. ಹೀಗೆ ನಡೆದದ್ದು ಅಂತ ಹೇಳೋದು ಹೇಗೆ? ಹೇಳೋದು ಕಷ್ಟ. ಒಂದು ಕಡೆ ಬರೀತಾ ಇರೋ ಒಂದು ಪುಸ್ತಕದಲ್ಲಿ ಒಬ್ಬ ಇತಿಹಾಸಕಾರ ಇದ್ದಂತೆ, ಪ್ರಾಮಾಣಿಕ ಇತಿಹಾಸಕಾರ. ಅವನು ಮಾಳಿಗೆ ಮೇಲೆ ನಿಂತಿದ್ದಾನೆ. ಮುಂದೆ ರಸ್ತೆ, ಒಂದು 8 ಜನ ಬಂದರು, ಏನೋ ಕೂಗಾಡೋಕೆ ಶುರು ಮಾಡಿದರು. ಇನ್ನೊಂದು 20 ಜನ ಸೇರಿಕೊಂಡ್ರು, ಒಂದು 100 ಜನ ಸೇರಿ ಕೋಲಾಹಲ ಆಗೋಕೆ ಶುರು ಆಯಿತು. ಮೇಲೆ ನಿನ್ನ ನೋಡ್ತಾನೆ ಇದ್ದಾನ, ಅವ್ನು ಏನಾಯಿತು ಅಂತ. ಓ ಅಂತ ಕಿರ್ಚಾಡ್ಕೊಂಡು ಹೊಡೆದಾಡಿ ಬಡದಾಡಾಗಿ ಒಬ್ಬನ ಕೊಲೆಯಾಗಿ ಹೋಯ್ತಂತೆ. ಪೊಲೀಸರು ಬಂದರು, ಎಲ್ಲ ಗಲಾಟೆ ಆಯ್ತು, ಎಲ್ಲ ಓಡಿಸಿದ್ರು. ಇವನು ಕೆಳಗೆ ಇಳಿದು ಬಂದ, ದೂರ ನಿಂತ್ಕೊಂಡಿದ್ರು ಎಲ್ಲ ಜನ. ಇವು ಮಾತಾಡಿಸಿದ್ರೆ ಅವನು ಗಾಬರಿ ಆಗಿ ಹೋಯ್ತಂತೆ. ಅಲ್ಲಿದ್ದಂಥ 100 ಜನ 100 ಕತೆ ಹೇಳ್ತಾ ಇದ್ರು ಹೇಗಾಯಿತು ಅಂತ. ಇವನು ಹೇಳಿದ, ನಾನೇ ಸಾಕ್ಷಿಯಾಗಿ ಮೇಲೆ ನಿಂತ್ಕೊಂಡಿದ್ದೇನೆ. ನನ್ನ ಕಣ್ಣಿಗೆ ಎದುರಿಗೆ ಆದಂಥ ಘಟನೆಯನ್ನು 100 ಜನ 100 ಥರ ಹೇಳ್ತಾರೆ. ತಾವು ನೋಡಿರಬೇಕು, ಒಂದು ಆಕ್ಸಿಡೆಂಟ್ ಆದಾಗ ಜನ ಸೇರ್ಕೊಂಡ್ಬಿಡ್ತಾರೆ. ಏ ಇವಂದೇ ರೀ ತಪ್ಪು ಅಂತ ಒಬ್ರು ಹೇಳ್ತಾರೆ, ಇವಂದಲ್ರಿ ಅವನು ತಪ್ಪು ಅಂತ ಅವ್ರು ಹೇಳ್ತಾರೆ. ನಮ್ಮ ಮುಂದೆ ಆದಂಥ ಘಟನೆ, ಯಾರು ಸರಿ ಹೇಳಿದರು, ಅವ್ರು ಸುಳ್ಳು ಹೇಳೋಕ್ಕೆ ಏನು ಪ್ರೇರಣೆ ಇದೆ, ಏನೂ ಇಲ್ಲ, ಅವ್ರು ಹೇಳಿದ್ದೆ ಸರಿ ಅಂತ ಅವ್ರು ತಿಳ್ಕೊಂಡಿದ್ದಾರೆ. ಹೀಗೆ ಕಣ್ಣು ಮುಂದೆ ಆದಂತಹ ಘಟನೆ ಇಷ್ಟೊಂದು ವಿವಿಧ ರೂಪಗಳನ್ನು ಪಡೆಯುತ್ತಿರುವಾಗ, ಅತ್ಯಂತ ಪುರಾತನವಾದ ಘಟನೆಗಳಲ್ಲಿ ಎಷ್ಟು ವಿಭಿನ್ನವಾದ ಆಲೋಚನಾ ಕ್ರಮಗಳಿರಬಹುದು, ಗ್ರಹಿಕೆಗಳು ಸೇರ್ಕೊಂಡಿರಬಹುದು ಅಂತ ವಿಚಾರ ಮಾಡಬಹುದು. ಆಚಾರ್ಯ ರಾಮಾನುಜರ ಜೀವನ ಚರಿತ್ರೆಯನ್ನು ಗಮನಿಸುವಾಗ ಕೆಲವು ದಾಖಲೆಗಳನ್ನು ನಾನು ಮುಂದೆ ಇಟ್ಕೊಂಡಿದ್ದೇನೆ, ಅದನ್ನು ತಮ್ಮ ಮುಂದೆ ಪ್ರಸ್ತುತ ಪಡಿಸ್ಬೇಕು. ನಾನು ಕಾರಣ ಇಷ್ಟೇ, ಮತ್ತಾರಾದರೂ ರಾಮಾನುಜರ ಜೀವನವನ್ನು ಓದಬೇಕು ಅಂತ ಹೋದಾಗ ಈ ಆಕರ ಗ್ರಂಥಗಳು ಅವರಿಗೆ ಪ್ರಯೋಜನ ಆಗಬಹುದು ಅನ್ನೋ ಒಂದೇ ಆಶಯದಿಂದ ಅವನ್ನೆಲ್ಲ ನಾನು ಅತ್ಯಂತ ತಲಸ್ಪರ್ಶಿಯಾಗಿ ಅಧ್ಯಯನ ಮಾಡಿದ್ದೇನೆ ಅಂತಲ್ಲ, ಆದರೆ ನೋಡೋದನ್ನು ಬಿಟ್ಟಿಲ್ಲ, ಅದನ್ನು ಗಮನಿಸಿದ್ದೇನೆ, ಎಲ್ಲ ಮುಖ್ಯ ವಿಷಯಗಳನ್ನು ಗಮನಿಸಿದ್ದೇನೆ ಅಂತ.

0: ಹಾಯ್, ನಾನು ಗುರುಕಿರಣ್ ಮಾತಾಡ್ತಾ ಇದ್ದೀನಿ. ನೀವು ಕೇಳ್ತಾ ಇದ್ದೀರಾ ಸಾರಂಗ್ FM 107.8. ಇದು ಬಣ್ಣ ಬಣ್ಣದ ಬದುಕು.
1: ಶ್ರೀ ರಾಮಾನುಜರು ಜನಿಸುವ ಕಾಲದೊಳಗೆ ಭಾರತದಲ್ಲಿ ಹೆಚ್ಚು ಧರ್ಮದ ಗ್ಲಾನಿಯಾಗಿತ್ತು ಅಂತ ಬರೀತಾರೆ ಆಗಿನ ಕಾಲದವರು. ಉತ್ತರ ಮತ್ತು ದಕ್ಷಿಣ ಭಾರತದೊಳಗೆ ಬೌದ್ಧ ಮತ ಹರಡಿಕೊಂಡಿದ್ದು ಅದು ಕ್ಷೀಣವಾಗ್ತಾ ಇತ್ತು. ಆವಾಗ ಕ್ಷೀಣ ಆಗೋದಕ್ಕೆ ಕಾರಣ ಅಂದರೆ ಭಾರತದ ಹಿಂದೂ ಸನಾತನ ಧರ್ಮದ ಪ್ರಥಮ ವೇದಾಂತಾಚಾರ್ಯರಾದಂಥ ಆದಿಶಂಕರ ಭಗವತ್ಪಾದರು ಆತ್ಮತತ್ವವನ್ನು ಬೋಧಿಸಿ ಶೂನ್ಯವಾದಿಗಳಾಗಿದ್ದಂಥ ಬೌದ್ಧರನ್ನು ಸೋಲಿಸಿ ವೇದ ಧರ್ಮವನ್ನು ಕಾಪಾಡೋದಕ್ಕೆ ನಾಲ್ಕು ದಿಕ್ಕುಗಳಲ್ಲಿ ನಾಲ್ಕು ಮಠಗಳನ್ನು ಕಟ್ಟಿ ಅದರ ಮೂಲಕ ಬೌದ್ಧ ಮತವನ್ನು ನಿರಾಕರಣೆ ಮಾಡಿದರು. ಅದರಿಂದಾಗಿ ಬೌದ್ಧ ಮತ ಸ್ವಲ್ಪ ಕ್ಷೀಣವಾಗ್ತಾ ಬಂತು. ಅದಷ್ಟೇ ಅಲ್ಲದೇ ಬೌದ್ಧ ಧರ್ಮದಲ್ಲೇ ತೋರಿ ಬಂದಂಥ ಭಿನ್ನತೆಗಳು, ಇದು ನಾನು ಬುದ್ಧನ ಬಗ್ಗೆ ಮಾತಾಡಿದಾಗ ಹೇಳಿದ್ದೆ. ಬುದ್ಧ ಅವತ್ತೇ ಹೇಳಿದ್ದ, ನಾನು ಹೇಳಿದ್ದ ನೀವು ಸರಿಯಾಗಿ ಗ್ರಹಿಸ್ಕೊಳ್ಳದೆ ಹೋದರೆ ನಾನು ಹೇಳಿದ್ದರ ವಿರುದ್ಧವಾಗೇ ನೀವು ಮಾಡಿಬಿಡ್ತೀರಿ ಮುಂದೆ ಅಂತ ಬರೆದಿದ್ದ. ಹಾಗಾಗಿ ಅವರಲ್ಲಿರುವಂಥ ಭಿನ್ನತೆಗಳು ಮತ್ತು ಭಿಕ್ಕುಗಳು ಭಿಕ್ಕುಣಿಯರ ಅಸಹಜವಾದ ವರ್ತನೆಗಳಿಂದಾಗಿ ಜನಪ್ರಿಯತೆಯನ್ನು ಕಳ್ಕೊಳ್ತಾ ಇತ್ತು ಬುದ್ಧ ಧರ್ಮ. ಆದರೂ ದಕ್ಷಿಣದಲ್ಲಿ ಸ್ವಲ್ಪ ಪ್ರಭಾವ ಇತ್ತು, ಆದರೆ ತಮಿಳುನಾಡು ಮತ್ತು ಕರ್ನಾಟಕದಲ್ಲಿ ಹೆಚ್ಚು ಪ್ರಭಾವ ಇತ್ತು. ಜೈನ ಪ್ರಭಾವ ಕೂಡ ಇತ್ತು ದಕ್ಷಿಣದಲ್ಲಿ ಹೆಚ್ಚಾಗಿರುವಂಥದ್ದು, ಅದರಲ್ಲೂ ತಮಿಳುನಾಡು ಕರ್ನಾಟಕದಲ್ಲಿ ಪ್ರಭಾವ ಹೆಚ್ಚಾಗಿತ್ತು. ಯಾಕಂದರೆ ಅವರಿಗೆ ರಾಜರುಗಳ ಪೋಷಣೆ ಕೂಡ ಇತ್ತು ಆ ಕಾಲದಲ್ಲಿ. ಅನೇಕ ಮತಗಳಿತ್ತು ನಮ್ಮಲ್ಲಿ, ಅವುಗಳ ನಡುವೆ ಪರಸ್ಪರ ಘರ್ಷಣೆ ಆಗ್ತಾ ಇತ್ತು. ವೈಯಾಕರಣಿಗಳು, ತರ್ಕ ಮೀಮಾಂಸೆಯವರು ಯುಕ್ತಿಯಿಂದ ಕುತರ್ಕ ಮಾಡ್ತಾ ಭಗವಂತನ ಅಸ್ತಿತ್ವವನ್ನೇ ಪ್ರಶ್ನೆ ಮಾಡ್ತಾ ಇದ್ರು, ದೇವರಿದ್ದಾನೆ ಅಂತ ಸಾಕ್ಷಿ ಏನು ಅಂತ. ಅದ್ರ ಜೊತೆಗೆ ಚಾರ್ವಾಕರು, ಬೌದ್ಧರು, ಜೈನರು ವೇದ ಪ್ರಾಮಾಣ್ಯವನ್ನು ಅಲ್ಲಗಳಿತಾ ಇದ್ರು, ನಿರಾಕರಿಸ್ತಾ ಇದ್ರು. ಅದಲ್ಲದೆ ನಮ್ಮ ಸನಾತನ ಧರ್ಮದವರೇ ಆದಂಥ ಜನರು ಪರಸ್ಪರ ಮತಭೇದಗಳಲ್ಲಿ ಜಗಳಾಡ್ತಾ ಇದ್ರು. ಶೈವ ವೈಷ್ಣವರೊಳಗೆ ಯಾರು ಶ್ರೇಷ್ಠರು ಅಂತ ಹಾಗೆ ನಡೀತಾನೆ ಇತ್ತದೆ ಎಷ್ಟು ವರ್ಷ. ಇವ ನೀವು ಹರಿದ್ವಾರಕ್ಕೆ ಹೋದರೆ ನನಗೆ ವಿಚಿತ್ರ ಅನಿಸೋದು, ಅರ್ಧ ಜನ ಹರಿದ್ವಾರ ಅಂತ ಕರೀತಾರೆ, ಅರ್ಧ ಜನ ಹರದ್ವಾರ ಅಂತ ಕರೀತಾರೆ. ಈಗಾದರೂ ನಾನು ಬೋರ್ಡ್ ನೋಡಿ ಏನು ಬೇರೆ ಊರ ಇದು ಅಂತ. ಹರಿದ್ವಾರ ಅಂತ ಕೆಲವರು ಬೋರ್ಡ್ ಹಾಕ್ತಾರೆ, ಕೆಲವರು ಹರದ್ವಾರ ಅಂತ ಹಾಕ್ತಾರೆ. ಅಲ್ಲಿಯೂ ಹರಿಹರ ಅವರಿಬ್ಬರ ನಡುವೆ ಏನು ತಕರಾರಿಲ್ಲ, ನಮ್ಮ ನಡುವೆ ಇರುವಂಥದ್ದಿದು. ಆದ್ದರಿಂದ ಈ ಶೈವ ವೈಷ್ಣವ ಚರ್ಚೆ ಜಿಜ್ಞಾಸೆಗಳು ಬಹಳ ಆಗ್ತಾಯಿತ್ತು. ಶಂಕರರ ಕೆಲವು ಅನುಯಾಯಿಗಳು ಯಾವಾಗಲೂ ಹಾಗೆ ಆಗ್ತದೆ, ದೊಡ್ಡವರು ಹೋದ ಮೇಲೆ ಸಣ್ಣವರಿಗೆ ಆಗ ಮಿಟ್ಟಕ್ಕೆ ಮುತ್ತೋಕ್ಕಾಗಲ್ಲ. ನಾವೇನು ಮಾಡ್ತೀವಿ, ಎರಡು ಹಾದಿ ಇದಾವೆ ನಮಗೆ, ನೆಲಕೊಲ್ಲ ಅಂತ ಕೈ ಮುಗಿದು ಕೂಡೋದು ಒಂದು ಭಾಗ, ಇನ್ನು ಅವ್ರನ್ನೇ ಕೆಳಗೆ ಇಳಿಸೋದು ಎರಡನೇ ಭಾಗ. ಕೆಲವು ಅನುಯಾಯಿಗಳು ಏನು ಮಾಡಿದರು ಅಂದರೆ ಮಾಯಾವಾದ ಬ್ರಹ್ಮೈಕವಾದವನ್ನು ತಪ್ಪಾಗಿ ಅರ್ಥೈತ್ ಮಾಡಿಕೊಂಡು ಅಹಂ ಬ್ರಹ್ಮಾಸ್ಮಿ ಅಂದರೆ ನಾನೇ ಬ್ರಹ್ಮ ಅಂತ ಹೇಳಿಕೊಂಡು ವರ್ತನೆ ಮಾಡ್ತಾ ಸನಾತನ ಧರ್ಮದ ಆಚರಣೆಗಳನ್ನು ಮನ ಬಂದಂತೆ ಟೀಕೆ ಮಾಡ್ತಾ ಇದ್ರು. ಈ ಸಂದರ್ಭದಲ್ಲಿ ಸಾಮಾನ್ಯ ಜನರಿಗೆ ಯಾವುದು ಸರಿ, ಯಾವುದನ್ನು ಅನುಸರಿಸಬೇಕು ಅನ್ನೋದ ತಿಳಿಲಾರದೆ ಗೊಂದಲದಲ್ಲಿದ್ದರು ಅಂತ ಬರೀತಾರೆ ಆ ಕಾಲ. ಅದು ಇನ್ನೊಂದು ವಿಷಯ ಹೇಳಬೇಕು, ಈ ರಾಮಾನುಜರ ಅವತಾರಕ್ಕಿಂತ ಬಹಳ ಮುಂಚೆಯೇ ಶ್ರೀ ವೈಷ್ಣವ ಪಂಥ ಇತ್ತು. ಶ್ರೀ ವೈಷ್ಣವ ಸಿದ್ಧಾಂತ ರಾಮಾನುಜರಿಂದ ಶುರು ಆದದ್ದಲ್ಲ, ಬಹಳ ಬಹಳ ಹಿಂದೆ ಇದ್ದದ್ದು. ನಂಬಿಕೆಗಳ ಪ್ರಕಾರ ಶ್ರೀ ವೈಷ್ಣವ ಸಿದ್ಧಾಂತದ ಮೂಲ ಪ್ರವರ್ತಕ ಶ್ರೀಮನ್ನಾರಾಯಣ ಮಹಾವಿಷ್ಣು, ಅವನೇ ಪ್ರವರ್ತಕ. ಅವನ ಪತ್ನಿಯಾದಂಥ ಮಹಾಲಕ್ಷ್ಮಿ ತಮ್ಮ ಸೇನಾಪತಿಯಾದಂಥ ವಿಶ್ವಕ್ಷೇನನಿಗೆ ಉಪದೇಶ ಮಾಡಿದ್ಲು ವೈಷ್ಣವ ಸಿದ್ಧಾಂತವನ್ನು. ಎಷ್ಟು ಚೆನ್ನಾಗಿದೆ ನೋಡಿ, ಲಕ್ಷ್ಮೀದೇವಿ ಸೇನಾಪತಿಯಾದ ವಿಶ್ವಕ್ಷೇನನಿಗೆ ಶ್ರೀ ವೈಷ್ಣವ ಸಿದ್ಧಾಂತವನ್ನು ಬೋಧನೆ ಮಾಡಿದ್ಲು. ಅದನ್ನು ಭೂಮಿಗೆ ತಂದು ಕೊಟ್ಟದ್ದು ಯಾರಿಗೆ ಕೊಟ್ಟರು ಅಂದರೆ ಅಳ್ವಾರರಿಗೆ ಕೊಟ್ಟರು ಅಂತ. ವಿಶ್ವಕ್ಷೇನ ಕೊಟ್ಟದ್ದು ಇವರಿಗೆ ಅಳ್ವಾರರಿಗೆ ಕೊಟ್ಟ ಅಂತ. ಜಗತ್ತಿನಲ್ಲಿ ಭಕ್ತಿ ಸಿದ್ಧಾಂತವನ್ನು, ಶ್ರೀ ವೈಷ್ಣವ ಸಿದ್ಧಾಂತವನ್ನು ಹರಡಿದವರು 12 ಜನ ಅಳ್ವಾರರು. ತುಂಬ ಜನ ಅಳ್ವಾರರಿದ್ದಾರೆ, ಆದರೆ 12 ಜನ ಪ್ರಮುಖರು ಅಂತ ಶ್ರೀ ವೈಷ್ಣವ ಪಂಥ ಗುರುತಿಸ್ತದೆ. ಈ 12 ಅಳ್ವಾರರು ಶ್ರೀ ವೈಷ್ಣವ ಸಿದ್ಧಾಂತವನ್ನು 4,000 ಶ್ಲೋಕಗಳಲ್ಲಿ, ಅದನ್ನು ದಿವ್ಯ ಪ್ರಬಂಧ ಅಂತ ಕರೀತಾರೆ, 4,000 ಶ್ಲೋಕಗಳಲ್ಲಿ ಪ್ರಕಟ ಮಾಡಿದ್ದಾರೆ. ಅವರು ಯಾರಪ್ಪ 12 ಜನ ಅಳ್ವಾರರು ಅಂದರೆ, ಮೊದಲನೇದವರು ಪುಯ್ಹೈ ಅಳ್ವಾರ್ ಅಂತ ಕೆಲವು ಬರೀತಾರೆ, ಪೊಯ್ಗೈ ಅಳ್ವಾರ್ ಅಂತ ಬರೆಯೋದು, ಸಾಮಾನ್ಯವಾಗಿ ಕರೆಯೋದು ಪೊಯ್ಗೈ ಅಳ್ವಾರ್ ಅಂತ. ಎರಡನೇದವರು ಭೂತತ್ತಾಳ್ವಾರ್ ಅಂತ, ಮೊದಲನೇದ ಪೊಯ್ಗೈ, ಎರಡನೇದ್ರು ಭೂತತ್ತಾಳ್ವಾರ್, ಮೂರನೇದವರು ಪೇ ಅಳ್ವಾರ್ ಅಂತ, ಪೇ ಅಳ್ವಾರ್. ನಾಲ್ಕನೇದವರು ತಿರುಮಳಿಸೈ ಅಯ್ಯಾರ್ ಅಳ್ವಾರ್, ಐದನೇದವರು ಮಧುರ ಕವಿ ಅಳ್ವಾರ್, ಆರನೇದವರು ನಮ್ಮ ಅಳ್ವಾರ್. ಇವನು ಸ್ವಲ್ಪ ಹೇಳ್ತಾ ಹೋಗ್ತೀನಿ ಮುಂದೆ, ಭಾಳ ಮುಖ್ಯ, ಇಷ್ಟು ಚಂದ ಇದ್ದಾವೆ ಅವು. ನನಗನ್ನಿಸ್ತದೆ ಹೇಗೆ ಆಗಿನ ಆರನೇ ಶತಮಾನದಲ್ಲಿ, ಎರಡನೇ ಶತಮಾನದಿಂದ ಎಂಟನೇ ಶತಮಾನವರೆಗೆ ಬದುಕಿದವರು ಇವರೆಲ್ಲ, ಅದು ಯಾವ ಕಾಲ ಅಂತ. ನಮ್ಮ ಆಳ್ವಾರ್, ಕುಲಶೇಖರ ಆಳ್ವಾರ್, ಪೆರಿ ಆಳ್ವಾರ್, ಅಂಡಾಳ್, ತೊಂಡರಡಿಪ್ಪೋಡಿ ಆಳ್ವಾರ್, ತಿರುಪ್ಪಾಣ ಆಳ್ವಾರ್, ತಿರುಮಾಂಗೈ ಆಳ್ವಾರ್, 12 ಜನ ಆಳ್ವಾರರುಗಳು.

0: யான் அம்ருத் சோமேஸ்வர் ரேடியோ சார் அங்கு ஏப்பல கேண்டது சந்தோஷப்படையில
1: கண்டொடே பல தூப்பே நாளென கிரிஞ்செடித்தின மாணிகோ இத்தே தோதக ஒப்ப பாடின பத்தைதலை கல கல
2: ராமானுஜ பந்தது ஸ்ரீ வைஷ்ணவ பந்தது ஹெக்களிக்கை அந்தரே ಜಾತಿ ಮತ ಭೇದ ಯಾವುದೂ ಇಲ್ಲದೇನೆ ಎಲ್ಲರೂ ಅದರ ಭಾಗಿಯಾಗಬಹುದಾದದ್ದು. ಐ ಡೆ ಟ್ರೂಲಿ ಕಾಸ್ಮೊಪಾಲಿಟನ್ ಇನ್ ಎವ್ರಿ ಸೆನ್ಸ್. ಆ ಥರದ್ದು ಎಲ್ಲ ಜಾತಿಗೆ ಸೇರಿದವರಿದ್ದಾರೆ, ಅವರು ಎಲ್ಲರೂ ಒಂದೇ ಭಕ್ತಿ ಪಂಥದ ಪ್ರವರ್ತಕರಾಗಿದ್ದಾರೆ. ಪ್ರಪಂಚದಲ್ಲಿ ಅಲ್ಲಲ್ಲಿ ಔದ್ಯೋಗಿಕ ಕ್ರಾಂತಿಗಳಾದವು, ಅಲ್ಲಲ್ಲಿ ಶೈಕ್ಷಣಿಕ ಕ್ರಾಂತಿಗಳಾದವು, ಅಲ್ಲಲ್ಲಿ ಸಾಮಾಜಿಕ ಕ್ರಾಂತಿಗಳಾದವು, ಅವು ಎಲ್ಲವೂ ಒಂದೇ ಕಡೆಗಾದದ್ದು 12ನೇ ಶತಮಾನದಲ್ಲಿ ಕರ್ನಾಟಕದಲ್ಲಿ, ನಮ್ಮ ಈ ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ. ವಚನಕಾರರ ಚಳವಳಿ ಅತ್ಯದ್ಭುತವಾದಂಥದ್ದು. ಆ ಕಾಲಕ್ಕೆ ಸಮಾನತೆಯನ್ನು ಹೇಳಿದ್ರಲ್ಲ, ಅದಕ್ಕೆ ಹಿನ್ನೆಲೆಯಾಗಿ ಬಂದದ್ದು ಇದು. ಆ ಗಮನಿಸಬೇಕಾದ್ದು ಭಾಳ ಮುಖ್ಯ ಇದು. ಯಾಕಂದರೆ ಜೀವನ ಅನ್ನೋದು ಒಂದು ಫ್ಲೋ, ಅದು ಸಪ್ರೇಟ್ ಸಪ್ರೇಟ್ ಡಿಸ್ಇಂಟಿಗ್ರೇಟೆಡ್ ಯೂನಿಟ್ಸ್ ಅಲ್ಲ, ಅದು ಒಂದಕ್ಕೊಂದು ಹೇಗೆ ಬಂಧ ಬರ್ತದೆ ನೋಡಿ. 11ನೇ ಶತಮಾನದಲ್ಲಿ ಶ್ರೀ ವೈಷ್ಣವ ಪರಂಪರೆ ಹಾಕಿದಂಥ ಸಮಾನತೆಯ ಬೀಜ. ಅಳ್ವಾರರು ಯಾವ್ಯಾವ ಜಾತಿಗೆ ಸೇರಿದ್ರೋ ಅವ್ರು ಎಲ್ಲರೂ ಸೇರಿಕೊಡೋ ದೊಡ್ಡವರು ಅಳ್ವಾರ ಅಂತ ಆದರೆ ಎಲ್ಲರೂ. ಅಂದರೆ ಅಲ್ಲಿ ಜಾತಿ ಮುಖ್ಯ ಆಗಲಿಲ್ಲ, ಜಾತಿಯನ್ನು ಮೀರಿ ಮತವನ್ನು ಮೀರಿ ಭಕ್ತಿಯನ್ನು ಮಾಡಿದಂಥವ್ರು ಅವರೆಲ್ಲ. ಆ ಹಿನ್ನೆಲೆ ಇದ್ದದ್ರಿಂದ 12ನೇ ಶತಮಾನದಲ್ಲಿ ಕೂಡ ಪ್ರಯೋಜನ ಆಯಿತು ನಮಗೆ. ಸಾಕಷ್ಟು ಕಾಲ ಇಲ್ಲಿದ್ದರು. ತಮ್ಗೆ ಗೊತ್ತಿರಬೇಕು, ಶ್ರೀ ರಾಮಾನುಜರು ಕರ್ನಾಟಕದಲ್ಲಿ ಸುಮಾರು 32 ವರ್ಷ ಇದ್ರು. 32 ವರ್ಷ ಅವ್ರು ಬದುಕಿದ 120 ವರ್ಷ, 32 ವರ್ಷ ಅಲ್ಲಿ ಇದ್ರು ಅಂತ. 32 ವರ್ಷ ಬದುಕಿದಾಗ ಗೊತ್ತಿಲ್ಲದ ಹಾಗೆ ಸಾಕಷ್ಟು ಹೊಡಗಿರ್ಬೇಕಲ್ಲೆಲ್ಲ ಕಡೆ ಚಿಂತನೆಗಳು, ಅದೆಲ್ಲ ನನಗೆ ಬಹಳ ಮುಖ್ಯ ಅನಿಸುತ್ತೆ. ಈಗ ಸನಾತನ ಧರ್ಮದ ಬೇರೆಗಳನ್ನು ಗಟ್ಟಿ ಮಾಡಬೇಕಾಗಿತ್ತು. ತಮಿಳುನಾಡಿನಲ್ಲಿ ಶ್ರೀ ವೈಷ್ಣವ ಮತವನ್ನು ಜನರಲ್ಲಿ ಪ್ರಚಾರ ಮಾಡಿ ಭಕ್ತಿಯ ಆವೇಶವನ್ನು ಕೆರಳಿಸಿದವರು ಈ ಆಳ್ವಾರರು. ತಮಿಳಿನೊಳಗೆ ಆಳ್ವಾರ್ ಅಂದರೆ ಆಳಕ್ಕೆ ಮುಳುಗುವವರು ಅಂತ. ಆಳ್ವಾರ್ ಅಂದರೆ ಆಳಕ್ಕೆ ಮುಳುಗುವಂಥವ್ರು, ಶ್ರೀಮನ್ ನಾರಾಯಣನ ಭಕ್ತಿ ಸಾಗರದಲ್ಲಿ ಆಳಕ್ಕೆ ಮುಳುಗಿದವರು ಅವರು ಅಂತ. ನಾರಾಯಣನ ಭಕ್ತಿ ಸಾಗರದಲ್ಲಿ ಆಳಕ್ಕೆ ಮುಳುಗಿದಂಥವ್ರು ಆಳ್ವಾರ್. ಭಕ್ತಿಯ ಕೆಚ್ಚಿನಿಂದ ತಮಿಳಿನಲ್ಲಿ ದೇವರನ್ನು ಕುರಿತು ಹಾಡುಗಳನ್ನು ಕಟ್ಟಿ ಹಾಡಿದರು. ಇದು ನನಗೆ ಬಹಳ ಮುಖ್ಯವಾದಂಥ ಸ್ಟೇಜ್ ಅನಿಸುತ್ತೆ. ಅದುವರೆಗೂ ಎಲ್ಲವೂ ಸಂಸ್ಕೃತದಲ್ಲೇ ಇರಬೇಕಾಗಿತ್ತು. ನಮ್ಮ ಶಾಸ್ತ್ರಗಳು, ಧರ್ಮಗಳು, ಎಲ್ಲ ವಿಚಾರಗಳು ಸಂಸ್ಕೃತದಲ್ಲಿ ಇರಬೇಕಾಗಿತ್ತು. ಸಾಮಾನ್ಯರನ್ನ ಮುಟ್ಟೋಕೆ ಆಗ್ತಿರಲಿಲ್ಲ. ಅದನ್ನು ಎಷ್ಟು ಚಂದ ಗ್ರಹಿಸಿಬಿಟ್ರು ಅವರು ಅಂತಂದರೆ, ತಮಗೆ ಅರ್ಥವಾಗುವಂಥ ಮಾತೃಭಾಷೆಯಲ್ಲಿ ತಮಿಳಿನಲ್ಲಿ ಹಾಡುಗಳನ್ನು ಬರೆದು ಹಾರಿದರು. ಅದು ನಮಗೆ ಎಷ್ಟು ಪ್ರಯೋಜನಕಾರಿ ಆಯಿತು ಮುಂದೆ ಅಂತ ನಮಗೆ ಗೊತ್ತಿದೆ. ನಮ್ಮ ಸಂಗೀತ ಹರಿದಾಸ ಸಾಹಿತ್ಯ ಶುರು ಆದದ್ದೇ ಅಲ್ಲಿಂದ. ನಮ್ಮವರು ಅಲ್ಲಿದ್ದರು, ಶ್ರೀರಂಗಂದಲ್ಲಿದ್ದರು, ಅಲ್ಲಿ ನೋಡಿದರು. ಅವರು ತಮಿಳಿನಲ್ಲಿ ಹಾಡಿ ಕುಣಿಯೋದನ್ನು ಕಂಡಾಗ, ಭಕ್ತಿಗೀತೆಗಳನ್ನು ಕಂಡಾಗ ಕನ್ನಡದಲ್ಲಿ ಯಾಕೆ ಮಾಡಬಾರ್ದು ಅಂತ. ಅಲ್ಲಿಂದ ಬಂದದ್ದು ನಮ್ಮ ಪರಂಪರೆ. ಅಂದರೆ ಯಾಕೆ ಹೇಳ್ತೀನಿ ಅಂದರೆ, ನಮ್ಮ ವ್ಯಾಸರಾಯರು ಕೂಡ, ವ್ಯಾಸರಾಯರು ಕೂಡ ಅಲ್ಲಿದ್ದವರು, ಕಂಡವರು. ಅದು ಬಂದು ಅಲ್ಲಿ ಕೂತು ದಾಸಕೂಟ ವ್ಯಾಸಕೂಟ ಮಾಡಿ, ವ್ಯಾಸಕೂಟ ಜ್ಞಾನಿಗಳು ಕೂತ್ಕೊಂಡು ಬರೀಲಿ, ದಾಸಕೂಟ ಇವರು ಕನ್ನಡದಲ್ಲಿ ಬರೆದು ಮನೆ ಮನೆಗಳಿಗೆ ಹೋಗಿ ಹಾಡಲಿ, ಗೆಜ್ಜೆ ಕೊಟ್ಕೊಂಡು ಕುಣಿಯಲಿ ಅನ್ನೋ ಉದ್ದೇಶದಿಂದ ಮಾಡಿದಂಥವ್ರು. ಇದು ಶ್ರೀರಂಗಮದಲ್ಲಾದಂಥ ಬದಲಾವಣೆಯ ಪ್ರಭಾವ. ನೀವು ಗಮನ ಇಟ್ಟು ನೋಡಿ, ಯಾವುದೋ ಒಂದು ಮಂತ್ರ ಅಂತ ಇದ್ದರೆ ನಿಮ್ಗೆ ಅರ್ಥ ಆದರೆ ಚಂದ, ಯಾವುದೋ ಒಂದು ಮಂತ್ರ ನಿಮ್ಗೆ ಅರ್ಥ ಆಗ್ತಿದ್ರೆ ತುಂಬ ಸಂತೋಷ, ಅರ್ಥ ಆಗದೆ ಹೋದಾಗ ಬರೀ ಶಬ್ದ ಆಗತ್ತೆ. ಅದನ್ನು ನಿಮಗೆ ಅರ್ಥವಾಗುವ ಭಾಷೆಯಲ್ಲಿ ಹೇಳಿದಾಗ, ನೀವು ಕನ್ನಡದ ಯಾವುದೋ ಒಂದು ಪದ್ಯವನ್ನು ಕೇಳಿದಾಗ ನಿಮಗೆ ಅರಿವಿಲ್ಲದ ಕಣ್ಣಲ್ಲಿ ನೀರು ಸುರಿಯುತ್ತದೆ. ಯಾಕೆ? ಭಾವ ಪ್ರಚೋದನೆ ಆಗ್ತದೆ. ಭಾವ ಪ್ರಚೋದನೆ ಆಗಬೇಕಾದ್ರೆ ಮೊದಲು ಅರ್ಥ ಆಗಬೇಕು. ಅದನ್ನು ತಿಳ್ಕೊಂಡಂಥ ಅಳ್ವಾರರು ತಮಗೆ ಗೊತ್ತಿದ್ದಂಥ ಮಾತೃಭಾಷೆ ತಮಿಳಿನಲ್ಲಿ ಭಕ್ತಿಗೀತೆಗಳನ್ನು ಹಾಡಿ ಕುಣಿದು ಮನರಂಜಿಸಿಬಿಟ್ರು. ಊರಿಂದ ಊರಿಗೆ ಹೋದರು. ಅವರು ರಚಿಸಿದ ಕೃತಿಗಳಿಗೆ ದಿವ್ಯ ಪ್ರಬಂಧಗಳು ಅಂತ ಕರೀತಾರೆ. ಅತ್ಯುತ್ತಮವಾದಂಥ ಭಕ್ತಿ ಕಾಣಿಕೆಗಳು ಅಳ್ವಾರರನ್ನ ಕೃತಿಗಳನ್ನು ಅವರು ಕರೆಯೋದು ವೇದದ ಪ್ರತಿಬಿಂಬಗಳು ಅಂತ ಕರೀತಾರೆ. ವೇದದ ಪ್ರತಿಬಿಂಬಗಳು ಅಂತ ಕರೀತಾರೆ. ಈ 12 ಜನ ಅಳ್ವಾರರು ಬರೆದಂತಹದ್ದು 4,000 ಶ್ಲೋಕಗಳು. ಆ 4,000 ಶ್ಲೋಕಗಳ ಸಂಗ್ರಹವನ್ನು ದಿವ್ಯ ಪ್ರಬಂಧ ಅಥವಾ ನಾಲಾಯಿರಂ ಅಂತ ಕರೀತಾರೆ.

ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ದಿನದಲ್ಲಿ ಅವೆಷ್ಟೋ ಸುದ್ದಿ, ಯಾವ್ಯಾವ ವಾರ್ತಾಪತ್ರಿಕೆ ಏನೇನ್ ಹೇಳಿದೆ. ಇದು ಸಾರಂಗ್ ಅರ್ಪಿಸುವ ಮಾಧ್ಯಮ ಸುದ್ದಿ. ನಮಸ್ಕಾರ ಕೇಳುಗರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM ಬಣ್ಣ ಬಣ್ಣದ ಬದುಕು. ಈಗ ಮಾಧ್ಯಮ ಸುದ್ದಿ. ಸುದ್ದಿಯನ್ನು ಓದುತ್ತಿರುವವರು ಎಡ್ವರ್ಡ್ ಲೋಬೋ. ಸುದ್ದಿಯ ಮುಖ್ಯಾಂಶಗಳು: ಪರೀಕ್ಷಾ ಅಕ್ರಮ ತಡೆಗೆ ಮಸೂದೆ ಲೋಕಸಭೆಯಲ್ಲಿ ಅಂಗೀಕಾರ, ತಮಿಳುನಾಡಿಗೆ ಕಾವೇರಿ ನೀರು ಹರಿಸುವ ಆದೇಶ ಮೇಲ್ಮನವಿಗೆ ತೀರ್ಮಾನ, ಕಲ್ಲಿದ್ದಲು ಹಂಚಿಕೆ ಪ್ರಕರಣ ದಿವಂಗತ ಮನಮೋಹನ್ ಸಿಂಗ್ ನಿರ್ದೋಷಿ, ವಿವಿಧೆಡೆ ಗುರು ಪೂರ್ಣಿಮೆ ಆಚರಣೆ, ಸಿದ್ದರಾಮಯ್ಯ ಮುಡ್ನಕೋಟು ಚಿನ್ನಸ್ವಾಮಿ ಸರಜು ಕಾಟ್ಕರ್ಗೆ ನೃಪತುಂಗ ಪ್ರಶಸ್ತಿ. ಸುದ್ದಿಯ ವಿವರ: ಲೋಕಸಭೆಯು ನಿನ್ನೆ ಸಾರ್ವಜನಿಕ ಪರೀಕ್ಷೆಗಳ ಅಕ್ರಮ ತಡೆ ತಿದ್ದುಪಡಿ ಮಸೂದೆ 2026 ಧ್ವನಿಮತದಿಂದ ಅಂಗೀಕರಿಸಿದೆ. ಪರೀಕ್ಷಾ ಪ್ರಶ್ನೆ ಪತ್ರಿಕೆ ಸೋರಿಕೆ ಆರೋಪಿಗಳ ದಂಡ ಮತ್ತು ಶಿಕ್ಷೆಯನ್ನು ಗಣ

ಗಣನೀಯವಾಗಿ ಹೆಚ್ಚಿಸುವ ಪ್ರಸ್ತಾವವನ್ನು ಈ ಮಸೂದೆ ಹೊಂದಿದೆ. ಈ ವಿಧೇಯಕವು ಇನ್ನೂ ರಾಜ್ಯಸಭೆಗೆ ಹೋಗಲಿದೆ. ಅಲ್ಲಿ ಅಂಗೀಕಾರಗೊಂಡ ಬಳಿಕ ಮಸೂದೆಯು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರ ಕಚೇರಿಗೆ ಹೋಗಲಿದೆ. ರಾಷ್ಟ್ರಪತಿಯವರ ಅಂಕಿತದ ಬಳಿಕ ಮಸೂದೆಯು ಕಾನೂನು ಆಗಿ ಪರಿವರ್ತನೆ ಆಗಲಿದೆ. ಇನ್ನು ತಮಿಳುನಾಡಿಗೆ ಕಾವೇರಿ ನೀರು ಹರಿಸುವ ವಿಚಾರವಾಗಿ ಕಾವೇರಿ ನೀರು ನಿಯಂತ್ರಣ ಸಮಿತಿ CWRC ನೀಡಿರುವ ಆದೇಶದ ವಿರುದ್ಧ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರಕ್ಕೆ CWMEA ಮೇಲ್ಮನವಿ ಸಲ್ಲಿಸಲು ನಿರ್ಧಾರ ಮಾಡಲಾಗಿದೆ ಎಂದು ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಹೇಳಿದ್ದಾರೆ. ಅವರು ನಿನ್ನೆ ಹೊಸದಲ್ಲಿರುವ ಕರ್ನಾಟಕ ಭವನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ಅಡ್ವೊಕೇಟ್ ಜನರಲ್ ಕಾನೂನು ತಜ್ಞರು ಹಾಗೂ ಅಧಿಕಾರಿಗಳ ಜೊತೆ ಸಭೆ ಮಾಡಲಾಗಿದ್ದು ಮೇಲ್ಮನವಿಗೆ ಸಿದ್ಧತೆ ಮಾಡಿಕೊಳ್ಳಲಾಗುತ್ತದೆ ಎಂದು ಅವರು ಹೇಳಿದ್ದಾರೆ. ಮಾಜಿ ಪ್ರಧಾನಿ ದಿವಂಗತ ಡಾಕ್ಟರ್ ಮನಮೋಹನ್ ಸಿಂಗ್ ವಿರುದ್ಧದ ಕಲ್ಲಿದ್ದಲು ಹಂಚಿಕೆ ಪ್ರಕರಣಕ್ಕೆ ಸಂಬಂಧಿಸಿದ ಪ್ರಕರಣವನ್ನು ಮುಕ್ತಾಯಗೊಳಿಸಲು CBI ತೆಗೆದುಕೊಂಡ ನಿರ್ಧಾರವನ್ನು ಸುಪ್ರೀಂಕೋರ್ಟ್ ಒಪ್ಪಿಕೊಂಡಿದೆ. CBI ಸಲ್ಲಿಸಿದ ಪ್ರಕರಣದ ಮುಕ್ತಾಯದ ವರದಿಯನ್ನು ತಿರಸ್ಕರಿಸಲು ಮತ್ತು ಸ್ವಯಂ ಪ್ರೇರಿತವಾಗಿ ಪ್ರಕರಣವನ್ನು ವಿಚಾರಣೆಗೆ ಕೈಗೆತ್ತಿಕೊಳ್ಳಲು ವಿಚಾರಣಾ ನ್ಯಾಯಾಧೀಶರಿಗೆ ಯಾವುದೇ ಬಲವಾದ ಕಾರಣಗಳು ಇರಲಿಲ್ಲ ಎಂಬುದು ಮನದಟ್ಟಾಗಿದೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದಲ್ಲಿ ಬಂಧಿತರಾಗಿರುವ 13 ಮಂದಿ ವಿರುದ್ಧ CBI ಆರೋಪ ಪಟ್ಟಿ ಸಲ್ಲಿಸಿದೆ. ಅವರೆಲ್ಲರೂ ಪ್ರಸ್ತುತ ಬಂಧನದಲ್ಲಿದ್ದಾರೆ. ಸ್ಪರ್ಧಾತ್ಮಕ ಪರೀಕ್ಷಾ ಪ್ರಕ್ರಿಯೆಯಲ್ಲಿ ನಡೆದಿದೆ ಎನ್ನಲಾದ ಅಕ್ರಮಗಳ ವಿರುದ್ಧ ಕಾಂಗ್ರೆಸ್ ಜನತಾ ಪಾರ್ಟಿ ನೇತೃತ್ವದಲ್ಲಿ ಸುಮಾರು 1 ತಿಂಗಳಿಗೂ ಅಧಿಕ ಕಾಲ ನಡೆದ ಪ್ರತಿಭಟನೆ ನಂತರ ಧರ್ಮೇಂದ್ರ ಪ್ರಧಾನ್ ಅವರು ಕೇಂದ್ರ ಶಿಕ್ಷಣ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿದ ಕೆಲವು ದಿನಗಳ ಬಳಿಕ ಈ ಆರೋಪ ಪಟ್ಟಿ ಸಲ್ಲಿಕೆಯಾಗಿದೆ. ಕನ್ನಡ ಸಾಹಿತ್ಯ ಪರಿಷತ್ತು ಹಾಗೂ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಸಹಯೋಗದಲ್ಲಿ ನೀಡುವ ನೃಪತುಂಗ ಸಾಹಿತ್ಯ ಪ್ರಶಸ್ತಿಗೆ ಹಿರಿಯ ಸಾಹಿತಿಗಳಾದ ಪ್ರೊಫೆಸರ್ SG ಸಿದ್ದರಾಮಯ್ಯ, ಮುಡ್ನಕೋಡು ಚಿನ್ನಸ್ವಾಮಿ, ಸರೋಜು ಕಾಟ್ಕರ್ ಅವರು ಆಯ್ಕೆಯಾಗಿದ್ದಾರೆ. ನಿನ್ನೆ ನಗರದ ದೇವಸ್ಥಾನಗಳು ಸೇರಿದಂತೆ ವಿವಿಧೆಡೆ ಗುರು ಪೂರ್ಣಿಮೆಯನ್ನು ಶ್ರದ್ಧಾಭಕ್ತಿಯಿಂದ ಆಚರಿಸಲಾಯಿತು. ಕದ್ರಿ ಶ್ರೀ ಮಂಜುನಾಥ ದೇವಸ್ಥಾನ, ಕುದ್ರೋಳಿ ಶ್ರೀ ಗೋಕರ್ಣನಾಥ ಕ್ಷೇತ್ರ, ಉರ್ವ ಚಿಲಂಬಿಯ ಶ್ರೀ ಶಿರಡಿ ಸಾಯಿಬಾಬಾ ಮಂದಿರ ಮೊದಲಾದೆಡೆ ಪೂಜೆ ವಿವಿಧ ಕಾರ್ಯಕ್ರಮಗಳು ಜರುಗಿದ್ದವು. ಬೆಂದರ್ವೆಲ್ ಜಂಕ್ಷನ್ ಬಳಿ ಮಳೆಗೆ ಉಂಟಾಗಿದ್ದ ರಸ್ತೆ ಗುಂಡಿಗಳನ್ನು ಮುಚ್ಚುವ ಮೂಲಕ ಆಟೋರಿಕ್ಷಾ ಚಾಲಕರವರು ಸಾರ್ವಜನಿಕ ಕಳಕಳಿ ತೋರಿಸಿದ್ದಾರೆ. ಹಲವು ದಿನಗಳಿಂದ ರಸ್ತೆ ಗುಂಡಿಯಿಂದ ವಾಹನ ಸಂಚಾರಕ್ಕೆ ತೊಡಕಾಗಿತ್ತು. ಇದನ್ನು ಗಮನಿಸ್ತಾ ಇದ್ದ ಆಟೋರಿಕ್ಷಾ ಚಾಲಕ ಬೂಬಣ್ಣ ಅವರು ಅವುಗಳನ್ನು ಮುಚ್ಚಲು ಮುಂದಾದರು. ಇದಕ್ಕೆ ಇನ್ನೋರ್ವ ಸಾರ್ವಜನಿಕರು ಕೂಡ ಕೈ ಜೋಡಿಸಿದರು. ಡಾಮರು ಮಿಶ್ರಣವನ್ನು ತನ್ನ ಆಟೋದಲ್ಲಿ ತಂದು 2 ದಿನಗಳ ಕಾಲ ಗುಂಡಿ ಮುಚ್ಚಿದ್ದಾರೆ. ಇವರು ಆಟೋರಿಕ್ಷಾ ಚಾಲಕರಾಗಿದ್ದು ಟ್ರಾಫಿಕ್ ವಾರ್ಡನಾಗಿ ಸಂಚಾರಿ ಪೊಲೀಸರಿಗೆ ಸಂಚಾರ ನಿರ್ವಹಣೆಯಲ್ಲೂ ನೆರವಾಗುತ್ತಾರೆ. ನೀರಿನ ಬಳಕೆ ಮಿತಿ ಅರಿಯದಿದ್ದರೆ ಅಪಘಾತ ಆಘಾತ ಕಾದಿದೆ. ಜಲ ಕೇವಲ ಪ್ರಕೃತಿಯ ಸಂಪನ್ಮೂಲವಲ್ಲ, ಅದು ಮಾನವ ಜೀವನ, ಕೃಷಿ, ಪರಿಸರ ಹಾಗೂ ದೇಶದ ಸುಸ್ಥಿರ ಅಭಿವೃದ್ಧಿಗೆ ಆಧಾರವಾಗಿದೆ. ನೀರಿನ ಬಳಕೆ ಮಿತಿ ಅರಿಯದಿದ್ದರೆ ಮುಂದಿನ ದಿನಗಳಲ್ಲಿ ಆಘಾತ ಅನುಭವಿಸಬೇಕಾಗುತ್ತದೆ ಎಂದು ಕಾಲೇಜು ಶಿಕ್ಷಣ ಇಲಾಖೆ ಮಂಗಳೂರು ಇಲ್ಲಿನ ಜಂಟಿ ನಿರ್ದೇಶಕರಾದ ಪ್ರೊಫೆಸರ್ ಕವಿತಾ KR ಅವರು ಹೇಳಿದರು. ಕರ್ನಾಟಕ ರಾಜ್ಯ ಮಹಾವಿದ್ಯಾಲಯ ಶಿಕ್ಷಕರ ಸಂಘ, ಮಂಗಳೂರು ವಿಭಾಗ, ಮಂಗಳೂರು ರನ್ನರ್ಸ್ ಕ್ಲಬ್ ಸಹಯೋಗದೊಂದಿಗೆ ಮಂಗಳೂರಿನ ಮಿಲಾಗ್ರಿಸ್ ಕಾಲೇಜಿನ ರಾಷ್ಟ್ರೀಯ ಸೇವಾ ಯೋಜನೆ ಘಟಕದ ಸಂಯುಕ್ತ ಆಶ್ರಯದಲ್ಲಿ ಕಾಲೇಜಿನ ಸಭಾಂಗಣದಲ್ಲಿ ಆಯೋಜಿಸಲಾದ ಜಲ ಸಂರಕ್ಷಣಾ ಜಾಗೃತಿ ಅಭಿಯಾನ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಮೂಲಕ ಆಗಮಿಸುವ ಪ್ರಯಾಣಿಕರನ್ನು ಸ್ವಾಗತಿಸಲು ಕಂಬಳ ಕೋನಗಳ ಕಲಾಕೃತಿಯನ್ನು ನಿರ್ಮಿಸಲಾಗಿದ್ದು ವಿಮಾನ ನಿಲ್ದಾಣದಲ್ಲಿ ಮತ್ತೊಮ್ಮೆ ಕರಾವಳಿಯ ಸಂಸ್ಕೃತಿ ಅನಾವರಣಗೊಳಿಸಲಾಗಿದೆ. ಕೆಳ ಅಂತಸ್ತಿನಲ್ಲಿ ನಿರ್ಮಿಸಲಾಗಿರುವ ಕಂಬಳ ಕೋನಗಳ ಕಲಾಕೃತಿ ಪ್ರಯಾಣಿಕರನ್ನು ಆಕರ್ಷಿಸ್ತಾ ಇದೆ. ಕರಾವಳಿಯ ಕಲಾ ಪರಂಪರೆಯನ್ನು ದೇಶ ವಿದೇಶಗಳಿಂದ ಬರುವ ಪ್ರಯಾಣಿಕರಿಗೆ ಪರಿಚಯಿಸುವ ಉದ್ದೇಶದಿಂದ ಕಂಬಳ ಕ್ರೀಡಾ ಕಲಾಕೃತಿ ನಿರ್ಮಿಸಲಾಗಿದೆ. ಕಳೆದ 2 ತಿಂಗಳಿಂದ ನಗರದಲ್ಲಿ ವಿವಾದ ಸೃಷ್ಟಿಸಿರುವ ಸಂಡೇ ಬಜಾರ್ ಸಂತೆ ವ್ಯಾಪಾರ ತೆರವು ಕಾರ್ಯಾಚರಣೆ ಸಮಸ್ಯೆ
ಬಗೆಹರಿಸುವಂತೆ ಒತ್ತಾಯಿಸಿ ದಕ್ಷಿಣ ಕನ್ನಡ ಜಿಲ್ಲಾ ಬೀದಿ ಬದಿ ವ್ಯಾಪಾರಸ್ಥರ ಸಂಘದ ನೇತೃತ್ವದ ನಿಯೋಗವು ಪಾಲಿಕೆ ಆಯುಕ್ತ ರಾಹುಲ್ ರತ್ನಂ ಪಾಂಡೆ ಅವರನ್ನು ನಿನ್ನೆ ಭೇಟಿಯಾಗಿ ಮನವಿ ಸಲ್ಲಿಸಿತು. ಮನವಿ ಸ್ವೀಕರಿಸಿ ನಿಯೋಗದೊಂದಿಗೆ ಮಾತನಾಡಿದ ಆಯುಕ್ತರು ಮಾಹಿತಿ ಪಡೆದು ಸಂಡೆ ಬಜಾರ್ ವಿವಾದ ಬಗೆಹರಿಸುವ ನಿಟ್ಟಿನಲ್ಲಿ ಇಂದು ಸಂಡೆ ಬಜಾರ್ ವ್ಯಾಪಾರ ಸ್ಥಳ ಪರಿಶೀಲನೆ ನಡೆಸಿ ಸಮಸ್ಯೆ ಬಗೆಹರಿಸುವ ಭರವಸೆಯನ್ನು ನೀಡಿದ್ದಾರೆ. ಕಾನೂನುಗಳು ಸಮಾಜದ ರಕ್ಷಣೆಗಾಗಿ ಇದೆ ಹೊರತು ಭಯಪಡಿಸಲು ಅಲ್ಲ. ಅಲ್ಲದೆ ಪ್ರತಿಯೊಬ್ಬರೂ ಕನಿಷ್ಠ ಕಾನೂನಿನ ಜ್ಞಾನವನ್ನು ಹೊಂದುವುದು ಅವಶ್ಯಕ. ಸೈಬರ್ ಅಪರಾಧಗಳು, ಸಂಚಾರ ನಿಯಮಗಳು ಮತ್ತು ಸಾಮೂಹಿಕ ಜಾಲತಾಣಗಳ ಸುರಕ್ಷಿತ ಬಳಕೆ ಬಗ್ಗೆ ಅರಿವು ಅಗತ್ಯ ಎಂದು ಹಿರಿಯ ವಕೀಲ ಜಗದೀಶ್ ಕೆ ಸೇನವ ಅವರು ಹೇಳಿದ್ದಾರೆ. ಅವರು ಪ್ರೊಡಕ್ಟಿವಿಟಿ ಕೌನ್ಸಿಲ್ ವತಿಯಿಂದ ನವಭಾರತ ವೃತ್ತದಲ್ಲಿರುವ ಬ್ರಹ್ಮ ಸಮಾಜ ಕಾಂಪ್ಲೆಕ್ಸ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದರು.

0: ಜಿಲ್ಲಾ ಬಿಜೆಪಿಯಿಂದ ಜುಲೈ 28 ನಗರದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಶಾಸಕ ಯಶಪಾಲ್ ಸುವರ್ಣ ಅವರು ರಾಹುಲ್ ಗಾಂಧಿ ಅವರ ವಿರುದ್ಧ ಅಸಾಂವಿಧಾನಿಕ ಪದ ಬಳಕೆ ಮಾಡಿದ್ದಾರೆ ಮತ್ತು ಒಂದು ಸಮುದಾಯವನ್ನು ಪ್ರಚೋದಿಸುವ ಭಾಷಣ ಮಾಡಿದ್ದಾರೆ ಎಂದು ಆರೋಪಿಸಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಅಶೋಕ್ ಕುಮಾರ್ ಕೊಡವರು ಅವರು ನೀಡಿದ ದೂರಿನ ಮೇರೆಗೆ ಉಡುಪಿ ನಗರ ಪೊಲೀಸ್ ಠಾಣೆಯಲ್ಲಿ ಕೇಸು ದಾಖಲಾಗಿದೆ. ಕಿಡುಗರೆ ರೇಡಿಯೋ ಸಾರಂಗ್ನಲ್ಲಿ ಮಾಧ್ಯಮ ಸುದ್ದಿಗಳನ್ನು ಕೇಳ್ತಾ ಇದ್ದೀರಿ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಿನ್ನೆ ಸಾಧಾರಣ ಮಳೆಯಾಗಿದೆ. ಮಂಗಳೂರು, ಬಂಟ್ವಾಳ, ಪುತ್ತೂರು, ಸುಳ್ಯ, ಕಡಬ, ಮೂಡುಬಿದಿರೆ, ಉಳ್ಳಾಲ, ಮುಲ್ಕಿ, ಕಿನ್ನಿಗುಳಿ, ತಲಪಾಡಿ, ತೊಕ್ಕೋಟು ಭಾಗಗಳಲ್ಲಿ ಸಾಧಾರಣ ಮಳೆಯಾಗಿದೆ. ಭಾರತೀಯ ಹವಾಮಾನ ಇಲಾಖೆಯ ಪ್ರಕಾರ ಮುಂದಿನ ಕೆಲವು ದಿನಗಳ ಕಾಲ ಕರಾವಳಿಯಲ್ಲಿ ಗಾಳಿ ಸಹಿತ ಉತ್ತಮ ಮಳೆಯಾಗಲಿದ್ದು ಇಂದು ನಾಳೆ ಆರೆಂಜ್ ಹಾಗೂ ಆಗಸ್ಟ್ 1 ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ. ನಿನ್ನೆ ಮಂಗಳೂರಿನಲ್ಲಿ ಗರಿಷ್ಠ 28.9°C ಹಾಗೂ ಕನಿಷ್ಠ 24.8°C ತಾಪಮಾನ ದಾಖಲಾಗಿದೆ. ಶಿಶಿಲದ ಬದಿಗುಡ್ಡೆ ಪ್ರದೇಶದಲ್ಲಿ ಕಪಿಲಾ ನದಿಯ ಮಧ್ಯೆ ಸಿಲುಕಿದ 23 ವೃದ್ಧ ಬಾಳಪ್ಪ ಅವರನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳ ಶೌರ್ಯ ಮತ್ತು ನಿರ್ವಹಣಾ ತಂಡದ ಸದಸ್ಯರು ಕಾರ್ಯಾಚರಣೆ ನಡೆಸಿ ರಕ್ಷಿಸಿದ ಘಟನೆ ಸಂಭವಿಸಿದೆ. ಬರಡ್ಕ ಮಿತ್ತೂರು ಗ್ರಾಮದ ಬೆಳರಪಾಡಿ ಭಾಗದಲ್ಲಿ ನಿನ್ನೆ ಮುಂಜಾನೆ ಕಾಡಾನೆಗಳ ಹಿಂಡು ದಾಳಿ ನಡೆಸಿ ಹಲವು ರೈತರ ತೋಟಗಳಿಗೆ ಹಾನಿ ಮಾಡಿದೆ. ಮಂಗಳೂರು ಮೂಡುಬಿದಿರೆ ಹೆದ್ದಾರಿಯ ಹೊಸ ಭಾಗವು ಎಡಪದವು ಬಳಿ ಕಳೆದ ಕೆಲವು ದಿನಗಳಿಂದ ಮಳೆಯಿಂದಾಗಿ ಭಾಗಶಃ ಕುಸಿತ ಕಂಡಿದೆ. ಇನ್ನೊಂದೆಡೆ ಮಂಗಳೂರಿಂದ ಎಡಪದವು ಪೇಟೆಯ ಮೂಲಕ ಮೂಡುಬಿದಿರೆ ಕಡೆ ಹೋಗುವ ಪರ್ಯಾಯ ರಸ್ತೆ ಮೇಲ್ಭಾಗದ ಗುಡ್ಡವು ಕುಸಿಯುವ ಭೀತಿಯಿದ್ದು ಇದರಿಂದಾಗಿ ಮೂಡುಬಿದಿರೆ ಮಂಗಳೂರು ಹೆದ್ದಾರಿಯ ತಾತ್ಕಾಲಿಕ ಸಂಚಾರ ಸ್ಥಗಿತದ ಆತಂಕದಲ್ಲಿದೆ. ಹತ್ತು ಸಾವಿರ ಮೀಟರ್ ಓಟದಲ್ಲಿ ಬೆಳ್ಳಿ, ಭಾರತಕ್ಕೆ ಮೊದಲ ಗೇಮ್ಸ್ ಪದಕ ತಂದ ರನ್ನರ್. ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ಭಾರತ ಮತ್ತೊಂದು ಮೆಡಲನ್ನು ಸಾಧಿಸಿದೆ. ಪುರುಷರ 10,000 ಮೀಟರ್ ಓಟದಲ್ಲಿ ಗುಲ್ವೀರ್ ಸಿಂಗ್ ಬೆಳ್ಳಿ ಪದಕ ತಂದಿದ್ದಾರೆ. ಇದು ಗೇಮ್ಸ್ ಇತಿಹಾಸದ ದೂರ ಓಟದಲ್ಲಿ ಭಾರತಕ್ಕೆ ಒಲಿದ ಮೊದಲ ಪದಕವಾಗಿದೆ. ಕೇಳುಗರಿ, ಇವಿಷ್ಟು ಈ ದಿನದ ಮಾಧ್ಯಮ ಸುದ್ದಿ. ಸುದ್ದಿಯನ್ನು ಓದಿದ್ದವರು ಎಡ್ವರ್ಡ್ ಲೋಬೋ. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.
1: ದಿನದಲ್ಲಿ ಅವೆಷ್ಟೋ ಸುದ್ದಿ, ಯಾವ್ಯಾವ ವಾರ್ತಾಪತ್ರಿಕೆ ಏನೇನು ಹೇಳಿದೆ,
2: ಇದು ಸಾರಂಗರ್ಪಿಸುವ ಮಾಧ್ಯಮ ಸುದ್ದಿ.

ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM ಬಣ್ಣ ಬಣ್ಣದ ಬದುಕು. ಕೇಳುಗರೆ, ಈ ದಿನ ರೇಡಿಯೋ ಸಾರಂಗ್ನಲ್ಲಿ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರವನ್ನು ನಾವೀಗ ಕೇಳೋಣ. ಇನ್ನು ಮುಂದೆ ಕೆಲವೇ ಹೊತ್ತಿನಲ್ಲಿ ಪ್ರಸಾರವಾಗಲಿದೆ ಅಡುಗೆ ಮನೆ ಕಾರ್ಯಕ್ರಮ, ನಡೆಸಿಕೊಡ್ತಾರೆ ಸ್ನೇಹ ಭಟ್. ಈ ಕಾರ್ಯಕ್ರಮದಲ್ಲಿ ತಾವರೆ ಖಾದ್ಯದ ಬಗ್ಗೆ ಅಡುಗೆ ಮಾಹಿತಿ ಕೇಳುವಿರಿ. 8:30 ಕೊಂಕಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಸಂತ ಅಲೋಶಸ್ ಕಾಲೇಜಿನ ವಿದ್ಯಾರ್ಥಿಗಳಿಂದ ಕವಿತೆ ಮತ್ತು ಹಾಡುಗಳನ್ನು ಕೇಳುವಿರಿ. 9:00 ಬ್ಯಾರಿ ಕಾರ್ಯಕ್ರಮ ಮೈಲಾಂಜಿ. ಈ ಕಾರ್ಯಕ್ರಮದಲ್ಲಿ ಬ್ಯಾರಿ ಹಾಡುಗಳ ಪ್ರಸಾರ. 9:30 ಕನ್ನಡ ಕಾರ್ಯಕ್ರಮದಲ್ಲಿ ನಿರಂಜನ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ಮಾತನಾಡಿದ ಮನು ಬಳಿಗಾರ ಅವರ ಮಾತುಗಳನ್ನು ಕೇಳುವಿರಿ. 10:00 ತುಳು ಚಾವಡಿ ಕೆ ಪೇಜಾವರ ಜೊತೆ ನೇರ ಮಾತುಕತೆ. 11:00 ಯಕ್ಷಗಾನ ಅಂಕದ ಬುಳ್ಯ ಭಾಗ 4. 11:30 ತುಳು ಕಾರ್ಯಕ್ರಮ ಬಲೆ ತುಳು ಓದುಗ ಕಾರ್ಯಕ್ರಮದ ಪ್ರಸಾರ. 12:00 ತುಳು ಹಾಡುಗಳು. 12:30 ಬಾವಲಹರಿ. 1:00 ಜನಪದ ಹಾಡುಗಳು. 1:30 ಪ್ರಾದೇಶಿಕ ವಾರ್ತೆಗಳು ಹಾಗೂ ಅಡುಗೆ ಮನೆ ಕಾರ್ಯಕ್ರಮದ ಪ್ರಸಾರ. 2:00 ಕೊಂಕಣಿ ಕಾರ್ಯಕ್ರಮ. 2:30 ಬ್ಯಾರಿ ಕಾರ್ಯಕ್ರಮ ಮರುಪ್ರಸಾರ. 3:00 ಶ್ರೋತೃಗಳ ಮೆಚ್ಚಿನ ಆಯ್ಕೆ ಹಾಡುಗಳ ನೇರ ಪ್ರಸಾರ ಕಾರ್ಯಕ್ರಮ ಒಲವಿನ ಹಾಡು. 4:00 ಸಮಾಜಮುಖಿ ಕಾರ್ಯಕ್ರಮ. 5:00 ಡಾಕ್ಟರ್ ಗುರುರಾಜ್ ಕರ್ಜಗಿ ಅವರ ಕಾರ್ಯಕ್ರಮದ ಪ್ರಸಾರ. 6:00 ರೇಡಿಯೋ ಸಂಜೆ ನೇರ ಪ್ರಸಾರ ಕಾರ್ಯಕ್ರಮ. 7:00 ತುಳು ಕಾರ್ಯಕ್ರಮ. 7:30 ಕನ್ನಡ ಕಾರ್ಯಕ್ರಮ. 8:00 ಯಕ್ಷಗಾನ ಮರುಪ್ರಸಾರ. 8:30 ಹಳೆಯ ಜನಪ್ರಿಯ ಹಾಡುಗಳ ಕಾರ್ಯಕ್ರಮ ಎಂದು ಮರೆಯದ ಹಾಡು. ಇವಿಷ್ಟು ಈ ದಿನ ರೇಡಿಯೋ ಸಾರಂಗ್ನಲ್ಲಿ ಪ್ರಸಾರವಾಗುವ ಕಾರ್ಯಕ್ರಮಗಳು. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM ಬಣ್ಣ ಬಣ್ಣದ ಬದುಕು.

0: ನಮಸ್ಕಾರ ಕೇಳುಗರೆ, ಕೇಳ್ತಾ ಇರುವುದು ಇದು ರೇಡಿಯೋ ಸಾರಂಗುನ್ 07.8 FM, ಬಣ್ಣ ಬಣ್ಣದ ಬದುಕು. ಇಂದಿನ ಅಡುಗೆ ಮನೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ಮಾತಾಡ್ತಾ ಇರೋದು ನಾನ್ ನಿಮ್ಮ ಆರ್ಜೆ ಸೈಫುಲ್ಲಾ ಕುತ್ತಾರ್. ಕೇಳುಗರೆ, ಪ್ರತಿ ಗುರುವಾರ ಮತ್ತು ಶುಕ್ರವಾರ ಬೆಳಿಗ್ಗೆ ಇದೇ ಸಮಯಕ್ಕೆ 8:15 ಮತ್ತು ಮರುಪ್ರಸಾರದಲ್ಲಿ 1:30 ಈ ವಿಶೇಷ ಸರಣಿ ಕಾರ್ಯಕ್ರಮ ಮೂಡಿಬರುತ್ತೆ. ವಿಶೇಷ ಆಹಾರ ಖಾದ್ಯಗಳ ಬಗ್ಗೆ, ಆಹಾರ ವೈವಿಧ್ಯದ ಬಗ್ಗೆ, ಸಾಂಪ್ರದಾಯಿಕ ಅಡಿಗೆಗಳು ಇದಕ್ಕೆ ಸಂಬಂಧಪಟ್ಟು ಮತ್ತು ಅಡುಗೆ ಟಿಪ್ಸ್ಗಳೊಂದಿಗೆ ಈ ಒಂದು ಕಾರ್ಯಕ್ರಮ ಮೂಡಿಬರುತ್ತೆ. ಈ ಕಾರ್ಯಕ್ರಮದಲ್ಲಿ ನೀವು ಕೂಡ ಭಾಗವಹಿಸಬಹುದು, ನಿಮ್ಮ ವಿಶೇಷ ಆಹಾರ ಖಾದ್ಯದ ಬಗ್ಗೆ ನಮ್ಮ ಜೊತೆಗೆ ಕೂಡ ಹಂಚಿಕೊಳ್ಳಬಹುದು. ಕೇಳುಗರೆ, ಈ ಅಡುಗೆ ಮನೆ ಕಾರ್ಯಕ್ರಮದಲ್ಲಿ ಒಂದಿಷ್ಟು ತಂಬುಳಿಯ ಬಗ್ಗೆ, ಒಂದಿಷ್ಟು ಬೇಸಿಗೆ ಪಾನೀಯಕ್ಕೆ ಸಂಬಂಧಪಟ್ಟ ಹಾಗೆ ಬಹಳಷ್ಟು ಮಾಹಿತಿಯನ್ನು ಕೊಡುವಂತ ಪ್ರಯತ್ನವನ್ನ ಮಾಡಿದ್ದೀವಿ. ಈ ಬೇಸಿಗೆ ಅಂದಮೇಲೆ ಪ್ರತಿದಿನವೂ ಕೂಡ ಬಿಸಿಲಿನ ಝಳ ಹೆಚ್ಚುತ್ತಾ ಹೋಗ್ತಾ ಇರುತ್ತೆ. ಸೊ ಇದರಿಂದಾಗಿ ಇಲ್ಲದ ಆರೋಗ್ಯ ಸಮಸ್ಯೆಗಳು ಕೂಡ ನಮಗೆ ಕಂಡು ಬರುತ್ತೆ. ಸೊ ಅದರಲ್ಲಂತೂ ಈ ಸಮಯದಲ್ಲಿ ಮನೆಯ ಹೊರಗಿನ ಆಹಾರವನ್ನು ಸೇವನೆ ಮಾಡಿದರೆ ನಮಗೆ ಒಂದಿಷ್ಟು ಸಮಸ್ಯೆಗಳು ಕೂಡ ಕಟ್ಟಿಟ್ಟ ಬುತ್ತಿನೇ. ಈ ದೇಹದ ಉಷ್ಣಾಂಶವನ್ನು ಹೆಚ್ಚು ಮಾಡುವಂತಹ ಆಹಾರವನ್ನು ಅಪ್ಪಿತಪ್ಪಿ ಸೇವನೆ ಮಾಡಿಬಿಟ್ರು ಕೂಡ ಬಾಯಿಯಲ್ಲಿ ಗುಳ್ಳೆಗಳು, ಹೊಟ್ಟೆಯಲ್ಲಿ ಅಲ್ಸರ್, ಈ ರೀತಿಯ ಸಮಸ್ಯೆಗಳು ಕೂಡ ಸಾಮಾನ್ಯವಾಗಿ ಕಂಡುಬರುತ್ತೆ. ಈ ರೀತಿಯ ಕಂಡುಬರುವಂತಹ ಸಮಸ್ಯೆಗಳು ಕೇವಲ ತಾತ್ಕಾಲಿಕ ಮಾತ್ರ ಕೂಡ ಆಗಿರುವುದಿಲ್ಲ, ಬದಲಾಗಿ ದೀರ್ಘಕಾಲದವರೆಗೆ ಕಾಡುವಂತಹ ಆರೋಗ್ಯ ಸಮಸ್ಯೆ ಕೂಡ ಆಗಿರುತ್ತೆ. ಹಾಗಾಗಿ ನಾವು ನಮ್ಮ ಆಹಾರ ಪದ್ಧತಿಯ ಬಗ್ಗೆ ಹೆಚ್ಚು ಜಾಗರೂಕತೆ ವಹಿಸುವ ಜೊತೆಗೆ ನಮ್ಮ ಆರೋಗ್ಯ ರಕ್ಷಣೆಯನ್ನು ಸಹ ಮಾಡಿಕೊಳ್ಬೇಕು. ಈ ಸಂಜೆಯ ಸಮಯದಲ್ಲೂ ಕೂಡ ಮನೆಯ ಹೊರಗಿನ ರಸ್ತೆ ಬದಿಯ ತಿಂಡಿ ತಿನಿಸನ್ನು ತಿನ್ನುವ ಅಭ್ಯಾಸವನ್ನು ಕೂಡ ಕೈಬಿಡಬೇಕು. ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ತಾವರೆಯಿಂದ ಬಗೆ ಬಗೆ ಖಾದ್ಯಗಳು, ಸೊ ಇದಕ್ಕೆ ಸಂಬಂಧಪಟ್ಟು ಮಾಹಿತಿಯನ್ನು ಕೊಡಲಿಕ್ಕಿದ್ದಾರೆ SDM ಕಾಲೇಜು ಮಂಗಳೂರು BCA ವಿಭಾಗದ ಮಾಜಿ ಸಹಾಯಕ ಪ್ರಾಧ್ಯಾಪಕರು ಆಗಿರುವಂತಹ ಸ್ನೇಹ ಭಟ್ ಇವರು. ಬಹುಶಃ ಇವರ ಬಗ್ಗೆ ತುಂಬಾ ಮಂದಿಗೆ ಪರಿಚಯ ಇರಬಹುದು. ಈ ಕೆಸರಿನಲ್ಲಿ ಬೆಳೆಯುವ ತಾವರೆಯನ್ನ ಮನೆಯಲ್ಲಿ ಬೆಳೆಸುವ ಪ್ರಯೋಗಕ್ಕೆ ಕೈಹಾಕಿ ಇವರು ಯಶಸ್ವಿ ಕೂಡ ಆಗಿದ್ದಾರೆ. ಸುಮಾರು ವರ್ಷಗಳಿಂದ ತಾವರೆ ಸೇರಿದಂತೆ ವಿವಿಧ ಹೂಗಳ ತೋಟ ಮಾಡಿ ಇವರು ಯಶಸ್ವಿ ಕೂಡ ಆಗಿದ್ದಾರೆ. ಮನೆಯ ಮಾಳಿಗೆಯಲ್ಲೇ ಸಾವಯವ ಪದ್ಧತಿಯ ಮೂಲಕ ಮಿನಿ ತೋಟವನ್ನೇ ನಿರ್ಮಿಸಿಬಿಟ್ಟಿದ್ದಾರೆ. ಅಲ್ಪ ಜಾಗದಲ್ಲಿಯೇ ಬಗೆ ಬಗೆಯ ತರಕಾರಿಯನ್ನ, ಹೂಗಳನ್ನ, ಔಷಧೀಯ ಸಸ್ಯಗಳನ್ನ ಬೆಳೆಸಿ ಕೃಷಿ ಚಟುವಟಿಕೆಯಲ್ಲಿ ಕೂಡ ತೊಡಗಿಸಿಕೊಂಡಿದ್ದಾರೆ. ಹಾಗಾಗಿ ಇವತ್ತಿನ ಈ ಅಡುಗೆ ಮನೆ ಕಾರ್ಯಕ್ರಮದಲ್ಲಿ ಇವರು ತಾವರೆ ಹೂವಿನ ದಳಗಳಿಂದ ಮಾಡುವಂತಹ ಹರ್ಬಲ್ ಟೀ ಹೇಗೆ ಮಾಡುವುದು, ಅದರ ಪ್ರಯೋಜನಗಳು ಏನೇನು, ಕಮಲದ ಗಡ್ಡೆಯ ಸೇವನೆ ಮತ್ತು ಅದರ ಪ್ರಯೋಜನಗಳು, ತಾವರೆಗಡ್ಡೆಯ ಪಲ್ಯ, ತಾವರೆಗಡ್ಡೆಯ ಕ್ರಿಪ್ಸಿ ಚಿಪ್ಸ್, ಹೀಗೆ ತಾವರೆಯಿಂದ ಯಾವ ರೀತಿಯಲ್ಲಿ ಬಗೆ ಬಗೆಯ ಖಾದ್ಯಗಳನ್ನು ಮಾಡಬಹುದು ಎಂಬುದನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸಿಕೊಡಲಿದ್ದಾರೆ. ಕೇಳ್ತಾ ಬರೋಣ.
1: ತಾವರೆ ಹೂವಿನ ದಳಗಳಿಂದ ಮಾಡಿದ ಹರ್ಬಲ್ ಟೀ. ಸಾಮಾನ್ಯವಾಗಿ ನಾವು ತುಳಸಿ ಟೀ, ಮಜ್ಜಿಗೆ ಸೊಪ್ಪಿನ ಟೀ, ಗ್ರೀನ್ ಟೀ ಇದನ್ನೆಲ್ಲ ಸವಿದಿರ್ತೇವೆ ಅಥವಾ ಮಾಡಿರ್ತೇವೆ. ಆದರೆ ತಾವರೆ ಹೂವಿನ ದಳಗಳಿಂದ ಮಾಡಿದ ಹರ್ಬಲ್ ಟೀ ತುಂಬಾ ವಿಶೇಷವಾದದ್ದು. ಹಾಗಿದ್ರೆ ಇದನ್ನ ಮಾಡೋದು ಯಾವ ರೀತಿ ಅಂತ ಇದೀಗ ತಿಳ್ಕೊಳ್ಳೋಣ. ಒಂದು ಪಾತ್ರೆಯಲ್ಲಿ ಒಂದು ಲೋಟ ನೀರನ್ನ ಹಾಕಿ ಕುದಿಯಲು ಇಡಬೇಕು. ಅದು ಕುದಿಯುವ ಸಮಯಕ್ಕೆ ನಾವು ತಾವರೆ ಹೂವಿನಿಂದ ದಳಗಳನ್ನು ಬೇರ್ಪಡಿಸಿ ಅದನ್ನು ಚೆನ್ನಾಗಿ ತೊಳ್ಕೊಂಡು ಸ್ವಚ್ಛ ಮಾಡಿಡಬೇಕು. ನೀರು ಕುದಿಯುವಾಗ ಈ ದಳಗಳನ್ನು ಆ ನೀರಿಗೆ ಹಾಕಿ ಅದನ್ನು ಕೂಡ ಕುದಿಸಿಕೊಳ್ಬೇಕು. ಸ್ವಲ್ಪ ಹೊತ್ತಾದ ಮೇಲೆ ಸ್ಟವ್ ಆಫ್ ಮಾಡಿ ಆ ಟೀಯನ್ನು ನಾವು ಸೋಸ್ಕೊಳ್ಬೇಕು. ಸೋಸಿದ ನಂತರ ಆ ಹರ್ಬಲ್ ಟೀಗೆ ನಾವು ಜೇನು ಅಥವಾ ಬೆಲ್ಲವನ್ನು ಹಾಕಿ ಅದನ್ನು ಸವಿಬಹುದು. ಅತ್ಯಂತ ಸುಲಭ, ಸರಳವಾಗಿ ಹಾಗೂ ಬೇಗ ತಯಾರಿಸಬಹುದಾದಂತಹ ಉತ್ಕೃಷ್ಟ ಪೇಯ ತಾವರೆ ಹೂವಿನ ದಳಗಳ ಹರ್ಬಲ್ ಟೀ. ಈ ಹರ್ಬಲ್ ಟೀಯನ್ನ ಸೇವಿಸುವುದರಿಂದ ಆಗುವ ಪ್ರಯೋಜನಗಳು ಯಾವುದೆಲ್ಲ ಅಂತ ಇದೀಗ ತಿಳ್ಕೊಳ್ಳೋಣ. ತೂಕ ನಿರ್ವಹಣೆಯಲ್ಲಿ ಬಹಳ ಪ್ರಯೋಜನಕಾರಿಯಾಗಿದೆ. ಚಯಾಪಚಯ ಕ್ರಿಯೆ ವೃದ್ಧಿಯಾಗುತ್ತೆ. ಮೂತ್ರವರ್ಧಕವಾಗಿ ಕೂಡ ಪರಿಣಾಮವನ್ನ ಬೀರುವಂತಹದ್ದು ಇದು. ಯಾಕೆಂತಂದ್ರೆ ಕಮಲದ ಸಸ್ಯದಲ್ಲಿ ಆಲ್ಕಲಾಯ್ಡ್ಸ್, ಫ್ಲೇವನಾಯ್ಡ್ಸ್ ಮತ್ತು ಪಾಲಿಫಿನಾಲ್ಗಳು ಇರೋದ್ರಿಂದ ಬೇರೆ ಬೇರೆ ರೀತಿಯಾದಂತಹ ಫೈಟೋಕೆಮಿಕಲ್ಸ್ ಗಳನ್ನ ಕೂಡ ಇದು ಹೊಂದಿರೋದ್ರಿಂದ ಇದು ನರಮಂಡಲದ ಮೇಲೆ ತುಂಬಾ ಪ್ರಭಾವ ಬೀರುತ್ತೆ. ವಿಶ್ರಾಂತಿ ಕೊಡ್ಲಿಕ್ಕೆ ಕೂಡ ಇದು ಅನುಕೂಲ ಆಗುತ್ತೆ. ಅದಲ್ಲದೆ ಜೀರ್ಣಕ್ರಿಯೆಯಲ್ಲಿ ಕೂಡ ತುಂಬಾ ಪ್ರಯೋಜನವನ್ನು ಹೊಂದಿದೆ. ಕೊಲೆಸ್ಟ್ರಾಲ್ ಮತ್ತೆ ರಕ್ತದೊತ್ತಡದ ನಿರ್ವಹಣೆ ಅಥವಾ ನಿಯಂತ್ರಣ ಕೂಡ ಇದು ಮಾಡುತ್ತೆ. ಉರಿಯೂತ ನಿವಾರಕ ಕೂಡ ಹೌದು. ಹಾಗಿದ್ರೆ ಇನ್ನೇನ್ ತಡ, ನಮಗೆ ಸಿಗುವಂತಹ ತಾವರೆ ದಳಗಳನ್ನ ಅಥವಾ ಹೂವನ್ನ ತಗೊಂಡು ಅದರಿಂದ ಈ ಉತ್ಕೃಷ್ಟವಾದಂತಹ ಹರ್ಬಲ್ ಟೀಯನ್ನ ಮಾಡಿ ಸವಿಯೋಣ.
0: ಶ್ರೋತೃಗಳೇ, ತಾವರೆ ಹೂವಿನ ದಳಗಳಿಂದ ಮಾಡುವಂತಹ ಹರ್ಬಲ್ ಟೀ ಮತ್ತು ಅದರ ಪ್ರಯೋಜನಗಳು, ಸೊ ಅದರ ಬಗ್ಗೆ ಕೇಳಿದ್ರೆ, ಇದೀಗ ಇವರು ಕಮಲದ ಗಡ್ಡೆಯ ಸೇವನೆ ಮತ್ತು ಅದರ ಪ್ರಯೋಜನ ಮತ್ತು ತಾವರೆ ಗಡ್ಡೆಯ ಪಲ್ಯ ಇದಕ್ಕೆ ಸಂಬಂಧಪಟ್ಟಂತಹ ಒಂದಿಷ್ಟು ಮಾಹಿತಿಯನ್ನು ಕೂಡ ಕೊಡ್ತಾರೆ, ಕೇಳಿ.
1: ಕಮಲದ ಗಡ್ಡೆಯನ್ನ ಕಮಲ್ ಕಾಕಡಿ ಅಥವಾ ನಾದ್ರು ಅಂತಾನು ಕರೀತಾರೆ. ಇದರ ಸೇವನೆಯಿಂದ ಬಹಳಷ್ಟು ಪ್ರಯೋಜನಗಳಿವೆ, ಅವು ಯಾವುದು ಅಂತ ಇದೀಗ ನೋಡೋಣ. ಇದೊಂದು ಪೌಷ್ಟಿಕ ಭರಿತ ಆಹಾರ, ಯಾಕೆಂದ್ರೆ ಕಬ್ಬಿಣ, ವಿಟಮಿನ್ ಸಿ, ಫೈಬರ್, ಪೊಟ್ಯಾಷಿಯಂನಂತಹ ಪೋಷಕಾಂಶಗಳ ಆಗರವೇ ಈ ಕಮಲದ ಕಾಂಡ. ಅದಲ್ಲದೆ ಜೀರ್ಣಕ್ರಿಯೆಯಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಲ್ಲಿ ಕೂಡ ಇದು ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಅದಲ್ಲದೆ ನೈಸರ್ಗಿಕವಾಗಿ ರಕ್ತದೊತ್ತಡವನ್ನ ನಿಯಂತ್ರಣ ಮಾಡುತ್ತೆ. ಚರ್ಮದ ಕುರಿತಾದ ಯಾವುದೇ ರೀತಿಯಾದಂತಹ ಸಮಸ್ಯೆಗಳಿದ್ರೆ, ಅಲರ್ಜಿಗಳಿದ್ರೂ ಕೂಡ ಇದರಿಂದ ಪ್ರಯೋಜನ ಸಿಗುತ್ತೆ. ತೂಕ ನಿರ್ವಹಣೆಯಲ್ಲಿ ಕೂಡ ಬಹಳ ಪ್ರಯೋಜನಕಾರಿಯಾಗಿದೆ. ಹಾಗಿದ್ರಿಂದ ನಿಮಗೇನಾದರೂ ತಾವರೆಯ ಗಡ್ಡೆ ಸಿಕ್ತು ಅಂತಂದ್ರೆ ತಪ್ಪದೆ ನೀವು ಇದರ ಸಾಂಬಾರ್ ಪಲ್ಯ ಮಾಡಿ ಸವಿದು ಆನಂದಿಸಿ. ತಾವರೆ ಗಡ್ಡೆಯಿಂದ ಮಾಡಿದ ಪಲ್ಯ, ನಾವು ಯಾವ ರೀತಿಯಲ್ಲಿ ಬಾಳೆಕಾಯಿ ಪಲ್ಯ, ಕೆಸವಿನ ಕಾಲಿನ ಪಲ್ಯ, ಆಲೂಗಡ್ಡೆ ಪಲ್ಯ, ಹಲಸಿನಕಾಯಿ ಪಲ್ಯ ಮಾಡ್ತೇವೆ, ಅದೇ ರೀತಿಯಲ್ಲಿ ತಾವರೆ ಗಡ್ಡೆಯಿಂದ ಕೂಡ ಪಲ್ಯವನ್ನ ಮಾಡಬಹುದು. ತಾವರೆ ಗಿಡದಲ್ಲಿ ಸಿಗುವಂತಹ ಗಡ್ಡೆಯನ್ನ ತಗೊಂಡು ಬಂದು ಅದನ್ನು ಚೆನ್ನಾಗಿ ತೊಳೆದು ಸ್ವಚ್ಛ ಮಾಡಿ ಚಿಕ್ಕ ಚಿಕ್ಕ ತುಂಡುಗಳಾಗಿ ಮಾಡಿಡಬೇಕು. ನಂತರ ಒಂದು ಬಾಣಲೆಯಲ್ಲಿ ಈ ತುಂಡು ಮಾಡಿದ ಭಾಗಗಳನ್ನ ಹಾಕಿ ಸ್ವಲ್ಪ ನೀರು ಹಾಕಿ ಕುದಿಸಬೇಕು. ಕುದಿಸುವಾಗ ರುಚಿಗೆ ತಕ್ಕಷ್ಟು ಉಪ್ಪು, ಮೆಣಸಿನ ಪುಡಿ, ಮಸಾಲೆ ಹುಡಿ, ಸಾಂಬಾರ್ ಮಸಾಲೆ ಅಥವಾ ಸಾರಿನ ಮಸಾಲೆಯನ್ನ ಕೂಡ ಹಾಕಬಹುದು. ಸ್ವಲ್ಪ ಬೆಲ್ಲ, ಸ್ವಲ್ಪ ಹುಳಿ, ಹುಳಿಯ ರಸ ಕೂಡ ಹಾಕಬಹುದು. ಇದನ್ನೆಲ್ಲ ಹಾಕಿ ಕುದಿ ಬರುವಷ್ಟು, ಬೇಯುವಷ್ಟು ಇದನ್ನ ಬೇಯಿಸಬೇಕು. ಪಲ್ಯ ಬೇಯ್ತಾ ಇರುವಾಗ ಸ್ವಲ್ಪ ಕಾಯಿ ತುರಿ ಹಾಕಿದಲ್ಲಿ ಪಲ್ಯದ ರುಚಿ ಮತ್ತಷ್ಟು ಹೆಚ್ಚುತ್ತೆ. ಪಲ್ಯ ಬೆಂದ ನಂತರ ಒಗ್ಗರಣೆಗಾಗಿ ಒಂದು ಚಿಕ್ಕ ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ, ಉದ್ದಿನ ಬೇಳೆ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಇನ್ನು ಪರಿಮಳಕ್ಕಾಗಿ ಬೆಳ್ಳುಳ್ಳಿಯನ್ನ ಕೂಡ ಸೇರಿಸಿ ಒಗ್ಗರಣೆಗೆ ರೆಡಿ ಮಾಡಬಹುದು. ಒಗ್ಗರಣೆ ರೆಡಿಯಾದ ಮೇಲೆ ಪಲ್ಯದ ಮೇಲೆ ಹಾಕಿ ಚಪಾತಿ ಜೊತೆ, ಅನ್ನದ ಜೊತೆ, ದೋಸೆ ಜೊತೆ ಈ ಪಲ್ಯವನ್ನ ಸವಿಲಿಕ್ಕೆ ರೆಡಿಯಾಗುತ್ತೆ.
0: ಶ್ರೋತೃಗಳೇ, ಕೇಳಿದ್ರಿ ಅಲ್ವಾ, ತಾವರಗಡ್ಡೆಯ ಪಲ್ಯ ತುಂಬಾ ಚೆನ್ನಾಗಿರುತ್ತಂತೆ, ಹಾಗೆ ರುಚಿಕರವಾಗಿರುತ್ತೆ. ಸೊ ಇದನ್ನ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ಹಾಗೆಯೇ ನಮಗೆ ನಿಮ್ಮ ಅಭಿಪ್ರಾಯವನ್ನು ಕೂಡ ತಿಳಿಸಿಕೊಡಿ. ಹಾಗೆಯೇ ಇದೀಗ ತಾವರಗಡ್ಡೆಯ ಕ್ರಿಪ್ಸಿ ಚಿಪ್ಸ್ ಅಂತ ಇರುತ್ತೆ, ಸೊ ಅದನ್ನು ಕೂಡ ಹೇಗೆ ಮಾಡುವುದು ಅಂತ ತಿಳಿಸಿಕೊಡ್ತಿದ್ದಾರೆ, ಕೇಳಿ.
1: ತಾವರೆ ಗಡ್ಡೆಯ ಕ್ರಿಸ್ಪಿ ಚಿಪ್ಸ್. ಸಾಮಾನ್ಯವಾಗಿ ನಾವು ಆಲೂಗಡ್ಡೆ ಚಿಪ್ಸ್, ಬಾಳೆಕಾಯಿ ಚಿಪ್ಸ್, ಮರಗೆಣಸಿನ ಚಿಪ್ಸ್, ಗೆಣಸಿನ ಚಿಪ್ಸ್ ಅನ್ನ ತಿಂದಿರ್ತೇವೆ. ಇದೇನಿದು ತಾವರೆಗಡ್ಡೆಯ ಚಿಪ್ಸ್ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹೌದು, ತಾವರೆ ಗಿಡದಲ್ಲಿ ಸಿಗುವ ಗಡ್ಡೆಯಿಂದ ಚಿಪ್ಸ್ ಕೂಡ ತಯಾರಿಸಬಹುದು, ಅದು ಕ್ರಿಸ್ಪಿಯಾಗಿರುತ್ತೆ. ಯಾವ ರೀತಿ ಅಂತ ಇದೀಗ ನೋಡೋಣ. ತಾವರೆ ಗಿಡದಲ್ಲಿ ಗಡ್ಡೆ ಸಿಗುತ್ತೆ, ಆ ಗಡ್ಡೆಯನ್ನ ತಗೊಂಡು ಬಂದು ಕಟ್ ಮಾಡಿ ಚೆನ್ನಾಗಿ ತೊಳೆದು ಸ್ವಚ್ಛ ಮಾಡಿ ಇಡಬೇಕು. ನಂತರ ಸ್ಲೈಸರ್ನ ಮೂಲಕ ಅಥವಾ ಮೆಟ್ಟುಕತ್ತಿಯ ಸಹಾಯದಿಂದ, ಇಲ್ದಿದ್ರೆ ಚಾಕುವಿನ ಸಹಾಯದಿಂದ ತೆಳುವಾಗಿ ಅದನ್ನ ಕಟ್ ಮಾಡಿ ಇಟ್ಕೊಳ್ಬೇಕು. ಈ ಕಟ್ ಮಾಡಿ ಇಟ್ಕೊಂಡಂತಹ ಸ್ಲೈಸರ್ಸ್ಗೆ ನಾವು ಉಪ್ಪು, ಸ್ವಲ್ಪ ಪ್ರಮಾಣದಲ್ಲಿ ಕಾರ್ನ್ ಫ್ಲೋರ್ ಅಥವಾ ಕೂವೆ ಹುಡಿಯನ್ನ ಮಿಕ್ಸ್ ಮಾಡಿ, ಬೇಕಿದ್ದಲ್ಲಿ ಮಸಾಲೆ, ಚಾಟ್ ಮಸಾಲ ಆಗಿರಬಹುದು, ಸಾಂಬಾರ್ ಮಸಾಲ ಆಗಿರಬಹುದು, ಈ ರೀತಿಯಾದಂತಹ ಮಸಾಲೆಗಳನ್ನು ಕೂಡ ಸ್ವಲ್ಪ ಮೇಲಿಂದ ಹಾಕಿ ಅದನ್ನು ಎಣ್ಣೆಯಲ್ಲಿ ಚಿಪ್ಸ್ನಂತೆ ಹುರಿಬೇಕು. ಸ್ವಲ್ಪ ಹೊತ್ತಲ್ಲಿ ಗರಿ ಗರಿಯಾದ ಚಿಪ್ಸ್ ರೆಡಿಯಾಗುತ್ತೆ.
0: ಶ್ರೋತೃಗಳೇ, ಇವತ್ತಿನ ಈ ಅಡುಗೆ ಮನೆ ಕಾರ್ಯಕ್ರಮದಲ್ಲಿ ತಾವರೆ ಹೂವಿನ ದಳಗಳಿಂದ ಮಾಡುವ ಹರ್ಬಲ್ ಟೀ ಬಗ್ಗೆ, ಅದರ ಪ್ರಯೋಜನಗಳ ಬಗ್ಗೆ, ಕಮಲದ ಗಡ್ಡೆಯ ಸೇವನೆ ಮತ್ತು ತಾವರೆ ಗಡ್ಡೆಯ ಪಲ್ಯ ಮತ್ತು ಕ್ರಿಪ್ಸಿ ಚಿಪ್ಸ್, ಅದನ್ನು ಹೇಗೆ ಮಾಡುವುದು, ಹೇಗೆ ತಯಾರಿಸುವುದು ಮತ್ತು ಅದು ನಮ್ಮ ಆರೋಗ್ಯಕ್ಕೆ ಎಷ್ಟು ಪ್ರಯೋಜನಕಾರಿ ಎಂಬುದರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ SDM ಕಾಲೇಜು ಮಂಗಳೂರು BCA ವಿಭಾಗದಲ್ಲಿ ಮಾಜಿ ಸಹಾಯಕ ಪ್ರಾಧ್ಯಾಪಕರು ಆಗಿದ್ದಂತಹ ಸ್ನೇಹ ಭಟ್ ಅವರು ನಮ್ಮ ಜೊತೆಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಈ ಕಾರ್ಯಕ್ರಮವನ್ನು ಕೇವಲ ಕೇಳುವುದು ಮಾತ್ರ ಅಲ್ಲ, ನಿಮ್ಮ ಅಡುಗೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಇದು ತುಂಬ ರುಚಿಕರ ಆಗಿರುತ್ತೆ ಮತ್ತು ನಮ್ಮ ಆರೋಗ್ಯಕ್ಕೆ ತುಂಬಾ ತುಂಬ ಪ್ರಯೋಜನಕಾರಿಯೂ ಕೂಡ ಹೌದು. ಹಾಗೆಯೇ ನಿಮ್ಮ ಅಭಿಪ್ರಾಯವನ್ನು ನಮ್ಮ ಜೊತೆಗೆ ಶೇರ್ ಮಾಡಿ. ಇದು ಇವತ್ತಿನ ಅಡುಗೆ ಮನೆ ಕಾರ್ಯಕ್ರಮ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಕೇಳ್ತಾನೆ ಇರಿ, ಇದು ರೇಡಿಯೋ ಸಾರಂಗುನ್ 07.8 FM, ಬಣ್ಣ ಬಣ್ಣದ ಬದುಕು.

0: ಅಡುಗೆ ಮನೆ.
1: ನಿಜ ಹೇಳ್ಬೇಕಾ, ಇದೀಗ ಬೇಸಿಗೆ ಪ್ರಾರಂಭ ಆಗಿದಷ್ಟು ಅಷ್ಟರಲ್ಲಿ 7,000 ರೂಪಾಯಿಯ ವಿದ್ಯುತ್ ಬಿಲ್ಲು ಬರಲಾರಂಭಿಸಿದೆ. ನನ್ನ ಹೆಂಡತಿ ಮೊದಲಿಂದಲೂ ಹೇಳ್ತಾ ಇದ್ಲು ಸೋಲಾರ್ ಪ್ಯಾನಲ್ ಅಳವಡಿಸೋಣ ಅಂತ ಹೇಳ್ತಿದ್ಲು. ಸರ್ಕಾರ ಸಹಾಯಧನನು ಕೊಡುತ್ತೆ. ನಾನು ಕೇಳಿದವರಿಗೆಲ್ಲ 0 ಬಿಲ್ಲೇ ಬರುತ್ತೆ. ಈ ಬಾರಿ ನಾನು ಅಳವಡಿಸಲೇಬೇಕು. ವಿದ್ಯುತ್ ಉಚಿತವಾಗಿ ಸಿಗುವಾಗ ನೀವೇಕೆ ಯೋಚಿಸುತ್ತಿದ್ದೀರಾ? ನೀವು ಸಹ ಅಳವಡಿಸಿಕೊಳ್ಳಿ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in ನಲ್ಲಿ.
2: You're listening to Radio Sarang, 107.8 FM.
3: ಮೋಕಿದ ಬಂದುಲೆ
4: ಓಟು ಪಾಡು ನಾವು ನಮ್ಮ ಹಕ್ಕು, ನಮ್ಮ ಜವಾಬ್ದಾರಿ.
3: ಆ ಹಕ್ಕು ಉರಿಯೋಡಾಂಡ ವೋಟರ್ ಲಿಸ್ಟ್ ನಿಕ್ಲಿನ ಪುದರ್ ಸರಿಯಾದ ಇಪ್ಪುಡು
4: ಅಂದ್ ಭಾರತ ಚುನಾವಣಾ ಆಯೋಗ ಓಟು ಪಾಡು ನಕ್ಲಿನ ಲಿಸ್ಟ್ ದ ವಿಶೇಷ ಸಮಗ್ರ ಪರಿಷ್ಕರಣೆ SIR ಮಲ್ತೊಂದುಂಡು.
3: ನಿತ್ತ ಭಾಗವಾದ ಹೊಸ ಸೇರ್ಪಡೆ ಪುದರ್ ಸರಿ ಮಲ್ಪುನ ಬೇತೆ ಕಡೆಕು ಪೋಯಿ ನಕ್ಲಿನ ಅತ್ತಂಡ ತೀರ್ ಪೋಯಿ ನಕ್ಲಿನ ಪುದರ್ನ ಈ ಓಟುದ ಪಟ್ಟಿರ್ದು ದೆಪ್ಪುನ ಬೆಲೆ ಅವನ್ನುಂಡು.
4: SIR ಅರ್ಜಿ ಭರ್ತಿ ಮಲ್ಪಂದೆ ಪೋಂಡ ನಿಕ್ಲಿನ ಪುದರ್ ವೋಟರ್ ಲಿಸ್ಟೆಡ್ ಪಿದಾಯಿ ಒರಿಪುನ ಸಾಧ್ಯತೆ ಜಾಸ್ತಿ ಉಂಡು. ಅಂಜಾದ್ ಪ್ರತಿಯೊರಿಲ ನಿಕ್ಲಿನ ದಾಖಲೆ ಪರಿಶೀಲನೆ ಮಲ್ತದ್ ಕಡ್ಡಾಯವಾದ ಸೈನ್ ಪಾಡದ್ ಬೂತ್ ಮಟ್ಟದ ಅಧಿಕಾರಿಗೂ ಕೊರಿಯರ ಮರಪೊಡ್ಚಿ.
3: ಓಟುದ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಬಗೆಟ್ ಓವೆ ಗಡಿಬಿಡಿ ಬೊರ್ಚಿ. ಬೂತ್ ಮಟ್ಟದ ಅಧಿಕಾರಿಗಳು ಇಲ್ಲ ಇಲ್ಲಗ ಬಂದಾಗ ಅಕ್ಲೆಗೆ ಸರಿಯಾಯಿನ ಮಾಹಿತಿ ಕೊರೆದು ಅಗತ್ಯ ಸಾಕಾರ ಮಲ್ಪುಲೆ.
4: ನಿಕ್ಲಿನ ಕುಟುಂಬದ ಪ್ರತಿಯೊರಿಯನ ಪುದರ್ ಓಟುದ ಲಿಸ್ಟೆಡ್ ಇಪ್ಪುನೇನು ಸರಿಯಾದ ತೂಲಿ.
3: ಜನಕ್ಲೆಗ್ ಮಾಹಿತಿ ತೆರಿಪವರ ಬೋಡಾದ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಈ ಪ್ರಕಟಣೆ.

ಸೋಮವಾರದ ತುಳು ಚಾವಡಿ ನೇರ ಪ್ರಸಾರ ಕಾರ್ಯಕ್ರಮಡು ತುಳು ಜನಪದ ವಿದ್ವಾಂಸರು ಅಂಚನೆ ರಾಜ್ಯ ಪ್ರಶಸ್ತಿ ಪುರಸ್ಕೃತ ಶಿಕ್ಷಕರಾಯಿನ ಶ್ರೀ ಕೆ ಪೇಜಾವರ ಬೆರ್ನೊಟ್ಟುಗು ಪಾತ್ರ ಕತೆ ನಿಖಿಲ್ ಲೆಪ್ಪು ಕೊರಡಾಯಿನ ನಮ್ಮ ಸಂಖ್ಯೆ ಆಜಿ ಮೂಜಿ ಆಜಿ ನಾಲಿ ರಡ್ಡು ಸೊನ್ನೆ ನಾಲು ಒರ್ಬ ನಾಲು ಒರ್ಬ ತಪ್ಪಂದಕೇನ್ಲೆ ಉಂದುವೆ ಗುರುವಾರ ಕಾಂಡೆ 10 ಗಂಟೆದ್ದು 11 ಗಂಟೆ ಮುಟ್ಟ ಕೇನೊಂದು ಪ್ಲೇ ರೇಡಿಯೋ ಸಾರಂಗು 107.8 FM ಒಂದು ರಂಗ್ ರಂಗ್ ದ ಬದುಕು.

107.8 FM. ಇದು ಬಣ್ಣ ಬಣ್ಣದ ಬದುಕು. ಕಮ್ಮನೆ ಇಲ್ಲಾತೋ ಮಲ್ಲಿಗೆ ಎಡ್ಕರಂಗ ಆರ್, ಗರಿ ಇಲ್ಲಾತೋ ನವಿಲುರು ನೋಕಡಂಗ ಆರ್, ಬಣ್ಣ ಬರಾತೋ ಮೈಲಾಂಜಿ ಇಡ್ರಂಗ ಆರ್. ಟಫ್ ಪಾಟ್ ಮಾಪಿಲ ಪಾಟ್ ಓಪನ ಪಾಟ್ ಬಂದಿಲ್ಲೆಂಗಿ ಬ್ಯಾರಿ ಕಾರ್ಯಕ್ರಮ ಕೇಕಡಂಗ ಆರ್. ಅದು ಗೈತೆ ನಿಂಗೆಲ್ಲಾರು ಮನಸ್ಸು ಸಂದೋಲಾಕೋಗು ಬಂದುಂಟುಂಡು ಮೈಲಾಂಜಿ.

0: ಭಾರತ ತುಳು ಚಾವಡಿ ನೇರ ಪ್ರಸಾರ ಕಾರ್ಯಕ್ರಮಡು ತುಳು ಜನಪದ ವಿದ್ವಾಂಸರು ಅಂಚನೆ ರಾಜ್ಯ ಪ್ರಶಸ್ತಿ ಪುರಸ್ಕೃತ ಶಿಕ್ಷಕರಾಯಿನ ಶ್ರೀ ಕೆ ಪೇಜಾವರ ಬೆರ್ನೊಟ್ಟುಗು ಪಾತಿರ ಕತೆ ನಿಖಿಲ್ ಲೆಪ್ಪು ಕೊರಡಾಯಿನ ನಮ್ಮ ಸಂಖ್ಯೆ ಆಜಿ ಮೂಜಿ ಆಜಿ ನಾಲಿ ರಡ್ಡು ಸೊನ್ನೆ ನಾಲು ಒರ್ಬ ನಾಲು ಒರ್ಬ ತಪ್ಪಂದಕೇನ್ಲೆ ಉಂದುವೆ ಗುರುವಾರ ಕಾಂಡೆ 10 ಗಂಟೆದ್ದು 11 ಗಂಟೆ ಮುಟ್ಟ ಕೇನೊಂದು ಪ್ಲೇ ರೇಡಿಯೋ ಸಾರಂಗು 107.8 FM ಒಂದು ರಂಗ್ ರಂಗದ ಬದುಕು
1: ತುಳುವೆರೆಂಕುಲು ತುಳುವೆರೆಂಕುಲು ತುಳುವ ನಾಡುದ
2: ಕೇಳ್ತಿರುವುದು ರೇಡಿಯೋ ಸಾರಂಗ್ 107.8 FM ಈ ಹೊತ್ತಿನ ಪ್ರಸಾರದಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಹಮ್ಮಿಕೊಂಡಿದ್ದ ನಿರಂಜನರ ಜನ್ಮ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ಮಾತನಾಡಿದ ಮನು ಬಳಿಗಾರ್ ಇವರ ಮಾತುಗಳನ್ನು ಕೇಳ್ತಾ ಬರೋಣ.
3: ನನ್ನ ಪ್ರಕಾರ ನಾನು ಮೊದಲು ಓದಿದಂಥ ಒಂದು ಕಾದಂಬರಿ ಹೆಣ್ಮಕ್ಕಳದಂದ್ರೆ ಅನುಪಮಾ ನಿರಂಜನ ಅವ್ರದ್ದು. ನಾನು ಇನ್ನೂ ಹೈಸ್ಕೂಲ್ನಾಗಿದ್ದೆ ಅವಾಗ. ಹೃದಯ ವಲ್ಲಭ ಅಂತ ಒಂದು ಕರ್ಮ ಇರೋದ್ರೊಳಗೆ ಅದು ಇದು ಬರ್ತಿತ್ತು. ಅದ್ರ ಸಲುವಾಗಿ ನಾ ಕಾಯ್ತಿದ್ದೆ. ಅವಾಗ ನನಗೆ ಹಿಂಗೆ ನಮ್ಮ ಕಡೆ ಸರ್ನೇಮ್ ಇರ್ತವ್ರಿ, ಮನು ಬಳಿಗಾರ್, ಸಿದ್ದನಗೌಡ ಪಟೇಲ್, ಈ ಥರ ನಮ್ಮಲ್ಲಿ. ಇದೇನಿದು ಅನುಪಮ ಹೆಣ್ಮಗಳು ನಿರಂಜನ, ಇದು ಹೆಸರು ಹೆಂಗೈತಲ್ಲ ಇದು ಅಂತಿದ್ನೆ. ಭೈರಪ್ಪರದು ವಂಶವೃಕ್ಷ ಮೊದಲು ಓದೋಕ್ಕೆ ಶುರು ಮಾಡಿದವು. ಭೈರಪ್ಪನ ಹೆಸರು ನಮ್ಮಲ್ಲಿ ಭಾಳ ಕಡಿಮೆ ಅಂದರೆ ಸಾಹಿತ್ಯದೊಡನೆ ಹೆಸರುಗಳು ಕೂಡ ಬಹಳ ಕುತೂಹಲಕಾರಿಯಾಗಿದ್ದು ನಮಗೆ ಆ ವಯಸ್ಸಿನಲ್ಲಿ. ಆವಾಗ ನಿರಂಜನ ಅಂದರೆ ಅವ್ರ ಗಂಡನ ಹೆಸರು ಇರ್ತೈತಿ, ಹಂಗಾರೆ ನಿರಂಜನ ಯಾರು? ಶುರುವಾತು ನನ್ನ ಹುಡುಕಾಟ. ಹಂಗೆ ಹುಡುಕಾಟ ಮಾಡಿದಾಗ ಗೊತ್ತಾಯ್ತು, ಇವು ಇವರು ಬಹಳ ದೊಡ್ಡ ಬರಹಗಾರರು, ಹೋರಾಟಗಾರರು. ಅವ್ರಿಗೆ ಮೈಯಾಗ ಆರಾಮಿಲ್ಲ ಅಂತ, ನನಗೆ ಪಾರ್ಶ್ವವಾಗಿ ಆಗೈತೆ ಅಂತಲೇ ಆವಾಗ ನಮಗೆ ಗೊತ್ತಿದ್ದಿಲ್ಲ, ಆಮೇಲೆ ಗೊತ್ತಾಯ್ತು. ಅವ್ರಿಗೆ ಮೈಯಾಗ ಆರಾಮಿಲ್ಲ ಅಂತ ಆದರೂ ಬರೀತಾರಂತ ಅಂದರೆ ನಾವು ಬರವಣಿಗೆಯನ್ನು ಯಾವ ಕಾಲಕ್ಕೂ ನಿಲ್ಲಿಸಬಾರ್ದು ಅನ್ನೋವಂಥ ಒಂದು ಸಂದೇಶ ನನಗೆ ಅವಾಗ ಸಿಕ್ತು. ಅನುಪಮ ನಿರಂಜನವರ ಮೂಲಕ ನಿರಂಜನವರ ಪರಿಚಯ ಆಗಿ ಅವರ ಒಂದು ಇಡೀ ವಿಶ್ವ ಸ್ವರೂಪಿಯಾದಂಥವರ ವಿದ್ವತ್ತಿನ ದರ್ಶನ ನನಗಾಯಿತು. ಅಂಥ ಒಬ್ಬ ಮಹಾನ್ ಹೋರಾಟಗಾರ, ಬರಹಗಾರ, ಜೀವಿ, ಮುಖ್ಯವಾಗಿ ಬದುಕಿ ತೋರಿಸಿದಂಥವರು, ಬದುಕು ಮತ್ತು ಬರಹದ ನಡುವಿನ ಕಂದಕವನ್ನು ಮುಚ್ಚಿ ಹಾಕಿ ನಡೆದು ತೋರಿಸುವಂಥ ಮಾದರಿಯ ವ್ಯಕ್ತಿಯವರು ಅಂತ ಗೊತ್ತಾಗಿ ನನಗೆ. ಅವರ ಸಾಹಿತ್ಯವನ್ನು ಸ್ವಲ್ಪ ಸ್ವಲ್ಪ ಓದಿದೆ. ಈಗ ಅವರು ನಮ್ಮ ಪ್ರೊಫೆಸರ್ ಧರ್ಮ ಅವರು ಕೇಳಿದರು, ನೀವು ಅವರ ಚಿರಸ್ಮರಣೆ ಕಾದಂಬರಿ ಓದಿನ? ಅದನ್ನು ನಾವು ಓದಿಲ್ಲ, ಬೇರೆ ಓದಿದ್ದೀನಿ, ಮೃತ್ಯುಂಜಯ ಓದಿನಿ ಇವರೆ. ಆದರೆ ಆ ಚಿರಸ್ಮರಣೆ ಬಗ್ಗೆ ತಾವು ಹೇಳ್ತಾ ಮಲಯಾಳಂದವರ ಭಾಷಾ ಪ್ರೇಮದ ಬಗ್ಗೆ ಇದೆಲ್ಲ ಹೇಳಿದಿರಿ. ಅಲ್ಲಿ ಇದ್ದಿದ್ರೆ ಅವ್ರಿಗೆ ಇನ್ನೂ ಹೆಚ್ಚಿನ ಮಹತ್ವ ಬರ್ತಿತ್ತು ನಮ್ಮ ನಿರಂಜನ ಅವರಿಗೆ ಅಂತ ಹೇಳಿದರೆ ನಿಜ. ಇಲ್ಲಿ ಬಂದ ಕೂಡಲೇ ಸಿದ್ದನಗೌಡರು, ಮೋಹನ್ ಅವರು ನಾವು ಕೂಡಿ ಬಂದ್ವಿ. ಆವಾಗನೂ ಮಾತಾಡ್ತಾ ಇದ್ದೀವಿ ನಾವು, ಕರ್ನಾಟಕ ಸರ್ಕಾರ ಬಹಳ ಜನರ ಹೆಸರಲ್ಲಿ ಟ್ರಸ್ಟ್ ಮಾಡಿದೆ, ನಿರಂಜನರ ಹೆಸರು ಮಾಡಲಿಲ್ಲ, ಅನಕೃ ಅವ್ರದ್ದಿದೆ. ಈ ಪ್ರಗತಿಶೀಲರ ಬಗ್ಗೆನೇ ಹೇಳೋದಾದರೆ, ಈಗ ಅದ್ರ ಬಗ್ಗೆ ಎಲ್ಲ ಅವ್ರು ಹೇಳಿದ್ರಿಂದ ಭಾಳ ಅವಶ್ಯ ಅನಿಸಿದಂಥ ಅಂಶಗಳನ್ನು ಸರ್ಕಾರದ ಜೊತೆಗೆ ನಾನು ಬಹಳ 40 ವರ್ಷ ಕೆಲಸ ಮಾಡಿದ್ರಿಂದ ಅವು ಬಹಳ ಮುಖ್ಯ ಹಾಕವು ಇದರಲ್ಲಿ. ಈಗ ಕಂಪ್ಯೂಟರ್ದು ಹೇಳುವಾಗ ಸೋಮೇಶ್ವರ ಅಮೃತೇಶ್ವರ ಮಗ ಅನ್ರಿ ನೀವು, ಹಾಂ, ಅವ್ರಿಗೆ ಹೇಳಿದ್ದೆ ನೀವು ಈಗ ಕನ್ನಡದ ಕಾಲುಗಳು ನೀವು ಅಂತ ಅಂದರೆ ಅದು ಇರಲಿಲ್ಲ ಅಂದರೆ ಕಂಪ್ಯೂಟರು ನಾವು ನಡೀಲಿಕ್ಕೆ ಆಗೋದಿಲ್ಲ, ಓಡೋಕ್ಕಂತೂ ಆಗೋದೇ ಇಲ್ಲ. ಹಂಗೆ ಅವಾಗಿನ ಕಾಲಕ್ಕೆ ಅವರು ಅವ್ರದ್ದೊಂದು ಸಾಹಿತ್ಯದ ಬಗ್ಗೆ ಚರ್ಚೆ ಆಗಬೇಕಂದ್ರೆ, ಅವರ ಜೀವನವನ್ನು ನಾವು ತಿಳಿದುಕೊಳ್ಬೇಕು ಅಂತಂದರೆ, ಅವ್ರ ಬಗ್ಗೆ ನಾವು ಪ್ರಚಾರ ಮಾಡಬೇಕಂದ್ರೆ ಅವ್ರ ವಿಚಾರಗಳನ್ನು ಟ್ರಸ್ಟ್ ಆಗೋದು ಬಹಳ ಮುಖ್ಯ. ನನ್ನ ಅವಧಿಯೊಳಗೆ ಇವತ್ತು ಕನ್ನಡ ಸಂಸ್ಕೃತಿ ಇಲಾಖೆ ಒಳಗೆ ನಾನು ಅಂದು ಹೇಳ್ಕೊತೀನಿ ಅಂತ ದಯವಿಟ್ಟು ಯಾರು ತಿಳ್ಕೊಬಾರ್ದು, ಇಲ್ಲಿ ಬಹಳ ರೆಲೆವೆಂಟ್ ಅಂತ ತಿಳ್ಕೊಂಡು ಅದನ್ನು ನಾನು ಪ್ರಸ್ತಾಪ ಮಾಡ್ತಾ ಇದ್ದೇನೆ ಅಷ್ಟೇ. ನನಗಿಂತ ಹೆಚ್ಚಿಗೆ ಕೆಲಸ ಮಾಡಿದವರು ಭಾಳ ಜನ ಇರ್ತಾರೆ, ಆ ಪ್ರಜ್ಞೆ ನನಗಿದೆ. 24 ಇವತ್ತು ಟ್ರಸ್ಟ್ಗಳದವು ಸರ್ಕಾರದ ವತಿಯಿಂದ, ಅದರಾಗ 11-12 ನಾನು ಆಯುಕ್ತ ಮತ್ತು ನಿರ್ದೇಶಕ ಇದ್ದಾಗ ಮಾಡಿದ್ದವು ಅದವು. ಕನ್ನಡ ಸಂಸ್ಕೃತಿ ಇಲಾಖೆ ಕೆಂಗಲ್ಲವ್ರ ಕಾಲದಿಂದ ನಡೆದು ಬಂದೈತಿ, 75 ವರ್ಷನ 11 ಈಗ ಅದಕ್ಕೆ ಹೆಚ್ಚು ಕಡಿಮೆ. ಆವಾಗಲಿಂದ ಇದ್ದಿದ್ರು ಅರ್ಧ ನಾವಿದ್ದಾಗೈತಿ. ಬಹುಶಃ ಅವಾಗ ಈ ಶತಮಾನೋತ್ಸವ ಬರಲಿಲ್ಲ, ನಾ ಇದ್ದಾಗ ಬಂದಿದ್ದರೆ ಖಂಡಿತವಾಗಿ ಅವಾಗ ಮಾಡ್ಬೋದಾಗಿತ್ತು. ಈಗ ನಾನು ಸರ್ಕಾರಕ್ಕೆ ಈ ಮೂಲಕ ಇಲ್ಲಿ ನಾನು ಕೇಳಿಕೊಳ್ಳೋದೇನೆಂದರೆ, ಸರ್ಕಾರಕ್ಕೆ ಒತ್ತಾಯ ಮಾಡೋದೇನಂತಂದರೆ, ಇವತ್ತಿನ ಮುಖ್ಯ ಅಂಶ ಇದು ಈ ಒಂದು ಸೆಮಿನಾರ್ದ ಒಂದು ಅಂದರೆ ಸಾಹಿತ್ಯವನ್ನು ಬಿಟ್ಟು ಹೊರಗಡೆದಂದರೆ ನಿರಂಜನವ್ರ ಹೆಸರಲ್ಲೇ ಒಂದು ಟ್ರಸ್ಟ್ ಆಗಲಿ ಸರ್ಕಾರದಲ್ಲಿ, ಹಾಗೂ ಅವರ ಸಮಗ್ರ ಸಾಹಿತ್ಯವನ್ನು ಕನ್ನಡ ಸಂಸ್ಕೃತಿ ಇಲಾಖೆ ಹೊರತರುವಂತಾಗಲಿ ತಕ್ಷಣ. ಇವು ಎರಡು ಈ ಸಮ್ಮೇಳನದ ನಿರ್ಣಯಗಳು ಅಂಥೇಳಿ ನೀವು ಮಾಡಿ ಸರ್ಕಾರಕ್ಕೆ ಬರೀಬೇಕು. ಮಾನ್ಯ ಕುಲಪತಿಗಳು, ನಿಮಗೆ ಬಹಳ ಅಭಿರುಚಿ ಐತಿ ಅಲ್ರಿ. ರಾಜ್ಯಶಾಸ್ತ್ರದ ವಿದ್ಯಾರ್ಥಿ ಒಬ್ಬ ಎಮ್ಮೆದವ ಬಂದು ಕನ್ನಡಕ್ಕೆ ಕುಂದಿರ್ತಾನೆ ಅಂತ ಹೇಳಿದರೆ ನಾಗಪ್ಪಗೌಡ್ರೆ ನೀವು ಹೇಳಿ ನನಗೆ ಭಾಳ ಖುಷಿ ಆಯ್ತು. ಅಂದರೆ ನಿಜವಾದ ಸಾಹಿತ್ಯದ ಪ್ರೀತಿ ಅವ್ರಿಗೆ ಐತಿ. ಆದ್ದರಿಂದ ಆ ಪ್ರೀತಿ ಅವರು ಇದ್ದಿದ್ದು ಈಗಾಗಲೇ ಒತ್ತಡ ಅವ್ರು ಹೇಳಿ ಹೇರಿದ್ದಾರೆ ಮಾತಿನ ಮೂಲಕ, ಅದು ಸರ್ಕಾರಕ್ಕೆ ತಲುಪಲಿ ಅಂಥೇಳಿ ನಾನು ಈ ಹೊತ್ತಿನಲ್ಲಿ ಹೇಳ್ತೇನೆ. ಇನ್ನು ಇಡೀ ಪರಂಪರೆಯ ಬಗ್ಗೆ ನಾವು ಮಾತನಾಡುವಾಗ ಇದೇ ಭಾಗದ ಕಾರಂತರು ನಾವು ಮರೆಯೋಕ್ಕಾಗೋದಿಲ್ಲ. ಎಷ್ಟೊಂದು ಕ್ರಾಂತಿಕಾರಿ ವಿಚಾರದವರು ಅವರು ಕಾರಂತರು. ಅವರು ಕೂಡ ಇವರಿಗಿಂತ ಒಂದು 22 ವರ್ಷ ಮೊದಲು ಅವರು, ಇವರು 1924, ಕಾರಂತರು 1902, ಕುವೆಂಪು 1904. ಅಂದರೆ ಒಂದು 20-25 ವರ್ಷ ಮೊದಲೇ ಜನ ಏನಾದ್ರಲ್ಲ ಕುವೆಂಪು ಕಾರಂತ್. ಕಾರಂತರದು ನೀವು ಪ್ರಗತಿಶೀಲರಿಂದ ತೋಳಿಕ್ಕಿಲ್ಲ, ಆದರೆ ಅವ್ರ ಸಾಹಿತ್ಯದಲ್ಲಿ ಪ್ರಗತಿಶೀಲ ವಿಚಾರಗಳು ಎಷ್ಟದವು. ಬದುಕಿನಲ್ಲಿ ಅವರು ಅದನ್ನು ಮಾಡಿ ನಡೆದು ತೋರಿಸ್ಯಾರ ಅವರು ಕಾರಂತರು ಕೂಡ. ನಾನು ಒಂದು ಕಡೆ ಅವ್ರನ್ನ ಸಾಹಿತ್ಯ ಸಮ್ಮೇಳನ ಉದ್ಘಾಟನೆ ಕರೆಸಿದ್ದೆ ಈಗ 38 ವರ್ಷದಿಂದ. ನಾನು ಸಣ್ಣ ಹುಡುಗ ಅವಾಗ, ಅವ್ರದ್ದು ಅವಾಗ ಅಷ್ಟು ಹುಚ್ಚು ಹಿಡಿದು ಬಿಟ್ಟಿತ್ತು ನನಗೆ. ನಮ್ಮ ಮನೆಯಾಗ 2 ದಿವಸ ಇಟ್ಕೊಂಡಿದ್ದೆ. ಅವಾಗ ಗೊತ್ತಾಯ್ತು ನನಗೆ ಅವರು ನಡೆ ನುಡಿ ಬೇರೆ ಇಲ್ಲ ಇಲ್ಲ. ಕಾರಂತರು ಕೂಡ ಹಾಗೇನೆ, ಅವರು ಇದೇ ಭಾಗದವರು. ಅಂದರೆ ಈ ಭಾಗಕ್ಕೆ ನಿರಂಜನನ ತರಬೇಕಂದಿರ್ತಾವು. ಬಹುಶಃ ಈಗ ಲೇಟೆಸ್ಟ್ ಡೆವಲಪ್ಮೆಂಟ್ಸ್ ನೋಡಿ ತಾವು ಹಂಗೆ ಅಂದಿರ್ಬೋದು. ಆದರೆ ದಕ್ಷಿಣ ಕನ್ನಡ ಸ್ವಾತಂತ್ರ್ಯ ಹೋರಾಟದಲ್ಲಿ, ಏಕೀಕರಣದಲ್ಲಿ, ಸಮಾನತೆಯ ಸಂದೇಶ ಸಾರುವಲ್ಲಿ ಯಾವುದರಲ್ಲಿಯೂ ಎಂದು ಹಿಂದೆ ಉಳಿದಿಲ್ಲ. ಅದು ತಮಗೆ ಗೊತ್ತಿದೆ. ಬಟ್ ನೀವು ಹೇಳ್ಕೋಬಾರ್ದು ಅಂತ ನೀವು ಹಂಗೆ ಅಂದಿರಬೇಕು ಅಂತ ನನಗನ್ನಿಸ್ತದೆ. ಕಾಸರಗೋಡಿಂದೇ ಹೇಳೋದಾದರೆ ನಮ್ಮ ಅನೇಕ ಸಾಹಿತಿಗಳು, ಕಲಾವಿದರು ಬೇರೆ ರಾಜ್ಯದಲ್ಲಿ, ವಿಶೇಷವಾಗಿ ತಮಿಳುನಾಡಿನಲ್ಲಿ, ಇನ್ನು ಕಾಸರಗೋಡು ಬಿಡ್ರಿ ಮಲಯಾಳಂ, ತಮಿಳುನಾಡಿನಲ್ಲಿ ನಮ್ಮ ಸಾಹಿತಿಗಳು, ನಮ್ಮ ಕಲಾವಿದರೇ ಇದ್ದಿದ್ದಾಗಿದ್ದರೆ ಇನ್ನೂ ಹೆಚ್ಚು ಹೆಚ್ಚು ಪದ್ಮಭೂಷಣಗಳು, ಪದ್ಮವಿಭೂಷಣಗಳು ನಮಗೆ ಬರ್ತಾ ಇದ್ವು. ಅಂತಹ ಶ್ರೇಷ್ಠ ಸಾಹಿತ್ಯ ರತ್ನಗಳಲ್ಲಿ ನಿರಂಜನವರು ಕೂಡ ಒಬ್ಬರು. ಪರವಾಗಿಲ್ಲ, ಲೇಟಾಗಿ ಈಗ ಜನ್ಮ ಶತಮಾನೋತ್ಸವನ 2 ವರ್ಷ ತಡವಾಗಿ ಆಚರಿಸ್ತಾ ಇದ್ದೀವಿ. ಅವರ ಇನ್ನಿತರ ಕಾರ್ಯ ಆದಷ್ಟು ಬೇಗ ನಡೀಲಿ ಅಂಥೇಳಿ ನಾನು ಈ ಮೂಲಕ ಕೇಳ್ಕೊತೀನಿ. ಇನ್ನು ಈ ವೇದಿಕೆ ಹೆಸರು ಡಾಕ್ಟರ್ ವಿವೇಕ ರೈ ಅವ್ರದ್ದು ಇಟ್ಟಿದ್ರಿ, ಬಹಳ ಖುಷಿ ಆಯ್ತು ನನಗೆ. ಕನ್ನಡಕ್ಕೆ ಶಾಸ್ತ್ರೀಯ ಭಾಷಾ ಸ್ಥಾನಮಾನ ಬರುವಾಗ ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದರು. ಎಲ್ಲ ಮುಖ್ಯಮಂತ್ರಿಗಳು ಕನ್ನಡಕ್ಕೆ ಸಹಾಯ ಮಾಡ್ಯಾರ. ನನಗಂತೂ ಕೆಟ್ಟ ಅನುಭವ ಆಗೇ ಇಲ್ಲ ಯಾವ ಸರ್ಕಾರದ ಕೂಡು. BJP, ಕಾಂಗ್ರೆಸ್ಸು, JDSU ಮೂರು ಪಕ್ಷದಾಗೂ ಇದ್ದೆ. ಕನ್ನಡದ ಕೆಲಸ ಬಂದಾಗ ಯಾವ ಮುಖ್ಯಮಂತ್ರಿ, ಯಾವ ಮಂತ್ರಿ ಅಡ್ಡ ಹಾಕಿಲ್ಲ. ಸುಮ್ಮನೆ ಕೆಲಸ ಮಾಡಲಿಲ್ಲದವರು, ಕುಣ್ಯಾಕ್ ಬರಲಿಲ್ಲದವ್ರು ಅಟ್ಟು ಸೊಟ್ಟೈತೆ ಅಂತಾರಲ್ಲ, ಆ ಥರ ಮಾತಾಡ್ತಾರೆ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಆವಾಗ ನಾವು ಯೋಜನೆಯನ್ನು ಮಾಡಿಕೊಟ್ಟಾಗ, ಕ್ರಿಯಾ ಯೋಜನೆ ಮಾಡಿಸಿದ್ವಿ, 12 ವಿಶ್ವವಿದ್ಯಾಲಯಗಳಿಗೆ 1 ಕೋಟಿ ಅಂತ ಮಂಜೂರು ಮಾಡಿಸಿದ್ವಿ. ಮಂಜೂರು ಮಾಡಿಸುವಾಗ ಕ್ರಿಯಾ ಯೋಜನೆ ಮಾಡಬೇಕಲ್ಲ. ಭಾಳ ಮಂದಿ ಬರೀ ನಮಗೆ ಆ ಕಟ್ಟಡ ಕಟ್ಟ್ರಿ, ನಮಗೆ ಇಷ್ಟು ಕಂಪ್ಯೂಟರ್ ಬೇಕು, ಎಲ್ಲರೂ ಅದ್ರ ಬಗ್ಗೆ ಭೌತಿಕ ವಸ್ತುಗಳ ಬಗ್ಗೆ ಮಾತಾಡ್ತಾ ಇದ್ರು. 11 ಜನ ಕುಲಪತಿಗಳದ ಸಭೆ ಕರೆದಿದ್ದೆ, ನನ್ನ ಅಧ್ಯಕ್ಷತೆ ಒಳಗೆ ಎಲ್ಲರೂ ಬಂದಿದ್ದರು. ಗ್ರ್ಯಾಂಟ್ ಕೊಡ್ತೀವಿ ಅಂದರೆ ಪ್ರೊಫೆಸರ್ ಜವರೇಗೌಡರು ಹೇಳಿದರು, ನಮ್ಗೆ 5 ಲಕ್ಷ ರೂಪಾಯಿ ತರಕ್ಕೆ ಹಾಕಿದ್ದಲ್ರಿ ಮನು, ನೀವೇನು 1 ಕೋಟಿ ರೂಪಾಯಿ ಕೊಡಕತ್ತಿರಲಿದ್ದು, ನೀವು ಅವರು ಸದ್ಭಾವಕ್ಕೆ ಮಾಡ್ಕೊಂತಾರ ಅಂತಾರೆ. ಸರ್ ನೀವಿನ್ನೂ ಅದಿರಿ, ಮಾರ್ಗದರ್ಶನ ಮಾಡಿರಿ ಅಂತ ಹೇಳಿದ್ದೆ. MM ಕಲಬುರ್ಗಿ ಅವರು ಅದನ್ನೇ ಹೇಳಿದ್ರು ಮಾತು. ಆದರೆ ಬಹಳಷ್ಟು ಒಳ್ಳೆಯ ಕೆಲಸವನ್ನು ಮಾಡಿದಂಥ ವಿಶ್ವವಿದ್ಯಾಲಯಗಳಲ್ಲಿ ಪ್ರೊಫೆಸರ್ ಧರ್ಮ ಅವರೇ, ನಿಮ್ಮ ವಿಶ್ವವಿದ್ಯಾಲಯ ಕೂಡ ಇದೆ, ಅದನ್ನು ಭಾಳ ಹೆಮ್ಮೆ ಮತ್ತು ಹರ್ಷದಿಂದ ಹೇಳ್ತೀನಿ. ಆವಾಗ ಪ್ರೊಫೆಸರ್ BA ವಿವೇಕ ರೈ ಅವರು ಆ ಸಭೆಗೆ ಬಂದಿದ್ದರು. ನಾನು ನನ್ನ ಕುರ್ಚಿ ಬಿಟ್ಟು ಈ ಕಡೆ ಸರಿದು, ಸರ್ ಇಲ್ಲಿ ಕ್ರಿಯಾ ಯೋಜನೆ ಮಾಡುವಂಥ ಈ ಒಂದು ಸಭೆಯಲ್ಲಿ ಅಧ್ಯಕ್ಷತೆಯನ್ನು ವಹಿಸಬೇಕಾಗಿದ್ದು ನಾನು, ಆದರೆ ನನಗನ್ನಿಸ್ತದೆ ನನಗಿಂತ ಹೆಚ್ಚು ಯೋಗ್ಯತೆ ಉಳ್ಳವರು ಪ್ರೊಫೆಸರ್ BA ವಿವೇಕ ರೈ ಅವರು ಅಂತ ಅನ್ನಿಸ್ತದೆ. ತಾವು ಅಧ್ಯಕ್ಷತೆಯನ್ನು ಮಾಡಿ ಈ ಸಭೆಯನ್ನು ನಡೆಸಿಕೊಡ್ರಿ, ನಾನು ಅದನ್ನು ಸರ್ಕಾರಕ್ಕೆ ಕಳಿಸಿಕೊಟ್ಟು ಅನುಮೋದನೆ ಮಾಡಿಸ್ತೀನಿ ಅಂತೇಳಿ ನಾನು ಪಕ್ಕದ ಚೇರ್ನಾಗ ಕೂತ್ಕೊಂಡು ಅವರ ಅಧ್ಯಕ್ಷತೆಯಲ್ಲಿ ಮಾಡೀನಿ. ಇವತ್ತೇನು ಎಲ್ಲ ಯೋಜನೆಗಳು ನಡೆದವಲ್ಲ, ಒಟ್ಟು 22 ಕೋಟಿ ಯೋಜನೆ ಇದೆ. ಅವತ್ತಿನ ಕಾಲಕ್ಕೆ 17 ವರ್ಷಗಳ ಹಿಂದೆ ಅಂಥ ಒಂದು ಯೋಜನೆಯನ್ನು ಮಾಡಿಕೊಟ್ಟಂಥ ಭಾಳ ನಮ್ಮ ಹಿರಿಯ ವಿದ್ವಾಂಸರು ಪ್ರೊಫೆಸರ್ ವಿವೇಕ ರೈ ಅವರು, ಅವ್ರನ್ನ ಕೂಡ ನಾನು ಇಲ್ಲಿ ನೆನೆಸಿಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಕನ್ನಡ ಉಳಿದಿದ್ದೇ ಇಂಥವರಿಂದ, ಇಂಥ ಪ್ರೊಫೆಸರ್ಗಳ ಕಡೆಯಿಂದ, ಇಂಥ ಆಸಕ್ತ ವಿದ್ಯಾರ್ಥಿಗಳ ಕಡೆಯಿಂದ. ಇನ್ನು 50 ವರ್ಷಕ್ಕೆ ಕನ್ನಡ ಇರ್ತದೆ ಇಲ್ಲರಿ ಸಂಶಯ ಅಂದ್ರೆ ಈಗ ಸಿದ್ದನಗೌಡರು ಬರೋ ಮುಂದೆ ಹೇಳಿದರು. ಬಟ್ ನನಗೆ ಗೌಡ್ರ ಅದು ನಿಜ, ನೀವು ಹೇಳೋದು ಹೊರತು ಬೀಳ್ತದೆ ಕನ್ನಡಕ್ಕೆ. ಆದರೆ ಕನ್ನಡ ಅವಿನಾಶಿ ಭಾಷೆಯಾಗಿ ಉಳಿಲಿಕ್ಕೆ ಸಾಧ್ಯ ಐತಿ. ಕತ್ತೈನ ಮೇಡಮ್, ನೀವು ಅಲ್ಲೇ ಪಡಸಾಲಿ ಒಳಗೆ ಅಡುಗೆ ಮನೆಯೊಳಗೆ ನಿಮ್ಮ ಅಕ್ತಂಗಿರಿಗೆಲ್ಲ ಬರೋಕೆ ಹೇಳ್ಬೇಕು. ಈಗ ನಾವು ಅಡುಗೆ ಮನೆಗೆ ಹೋಗಿವಿ, ಪಡಸಾಲಿಗೆ ಹೋಗಿವಿ, ಅದು ಬೇರೆ ಪ್ರಶ್ನೆ. ಅಂದರೆ ನಮ್ಮ ಮಕ್ಕಳಲ್ಲಿ ಮಾತಾಡುವಂಗಾಗಲಿ, ಅದು ಉಳಿದೇ ಉಳಿತದೆ ನಮ್ಮ ಜಾನಪದದಿಂದಾಗಿ. ನಮ್ಮ ಪಂಪ, ರನ್ನ, ವಚನ ಸಾಹಿತ್ಯ, ದಾಸ ಸಾಹಿತ್ಯ ಇವೆಲ್ಲ ಅದಾವಲ್ಲ ನಮ್ಮಲ್ಲಿ, ಅವರೆಲ್ಲರಿಂದಾಗಿ. ಆಧುನಿಕರಲ್ಲಿ ಕುವೆಂಪು, ಕಾರಂತ, ಬೇಂದ್ರೆ ಇಂಥವರೆಲ್ಲ ಅದಾರ, ಭೈರಪ್ಪ ಇವರೆಲ್ಲ ಇಂಥವ್ರು ಇರೋದ್ರಿಂದ ಕನ್ನಡಕ್ಕೆ ಅಷ್ಟೊಂದು ಧಕ್ಕೆ ಆಗೋದಿಲ್ಲ ಅಂತ ನನಗನ್ನಿಸ್ತದೆ. ಯಾಕಂದರೆ ಸಮಾನತೆಯ ಸಂದೇಶ ನಮ್ಮ ದೇಶದ ಮುಖ್ಯ ತತ್ವ ಅದು. ಯಾರೇನೋ ಇರಲಿ, ಅಲ್ರಿ ವೇದ ಕಾಲದೊಳಗೆ ಹೇಳ್ಯಾರಲ್ಲ, ಸರ್ವೇ ಜನ ಸುಖಿನೋ ಭವಂತು ವಸುಧೈವ ಕುಟುಂಬಕಂ. ಅಂದರೆ ನಮ್ಮ ಭಾರತ ದೇಶಕ್ಕೆ ಹೊಸ ವಿಚಾರಗಳಲ್ಲ, ಅನುಷ್ಠಾನ ಮಾಡುವಲ್ಲಿ ಕೆಲವೊಂದು ಹೆಚ್ಚು ಕಡಿಮೆ ಆಗಿರ್ತವೆ. ಇದು ನನ್ನ ಸ್ಪಷ್ಟ ನಿಲುವು ನಂದು. ನಾ ಅದನ್ನೇ ಹೇಳ್ತೀನಿ, ನಮ್ಮ ದೇಶದೊಳಗೆ ಆ ತತ್ವಗಳು ಅಡಕಾಗಿಬಿಟ್ಟವು, ನಮ್ಮ ನರನಾಡಿಗಳಲ್ಲಿ ಬಂದುಬಿಟ್ಟತಿ. ಸಮಾನತೆ, ಮಾನವೀಯತೆ ನಮ್ಗೆ ಯಾರು ಕಲಿಸಿಕೊಡ್ಬೇಕಾಗಿಲ್ಲ. ಆದರೆ ಕಾಲಕಾಲಕ್ಕೆ ಸ್ವಲ್ಪ ಹೆಚ್ಚು ಕಡಿಮೆ ಆಗಿರ್ತವೆ. ಅನುಷ್ಠಾನ ಮಾಡುವಾಗ ಒಬ್ಬರು ಮುಂದೆ ಹೋಗ್ತಾರೆ, ಒಬ್ಬರು ಹಿಂದೆ ಉಳಿತಾರೆ. ಅದನ್ನು ದ್ವೇಷಕ್ಕಾಗಿ ನಾವು ಉಪಯೋಗ ಮಾಡಬಾರ್ದು ಅಂಥೇಳಿ ನಾನು ಸ್ಪಷ್ಟ ನನ್ನ ನಿಲುವು. ಬೇರೆಯವರು ಏನಾದರೂ ಅನ್ಬೋದು ಇದಕ್ಕೆ, ಅದು ಯಾವ ಬಣ್ಣ ಹಚ್ಚೋ ಅವಶ್ಯಕತೆ ಇಲ್ಲ. ಇದಕ್ಕೆ ಪ್ರತ್ಯೇಕ ಚರ್ಚೆ ಮಾಡೋದಾದ್ರೂ ಕೂಡ ನಾನು ತಯಾರಿರ್ತೇನೆ. ಆದ್ದರಿಂದ ಇವು ನಮ್ಮ ದೇಶದ ವಿಚಾರಗಳು, ಕರ್ನಾಟಕದ ವಿಚಾರಗಳು, ನಮ್ಮ ಸಾಹಿತ್ಯ, ನಮ್ಮ ಕಲೆ, ನಮ್ಮ ಪರಂಪರೆ, ಒಟ್ಟಾರೆಯಾಗಿ ಇದನ್ನೇ, ಅದು ವಚನ ಸಾಹಿತ್ಯ, ದಾಸ ಸಾಹಿತ್ಯ, ಯಾವುದೇ ಇರಲಿ, ಕವಿರಾಜ ಮಾರ್ಗ, ನೀವು ಯಾರನ್ನೇ ಕವಿಗಳನ್ನ ತೋರಿ, ಯಾರು ಕವನ ಬರೆದು ಜೈಲಿಗೆ ಹೋದರು ಅನೇಕ ಜನ ಸ್ವಾತಂತ್ರ್ಯದ ಹೊತ್ತಿನಲ್ಲಿ, ಅದು ಸಮಾನತೆಯ ಒಂದು ಕೂಗು. ಅದು ಸ್ವಾತಂತ್ರ್ಯ ಬರಲಿಲ್ಲ ಅಂದರೆ ಸಮಾನತೆ ಇಲ್ಲಿರ್ತತಿ. ಆದ್ದರಿಂದ ಏಕೀಕರಣದೊಳಗೆ ಕಾರ್ನಾಡ ಸದಾಶಿವರಾವ್, ದೇಶಭಕ್ತ ಕಾರ್ನಾಡ ಸದಾಶಿವರಾವ್ ಅಂತ ಓದ್ತಿದ್ವಿ ನಾವು. ಹಾಗೆ ಅನೇಕರನ್ನು ಕೊಟ್ಟಂಥ ಈ ನಾಡು, ಈ ಬರೀ ದಕ್ಷಿಣ ಕನ್ನಡ ಜಿಲ್ಲೆ ಅಷ್ಟೇ ಅಂತಲ್ಲ, ನಮ್ಮ ಇಡೀ ನಾಡೇ ಬಹಳ ಕ್ರಿಯಾಶೀಲವಾದಂಥದ್ದು. ಇವತ್ತು ಹೊರಗಿಲ್ಲವರಿಗೆ ಅನ್ನ ಕೊಡುವಂಥ ದೇಶ, ಪ್ರದೇಶ ನಮ್ಮ ಕನ್ನಡ ನಾಡು. ಇದೆಲ್ಲ ನಮ್ಮ ಸಂಸ್ಕೃತಿಯ ಪ್ರತೀಕ. ನಿರಂಜನರವರು ಕಟ್ಟಿದಂಥ ಉತ್ತಮ ಸಾಹಿತ್ಯ ಐತಲ್ಲ, ವೈಚಾರಿಕ ಸಾಹಿತ್ಯ, ಸಮಾನತೆ ಸಾಹಿತ್ಯ, ಅದು ನಮ್ಮನ್ನು ನಡೆಸಿತು. ಅವರ ನಾಟಕಗಳು, ಅವರ ಕಥೆಗಳು, ಕಾದಂಬರಿಗಳು, ಅಂಕಣ ಬರಹಗಳು ಎಲ್ಲವೂ ನಮಗೆ ಮಾರ್ಗದರ್ಶಿಯಾಗಿ ಇವತ್ತು ನಮ್ಮೆದುರಿಗವೆ. ಅವುಗಳನ್ನು ಪಾಲಿಸುವ ಹೊಣೆ ನಮ್ಮ ಮುಂದೈತಿ. ಅದನ್ನು ಚೆನ್ನಾಗಿ ನಾವೆಲ್ಲರೂ ಅರಿತುಕೊಂಡು ನುಡಿದಂತೆ ನಡೆಯೋಣ ಅಂತ ಹೇಳಿ, ಈ ಹೊತ್ತಿನಲ್ಲಿ ಮಂಗಳೂರು ವಿಶ್ವವಿದ್ಯಾಲಯದವರು ಬಹಳ ಚೆನ್ನಾಗಿ ಬಂದ ಕೂಡಲೇ ಅಂದಿವಲ್ರಿ, ಎಷ್ಟು ಶಿಸ್ತು ನೋಡ್ರಿ ಇವ್ರದ್ದು. ಮಂಗಳೂರವ್ರು ಏನು ಮಾತಾಡಿದರು ಕೆಲಸ ಮಾತ್ರ ಭಾಳ ಶಿಸ್ತಿನಿಂದ ಮಾಡ್ತಾರಂತ. ಇವರು ಮಾತಾಡೋ ಹೊತ್ತಿನಾಗ ನಮಗೆ, ನಾ ಇದಕ್ಕೆ ಅಂದೆ ಇದು ಮ್ಯೂಸಿಕಲ್ ಕನ್ನಡ ರೀ ಇವರು ಮಾತಾಡೋದು ಅಂತ ಅಂದ್ರೆ, ಅಷ್ಟು ಚೆನ್ನಾಗಿ ಎಳೆದು ಎಳೆದು ಕೇಳೋರಿಗೆ ಒಂಥರ ಮಧುರವಾದಂಥ ಭಾಷೆ ಇದು. ಇದು ಮುಂದುವರಿಲಿ, ಈ ಮಾಧುರ್ಯ ನಮ್ಮ ಜೀವನದಲ್ಲಿ, ನಮ್ಮ ದೇಶವನ್ನು ಕಟ್ಟುವಲ್ಲಿ, ರಾಜ್ಯವನ್ನು ಮುನ್ನಡೆಸುವಲ್ಲಿ ಅದು ಪ್ರಮುಖ ಪಾತ್ರವನ್ನು ವಹಿಸಲಿ ಅಂತ ನಾನು ಹೇಳಿ ತಮ್ಮಲ್ಲೇ ಮನವರಿಕೆ ಮಾಡಿಕೊಂಡು, ಯುವಕರಲ್ಲಿ ವಿಶೇಷವಾಗಿ ಈ ಕನ್ನಡ ಈ ವಿಭಾಗವನ್ನು ನೀವು ಇದಕ್ಕೆ ಇನ್ನೂ ಹೆಚ್ಚು ಹೆಚ್ಚು ಬಳಸಿಕೊರಿ ಅಂತ ಹೇಳಿ, ನನ್ನ ಈ ಅವಕಾಶಕ್ಕಾಗಿ ಮತ್ತು ವಿಶ್ವವಿದ್ಯಾಲಯದ ಕುಲಪತಿಗಳಿಗೆ ಶಾಂತ ರೀತಿಯಿಂದ ಕುಳಿತು ಕೇಳಿದ ತಮ್ಮೆಲ್ಲರಿಗೂ ವಂದಿಸಿ ನನ್ನ ನಾಲ್ಕು ಮಾತು ಮುಗಿಸ್ತೀನಿ. ನಮಸ್ಕಾರ.
2: ಇಷ್ಟವರಿಗೆ ಮನು ಬಳಿಗಾರ್ ಇವರ ಮಾತುಗಳನ್ನು ಕೇಳಿದ್ರಿ. ಇದು ರೇಡಿಯೋ ಸಾರಂಗ 107.8 FM.

107.8 FM Radio Sarang. Iga app nalu.

ಚಾವಡಿ ನೇರ ಪ್ರಸಾರ ಕಾರ್ಯಕ್ರಮಡು ತುಳು ಜನಪದ ವಿದ್ವಾಂಸರು ಅಂಚನೆ ರಾಜ್ಯ ಪ್ರಶಸ್ತಿ ಪುರಸ್ಕೃತ ಶಿಕ್ಷಕರಾಯಿನ ಶ್ರೀ ಕೆ ಪೇಜಾವರ ಬೆರ್ನೊಟ್ಟುಗು ಪಾತ್ರ ಕತೆ ನಿಖಿಲ್ ಲೆಪ್ಪು ಕೊರಡಾಯಿನ ನಮ್ಮ ಸಂಖ್ಯೆ ಆಜಿ ಮೂಜಿ ಆಜಿ ನಾಲಿ ರಡ್ಡು ಸೊನ್ನೆ ನಾಲು ಒರ್ಬ ನಾಲು ಒರ್ಬ ತಪ್ಪಂದಕೇನ್ಲೆ ಉಂದುವೆ ಗುರುವಾರ ಕಾಂಡೆ 10 ಗಂಟೆದು 11 ಗಂಟೆ ಮುಟ್ಟ ಕೇನೊಂದುಪ್ಪಲೆ ರೇಡಿಯೋ ಸಾರಂಗು 107.8 FM ಒಂದು ರಂಗ್ ರಂಗ್ ದ ಬದುಕು.

0: ಪೇಜಾವರ ಪಂದ್ ಅವು ಸಾಹಿತ್ಯದ ವಿಚಾರಗ ಸಂಬಂಧಪಟ್ಟದಾದಿಪ್ಪು, ಅದರ ನಿರೂಪಣೆಗೆ ಸಂಬಂಧಪಟ್ಟದಾದಿಪ್ಪು, ಎಂಚ ಬೇತೆ ಬೇತೆ ಮರ್ಗಿಳ್ ಬೆನ್ನು ಬೆನ್ನಿ ಬೆನ್ನೊಂದುಲ್ಲರು. ಯಾನು ಸುರುಕಾದಿರ್ಡ ಕೇ ನೋಡಿದ ಅದ ಪಂಡ ಇರ್ನ ಪುದರ್ ಕೆ ಕೆ ಪೇಜಾವರ ಪಂದ್ ಹೆಚ್ಚಾದ ಎಂಕಲ ಗೊತ್ತು ಜಿ ಕೆ ಕೆ ಪನ್ನೆಂಡದಾದ ಅದನ್ನ ಪೇಜಾವರ ಪನ್ಪುನಂಚಿನ ಊರು ಒಲ್ಪ ಆ ಒಂಜಿ ವಿಷಯಕ್ಕೆ ಸಂಬಂಧಪಟ್ಟದ ಪನ್ಪುನಂಡ. ಈ ಕೆ ಕೆ ಪೇಜಾವರ ಪನ್ನೆಂಡ ಏರ್ ಒಲ್ಪದಾರ್ ಅರ್ನ ಈ ಪುದರ್ ಈ ಕೆ ಕೆ ಪಂಡದಾದೊಂಡ ಅವೇತ ಪೂರ್ಣ ರೂಪದಾದ ಅಂತ ಪನ್ಪರ ಸರಿ
1: ಯಾನು ಮರಕಡೆ ಬಿಡುದೀನಿ ಎನ್ನ ಅಪ್ಪ ಎನ್ನ ಅಜ್ಜಿನ ಎಲ್ಲಿ ಮರಕಡತ್ತೆ ಅಲ್ಪ ಏನ ಪುಟ್ಟಿನ ಪದಾದ ಪಂಡ ಎಂಕೊಂಜಿ ಪುದರ್ದಿಯರು ಇಲ್ಲದ ಪುದರ್ದಿ ಕಿಶೋರ್ ಪಂದ್ ಪುದರ್ದಿಯರು ಕಿಶೋರ್ ಪಂದ್ ಪುದರ್ದಿನೇ ಒಂತ ಸಮಯ ಬೊಕ್ಕದಾದ ಅನ್ಪಂಡ ಆ ಪುದರ್ ಯಾನು ಏನು ಮಲ್ಲ ದುರಂತ ಬೂರಿ ಅಪ್ಪಗ ಮೂಯ್ ತಿಂಗಳದ ಬಾಲೆ ತೂಕು ಬೂರ್ನಿ ಅಂದ ಅಪ್ಪಗ ಏನೊಂಜಿ ಕೈ ಪಗ್ಗಪುರ ಬೇಲೆ ಮಲ್ತೀರಿ ಇಂಜಿ ಕೈ ಪಗ್ಗಪುರ ಬೇಲೆ ಪಂಡ ಒಂಜಿ ಒಂಜಿ ಒಂಜಿ ಜನಾಂಗದಕ್ಕೆ ಕುರ್ದು ಕೈ ಪಗ್ಗಪ್ಪನ ಮನ್ಪಿ ಅಪ್ಪಗ ಅಕ್ಕಲು ಕೊರಗಪ್ಪ ಬಂದ ದೀಲೆ ಬಂದ್ ಪುದರ್ ದೀಲೆ ಬಂದಿರಿ ಅಂಚ ಬೆತ್ತು ಹೆದರಟ್ಟು ಬುಜಿ ಪುದರ್ತಿರ್ತಾರ ಕೇ ಕೇದ ದಿಯ
0: ಅಂಚಾದ ಇರ್ನ ಪುದರ್ ಕೊರಗಪ್ಪ ಕೆ ಪೇಜಾವರ ಪೇಜಾವರ ಪನ್ಪುನಂಚಿನ ಊರುಡು ಪುಟ್ಟು ಬಲತನ. ಓಕೆ ಇತ ಕೆ ಕೆ ಪೇಜಾವರ ಇತ ಪೇಜಾವರ ಪನ್ಪುನ ಊರುಡು ಪುಟ್ಟು ಬಲತನ ಇತ ಒಟ್ಟುಗು ಒಂಜಾತಿರ್ನ ವಿದ್ಯಾಭ್ಯಾಸ ಲಾದಿಪ್ಪು ಅತ್ತಿಂದ ಇರ್ನ ಒಂಜಾ ದುಂಬುದ ಬಾಲ್ಯದ ದಿನೊಕ್ಲೆನ್ ಪರ ಒಂಜಿ ನೆನಪು ಮಲ್ಪುನಿತ್ತನ ಎಲ್ಲಿಯೊಪ್ಪನದ ದಿನೊಕ್ಲೆನ್ ಪರ ನೆನಪು ಮಲ್ಪುನಿತ್ತನ
1: ಖಂಡಿತವಾಗಿ ಎಂಗುಲು ಯಾನು ಒಟ್ಟು ಪನ್ಪುನ ಜೀರೋ ಹೊಡೆದು ಬೈದಿನಿ ದಾಲಜ್ಜಿ ಮಂಡ ದಾಲಜ್ಜಿ ಅಂಕಂಡ ಏನು ನಮ್ಮ ಕಂಡದ ಮೇಲೆ ಹೊಂದುತ್ತೀರಿ ಅಪ್ಪ ದಪ್ಪೆರ ಪರ ಹೊಂದುತ್ತೀರಿ ಎಂಕುಲು ನಾಲ್ಕೈನ್ ಜೋಕುಲು ಅಂಡ್ ಏರಿಯಲ್ ಎಜುಕೇಶನ್ ಕೊರಿಯರಾಕಲೇ ಸಾಧ್ಯ ಆಗ್ತದೆ ಯಾನು ಬಾರಿ ಬಂಗೋಡು ಕಲ್ತು ಕಲ್ತು ಕಲ್ತದ್ದು ಒಂಜಿ ಸೆವೆಂತ್ ಮಟ್ಟ ಕಲ್ತೆ ಸೆವೆಂತ್ ಇರ್ದ ಬಕ್ಕ ಎಂಕು ಶಾಲೆ ಪೇರ ಆಯ್ಜಿ ಅಪ್ಪಗ ಎಂಕ ಶಾಲೆ ಹಿಡಿದು ಮಾಸ್ಟರ್ ಇರ್ತೀರಿ ಆರು ಸುಬ್ರಹ್ಮ ಮಾಸ್ಟರ್ ಬಂದು ಆರು ಆರು ನೆನಪು ಮಲ್ಪುಡಿ ಯಾನು ಅದು ಎಂಕಲ್ ಮುಖ್ಯ ಪ್ರಾಣ ಶಾಲೆ ಬಂದ ಆಯ್ತ ಐಟು ಮಾಸ್ಟರ್ ಆಗಿರ್ತೀರಿ ಆರು ಶಾಲೆ ಹೋಗುದಿಲ್ಲ ಅಣ್ಣ ಕೇಳಿ ಇಲ್ಲ ಸರ್ ಬಂಡೆ ಐಕ್ ಯಾನ ಶಾಲೆ ಅದು ಯಾಕೆ ಹೋಗುದಿಲ್ಲ ಅಂತ ಬಂಡೀರಿ ಪಕ್ಕ ಇಲ್ಲ ಮನೆಯಲ್ಲಿ ಕಳಿಸುದಿಲ್ಲ ಅಂತ ಬಂಡೆ ಐಕಾರ ನಾನು ಸಂಜೆ ಮನೆಗೆ ಬಾ ಬಂಡೀರಿ ಅಜ್ಜ ಇಲ್ಲಡೆ ಪಯಾನ್ ಇಲ್ಲಡೆ ಪೋತಾನಾಗ ಒಂಜಿ ಕಾಕಜಿ ಗುರಿ ರೀತಿ ಮಾಲ ಒಂಜಿ ಫುಲ್ ಶೀಟ್ ಕಾಕಾರ ಕಾಕಾಜಿ ಅಟ್ಟು ಮಿತ್ತಿರ್ದು ನನಗೆ ಶಾಲೆಗೆ ಹೋಗ್ಲಿಕ್ಕೆ ಆಸಕ್ತಿ ಇದೆ ದಯವಿಟ್ಟು ನನಗೆ ಸಹಕರಿಸಿ ಬಂದು ಬರೆದಿರ್ತೇನೆ ನೀನು ಇಲ್ಲಡೆ ಪತ್ತೊಂಬಿ ಕೆಲವು ಅಡೆ ಪೇಜಾರ ಮಟ್ಟಕ್ಕು ಅಡೆ ಗಿಡೆ ಪೂರ ಪತ್ತೊಂಬೆ ಒಂಜಿ 13 ರೂಪಾಯಿ 20 ಪೈಸಾ ನಾನು ಆ 13 ರೂಪಾಯಿ 20 ಪೈಸನ್ ಪತ್ತೊಂದೇ ಹೈಸ್ಕೂಲ್ ಬಿತ್ತಾರದಿಲ್ಲ ಆ ಚೀಟಿ ಇತ್ತಲ್ಲ ಅದು ಇತ್ತಲ್ಲ 13 ರೂಪಾಯಿ 20 ಪೈಸಾ ಉಂಟದೆ 2 ರೂಪಾಯಿ 1 ರೂಪಾಯಿ ಕೊಡ್ತೀನಿ 13 ರೂಪಾಯಿ 20 ಪೈಸಾ ಐನೂರು ರೂಪಾಯಿ ಪೈ ನಿರ್ದಾರ ಅಂಚ
0: ಆನಿದ ಕಾಲಡು 13 ರೂಪಾಯಿ ಇಡ್ಲ ಕಲ್ಪರ ಆತನ
1: ಅಂದ್ ಕಲ್ಪರ ಆತ ಬೂಕುಗೆ ಆತನಿ ಬೂಕುಗೆ ಆತನ ಒಂತ ಹುಷಾರತ್ತೆ ಜೋರತ್ತು ಒಂತ ಹುಷಾರತ್ತೆ ಅಂಚೆ ಹಿಡಿದವರ ತಲ ಭಂಗ ಆಗ್ತದೆ ಒಕ್ಕ 10th ಗಾನ ಕೂಡ ಪೋಚಿ ಬಂಡೆ 10th ಗಾನ ಪೋಚಿ ಬಂದಾಗ ಇಲ್ಲಡ ದಾದ ಮಲ್ಪುಡಿಂದು ಗೊತ್ತಾಯ್ತು ಎಂಕ ಮೊಗಲು ಶಾಲೆ ಪೋಚಿ ಪೋಚಿ ಪೋಚಿ ಬಂಡೆ ಬೊಕ್ಕ ನೀ ಫ್ರೆಂಡ್ ರಮೇಶ್ ಬಂದತ್ತೆ ಯಾರು ತೀರ್ಬೋತೀರ ಮಾತಾಡ್ತ ಆರು ಪಂಡೇರಿ ನೀವು ಒಂಜು ಬುಕ್ ಯಾನ್ ಕೊರಪ್ಪ ಬರ್ಪಡ ಬಲ್ಲ ನಾಲ್ನೊಂದು ಪುಟ್ಟ ಮಲ್ಲ ಒಂಜು ಬುಕ್ ರೀ ದಪ್ಪದ ಎಂಕ ಹೈಸ್ಕೂಲ್ ಟೆಂತ್ಡು ಪೂರಾ ನೋಟ್ಸ್ ಲತ್ತೀವಿ ಖಾಲಿ ನಾಲ್ದು ಪುಟ್ಟದ ಒಂಜಿ ನೋಟ್ಬುಕ್ ಕೂಡ ಮಾತ್ರ ಹತ್ತೀನಿ ವೇರ ಟೀಚರ್ ಜೋರು ಮಾತಂತೀ ಬೊಕ್ಕ ಯಾನು ಹೈಸ್ಕೂಲ್ ಪೋನಾಗಲ್ಲ ಅಂತ ಒಂತೆ ಏನು ಆರ್ಟಿಸ್ಟ್ ಏನು ಚಿತ್ರಪುರ ಬಿಡಪ್ಪ ಪೂರ ಮಲ್ಪ ಅಪ್ಪಗಲ್ಲ ಏನು ಡ್ರಾಯಿಂಗ್ ಪುಸ್ತಕ ಸಮೇತ ಕಾಣ್ಯಾರ ಕಾಸು ಹೋಗ್ತೀವಿ ಅಪ್ಪಗ ಏನು ಡ್ರಾಯಿಂಗ್ ಏನಡ ಕಾಸು ಇದ್ದೆ ಎರಡು ಬುಕ್ ಇದ್ದೆ ಕ್ಲಾಸ್ ಪಿದಾಯ ಮಾಡ್ತಿರ್ತೀರಿ ಅಪ್ಪಗ ಧ್ಯಾನ ದಾದ ಮಲ್ತೆ ಅಂತ ಬಂಡ ಬಕ್ಕದಾದ ಬಕ್ಕ ಎಲ್ಲಡೆ ಪೋದು ಕೇಂದ್ರ ಬಕ್ಕ ಅಮ್ಮಡ ಅರ್ಧ ಸೇರು ಅರಿಕೆ ಅಂದೆ ಅರ್ಧ ಸೇರು ಅರಿಕೆ ಅಂಡದು ಎಲ್ಲಡೆ ಅಂಗಡಿ ಮಾರದು ಅಟ್ಟು ಡ್ರಾಯಿಂಗ್ ಬುಕ್ಸ್ ಪತ್ತೊಂಬತ್ತೆ ಅಂತ ಬಕ್ಕ ಕ್ಲಾಸಲ್ಲಿ ಪಿದಾಯ ಬರ್ದಿರ್ತೀರ ಆಣಿ ಭಯಂಕರ ಖುಷಿ ಹೆಂಗೆ ದಯ ಖುಷಿ ಅಂತ ಪಂಡ ಯಾನು ಬುಕ್ ಪತ್ತೊಂಬತ್ತಿರ್ ತಂದು ಬೇತ ಹೋಗ್ಲು ಬುಕ್ ಇದ್ದಾನಡ ಯಾಕೆ ಚೀರಾಗಿರೋದ ಒಂದು ಎಲೆಸ್ಟಿಕ್ ಪಾಡ್ಲು ಅಲ್ಲಿ ಪಡೆದು ಪತ್ತೊಂಬೋಪಿನಿ ಐದು ಬಕ್ಕ ಅಲ್ಲಿ ತೋರ್ದು ಬಕ್ಕ ಆನಿ ಡ್ರಾಯಿಂಗ್ ಪೀರಿಯಡ್ ದಾನಿ ಕೂಡ ಮಾಸ್ಟರ್ ಬರ್ತೀರಿ ಮಂಜುನಾಥ್ ಸರ್ ಬಂದು ಆರು ಬರ್ತಾನಾಗ ಪುಸ್ತಕ ಇಲ್ಲದವರೆಲ್ಲ ಪುಸ್ತಕ ಎಲ್ಲ ಯಾರ್ದಾರು ತರಲಿಲ್ಲ ಗೆಂಡಿ ಯಾರಪ್ಪ ಯಾನು ಮಲ್ಲ ಗತ್ತುಂಡ ಯಾನು ಪುಸ್ತಕ ತಂದು ಬಾರಿ ಹಿಂದಿಟ್ಟಿರ್ತೇನೆ ಕೇಂಡಿರತ್ತ ಬಂದು ಐಕೆ ಬಣ್ಣ ಕಲರ್ಸ್ ಯಾರು ತರಲಿಲ್ಲ ಗೆಂಡಿ ಎರಡು ಜ್ಞಾನ ಅಡಿಗೆ ಪುಸ್ತಕ ಪುಸ್ತಕ ಅದು ಹೋಗಿ ಹೋಗಿ ಹೊರಗೆ ಹೊರಗೆ ಹೊರಗೆ ಹೋಗೊಂದು ಹೊರಗೆ ಹೋಗಿ ಬಂದು ಸೀದಾ ಪಿದಾಬೇಕು ಕ್ಲಾಸ್ ಇರ್ತದೆ ಓಲಿ ಮರ ಉಂಟಲ್ಲಿ ಕೂತ್ಕೊಂಡು ಬಂದಿ ಅವ್ಳು ಪೊದುಕುಲೊಂಡೇನು ಅವ್ಳು ಪೊದುಕುಲೊಂದಾನಾಗ ಐದು ಬಕ್ಕ ಒಂಚೂರು ಪುರ್ತಾನಾಗ ಕ್ಲಾಸ್ ಮುಗಿ ಸೀದಾ ಎಚ್ ಎಮ್ ನಡಿ ಲೇತಂ ಪೋಯಿರು ಆಲ್ಫ್ರೆಡ್ಡಿ ಕುನ್ನ ಬಂದು ಎಚ್ ಎಮ್ ಅಪ್ಪಾಗ ಲೇತಂ ಪೋಯಿರು ಲೇತಂ ಪೋಯಿ ನೋಡಿ ಇವನ ಹತ್ರ ಇದಿಲ್ಲ ಪುಸ್ತಕ ಎಲ್ಲ ಪುಸ್ತಕ ತಂದಿದ್ದಾನೆ ಇವತ್ತೊಂದು ಆದರೆ ಇದಿಲ್ಲ ಉಂಡಿರಿ ಕಲರ್ಸ್ ತರಲಿಲ್ಲ ಉಂಡಿರಿ ಆರು ஆனி ஆந்தாத மரத்தை பண்ணலாம் மரத்தாடிட்டு உள்ளார போனாக்கா கொஞ்சி பென்னு சாரி பென்சில் பக்கம் ரப்பர் எனக்கு சீட்டு எடுத்து அல்ப குறிஞ்சிடி சாலத்தை சித்திரம் கொடுப்பாய் சால சித்திரம் கொடுப்பாது எடுத்தாக்க அது புஸ்தகம் கேண்டேரு எச்சம் ஹவுது பண்ணேன் ಶಾಲದ ಚಿತ್ರ ಅರೆ ಭಯಂಕರ ಖುಷಿ ಭಯಂಕರ ಖುಷಿ ಆಲ್ಫ್ರೆಡ್ ಕೊನ್ನ ಬಂದ್ರೆ ಇತ್ತಲ ಉಳ್ಳಿರ ಬಚ್ಚಿಡ ಪೋನು ಭಯಂಕರ ಖುಷಿ ಅದು ಇದ್ರಲ್ಲಿ ನಂದ ಸ್ಕೂಟರ್ ಕೂಡ ಉಂಟು ಅಂಡಿ ಸ್ಕೂಟರ್ ಚಿತ್ರ ಬರ್ತಿರ್ತೇನೆ ನಾನು ಕೂಡ ಇದ್ದೇನೆ ಯಾರ ಮಂಡೆ ತೋಜುತ್ತ ಮಂಡೆ ಬರ ಬಿಡ್ಪದಿರ್ತೇನೆ ಅಂಚ ಖುಷಿ ಅದು ಮನದಲ್ಲಿ ಪಕ್ಕ ಯೂತ್ ಕಲರ್ಸ್ ಪುರ ಕಂತ ಕೊರಿಯರಿ ಬಚ್ಚಿಡ್ದೊಂಜಿ ಮೇರಿ ಸ್ಟೋರ್ ಬಂದೊಂಜಿ ಯೂತ್ ಕಲರ್ಸ್ ಭಯಂಕರ ಖುಷಿ ಇಲ್ಲ ಕ್ಲಾಸ್ ಬರ್ತದೆ ನೋಡ ಈಗ ಎಲ್ಲಿ ಬಾ ಚಂದ ಮಾಡಿ ಚಿತ್ರ ಮಾಡು ಬಂದು ಬೊಕ್ಕ ಏನೋ ಚಿತ್ರ ಆಟ ಇಟ್ಟು ಹುಷಾರಾಗಿ
0: ಬಾಲ್ಯದ ತುಲೆ ಏತ ಬಂಗದ
1: ಬಂಗದ ಬಂಗ ಬಣ್ಣ ಭಯಂಕರ ಬಂಗ ಅಂತ
0: ಆಂಡಲ ಒಂದು ಕಲ್ಪು ನಂಚಿನ ಒಂದು ಚಲನ ಬಿಡ್ತು
1: ಚಲ ಬಿಡ್ತು ಎಳ್ದು ಬೊಕ್ಕ ಎಸ್ ಎಸ್ ಎಲ್ ಸಿ ಹೈನ್ ಇರ್ತದೆ ಎಸ್ ಎಸ್ ಎಲ್ ಸಿ ಪಾಸ್ ಆಗ್ಯಾನೆ ಫಸ್ಟ್ ಅಟೆಂಪ್ಟ್ ಪಾಸ್ ಆಗ್ತಾರೆ ಪಂಡ ಚೂರು ಹುಷಾರ ಇದ್ದೇನೆ ಜಾಸ್ತಿ ಇದ್ದಲ್ಲೇ ಪಂಡ ಈಗ ಇಲ್ಲಾಡ ಚಿಮಿನಿ ಇತ್ತೀನಿ ಈಗ ಇಲ್ಲಾಡ ಕರಾಟಿ ಗಿರಟ ಚಿಮಿನಿ ಇತ್ತೀನಿ ಆ ಚಿಮಿನಿ ಇಡಬಹುದು ಪಾಸ್ ಆಗ್ತಾನೆ ಮಕ್ಕ ಜಾಸ್ತಿ ಚಿಮಿನಿ ಪತ್ತ ಹೋದ್ರೆ ಬಿಡುತ್ತೀರ ಅಣ್ಣಪ್ಪ ಅರೆ ದಾಯಗ ಒಂದು ಬಿಡುತ್ತೀರಿ ಗೊತ್ತು ಯಾರು ಚೂರು ಗಂಗಾರ ಪಾಡೊಂದಿರ್ತೇರಿ ಬೈಯಾಡ ಬತ್ತನಾಗ ಅವ್ರಿಗೆ ಕಿರಿಕಿರಿ ಹಾಪನ್ ಬಂದದ ಕಣೆ ಹೋಗ್ಬೇಕು ಕಾಣೆ ಲಗದು ಕಾಣೆ ಲಗದು ಅನ್ನಂತ ಅಂಚ ನೀರ್ ತಾಪರ ಐಕ್ಯ ಪೂರ ಹೋಗ್ತಾರ ಟೀಪುರ
0: ದುಂಬುದ ದಿನಕ್ಕೆ ಬರ ನೆಂಪು ಮಲ್ತುಂದಿಲ್ಲ ಸರ್ ಇತ್ತೆ ಇತ್ತ ಪುರ ಇತ್ತ ಒಂಜು ಬಂಗೋಡ ಪುರ ಓದುದಾರು ಇರ್ನ ಬರವು ಸರ ಪುರ ಕಲ್ತದಾರು ಒಂಜಿ ಇತ್ತ ಶಿಕ್ಷಕರಾದ ನಿವೃತ್ತಿ ಪಡೆಯನಾರಿ ಇತ್ತ ಒಂಜಿ ಶಿಕ್ಷಕರಾವಡು ಅಂದಿತ್ತು ಒಂಜಿ ಮಟ್ಟಗ ವಿದ್ಯಾಭ್ಯಾಸ ಬೋರ್ಡ್ ದುಂಬುದ ಕಾಲಡು ಅಂದು ಪತ್ತನೇ ಕ್ಲಾಸ್ ಕಲ್ತಿನಲ್ಲ ತಿಕ್ಕೊಂದಿತ್ತು ಪುರದ ಇರುತ್ತೆ ಆಯ್ದು ಬೊಕ್ಕದಿ ಒಂಜಿ ಶಿಕ್ಷಣ ಕ್ಷೇತ್ರಕ್ಕೆ ಬರೋದು ಅತ್ತನ ಅತ್ತನ ಇರ ಶಿಕ್ಷಕರಾದ ಬೇಲೆ ಮನ್ ಪೋಡಿತ್ತಿಂದ ಎಂಚ ಬೇಲೆಗೆ ಬತ್ತಾರು
1: ಕಲ್ಪನೆ ಯಾಕಲ್ಲಿ ಇಲ್ಲ ಕೈತಾಲು ಜನ ಫ್ರೆಂಡ್ ಇರ್ತಾರೆ ವಸಂತ ಬಂದು ಬಕ್ಕ ಎರಡು ಬುಜ್ಜನ ಇರ್ತೇರು ಎಂಕುಲು ದಾದ ಮಲ್ತಂದು ಬಂಡ ಆಯನ ವಸಂತರ್ನ ಅಣ್ಣೆ ಮಾಸ್ಟರ್ ಅರು ಪೋದು ಡಿ ಎಡ್ಗೆ ಅರ್ಜಿ ಕೊರಲೆ ಬಂಡಿ ಆಕಲು ಯಾನ್ಲ ಪೋತೀನಿ ಪಕ್ಕಡೆ ಪೋತೀನಿ ಪೋದ ಆಕಲು ಪತ್ರ ರೂಪಾಯಿ ಪೋಜಿ ಇಂದಕ್ಕೆ ಫಾರ್ಮ್ಗೆ ಆಗ ಯಾನ್ಲ ತೊಂಬತ್ತೆ ತೊಂಬತ್ತೆ ಯಾನ್ ಬಕ್ಕ ಅರ್ಜಿ ಪಾಡಿ ಯಾನು ಪಾಸ್ ಆಕಲು ಪೊರ ಪೋತೇರಿ ಆಕಲ್ ಪುಸ್ತಕ ಹಾಕ್ತೇರಿ ಅಂಚ ಅಂಚ ಹೇಳಿದ್ರೆ ಟಿ ಸಿ ಎಚ್ ಅಪ್ಪ ಟಿ ಸಿ ಎಚ್ ಇತ್ತೆ ಡಿ ಎಡ್ ಬಂದ ಅಂಚ ಎರಡು ವರ್ಷದ ಕೋರ್ಸ್ ಮಾಡ್ತೆ ಕೋರ್ಸ್ ಮಲ್ಪನಲ್ಲ ಏನ ಬಾರಿ ಬಂಗೋಡು ಇಲ್ಲಾರ್ದು ಬರಿಯರ್ನೇ ಬಾರಿ ಬಂಗ ಬಂದದ್ದು ಪೇಜ್ ಅವ್ರ ದಿಡ್ಡಿ ಬಸ್ ಬರೋದು ಅಂದ್ರೆ ಅಪ್ಪ ಇರುವ ಪೈಸೆ ಕೊರೋಡು ಬಸ್ ಇರುವ ಪೈಸಲ್ಲ ಏನು ಇಲ್ಲಾಡ ಕೊರುತ್ತೀರಿ ಅಪ್ಪಗೆ ಅಂದಾದ ಮಲ್ತದ ಬಕ್ಕ ಫಸ್ಟ್ ಇಯರ್ ಎಂಚ ಅವನು ಬಾರಿ ಬಂಗೋಡು ಬರ್ತೆ ಸೆಕೆಂಡ್ ಇಯರ್ ಅನಗ ಏನ ಮಾಮ ಒಂಜಿತ್ತೇರು ಫೈರ್ ಸರ್ವಿಸ್ ಆರ್ಮು ಊರಷ್ಟು ಇಲ್ಲಿ ಬರ್ತಿರ್ತೇರು ಅಲ್ಪ ಅಲ್ಪ ಆರು ಟೀ ಇರ್ತದೆ ಅದಕ್ಕೆ ನಡ್ತೋಂದೆ ಬರ್ತದೆ ಕೊಡಿಯಲ್ಲಿ ಮೇಲೆ ಬರೋಂದಿರ್ತೇನೆ ಅಲ್ಪಗೆಲ್ಲ ಕಾಲೇಜ್ ಇತ್ತು
0: ಆಯ್ದು ಬೊಕ್ಕ ಇರ ವಿದ್ಯಾದಾಯಿನಿಡ್ ಮಾಸ್ಟರ್ ಆದ ಬೆನ್ನ ಮಂತರ್ ಬೇಲೆ ಮಂತರ್ ಅಂಚನೆ ನಮ್ಮ ವೆಂಕಟರಮಣ ಶಾಲೆ ಇಡ್ಲ ಎಚ್ಚಮ್ಮ ಅದು ಬೇಲೆ ಮಂತರ್ ಬಾರಿ ಎಡ್ಡ ರೀತಿದ ಬೇಲೆನ ಅಲ್ಪ ಮಲ್ತದಾರ ಬಂದ ಅಲ್ತ ಊರ್ದಕ್ಕೆಲ್ಲ ಪುಗಾರ್ತೇನೆ ಪನೊಂದಿಲ್ಲರು ಪಣ್ಣ ಇರೇನು ಪನೊಂದ್ ಪುಗರೊಂದಿರ್ಲೇರು ಎಡ್ಡ ಬೇಲೆ ಪುರ ಮಲ್ತದಾರ ಬಂದ ಆ ಒಂಜ ಅನುಭವ ಪುರ ಎಂಚೆತ್ತೇನೆ ಸರ್
1: ಯಾನು ವಿದ್ಯಾದಾಯಿನಿಡ್ ಉಪ್ಪುರಾಗ ಯಾನ್ ಒಂಜಿಯನ್ನ ಮಂಡಿಡುತ್ತೀನಿ ಶಿಕ್ಷಕ ಬಂದಿಡ್ದಕ್ಕೆ ಕೇವಲ ಶಿಕ್ಷಕ ಯಾರು ಬರಲಿ ಬಜಿ ಶಿಕ್ಷಕ ಯಾರು ಬರಲಿ ದಾದಾನ ಬಜ್ಜಿ ಕ್ರಿಯೇಟಿವಿಟಿ ಪೋಡ್ ಬಂದು ಎನ್ನೊಂದಿರುತ್ತೆ ಅದಕ್ಕೋಸ್ಕರ ಮಕ್ಕಳ ಸರ ರಂಗ ತಂಡ ಬಂದ ಜೋಕ್ಲು ನಾಟಕ ತಂಡ ಕಟ್ಟೆ ಇಂಗ್ಲಿಷ್ ಸ್ಟೇಟ್ ಅವಾರ್ಡ್ ಆಯ್ತು ಇಂಗ್ಲಿ ಸುಮಾರು ಸತಿ ನಾಟಕ ಬೆತ ಬೆತ ನಾಟಕ ಮಲ್ತೋಗುತ್ತೆ ನಮ್ಮ ದುಂಬುದ ಕೆಲ ಯಾನು ಓದುದಿನ ಪಗ ಸಂತಿಗೆ ಹೋದನು ಭೀಮಣ್ಣ ಇಂಚಿನ ಪುರ ಪದ್ಯ ಅಂಚಿನ ಪದ್ಯ ನಾಟಕ ಮಲ್ಪದು ತಿರುಕನ ಕನಸು ನಾಟಕವನ್ನು ಮಲ್ಪದು ಸುಮಾರು ನಾಟಕ ಮಲ್ಪದು ತಿರುಕನ ಕನಸು ಮಲ್ಲ ಯಾನೆ ಏತು ಮಲ್ಲ ಗೀತಾ ಸಾಹಿತ್ಯ ಯಾನಿ ಬರೆದು ಕೊರತು ಮಲ್ತದ ಆಣಿ ಏತ್ ಮಲ್ಲ ಮಾಮೂಲಿ ಆಣಿ ಏತ್ ಮಲ್ಲಂಡ ಅತೇ ಮಲ್ಲ ಆಣಿನ ಯಾನು ಜೋಕ್ ಪರ ಸೇರಿದು ಮಲ್ಲ ಆಣಿನ ತಯಾರು ಮಲ್ತದ ಇರ್ದಕ್ಕ ಆಯ್ಕೆ ಸ್ಟೇಜಿಗೆ ಕೊನಪದ ಅವೇ ಅವೇ ತನ್ನಾತಿಗೆ ಅವು ಸುಂಡಿಲ್ ತಿರ್ಪುಂಡು ಮಾಲೆ ಪಾಡೋಣ ಕೆಬಿ ಆಡೋಣ ಪೂರ ಮಲ್ತದ ಪೂರ ಇತ್ತಿನ ಕ್ಲೇಪ್ ಲಕ್ಕದು ಅಂತದ್ದು ಕ್ಲಾಪ್ ಆಡ್ತೀರಿ ಕೆಕಿ ಪೇಜವರು ಅಂದು ಮಾರ ಭಯಂಕರ ಜನ
0: ಸೃಜನಾತ್ಮಕವಾದ ಮಲ್ಪು
1: ಪಕ್ಕ ಮುಲ್ಪ ವೆಂಕಟರಮಣ್ಣುಡು ವೆಂಕಟರಮಣ್ಣುಡು ಬನ್ನಿ ಯಾನಪ್ಪಗ ಹಂಗೆ ಹೆಚ್ಚೆಂ ಪೋಸ್ಟ್ ದಾಳೆ ಮಂಡಿ ಹಿಡಿದ್ಯಾಂಡ್ಲೆ ಪಕ್ಕ ಎರಡಲ್ಲಿ ಪಂದು ಗುರು ಇರು ಪಂದ ಧೈರ್ಯ ಪಕ್ಕ ಪೋಸ್ಟ್ಗೆ ಎತ್ತೊಂಡೆ ಮುಲ್ಪ ಕೆಲವು ಟೀಚರ್ಸ್ ತಗೊಳ್ಳಿರಿ ಜಯಂತಿ ಮೇಡಮ್ ಬಂದಿರ್ತೀರಿ ಎರಡ್ದಾಗ ಬೆತೆ ಬೆತೆ ಕಸ್ತೂರಿ ಮೇಡಮ್ ಹೇಮಲತೆ ಮೇಡಮ್ ಈ ಮುಗುಲ್ ಬರತ್ತೀರಿ ಅಕ್ಕಲು ಪುರ ಸರ್ ಹೀಗೆ ಮಾಡಿ ಹೀಗೆ ಮಾಡಿ ಹೀಗೆ ಮಾಡಿ ಬಂದು ಚೂರು ಕಲ್ಪಕ್ಕ ಕಲ್ಪದ ಪುರ ಗುರಿಯರು ಬೇಲೆ ಪುರ ಅಕೌಂಟ್ ಪುರ ತು ಯಾರು ಜೋರತ್ತ
0: ಅಂಚ ಒಂಜ ಆತ ಕಜ್ಜನ ಮಲ್ದಾರೆ ಪೂರ ತಿಳ್ಳ ಅದೇ ಐತೆ ಸರ್ ಕುಡೊಂಜು ವಿಷಯ ಪನ್ಪುನಿ ಪಂದಿತ್ತೆ ನಮ್ಮ ಇತ್ತೆ ಇದು ಕಾಲಿ ಶಿಕ್ಷಕಿರತ್ ಆಯ್ತು ಬೊಕ್ಕ ಈ ನಿರೂಪಣೆ ಇಡ್ಲ ಬಾರಿ ಪುಗಾರ್ತೆನ ಪಡಿತಾರೆ ಮತ್ತೆ ಬೇತೆ ರೀತಿ ಅಲ್ಪ ಅಲ್ಪ ನಿರೂಪಣೆದ ಬೇಲೆನ ಮಲ್ತೊಂದಿಲ್ಲಾರೆ ಆಯ್ತು ಕಂಡದ ಕೆಸರು ಕಂಡ ಆದಿಪ್ಪು ಅಥವಾ ಆಟಿದ ಕೂಟಲ ಆದಿಪ್ಪು ಅಥವಾ ಬೇತೆ ಬೇತೆ ರೀತಿದ ನಮ್ಮ ತುಳುತ ಕೂಟಲು ಪುರ ನಡಪುಣು ವಿಚಾರ ಸಂಕಿರಣ ನಡಪುಣು ಅಲ್ಪಲ ಒಂಜಾತ್ ವಿಷಯಕ್ಕೆ ಸಂಬಂಧಪಟ್ಟದ ಪಾತ್ರ ಪಾತ್ರನ ಕೇಂದ ಬಾರಿ ಪುರ್ಲಾಪುಣ್ಣು ಪಾತ್ರ ಕೇನೆ ಅಲ್ಲ ಈ ಒಂಜಿ ತುಳುತ ಈ ನಿರೂಪಣೆದ ಆಸಕ್ತಿ ಆದಿಪ್ಪು ಅದನ್ನ ತುಳು ಸಾಹಿತ್ಯದ ಒಂಜಿ ಆಸಕ್ತಿ ಆದಿಪ್ಪು ಒಂದು ಪುರ ಎಂಚ ಬತ್ತು
1: ನಿರೇಗು ಎಂಗಲು ಹಳ್ಳಿಡಿ ತಿಳಿದವರ ನಮ್ಮ ಎಲ್ಲ ಪಾರ್ದನ ಅರ್ತಿ ಪಂಡೆ ಪರಮೇಶ್ವರಿ ಬಂದು ಅಪ್ಪ ಕಾಂತರ ಸಾಲೆ ಅನ್ ಬಂದು ಆರು ಅಮ್ಮ ಎಲ್ಲ ಪಾರ್ದನ ಅರ್ತಿ ಅಂಚ ಆರ್ನ ಪಾರ್ದನ ಉಳ್ಳದೆ ಎನ್ನ ಕೆಬಿಟ್ಟು ಇನಿಕ್ಲ ಗುಯಿ ಗುಟ್ಟು ಯಾನಿನಿ ತುಳುತ ಬಗಡೆ ಚೂರು ಕಲ್ದೆ ಬಂದಾಂಡ ಎಲ್ಲಮ್ಮಕ್ಕೆ ಕಾರಣ ಆತ ಆರು ಜಕ್ಕೆಳಿ ಜಪ್ಪುಡ ಅದುಂಡದೆ ಆರು ಪಾರ್ದನ ಪಂದು ಬಕ್ಕನೆ ನಿದ್ರೆ ಬರೋದು ಅಂಚ ಮಲ್ತೊಂದಿರ್ತೆ ಬೊಕ್ಕ ಎನ್ನ ನಿರೂಪಣೆ ಒಂಚೂರು ವಿಭಿನ್ನತೆ ಕನಪೇನ್ ಉದಾಹರಣೆ ಒಂಜಿ ತುಳು ಸಾಹಿತ್ಯ ಎಕ್ಸಾಂಪಲ್ ತೋಲೆ ಈ ಪರಶುರಾಮನ ಸೃಷ್ಟಿ ಪದ ಅಯ್ಯನ ಕಟ್ಟದ ಈ ನಮ್ಮ ತುಳುನಾಡು ದುಮ್ಮಂಜಿ ಕಾಲಡು ಉಪ್ಪತ್ತ ಮುಜಿ ಕೋಟಿ ದೇವಿಯರ್ಕಲ್ಲ ಅರತ್ತಾನ ಆಳುತ್ತೆ ತೆರಿಗೆ ಮೂಲು ಇತ್ತಿನ ದೇವ ದೇವಸ್ಥಾನ ಭೂತ ಬ್ರಹ್ಮಸ್ಥಾನ ಬಲಕಿ ಮರ ಸಾನಾದಿಗದ ಸಿರಿ ಬುಲ್ಪದಲ್ಲಿಟ್ಟು ಬದುಕುತ್ತಿದ್ದೇನೆ ನಂಗೆ ಧಾರ್ಮಿಕತೆ ಬಕ್ಕ ಸಾಂಸ್ಕೃತಿಕತೆ ನಮ್ಮ ಉಸಿರು ಹೊಸರಾದ ಇಂಚಿನ ಕಾಲ ಶಬ್ದಲ್ಲಿ ಒಟ್ಟು ಮಲ್ತದ ಅಲ್ಪ ಪನ್ನೊಂದು ಪುನಃ ಮಾತಿನ ಖುಷಿಯ ಒಂದು ಮಲ್ತಂತೀರ
0: ಅಂಚ ಒಂದಾತ್ ತುಳಿತ ಶಬ್ದ ಅಂಚ ಇರೆ ಪೆಜ್ಜೊಂದರ ನಮ್ಮ ಪನ್ಪನ ಪಾರ್ದನ ಇತ್ತು ನಮ್ಮ ತೂಪಿನಿ ಪಂದಿತ್ತು ನಾವೇತೋ ನಮಕ್ ಶಬ್ದಲು ಪುರ ಹೆಚ್ಚ ನಮಗ ಪಾರ್ದನ
1: ಅದೇ
0: ಆಯ್ಕೆ ಸಂಬಂಧಪಟ್ಟದ ಒಂಜಾತ್ ಈ ಮಾಧ್ಯಮದ ಪುರ ಇರ ಪ್ರೋಗ್ರಾಮ್ ಅಲ್ಲಿ
1: ತೊಂದಿತ್ತು ನಮ್ಮ ಟಿವಿ ಬಂದು ಗೊತ್ತು ಐಟ್ ಒಂಜಿ ಎರಡು ಸಾವಿರದ ಪತ್ತನೇ ಇಸವಿ ಹಿಡಿದು ಶುರು ಮಾಡ್ತದೆ ಒಂಜಿ ಬಲೆ ತುಳುಟೆ ಪಾತ್ರ ಅಂದ್ರೆ ಆ ತುಳುಟೆ ಪಾತ್ರ ಎಂಚ ಕೇಳ ಸುಮಾರು ಜನ ಕೇಂದ್ರ ಬೇರೆ ಬಗ್ಗೆ ತೂದುಲ್ಲಿ ಅವಿಟ್ಟು ಒಂಜೇ ಒಂಜಿ ಕನ್ನಡ ಇಂಗ್ಲಿಷ್ ಹಿಂದಿ ಶಬ್ದ ಬರಂದಿಲ್ಲಕ ಶುದ್ಧ ತುಳುಟು ಮಲ್ತು ಪಾತ್ರ ಪಾತ್ರ ಮೋರ್ ದೇನ್ ಒಂಜಿ 25,000 ಶಬ್ದ ಸಂಗ್ರಹ ಉಂಡೈತ
0: ಪಣ್ಣ ಆತ ಶಬ್ದನು ಇರೋ ಸಂಗ್ರಹ ಮಲ್ದಾರ ಎಂತ ಸಂಗ್ರಹ ಮಲ್ದಾರ ಅಂದ್ರೆ
1: ಅವು ಕೆಲವು ಎಂಕ್ ಪಂಡತೆ ನಮ್ಮ ಪಾರ್ಥನೆ ಕಾರ್ತೀನಿ ಆರು ಪಂಡತೆ ಹೆಚ್ಚಿನ ಪಾರ್ಥನೆ ಎಲ್ಲ ಎರಡು ಉಂಡವು ಎರಡು ಉಂಡ ದಾಖಲಾದಿದ್ದು ಎಲ್ಲ ಪಂಡವಂಜೆ ಒಂಚೂರು ಪಂಡಪೇನ ಹಿಡಿದು ಬೊಕ್ಕ ನಮ್ಮ ಅಮೃತರ ಪಾರ್ಥನ ಸಂಪುಟ ಬಂದು ಒಂಜಿ ಬೂಕೊಂಡು ಹಿಡಿದಕ್ಕ ಮೇರೆ ಮಂದಾರದಾರ ಬೂಕೊಂಡು ಐಟು ಬರೋ ತುಳು ಶಬ್ದಲು ಪುರ ಹೆಚ್ಚು ಗಟ್ಟಿಯಾದುಂಡು ಅಂಚೆ ಶಬ್ದ ಓದಿನ ಮರಲುಂಡೆ ಅಂಚೆ ಹಿಡಿದ ಹತ್ರ ಆ ಶಬ್ದ ಒಕ್ಕುದೇ ಇದೆ
0: ಪನ್ನೊಂದಿತ್ತೆ ಕಡೆ ಇರುತ್ತೆ ನಿರೂಪಣದ ಒಟ್ಟುಗೂ ಸಾಹಿತ್ಯ ಇತ್ತೆ ಹೆಚ್ಚಾದ ಶಿಕ್ಷಕರ ಸಾಹಿತ್ಯ ಉಪ್ಪಿರ್ ನಮ್ಮ ತೂಲೆ ಹೆಚ್ಚಿನ ತೋನಾಗ ನಿರೂಪಣೆ ಸಾಹಿತ್ಯ ಶಿಕ್ಷಕರ್ನಕ್ಲು ಕಲ್ಪನಂಚಿನ ಮಾಷ್ಟನಕ್ಲು ಪುರ ಓಲ್ತು ಹೆಚ್ಚಿನ ಕ್ಲುಪ್ಪಿರ್ ನಿರೂಪಣೆ ಒಪ್ಪಿರಿ ಈ ಸಾಹಿತ್ಯ ಬರೆಪನೆ ಒಪ್ಪಿರಿ ಈ ನಿರೂಪಣೆ ಈ ಒಂದು ಶಿಕ್ಷಕ ವೃತ್ತಿಲ ಸಾಹಿತ್ಯಲ್ಲ ಅಂದ್ರೆ ಎಂಚ ಒಂಜೆ ಕೊಂಜಿ ಸಂಬಂಧ ಉಂಡು ಬಂದ್ಬರಿ
1: ಹೌದಾದ್ರೆ ಗೊತ್ತುಂಡೆ ಮಾಸ್ಟರ್ಗಳು ಯಾಪಲ್ ಒಂದು ವಾಚಾಳಿ ನಕುಲ್ಗೆ ಬಾರಿ ಮಸ್ತ್ ಪಾತ್ರೆ ಅಂಚ ಆ ವಾಚಾಳಿ ತಾನೆ ಎರಡಲ್ಲಂತ ಬೈದಿನಿ ಅಂಚೆ ನಡೆದವರ ಜೋಕಲ್ನ ಒಟ್ಟಿಗಿತ್ತಿ ನಡೆದವರ ಒಂದು ಧೈರ್ಯ ಹಾಕಲಿ ಜಾಸ್ತಿ ಬರ್ಬೋದು ಬಹುಗಂಡಲು ಒಂದು ಚಾವಡಿ ಪಾಯರ ಅವಡು ನಾನು ಒಂದು ಬೊಕ್ಕ ಒಂಜಿ ಪೋಡಿಗೆದಲ್ಲ ಪೂಜೆ ಆಗಲಿ ಅಂಚೆ ನಡೆದವರ ಒಂದು ಬೊಕ್ಕ ಅನ್ನಕ್ಕೆ ಸಾಹಿತ್ಯದ ಆಸಕ್ತಿ ಬೋಡು ಮಾತ್ರ ಒಂದು ಅದು ಓದೋಡು ನಮ್ಮ ಓದೆ ಬಂದಾಗ ನಮ್ಮ ಕಟ್ಟಿಯಪ್ಪ ಅಂಚೆ ನಡೆದ್ರೆ ಅಂಚೆ ಒಂಚೂರು ಬೈದ್ರೆ ತಾತನು
0: ಬರೆಯಂಚಿನ ಸಾಹಿತ್ಯ ವೇತೋ ಸಿನಿಮಾಡು ಇರು ಬರೆತಾರೆ ಸಾಹಿತ್ಯ ಐಟ್ಲ ಮುಖ್ಯವಾದ ತೂಪುನಿ ಪಂದಿತ್ತಿನ ಎಲ್ಲಂಜಿ ಬುಡುಗಡೆ ಆರು ಉಪ್ಪುನಂಚಿನ ಒಂಜಿ ಬನ್ನ ಪನ್ಪುನಂಚಿನ ಚಿತ್ರ ಬಾರೀ ಪೊರ್ಲದ ಒಂಜಿ ಪದ ಬರೆತಾರೆ ಆ ಪದನಕ್ಕೆ ಏನಾಗ ನಿರ್ಮಾನ ಆಪುಂಡು ಖಂಡಿತ ಏನೈತೆ ಈ ಕಾರ್ಯಕ್ರಮ ಆ ಒಂಜಿ ಪದನ ಪ್ರಸಾರ ಮಲ್ಪೆ ಅನ್ಸನೆ ನಲ್ಲ ಅದು ಪಾತಿರ್ಗ ನಮ್ಮ ಪಾತ್ರ ಉಪ್ಪುನಂಚಿನ ಕುಡೊಂಜಿ ವಿಚಾರದ ಪಂಡ ಆಟಿದ ಬಗ್ಗೆ ನೀ ಪಾತಿರು ದಯಪಂಡ ಆಟಿ ತಿಂಗಳಾಯಿನ ಕಾರಣ ಆಟಿದ ತಿಂಗಳ ವಿಷಯಕ್ಕೆ ಸಂಬಂಧಪಟ್ಟದ ಪಾತಿರ್ಗ ಆಟಿದ ಒಟ್ಟುಗೂ ಇರ್ನ ಒಂಜಾತ್ ಈ ಒಂಜಿ ನಿರೂಪಣಾ ಜೀವನ ಅತನ ಸಾಹಿತ್ಯದ ಜೀವನ ಅತ್ತಿಂದ ಇರ್ನ ಒಂಜಾತ್ ಜೀವನದ ಬಗ್ಗೆ ನಲ್ಲಾತ್ ಪಾತ್ರಗ ಅಂಡ್ ಅವೇಕು ದುಂಬ ಒಂಜಿ ಪೊರ್ಲ ಕಂಠದ ಪದ ಬನ ಚಿತ್ರದ ಪದನ ಇತ್ತ ಕೇನ್ಪ ಒಂದುಲ್ಲೆ ಕೆ ಕೆ ಪೇಜಾವರ ಈರ್ ಬರೆತನಂಚಿನ ಪದಕ್ ಪಟ್ಲ ಸತೀಶ್ ಶೆಟ್ಟಿ ಬಾರಿ ಪೊರ್ಲದೊಂಜಿ ಸ್ವರನ ಕೊಡ್ತೀರಿ ಆ ಒಂಜಿ ಪದನ ಕೇನೊಂದು ಬರ ಶ್ರೋತ್ರಲೆ ಬನ ಚಿತ್ರದ ಒಂದು ಪೊರ್ಲ ಕಂಠದ ಪದ ಬರೋದು ಕೇನೊಂದು ಬಲೆ ಒಂದು ರೇಡಿಯೋ ಸಾರಂಗ 107.8 FM ರಂಗ್ ರಂಗದ ಬದುಕು.

0: ಬರಿ ಪೊರ್ಲುದು ಒಂಜಿ ಪದನಕ್ಕೆ ಏನೊಂದು ಬರ್ತಾರೆ ಬನಾ ಚಿತ್ರದ ಒಂಜಿ ಪದ. ಈ ಬಗ್ಗೆಟ್ ಒಂಜಾತು ಪಾತ್ರ ಉಂಡು ಸರಿಗೆ ಬನಾ ಈ ಒಂಜಿ ಚಿತ್ರದ ಈ ಒಂಜಿ ಪದನ ಬಾರಿ ಶೋಕುಡೆ ಬರೆತಿರು. ಈ ಒಂಜಿ ಸಾಹಿತ್ಯ ಬಾರಿ ಶೋಕದ ಸಾಹಿತ್ಯ ಸರಿ ಎಂಚ ಈ ಒಂಜಿ ಸಾಹಿತ್ಯನ ಬರೆಯರಿಗೆ ಸಾಧ್ಯ ಆಪುಣು
1: ನನ್ನವರ ಕೇನೋಡು ಪಂದಾಣಿ ಯೂಟ್ಯೂಬ್ ಉಂಡು ಬನ ಪಂದ ಪಾಟಿ ಅಡ್ಡೆ ಬರ್ಪೊಂಡು ನಿತಿನ್ ರೈ ಕುಕ್ಕುವಳಿ ನಿರ್ದೇಶನ ಆಯ್ನ ಚಿತ್ರ ಒಂಜಿ ಸಿನಿಮಾ ಒಂದು ಆರ್ ನಾಯ್ ದುಂಬುದ ರಡ್ಡು ಮುಜಿ ಸಿನಿಮಾಗ್ಲಿ ಆನೆ ಬುರ್ತಾ ಸಾಹಿತ್ಯ ಬರುತ್ತೆ ಆನೆ ಬರುತ್ತೆ ಎತ್ತ ಸಾಹಿತ್ಯ ಏನು ಬರುತ್ತಲ್ಲ ಜಯ ಕಾರ್ತಿಕ್ ಬಂದು ಕೇರಳದಾರ ಆ ರೀತಿ ಮ್ಯೂಸಿಕ್ ಡೈರೆಕ್ಟರ್ ಆರೆ ಅದು ಬಾರಿ ಶೋ ಕೂಡ ಮಲ್ತಿದ್ದಾರೆ ಅದು ಒಟ್ಟು ಅವು ಎಲ್ಲ ಆಗಸ್ಟ್ ಸೆಪ್ಟೆಂಬರ್ ಸಿನಿಮಾ ರಿಲೀಸ್ ಆಗುಡಾತೆ ನಾನು ಅದಕ್ಕೋಸ್ಕರ ನಿತಿನ್ ರೈಡ್ ಅಂಜಿ ಪರ್ಮಿಷನ್ ಕೇಳಿ ಪ್ಲೇ ಮಲ್ದಿರೆ ಕೂಡ
0: ಓಕೆ ಬರೀ ಶೋಕದೊಂದು ಪದ ಐತೆ ಬೇತೆ ಬೇತೆ ರೀತಿಯ ಸಾಹಿತ್ಯ ಬರೀತಾರೆ ವಾವ ಸಿನಿಮಾ ಗುಪ್ರ ಸಾಹಿತ್ಯನ ಬರೀತಾರೆ ಸರಿ
1: ಪಿಲಿ ಸಿನಿಮಾ ಉಂಟಾತೆ ಪಿಲಿ ಸಿನಿಮಾದ ಸಾಹಿತ್ಯವನ್ನು ಯಾನೇ ಬರೀತೀನಿ ಎರಡು ಪಕ್ಕ ಧರ್ಮದೈವ ಎನ್ನಾನೆ ಎರಡು ಪಕ್ಕ ಧರ್ಮ ಚಾವಡಿ ಬಂದುಂಡು ಬನ ಬಂದುಂಡು ಎರಡು ಪಕ್ಕ ಸುಮಾರು ಇದ್ದು ಸುಮಾರು ಸಿನಿಮಾ ಉಂಟು ಪಕ್ಕ ಸುಮಾರು ನಾಟಕ ಬರೆಪೇನ್ ಮತ್ತು ಮೇರ್ನ ಕುಡಿಯಲ್ ಮೇಲೆ ಶಿವದೂತುಗಳಿಗೆ ನಾಟಕ ತೂದು ಐಟ್ಲೊಂಜಿ ಗಿಂಡೆ ಗಿರ್ಲೊಂಡೆಗೆ ಬಂದ ಪದ್ಯ ಉಂಟು ಅವೇನು ಯಾನೇ ಬರೀತೀನಿ ಸುಮಾರು ನಾಟಕ ಟೈಟಲ್ ಸಾಂಗ್ ಬರೀ ಇಚ್ಛಾದ ಯಾನೇ ಬರಪೇನ್ ಇತ್ಯಾದಿ ರಡ್ಡು ಮುಜಿ ನಾಟಕಗಳು ಬೈದ್ದು ಬೇರೆ ಹೊಡೆಯತ್ತೀವಿ ಅಂದ್
0: ಓಕೆ ಭಾರಿ ಶೋಕದ ಒಂದು ಸಾಹಿತ್ಯ. ನಮ್ಮ ಇತ್ತ ಸಾಹಿತ್ಯದ ಬಗ್ಗೆ ಪಾತಿರ್ಯಾ ಒಂಜಾತ್ ಇರ್ನ ವೃತ್ತಿ ಜೀವನದ ಬಗ್ಗೆ ಪೂರ ಪಾತಿರ್ಯಾ ಅನ್ಸನಿತ್ತೆ ಇರ ನಿರೂಪಣೆ ಅನ್ಪನ್ನಾಗ ಬೇತೆ ಬೇತದ ನಿರೂಪಣೆಗೆ ಪೋಪಾರಿತ ಅವತ್ತ ಅವತ್ತ ಒಟ್ಟುಗೀರ ಈ ವಿಚಾರ ಸಂಕಿರ ನಡುಪುರ ನಮ್ಮ ತುಳುಕು ಸಂಬಂಧಪಟ್ಟ ವಿಚಾರ ಸಂಕಿರ ಪೂರ ಸಂಪನ್ಮೂಲ ವ್ಯಕ್ತಿ ಅದು ಪೋಪರ್ ನಮ್ಮ ರೇಡಿಯೋ ಸಾರಂಗಡ್ಲ ಇರ್ನ ಪಾತಿರನ ಪುರ ಹೆಚ್ಚಿನ ಶ್ರೋತೃನಗಳು ಕೇಂದಿರ್ ಅಕ್ಲೆಗಳ ಇರ್ದ ಒಂಜಾತ್ ಪಾತಿರ ಉಪ್ಪು ಲೆಪ್ಪು ಕೊರಲಿ ಅಕಲ್ಲ ಆಜಿ ಮೋಜಿ ಆಜಿ ನಾಲ್ ರೆಡ್ಡು ಸೊನ್ನೆ ನಾಲ್ ನಾಲ್ಕು ಒಂಬ ಈ ಒಂದು ಸಂಖ್ಯೆಗೆ ಅನ್ಸನ್ ಈತ ಪಾತ್ರಿಗ ಸರಿತ ಒಂಜಾದ ನಿರೂಪಣೆಗೆ ಪರ ಇರು ಪೋಪರ್ ನಮ್ಮ ಆಟಿದ ಕೂಟ ದೀಪು ಅದನ್ನ ತುಳುಕು ಸಂಬಂಧಪಟ್ಟ ನಾವೇತೋ ಕಜ್ಜಲು ಪರ ನಮ್ಮ ತುಳು ನಡ್ಡು ನಡತೊಂದುಂಡು ಈ ಆಟಿನ ಪನ್ನಗ ಈ ಆಟಿದ ಆಚರಣೆ ಅತನ ಆಟಿದ ಕೂಟ ಅನುಪುರ ಅಲ್ಪ ಅಲ್ಪ ನಡತೊಂದುಂಡಿತ್ತ ದಾದಪನ್ ಪರಿ ಆಟಿದ ಆಚರಣೆ ಅತನ ಆಟಿಂದಾಯ ಆಚರಣೆ ಮಲ್ಪೋಡು
1: ದೇ ಯಾನ ಶಾಲೆಗೆ ಬಂದು ಪುನಗ ಏನ ಟೀಚರ್ ಪನ್ನೊಂದುತ್ತೀನಿ ಯಾಕಲ್ಲ ಮಾಸ್ಟರ್ಗಳು ಪನ್ನೊಂದುತ್ತೀನಿ ನಮಗೆ ಮೂರು ಕಾಲಗಳು ಬರುತ್ತೆ ಬೇಸಿಗೆಗಾಲ ಮಳೆಗಾಲ ಮತ್ತು ಚಳಿಗಾಲ ಬರುತ್ತೆ ಅಂದ್ರೆ ನಂಗೆ ತುಳುವರೆಗೆ ಆ ಮೂಜಿ ಕಾಲ ಇಚ್ಚಿ ನಂಗೆ ಅರೆಗಾಲ ಪಕ್ಕ ಮರಿಯಲ್ಲ ಮಳೆಗಾಲ ಎದುರು ಜನ ಗೊತ್ತಿಜ್ಜಿ ನಮ್ಮ ಆನೆ ಕಲ್ತದ ಮೂಜಿ ಕಾಲನೇ ನಮ್ಮ ಮಂಡಿ ಇಡುಂಡು ಅಂದ್ರೆ ಅರೆಗಲ ಪಕ್ಕ ಮರಿಯಲ್ಲ ಈ ಅರೆಗಲ ಮರಿಯಲ್ಲದ ನಡುಟ್ಟು ಈ ನಮ್ಮ ಇಂಗ್ಲಿಷ್ ಕ್ಯಾಲೆಂಡರ್ ಪ್ರಕಾರ ಜಾನ್ವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಜೂನ್ ಅವೇನೆ ತುಳುಟು ಪನ್ಪಂಡ ಪಗ್ಗು ಬೇಷ ಕಾರ್ತೆಲ್ ಆಟಿ ಸೋನ ಕನ್ಯಾ ಬಂತೆಲ್ ಜಾರ್ದೆ ಪೆರಾರ್ದೆ ಪುಯಿಂತೆಲ್ ಮೈ ಸುಗ್ಗಿ ಒಂದು 16 ತಿಂಗಳು ಈ 16 ತಿಂಗಳು ಪಗ್ಗು ಬೇಷ ಕಾರ್ತೆಲ್ ಆಟಿ ಆಟಿ ಬಂದಿನ ಈ ನಮ್ಮ ಕ್ಯಾಲೆಂಡರ್ ವರ್ಷದ 4ನೇ ತಿಂಗಳು ಆ 4ನೇ ತಿಂಗಳು ಆಟಿ ಅಂತೆ ಬಂಗದ ಕಾಲ ಬಂದ ಬಂಗದ ಕಾಲ ಬಂಡ ಇತ್ತಿನಕ್ಲಿಗೆ ಉಪ್ಪುಡು ಅಂತೆ ಸಂಪತ್ ಪರ ಮಲ್ತಿತ್ತಾಗ್ಲಿಗೆ ಅಥವಾ ನನ್ನ ಅರಿಬಾರ್ ಮಲ್ತಿತ್ತಾಗ್ಲಿಗೆ ತೊಂದರೆ ಬದುಕುತ್ತೆ ದಾಲದ ಅಂತಿನ ಎಣ್ಣಂಚಿನಕರು ಅಪ್ಪ ಭಾರಿ ಬಂಗುಡು ತಿನ್ನಿಡಿದವರ ಈಗಲೂ ಆಟಿನ ಸಂಭ್ರಮಿಸಿದೆ ಎಂಕಲು ಎಂಕಲ ದಾಲ ಇಜ್ಜಾಣೆ ಎಂಕಲ್ ಇಲ್ಲ ಅಮ್ಮ ನಟ್ಟಿ ಪೋಯರ್ಡ ಅರಿ ಇಜ್ಜಿಂದ ಇಜ್ಜಿ ಅಪ್ಪ ಬೇಲೆ ಪೋಯರ್ಡ ಅರಿ ಇಜ್ಜಿಂದ ಇಜ್ಜಿ ಅಂಜಿ ಆಟಿನಂಚೆ ಸಂಭ್ರಮಿಸದ ಎಂಚ ಸಂಭ್ರಮಿಸದ ಅನ್ಪಂಡ ಅಡ್ಡೆ ತಿನ್ನೋದ್ರೆ ಅಟ್ಟಿಮ್ ಜೊತೆ ಬರೋಡು ಎಂಕ್ ಹಿಡ್ದ ಕೈ ತುಂಬ ಅಡ್ಡೆ ಮಿಂದ ಎಂಕ್ಲಿ ತಿಕ್ಕಾಡ ಅಂಡಲ್ಲ ಬಾರಿ ಬಂಗುಡ ಎಂಕ್ಲಿ ತಾಕದೆ ಪಂಪಿನ ಇನಿಕ್ಲ ಉಡಲ್ದ ಉಲ ಎಂಡ ಪಗ ಬೆತೆ ಬೆತೆ ಇತ್ತೆ ಮಾತ್ರ ಆಟಿದ ಕೂಟ ಬಂದು ಮಲ್ಬೇಕು ಈ ಬಗ್ಗೆ ಪ್ರಶ್ನೆಗೆ ಉತ್ತರ ಕೊಡ್ತಾರೆ ಆಟಿದ ಕೂಟ ಆಟಿದ ಕೂಟದ ಬಗ್ಗೆ ಏರೆಗಳ ಸ್ಪಷ್ಟ ಕಲ್ಪನೆ ಇಚ್ಚಿ ಮತ್ತು ಜನಕ್ಕೆ ಇಚ್ಚಿ ಆಟಿದ ಕೂಟ ಅಂತ ಬಂದ ಒಂದು ತೆನಸು ಮಲ್ಪೊಂಡು ತೇವು ತ್ವಜಂಕ್ ಚಟ್ನಿ ಆವುದ್ರ ಮಲ್ಪೊಂಡು ಉನ್ಪಿನಿ ಬಕ್ಕ ಪೋಪಿನಿ ಗಮ್ಮತ್ ಮಲ್ಪೊಂಡು ಮಾತ್ರ ಬುಂಡ ನಿಜವಾದ ಆಟಿದ ತಂದ ಅವು ಆನಿದ ಬದುಕವು ಆಟಿದ ಬದುಕುಂಡ ಅವೇ ನಿನ್ ನೆನಪು ಮಲ್ಪಣ ಅದು ಮಾತ್ರ ಇತ್ತೆ ತೇವು ತೇ ತ್ವಜಕ್ಕೆ ದಯ ಮಲ್ಪೋಡು ಪತ್ರಟ್ಲೆ ದಯ ಮಲ್ಪೋಡು ಅತ್ತಲ್ಲ ನಮ್ಮ ತಿಮರದ ಚಟ್ನಿ ಮಲ್ಪೋಲಿಯ ತಿಮರ ಚಟ್ನಿ ಸುಮಾರು ಕಡೆ ಮಲ್ಪಿದೆ ನಿಜವಾದ ಆಟಿಟ್ಟು ತಿಮರದ ಚಟ್ನಿ ಮಲ್ಪೇರು ಬರಲಿ ನಿಜವಾದಲ್ಲ ಅವು ಮಸ್ತು ಬುಳೆ ಉಂಡು ಸುರ್ಕುನು ಅನ್ಪೇರು ಅಪ್ಪ ಸುರ್ಕಿನ ಸಂದರ್ಭ ಮಲ್ಪುಜಿ ರವೇನು ಕಾರ್ಯಕ್ರಮ ಕಡಿಮೆ ಬರ್ಸಾ ಶುರು ಆಗ್ಬೇಕು ಬರ್ಸಾ ಶುರು ಆಗ್ಬಿಡು ಕಾರ್ತೆಲ್ ಬರ್ಸಾ ಬರ್ಬೋದು ಆಟಿ ಬಂದ ಖುಷಿ ಆಗ್ಬೇಕು ಮತ್ತ ಕಡೆ ಕಾರ್ಯಕ್ರಮ ಕಾಸಲ ಕೊರಪೇರು ಪೋಯ್ನಕ್ಕೆ ಮಸ್ತ್ ಖುಷಿ ಕಾಸು ಇರ್ದಿಲ್ಲ ಎಂಗ್ಲ ವಿದ್ವತ್ ಪಟ್ಟರಲ್ಲ ಅವಕಾಶ ಈ ಕೆಸರು ದಿನ ಅವಡು ಆಟಿ ಅವಡು ಎಂಗ್ಲ ವಿದ್ವತ್ ಪಟ್ಟರ ಅವಕಾಶ ಅವನ್ ಎಂಗ್ಲ ಒಂದು ರೀತಿ ಖುಷಿ
0: ಇತ್ತ ಆಟಿದ ಒಂಜಾತ ಗಾದೆಲುಂಡು ಎದುರು ಕತೆಗಳುಂಡು ಇರ ಗೊತ್ತಿಪ್ಪನಂಚಿ ಗಾದೆಲು ಎದುರು ಕತೆ
1: ಸುಮಾರು ಉಂಡು ಮಗ ಒಂಜಿ ಸಾರ ಕಟ್ಲಿಡು ಒಂಜಿ ಉದಾಹರಣೆ ಆಟಿದ ಗಾದೆ ಬಲ್ಪುಂಡು ಅಂಡ ಆಟಿ ಆಡ ಆಡ ಆಯ್ತು ಬೊಕ್ಕದಾದ ನಂಗೆ ಗೊತ್ತಿದ್ದೆ ಆಟಿ ಆಡ ಆಡ ಸೋನ ಓಡ ಓಡ ಪಂಡ ಆಟಿ ಬಾರಿ ನಿಧಾನ ಪೋಪಿನಿ ಆಡುಂದ ಪೋಪಿನಿ ಸೋನ ಓಡ ಓಡ ಸೋನ ರಪಕ್ಕ ಬಲಿಪುಡು ಸೋನ ಬಲಿಪುಡು ಆಟಿ ಆಡ ಆಡ ಸೋನ ಓಡ ಓಡ ಆಟಿಡು ಪುಟ್ಟಿನ ಬಾಲೆ ತುಡುವೆ ಪೆಲಕೈದ ಬೋಲೆ ವಂಡಿ ಆಟಿಡು ಪುಟ್ಟಿನ ಬಾಲೆ ತುಡುವೆ ಪೆಲಕೈದ ಬೋಲೆ ದಮಂಡ ತುಡುವೆ ಪೆಲಕೈನ ನಮ್ಮ ಪಚ್ಚಿರ್ಬೋದು ಆಯ್ತ ಬೋಲೆ ಉಂಡತೆ ಅವಿ ತಪಲಿ ಪಾಂಡ ಬುಲ್ಕು ಬುಲ್ಕು ಬುಲ್ಕು ಜಾರೊಂದು ಆಟಿಡು ಪುಟ್ಟಿನ ಭಾರಿ ಶಾರ್ಪ್ಗೆ ಭಾರಿ ಹುಷಾರ್ಗೆ ಅಂಚ ಸುಮಾರು ಜನ ಖುಷಿ ಆಗಿನಿ ಮತ್ತೆ ಯಾನ್ ಆಟಿಟ್ಟು ಪುಟ್ಟಿದ್ದೀನಿ ಮಾಸ್ಟರ್ ಯಾನ್ ಆಟಿ ಪುಟ್ಟಿದ್ದೀನಿ ಮಾಸ್ಟರ್ ಅದು ಬರ್ಬೇರು ಅದು ಮತ್ತೆ ಆಟಿದ ಆಟಿದ ತೆಡಿಲಿಗೆ ಅಟ್ಟ ಪೊಲಿವು ಸೋನದ ತೆಡಿಲಿಗೆ ಸೊಂಟ ಪೊಲಿವು ಅನ್ಪಿ ಆಟಿದ ಆಟಿ ಒಂಜು ವೇಳೆ ತೆಡಿಲು ಬರ್ತಾರಲ್ಲ ಅಟ್ಟ ಪೊಲಿವಿಗೆ ಸೋನದ ತೆಡಿಲಿಗೆ ಸೊಂಟ ದಯ ಪೊಲಿ ಬಂದು ಏರೆಲ್ಲ ಗೊತ್ತೈತಿ ದಯಗೆ ಆಟಿದ ತೆಡಿಲ್ ಅಟ್ಟ ಪೊಲಿವು ಅಂತ ಮಾಡ ಆಟಿಡು ಒಂಜು ವೇಳೆ ತೆಡಿಲು ಬರ್ತದಣ್ಣ ಮಸ್ತ್ ಬುಳೆ ಬುಳೆ ಉಂಡಿಗೆ ಆಯ್ತು ಮಸ್ತ್ ಬುಳೆ ಬುಳೆದು ಅದಕ್ಕೆ ಬಾರ ಜಾಸ್ತಿ ಆಗ್ಬೋದು ಭಾರಿ ಚಾಪು ಸೋನದ ತೆಡಿಲು ಒಂಜು ಸೋನಡು ತೆಡಿಲು ಬರ್ತದಲ್ಲ ಅದಕ್ಕೆ ಕೈಟ್ ಕಲೆ ಮಾತ್ರ ಪುಟ್ಟು ದಡ್ಡ ಹಾಪುಡಿ ಅಪ್ಪಕ್ಕೆ ಅವಿನ ಕೊಯ್ದು ಕೊಯ್ದು ಕೊಯ್ದು ಸೊಂಟ ಪುಡಿ ಆಟಿದ ತೆಡಿಲು ಅಟ್ಟ ಪುಡಿದೆ ಒಂದು ಬುಲೆ ಬರ್ತದೆ ಅಟ್ಟೊಡ್ ದೀಪ ಸೋನಡ್ ಬರ್ತದಲ್ಲ ಸ್ವಲ್ಪ ಕೊಯ್ದು ಕೊಯ್ದು ಸೊಂಟ ಹೋಗ್ಬಿಡು ಅಂತ
0: ಭಾರಿ ಶೋಕದಲ್ಲಿ ಕಲ್ಪನೆ ದುಂಬದಕ್ಕೆ ಜೊತೆ ಕಲ್ಪನೆ ಬರ್ತಾನೆ ಅಂಚಿನ
1: ಗಾದೆ ಇಲ್ಲ ಅತ್ತೆ ಬಕ್ಕ ನೈಂಕುಲು ಇಲ್ಲಾಡ ರಾತ್ರಿ ಇಲ್ಲಾಡಿ ಅಮ್ಮಪ್ಪ ಅಮ್ಮನಕ್ಕೆ ಬೇಲೆಪುರ ಹೋಗಂತು ಪುರಾಗ ಇಂಕುಲು ಇಂಕುಲು ಜಾತಿ ಎದುರು ಕತೆ ಪನ್ನು ಪನ್ನು ಅಣ್ಣೆ ಮೆಗ್ಗೆನಕ್ಕೆ ಒಟ್ಟು ಸೇರಿ ಓಡ್ಲ ಪೂಪಿಲ ಕಜ್ಜಿ ಶಾಲೆ ಎತ್ತ ಶಾಲೆಗೆ ಶಾಲೆ ಬತ್ತಿ ಮತ್ತೆ ಎದುರು ಕತೆ ಪಾಡ್ಕನ ಗಾದೆ ಬಂದ್ಕನ ಬರ ಕೇಳೋದು ತೆಂಕು ಆ ಎದುರು ಕತೆ ಎದುರುಕತೆಲ್ಲ ಅಂತೇನೆ ತುಲೆ ಕೇದಾಯಿ ಮರ ಕೆರ್ಪಾಯಿ ಮರ ಜನಕ್ಲೇನು ಊರ ಜನಕ್ಲೇನು ಮಿಂಚೈನ ಮರ ಬಂದು ಗಾದೆ ಅನ್ನು ದುಮ್ಮದಕ್ಕೂ ಏತು ಬಿರ್ಸೇರೆಂದು ಪಂಡ ಏತು ಬಿರ್ಸೇರೆಂದು ಕೇಂಡ ಅಕ್ಕ ಆ ಗಾದೆ ಎಂಚೆ ಮಲ್ದಿರ್ತುಲೆ ಎದುರು ಕತೆ ಎದುರು ಕತೆ ಅಂದ್ರೆ ಮಂಡ ಮುಡಾಯಪಾಯ ಮಂಡ ಕತೆ ಅಂದ್ರೆ ಮನ್ಪೇರು ಕೇದಾಯಿ ಮರ ಕೆರ್ಪಾಯಿ ಮರ ಊರ ಜನಕ್ಲೇನು ಮಿಂಚಾಯಿನ ಮರ ನಮ್ಮ ಮರನೇ ಆಲೋಚನೆ ಮಾಡಪ್ಪ ನಿಜವಲ್ಲ ಕೇದಾಯಿ ಮರ ಕೆರ್ಪಾಯಿ ಮರ ಊರ ಜನಕ್ಲೇ ಮಿಂಚಾಯಿನ ಮರ ಅಂತ ಬಂಡ ಬರ್ಚನೆ ದೇಹಿಂದ ಕೇಂಡ ಆ ಬರ್ಚನೆ ಆಯ್ತ ಮರ ಅಂತ ಇರ್ತದೆ ಕೂಲಿ ಬರ್ತದೆ ಆ ಕಾಣಿ ಲಕ್ಕಿನ ಏರೇ ಅವಳು ತರಟು ಕುಜಲ್ ಇಜ್ಜನ್ ದಿನ ಎಲ್ಲ ಹೊರ ಇರ್ತಾರೆ ಇತ್ತಿನ ನಾಲ್ಕು ಜಲ್ ಬರ್ಚಿ ಬರ್ಚಿದೆ ಊರ ಜನಕ್ಲಿ ಮಿಂಚಾಯಿನ ಮರ ಅರ್ಧಕ್ಕ
0: ಪನ್ಕ ಈಗ ತುಂಬ ಒಂದು ಭಿನ್ನರಲ್ಲ ರೇರ್ ಪಂತೋಕ ಹಲೋ ನಮಸ್ತೆ ಹಲೋ ಹಾ ಪನ್ ಪನ್ಲೆ ಪನ್ಲೆ ತುಳು ಬರ್ಪುಣೆ ರೇಗ
1: ಯಾರು ಮಾತಾಡೋದು ಎಲ್ಲಿಂದ ಹೇಳಿ ಸರ್
0: ದುಬೈಯಿಂದ ಸುರೇಶ್
1: ಬೋಳು ಓಕೆ ಸರ್ ಇರ್ನ
0: ಸುರೇಶ್ ಬೋಳು
1: ಸುರೇಶ್ ಬೋಳು ವೆರಿ ಗುಡ್ ಸೂಪರ್
0: ಓಕೆ ಏರೆಗ ತುಳು ಬರ್ಪುಂಡೆ ಉಪ್ಪುನಂಚಿನ ಒಂಜಾತ ವಿದ್ವತ್ ಜನಕುಲಿಗಿದಾನೆ ಕೊರಿರ ಬಲ್ಲಿ
1: ಅತ್ತ ಕೊರೊಂದುಲ್ಲ ಏರಿಯರ್ ಲೆಪ್ಪುರಾಡೆ ಪೋಪೆಯನ್ನು ಬೊಕ್ಕ ನಂಕಲು ನಮ್ಮಲ್ಲಿ ಪುರುಸೋದ್ರ ತಗೊಂಡು ನಮ್ಮ ಆರೋಗ್ಯ ಎಲ್ಲ ತಗೊಂಡು ಲೆಕ್ಕೋರ್ದ ಹೆಚ್ಚ ನಂಕ ಪೋಯರ್ಲ ಪೂಜಿ ಒಂಜಿ ಐತಾರ ದಾನಿ ಮುಜಿ ನಾಲ್ಕು ಕಡೆ ಲೆಪ್ಪುರು ಒಂಜಿ ಕಡೆ ಪೋಯರ್ ತಿಕ್ಕೊಂಡತ್ತೆ ಖಂಡಿತ ಅದಲ್ಲ ಅಂತ ಖಂಡಿತ ಖಂಡಿತ ಅದಲ್ಲ ಇತ್ತೇನೆ ಬರೆಪಾಡಿ ಪೆನ್ ಉಂಡು ಉಂಡು ಇತ್ತೇನೆ ಬರೆಯಲೇ ಬೇಡಣ್ಣ
0: ಇದನ್ನ ಕಾರ್ಯಕ್ರಮದ ಕಡೆ
1: ಇದನ್ನ ಕಾರ್ಯಕ್ರಮದ ಕಡೆಗೆ ಪನ್ಪ
0: ಓಕೆ ಕಾರ್ಯಕ್ರಮಕ್ಕೆ ಏನು ದುಪ್ಪಲೆ ಕಾರ್ಯಕ್ರಮದ
1: ಕಡೆಗೆ ನಂಬರ್ ಪನ್ಪೆ ನಾವೇ
0: ಓಕೆ ಓಕೆ ಸ್ವಲ್ಪ ಓಕೆ ಪಿದೈಯೂರುದು ಮೇರೆ ಲೆಪ್ಪು ಕೊರೊಂದಿಲ್ಲ ಏನೊಂದಿಲ್ಲ ತೂಪಾಯಿ ಪಂಡ ಅಲ್ಪಲ ಒಂಜಾತ ಇರ್ನ ವಿದ್ವತ್ತನ ಪಟ್ಟ ನೋಡು ಪನ್ಪನಂಚಿನ ಉಮೇದ
1: ಸ್ಥಳೀಯ ಚಾನಲ್ ಕಾರ್ಯಕ್ರಮ ಅಲ್ಪ ಪಂಡೆ ಹೈಯೆಸ್ಟ್ ಫೋನ್ ಬರ್ಪಿ ದುಬೈ ಎರಡು ಕತಾರ್ ಹಿಡಿದು ಎರಡು ಅಕ್ಕ ಎಂತ ಹೇಳ್ತಾರ ರಷ್ಯಾ ಎರಡು ಬರ ಬರ್ಪಿ ಹೈಯೆಸ್ಟ್ ಫೋನ್ ಬರ್ಪಿ ಇಡೆ
0: ಬರ್ಪರ ಏನ್ ಲೆಪ್ಪು ನೈರನ
1: ಅದ್ ಬರ್ಪರ್ ಅಂದಾತ್ ಇಂಗ್ಲಿಕ್ ಪಂಡ ಲೈವ್ ಪ್ರೋಗ್ರಾಮ್ ಆ ಲೈವ್ ಪ್ರೋಗ್ರಾಮ್ ಎಂಗ್ಲೂ ಫಸ್ಟ್ ಕೇಳಕ್ಕೆ ಅಕ್ಕ ಉತ್ತರ ಒಂಜ ಕಾಲ್ ಕೊರ್ಪಿ ರೀತಿ ಬರೀತಿ ಕರ್ಬೋದು ವಾಟ್ಸಪ್ ಬರೀತಿ ಕರ್ಬೋದು
0: ನಮ್ಮ ಆಟದ ಬಗ್ಗೆ ಪಾತ್ರ ಎದುರು ಕತೆ ಒಂದು ಪನೊಂದಿತ್ತಾರೆ ಇರ ಕತ್ತಲಿಗೆ ಕುಲೊಂದು ನಿಕ್ಲಿ ನಿಕ್ಲಿ ಎದುರು ಕತೆ ಪಾತ್ರ ಪನೊಂದಿತ್ತ ನಂಚಿನ ದಿನಕ್ಕೂ ಒಬ್ಬರ ಬಾರಿ ಪೊರ್ಲದ ದಿನಕ್ಕೂ
1: ಇಂದಲೇ ಹಣ್ಣೆ ಲಪಿದಾಡಿ ಮೆಗ್ಗೆ ಲಪಿದಾಡಿ ಹಣ್ಣೆ ತಪ್ಪಿ ಮೆಗ್ಗೆ ತಿಕ್ಕೊಂಡೆ ಏತು ಬಿರ್ಸೇರಿಂದ ಪಂಡ ನಮ್ಮ ಹಿರಿಯ ಯಂಕಲು ಅಕ್ಲೆಲ್ಲ ಮೆತ್ತಿ ಇತ್ತಲ್ಲ ಗೌರವ ಉಂಟು ಅಣ್ಣೆ ಲಪಿದಾಡಿ ಮೆಗ್ಗೆ ಲಪಿದಾಡಿ ಅಣ್ಣೆ ತಪ್ಪ ಅವಣಿ ಮೆಗ್ಗೆ ತಿಕ್ಕೊಂಡೆ
0: ಆ ಪ್ರಶ್ನೆ ನಮ್ಮ
1: ಅಣ್ಣೆ
0: ಲಪಿದಾಡಿಯೇ ಮೆಗ್ಗೆ ಲಪಿದಾಡಿ
1: ಅಣ್ಣೆ ತಪ್ಪ ಉಂಡೆ
0: ಮೆಗ್ಗೆ
1: ತಿಕ್ಕೊಂಡೆ
0: ಉತ್ತರ ಶ್ರೋತ್ರ ಕೊಡಂಜ್ ಬಿನ್ನೆರಲ್ಲಿ ಏರ್ಪಂತೂಕ ಹಲೋ ನಮಸ್ತೆ ನಮಸ್ತೆ ನಮಸ್ತೆ ಪನ್ನೆ ಪಲ್ಲೆ ಅಕ್ಕ ಕಾರ್ಯಕ್ರಮ ಎದುಕೊನೊಂದಿಲ್ಲ ಪನ್ನೆ
1: ನಮಸ್ತೆ
0: ಪೂರ್ಣಿಮಾ
1: ಸಾಲೆತ್ತೋರು ಪೂರ್ಣಿಮಾ ಸಾಲೆತ್ತೋರ ಪಲ್ಲೆ ಪೂರ್ಣಿಮಾ ಸದ್ಯ ಹುಷಾರಲ್ಲ ಮಗ ದೇವರ ದಯವಿಟ್ಟು ಅಂದೆ ಅಂದೆ ಅಂದಪ್ಪ ಅಂದಪ್ಪ ಇರ್ದು ಬುಜ್ಜಿ
2: ನಮ್ಮ ತುಂಬ ದಾಟಿದ ಬಂಗದ ದಿನಕ್ಕೆಲ್ಲ ಅಂಡಲ್ಲ ಅಪ್ಪಗ ಒಂಜಿ ಆಯುರ್ವೇದದ ಮರ್ದದ ಸತ್ವಲೇನ್ ಪುರ ನಮ್ಮ ತಿಂದನೆ ಅವ ಪುರ ಇತ್ತದ ಜೋಕ್ಲೆಗ್ ಒಂಜಿ ತೆರೆಯೋಡು
1: ಅಂದಪ್ಪ ಅಂದ
2: ಇಂಚಿನ ನಂಬಾಚಾರದ ಆಚರಣೆ ಪುರ ಮಲ್ತಂಡ ಜೋಕ್ಲೆಗ್ ಗೊತ್ತಪ್ಪ
1: ಪೂರ್ಣಿಮಾ ಕೇಳಲೆ ನಮ್ಮ ಎತ್ತ ಆಟಿದ ಕಷಾಯ ಪರ್ಪಿನ್ ಬಂದ್ಪತ್ತೆ ಅವು ಆಟಿದ ಕಷಾಯನ ಅವು ಆಟಿದ ಕಷಾಯ ಪಂಡ ತಪ್ಪವು ದಯ ಗೊತ್ತುಂಡೆ ಯಾಪ ಉಂಜಿ ಕಷಾಯ ಬಿಚ್ಚ ಮಲ್ಪಡ ಅಪ್ಪ ಮಾತ್ರ ಕಷಾಯ ಪಿನಿ ಅವು ನಮ್ಮ ಆಟಿದ ಪೇರ್ ಬರ್ಪಿನ್ ನಮ್ಮ ಮರ್ದದ ಪೇರ್ ಅಂದ ಆಟಿದ ಮರ್ದು ಬರ್ಪಿನ್ ಅಂದ ಅಂಚ ಖಂಡಿತ ಖಂಡಿತ ಖಂಡಿತ ಅಂದ ಅಂದ ಅಂದ ಅಂದ ಅದೇ ಆವ ಮಗ ಆವ
0: ಒಂದು ಪೂರ್ಣಿಮಾ ಸಾಲತ್ತೋರು ಒಂಜಾತ ಆಟಿದ ಬಗ್ಗೆ ಪುರ ಕೇಂದಿರ್ ಒಂಜಾತ ವಿಷಯ ಪುರ ಅನ್ಸೆ ನಮ್ಮ ಆಟಿದ ಬಗ್ಗೆ ಪಾತ್ರನಾಗ ಸರಿತೆ ಒಂಜಾತ ಯಾಕಡೆ ಪಂಡರಿ ಆಟಿದ ಅಮಾವಾಸ್ಯ ಆದಿಪ್ಪು ಆಟಿ ಕಳಂಜ ಆದಿಪ್ಪು ಆಟಿ ಅಮಾವಾಸ್ಯದ ಒಂಜಾತ ಆಚರಣೆ ಆಟಿ ಅಮಾವಾಸ್ಯ ಹತ್ತಂದು ಪಂಡರ್ ದಾಯಗೋಸ್ಕರ ಸರ್ ಆಟಿ ಅಮಾವಾಸ್ಯ ಹತ್ತು
1: ಆಟಿದ
0: ಸಾರಿ ಆಟಿದ ಕಷಾಯ
1: ಕಷಾಯ ದಯಪಂಡ ಅವೇನು ದೆಪ್ಪೊಡು ಇತ್ತ ತಗೊಳು ದುಂಬು ತಗೊಳು ಅವನು ದುಂಬಿ ನಾನಿ ಉರ್ಬಿಲೆ ರಾತ್ರಿ ಹೋಗುತ್ತೇನೆ ಉರ್ಬಿಲೆ ಬಂದು ಪಗೇಳ್ಡೆ ಪಗೇಳ್ ಹೋದ ತೂದು ಮರ ಅಂತ ಒಂದು ತೂದು ಬರೋದು
0: ಅಂದ
1: ಗುರ್ತಬಾರ್ದು ಬರ್ಪೆ ಒಂಜ ಕಲ್ಲ ಬಲ್ಗಡ್ದಲ್ಲ ಬರ್ಪೆ ಮರದಲ್ಲಿ ಕಾಣೆ ಅಕ್ಕಲು ಉರ್ಬಿಲೆ ಪೋಡು ಉರ್ಬಿಲೆ ಬತ್ತಲೆ ಪೋಡು ಬತ್ತಲೆ ಪೋಡು ಬಂದ್ಬೇಕು ಬರ್ತದೆ ಮಲವಲ್ಲ ಸುಮಾರು ಕಾರಣ ಅವ್ರದಕ್ಕೆ ಅವೇನು ಕತ್ತಿಡ್ ಕೆತ್ತರ ಬಲ್ಲಿ ಅವೇನು ಕಲ್ಲಿಡಿ ಗುದ್ದುದೇ ಕನ್ನಡ ಕಲ್ಲಿಡಿ ಗುದ್ದುದು ಕಂತದ್ದು ಇಲ್ಲ ಪುರವೈದ್ಯ ಕ್ಲೀನ್ ಮಲ್ತದ ಬಾರಿ ಸೋಕು ಮಲ್ತದ ಐರ್ದಕ್ಕೆ ಅವೇನು ಗುದ್ದುದು ಐರ್ದಕ್ಕೆ ಐಕ್ಯ ಬುಳ್ಳುಳ್ಳಿ ಬೆರ್ದಕ್ಕ ಓಮ ಇದು ಬೇಡ ಸಾಹಿತ್ಯ ಉಂಡ ಅವನು ಪೂರ ಪಾಡ್ದು ಕಷಾಯ ಮಾಡ್ಕೊಂಡು ಐಕ್ಕು ಇದು ಬೆಚ್ಚ ಮಲ್ಪರಜ್ಜಿ ಬಂಡೈತೆ ಒಗ್ಗರಣೆ ಕೊರ್ರೆ ಉಂಡು ಎಂಚ ಒಗ್ಗರಣೆ ಕೊರಪ ಬೊಲ್ಲು ಕಲ್ಲನ್ನು ದಿಕ್ಕೇಲಿ ಪಾಡೋಡು ಬೊಲ್ಲು ಕಲ್ಲು ದಿಕ್ಕೇಲಿ ಪಾಡ್ದು ಆ ಬೊಲ್ಲು ಕಲ್ಲು ಕತ್ತದು ಕುಜ್ ಕುಜ್ ಕುಜಾನಾಗ ನಿನಗಂತ ಸೋಕಿದ್ದು ಹಿಂದಕ್ಕೆ ವೀಕ್ ನಮ್ಮ ಈ ಮರ್ದು ಪಾಡೋಡು ಅವು ಕಷಾಯ ಹಾಪಿನಿ ಅವು ಕಷಾಯ ಹತ್ತು ಪೇರ್ ಹಾಪಿನಿ ಮರ್ದು ಹಾಪಿನಿ ಅಂಚೆ ಹಿಡಿದವ್ರು ಐರ್ದಕ್ಕ ಐರ್ದಕ್ಕ ಏರ್ಪಾಡೋಡು ಅಂತ ಕೇಂಡ ಸುರು ಜೋಕ್ಲಿಕ್ ಜೋಕ್ಲಿ ಕೊರ್ರೆ ಬಲ್ಲಿ ಸುರು ಮಲ್ಲಕ್ಲೆ ಕೊರಡು ಮಲ್ಲಕ್ಲೆ ಐಟು ನಮ್ಮ ಪಾಡದ ಸಾಹಿತ್ಯ ಹೆಚ್ಚು ಕಡಿಮೆ ಇತ್ತು ಅಲ್ಲ ಐಕೆ ಐಕ್ ಪಾಡೋದು ಐಕ್ ಜೋ ಮಲ್ಲಕ್ಲು ಪಡೆದು ಆ ಸರಿ ಉಂಡು ಅವಳು ಯಾಕಂದ್ರೆ ಕೆಲವರು ಈ ನಮ್ಮ ಪಾಲದ ಕೆತ್ತದ ಮರ ಬಂದು ಒಯ್ತೊಯ್ತ ಮಲ ಕಾಯರ್ದ ಮರದ ಮರ ಕಂತದ ಪರ್ತಿನಕ್ಕೂ ಒಂದ್ಸತಿ ಒಂಜಿ ಬಂಟ್ವಾಳದ ಹಂಚಿದ ಒಂಜಿ ಒಂಜಿ ವಕೀಲರೇ ಸೈದಿನಲ್ಲ ನಂಗೆ ಗೊತ್ತು ನಂಗೆ ನಂಗೆ ನೆನ್ಪುಡ್ ನಂಗೆ ಪೇಪರ್ ಬರ ಬರ್ತಿತ್ತು ಐಕು ಬೋಡದು ಅವಿನ ಗುರ್ತಪತ್ರ ಹೆಂಚಂದ ಕೇಂಡ ಈರ್ನ ಪಾಲದ ಕೆತ್ತದ ಮರಟ್ ಏಳು ಏಳು ಇರೇ ಒಂಜಿ ಗುಂಚಿ ಅವನಕ್ಕೆ ಭಾರಿ ಸ್ಪಷ್ಟ ಆಯ್ತು ಏಳು ಇರೇ ಇತ್ತದ ಒಂಜಿ ವೇಳೆ ಅಂಗವಿಕಲ ಒಂಜಿ ಕಡಿಮೆ ಹೆಚ್ಚಲ್ಲ ಅದು ಪೆಲ್ಲ ಯಾರು ಮ್ಯಾಕ್ಸಿಮಮ್ ಏಳು ಏಳು ಇರೇ ಪೋಡು ಏಳು ಇರೇ ಇತ್ತಂದ್ರೆ ಪಾಲದ ಕೆತ್ತದ ಮರ ಅಂದ್ರೆ ಸಂಸ್ಕೃತ ಐಕೆ
0: ಸಪ್ತಪರ್ಣ ಅಂತ ಅಂಚೆತ್ತನ ಮಾತ್ರ ಪಾಲದ ಮರ ಅಂಚೆತ್ತ ಇಡ್ದು ದೆಪ್ಪೋಲಿಂದ ಇತ್ತ ಆಟಿದ ಈ ಅಮಾವಾಸ್ಯೆ ಆಟಿ ಅಮಾವಾಸ್ಯೆದ ಪಕ್ಕ ಇನ್ನು ಕಷಾಯ ಪರ್ ಆಟಿ ಅಮಾವಾಸ್ಯೆಗೆ ದಾಯ ಪರ್ಪು ನೀವು.
1: ಆಟಿದ ಅಮಾವಾಸ್ಯೆ ದಾನಿ ಒಂಜಿ ದುಂಬುದಕ್ಕೆ ಮಲ್ತು ಪಾರ್ದ ದಿನ ಮಾನಲ್ಲ ಅಂದ್ರೆ ಆಟಿ ಅಂತ ಭಾರಿ ಕಷ್ಟದ ದಿನ ಬೊಕ್ಕ ನಾನು ಅಮಾಸ್ಯ ದಾನಿ ಪರಡು ದೇವಲ್ಲ ಅಮಾಸ್ಯ ಹೆಚ್ಚಾದ ನಮ್ಮ ಸಂಪ್ರದಾಯ ಪ್ರಕಾರ ಹೆಚ್ಚಾದ ಉದಾಹರಣೆಗೆ ಒಂಜಿ ಕೆಲವು ಮಂತ್ರ ತಂತ್ರ ಇಂಚಿನ ಪರ ಮಲ್ಪ ಅಮಾಸ್ಯ ದಾನಿ ಮಾತ್ರ ಅದಕ್ಕೋಸ್ಕರ ಅಮಾಸ್ಯ ದಾನಿ ದಿನ ಮಾನ ಮಲ್ತದೆ
0: ಆಟಿದ ಅಮಾವಾಸ್ಯ ದಾನಿ ದಿನ ಪರೋಡು
1: ಅಂದ್
0: ಕುಡೊಂಜಿ ವಿಷಯದಾದ ಪಂಡಿ ಆಟಿಡ್ ಆಟಿ ಕಳಂಜ ಬರ್ಪನ ಇತ್ತ ಮಸ್ತ್ ಕಮ್ಮಿ ಆತನ ತುಯರಿ ತಿಕ್ಕುನೆ ಕೆಲವೊಂದು ತಿಕ್ಕಿಡ ಆಟಿ ಕಳಂಜನ ಎಸ ಪಾಡೊಂದು ಬರ್ಪಿರ್ ಈ ಆಟಿ ಕಳಂಜನ ಬಗ್ಗೆ ದಾದ ಪನ್ ಪರ್ಸ
1: ಆಟಿ ಕಳಂಜೆ ತುಲೆ ನಮ್ಮಿಟ್ಟು ನೇಮ ಕಟ್ಟನ ಮೂಜಿ ನಾಲ್ಕು ವರ್ಗಗಳು ಉಂಟು ಒಂಜಿ ಪರವ ಪಂಬದ ಬಗ್ಗೆ ನಲಿಕೆ ಈ ಮಕ್ಕಳು ದಾದ ಮಲ್ಪಿರಂದ ಒಂಜಿನೆತ್ತಾದ ಅಕಲು ಆ ಇಂಚಿ ಸಂದರ್ಭ ಅಕಲು ಫ್ರೀ ಆದ ಪೇರ ಒಲ್ಪಲ ನೇಮ ಗಿಮದಾಲಾಜಿ ಒಂಜಿ ದೈವ ಮಾತ್ರ ನೇಮ ಹಾಕೊಂಡು ಪಂಪವ ದೈವ ಬಂದೆ ಬೇತ ಒಲ್ಪಲ್ಲ ಆಗಲಿ ನೇಮದ ಗೇಮ್ ಆಯ್ತು ಅಪ್ಪಗ ದಾದಾಲ್ ಪರಂದ್ರೆ ಆಟಿ ಬತ್ತಿ ಸತೇನೆ ಅಕಲು ಒಂಜಿ ಆಟಿ ಕಳಂಜಿ ಪಾಡೋದು ಬರ್ಪೇರು ಒಂಜಿ ದೈವತ್ವದ ರೂಪ ಕೊರ್ಪೇರು ಐಕೆ ಆಗಲಿ ಖಾಲಿ ಅಕಲು ನಲ್ತು ಪೋಪಿರ್ ಪಂಪಿನ ಅತ್ತೆ ದೈವತ್ವದ ರೂಪ ಕೊರ್ಪೇರು ಐಕೆ ಅಂದ್ರೆ ದೈವತ ರೂಪ ಎಂಚು ಕೊರ್ಪೇರು ಅಂದ ಇಂಚಿನ ಪರ್ಟಿಕ್ಯುಲರ್ ಬಂದಿಂಚಿನ ದೈವತ ರೂಪ ಕೊರ್ಪು ಜೇರಾಗ ಕಂಗಿಲ್ ಪಕ್ಕ ಕರಂಗೋಲ್ಗು ದೈವತ ರೂಪ ಎಂಚ ಕೇಂಡ ಕಂಗಿಲ್ ನಲಿಪುನಾಗ ಅಲ್ಪ ಬಬ್ಬು ಸ್ವಾಮಿನ ಆರಾಧನೆ ಮಾಡ್ತೇಡ ಮುಗ್ಗೇರ್ಲಿನ ಆರಾಧನೆ ಮಾಡ್ತೇಡ ಕರಂಗೋಲ್ ನಲಿಪುನ ಅಲ್ಪ ದೈವ ಬೇತೇನೆ ಆಗಲು ಬೆಮ್ಮೆರಣ ಪ್ರಿಂಚ ಸುಗಿಪೇರಲು ದೇಪನ ಒಂಜೊಂಜಿ ಪ್ರಾದೇಶಿಕವಾದ ರೂಪನ ಕೊರೆದು ಬರ್ಪೇರು ಅಂಚೆ ಮೋನೆ ಗುಜಿ ಪಾರ್ದು ನಲ್ತೊಂದು ಬತ್ತ ಇಲ್ಲಿಲ್ಲಡೆ ಬರ್ಪೇರು ಬನ್ನಗಾರಿ ತಾರಾಯಿ ಮಜ್ಜಿ ಬಕ್ಕ ಮುಂಚಿ ಇಂಚೆ ಪ್ರಕೊರಡು ಬಂದ ಕ್ರಮ ಉಂಡು ಅವು ಐಕ್ಲ ಕಾರಣ ಉಂಡು ಮಜ್ಜೆ ದಾಯ ಕೊರಡು ಅತ್ತೊಂದನ್ನ ಮುಂಚಿ ದಾಯ ಕೊರಡು ತಾರಾಯಿ ದಾಯ ಇಂಚೆ ಪರ ಕಾರಣ ಉಂಡು ಐದು ಬೊಕ್ಕ ಆಗ ನಲ್ತು ನಲ್ತು ಪೋಯಿ ನೆಡ್ದ ಅದಕ್ಕೊಂಜಿ ಉದಾಹರಣೆ ಮಾಡ್ಬಿಡುದಂಡ ನಮ್ಮ ಇಲ್ಲಡೆ ಚಿಕ್ಕ ಮೇಳ ಬರ್ಪೋಜ ನಮ್ಮ ಚಿಕ್ಕ ಮೇಳ ಆಟದಕ್ಕಲು ಬರ್ಪಿದ್ದೇನೆ ಅಂಚೆನೆ ಚಿಕ್ಕ ಮೇಳದಕ್ಕಲು ಬತ್ತು ಇಲ್ಲಡೆ ಬತ್ತದ ನಲ್ತಿರಂದ ನಮ್ಮ ಇಲ್ಲವಂತೆ ಪಾಸಿಟಿವಿಟಿ ಬರ್ಪಡಿಗೆ ಪನ್ಪಿನ ನಮಗೆ ಅಂದ ಅಂಚೆನೆ ಆಟಿಕಲ್ ಅಂಜೆಲ್ಲ ನಮ್ಮ ಇಲ್ಲಗೆ ಬತ್ತಂದಲ್ಲ ನೆಗೆಟಿವ್ ಹೋದು ಪಾಸಿಟಿವಿಟಿ ಬರ್ಪೊಂಡು ಬಂದು ಜನಕಲ್ಲ ನಂಬಿ
0: ಆಟಿಕಲಂಜೆ
1: ಎಂಕಲು ಯಾನು ಮಸ್ತ್ ವೇದಿಕೆ ಇಡಪುರ ಮಲ್ಪಾದೆ ಅಲ್ಲಿ ಬೊಕ್ಕ ಮೂರ್ಪ ಯಾನು ಕುಡ್ಲಡ್ ವೆಲೆನ್ಸಿಯಾದಲ್ಲಿ ಪೊಪ್ಪನು ಅಲ್ಪ ಎಂಕಲ್ ಪ್ರಜ್ವಲ್ ಯೋಗ ಮಂಡಲ ರೈತ ಗೌರವ ಸಲಹೆಗಾರ ಯಾನೆ ಒಂದು ವರ್ಷ ಎಂಗುಲು ಒಂದು ಇಡೀ ಊರು ಘಾಟಿ ಕಳೆದ ಕಡಪಡ್ತೀವಿ
0: ಪಾತ್ರ ಉಪ್ಪನ ಕೊಂಚ ಬಿನ್ನೆರಲ್ಲ ರೀ ಪಂತೋಕ ಹಲೋ ನಮಸ್ತೆ ನಮಸ್ತೆ ನಮಸ್ತೆ ಪನ್ಲೆ ಪನ್ಲೆ ಜಯಪ್ರಕಾಶ್ ಅಣ್ಣ
1: ನಮಸ್ತೆ ಏರದು ಗೊತ್ತಾಯ್ಜಿ ಓ ಜಯಪ್ರಕಾಶ್ ಎಕ್ಕೂರ್ ಗೊತ್ತಾನಮ್ಮ ಎಂಚೆಲ್ಲರ ಮಗ ಯಾನ್ ಇರಣೆ ಏನೋ ಒಂದು ಪ್ಯಾನ್ ಏರ್ಡ ಗೊತ್ತಾಣೆ ಪಮ್ಮನ್ನಡ ಪಮ್ಮನ್ನಡ ಪಮ್ಮನ್ನಡ ಆಪಲ್ಗೆ ಏನು ಅಯ್ಯೋ ದೇವರ ಅದೇ ಓಪಲ್ಲೆ ಅಂದು ಅಂದು ಹೌದಾದೆ ಗೊತ್ತುಂಡೆ ಹೌದಾದೆ ಗೊತ್ತುಂಡೆ ಯಾನ ಯಾಕಡೆ ಶಾಲೆದ ಬಗ್ಗೆ ಏನೋ ಪನ್ನುಡುತ್ತೆ ಯಾನು ಯಾನು ಸೈನ್ಸ್ ಮಾಡೆಲ್ ಮಲ್ಪನೆ ಯಾನ್ ಹಿಂಗೆ ಮೂಜಿ ಸತ್ತಿ ಸ್ಟೇಟ್ ಅವಡೆ ಸೈನ್ಸ್ ಮಾಡೆಲ್ ಮಲ್ಪನೆ ಇಟ್ಟು ಒಂಜಿ ಮೇಡಮ್ ದಾದಿ ಗೊತ್ತುಂಡೆ ನಮ್ಮ ಮೈಕ್ರೋಸ್ಕೋಪ್ ನುಂಡದೆ ಆ್ಯಕ್ಚುಲಿ ಮೈಕ್ರೋಸ್ಕೋಪ್ದ ಕಾಸ್ಟ್ ಎತ್ತುಂಡು ಪಲ್ಲೆ 3-4 thousand ಆರ್ಡಿನರಿ ಮೈಕ್ರೋಸ್ಕೋಪ್ ಯಾನ 16 rupees ಮಾಜಿ ಮಲ್ತು ತೋಜಾದೆ ಖಾಲಿ 16 rupees ಆ 16 rupees ಎಂಚ ಮಲ್ತು ತೋಜ ಎಂದು ಕೇಳ ಅವು ಆಯ್ತೇನೆ ಆಯ್ತು ಕೆಲವು ಇದು ಸೈನ್ಸ್ ಯಾನ್ ಸೈನ್ಸ್ ಟೀಚರ್ ಯಾನ್ ಆಯ್ತೇನು ಆಯ್ತು ಮ್ಯಾಗ್ನಿಫಿಕೇಶನ್ ಏತು ಅವು ಏತು ಒಂದು ಏತು ತೂ ಅಂತ ಒಂದು ಮಲ್ತೇನೆ ಅಪ್ಪಗ ಯಾನ್ ಸುರುಟು ಮದ್ಮೆಯನ್ನು ಪುರ್ತುಡು ಯಾನ್ ಎಲ್ಲ ಬಡಿದು ಎನ್ನೊಟ್ಟಿಗೆ ಒಟ್ಟಿ ಬರಂತು ಜಾಲ್ ಸುರು ಸುರುಟು ದಯ ಬರಂತು ಜಾಲ್ ಪಡಲಿ ಯಾನ್ ಸಾತಿರು ಪೋನ ಪುರ ಆರು ಪಡಲಿ ಜಯಪ್ರಕಾಶ್ ಪಡಲಿ ಹಾಕಲಿ ಸೋಣದ ಬಾಟ್ಲಿ ಎರಡು ಮುಚ್ಚಳ ಎರಡು ಅಕ್ಕ ಬೋಲ್ಟ್ ನಟ್ಟು ಪುರ ಪಿಜ್ಜು ಅಂತ ಓದುತ್ತೆ ಬೊಕ್ಕ ಪಕ್ಕ ಖಾಲಿ ಪಿಜ್ಜಿದ ಗೋರಿ ಎರಡು ಸುರು ಮಲ್ತಾರೆ ಬಿಡಿ ಅವು ಜಯಪ್ರಕಾಶ್ ಯಾನ್ ಈರ್ನ ಯಾನ್ ಎಣ್ಣ ಬಗ್ಗೆ ಪನ್ನ ಯಾನ್ ಈರ್ನ ಬಗ್ಗೆ ಚೂರು ಪನ್ನೋಡೆ ಅದ್ ಅದ್ಭುತ ಒಂಜಿ ಸಮಾಜ ಸೇವಕ್ಕೆ ದಯ ಸಮಾಜ ಸೇವಕ್ಕೆ ಅಂತ ಪಂಡ ಪೆನ್ ಪೇಪರ್ ಪೆನ್ ಮಲ್ತಿರಿ ಜನಕ್ಕೆ ಪಡೆದ ಅದ್ಭುತವಾದ ಚಿತ್ರ ಕಜ್ಜನ್ ಮಲ್ತದಲ್ಲಿ ಬಕ್ಕ ಅದ್ಭುತ ಚಿಂತಕ್ಕೆ ಯಾರು ಅಭಿನಂದನೆ ಸರ್ ಥ್ಯಾಂಕ್ಸ್ ಸರ್ ಇರೇ
0: ಜಯಪ್ರಕಾಶ್ ಅಣ್ಣ ಅಂದು ಒಂಜಾತ್ ವಿಷಯ ದುಂಬುದ ಪರ ಈರ್ ಮಲ್ತನಂಚಿನ ಕಜ್ಜನ ಪರ ತುಲೆ ಕೇಂದ ಫೋನ್ ಮಂತ್ ಲೆತ್ತದ ಪಾತೆರಿಯರು ಸೈನ್ಸ್ ಮಾಡೆಲ್ ಗೆ ಬೋಡಾದ್
1: ಸೈನ್ಸ್ ಮಾಡೆಲ್ ಮುನ್ನೂ ದರ್ ಜಾಸ್ತಿ ಮಾಡೆಲ್ ಅಂದು ಮಾಡ್ ಮಾಡ್ ಮುನ್ನ ಉಂಜಿ ರಡ್ಡತ್ ಮುನ್ನೂ ದರ್ ಧ್ಯಾನ ರೆಡ್ ಮುಯಿ ಸತ್ತಿಗೆ ಸ್ಟೇಟ್ ಯಾವ ಸೈನ್ಸ್ ಮಾಡೆಲ್ ಅವಳು ಏತಿ ಉಂಜಿ ಉಂಜಿ ರಡ್ಡತ್ ಫಸ್ಟ್ ಇರ್ನ ಪ್ರೈಮರಿ ಟು ಕಾಲೇಜ್ ಮುಟ್ಟದ ಕಾಂಪಿಟೇಷನ್ ಯಾನ್ ಪ್ರೈಮರಿ ಶಾಲೆ ಟೀಚರ್ ಆದ ಪಾಕಲ್ಲೊಟ್ಟಿ ಪಾರ್ಟಿಸಿಪೇಟ್ ಮಾಡ್ದೆ
0: ಸರಿ ನನ್ನದ ಪನ್ಪುನಿದ್ದೇನೆ ಆಟಿ ಕಳಂಜನ ಪಾತಿರಿಯ ನಮ್ಮ ಆಟಿದ ಅಮಾವಾಸ್ಯೆಗೆ ಪರ್ಪನಂಚಿನ ಪಾಲದ ಕೆತ್ತದ ಕಷಾಯದ ಬಗ್ಗೆ ಪಾತಿರಿಯ ಅಂಚನ ಪಾತ್ರ ಪುನಃ ಕುಡಂಜಿ ಬಿನ್ನರಲ್ಲಿ ಏರ್ಪನ್ ತೂಕ ಹಲೋ ನಮಸ್ತೆ ನಮಸ್ತೆ ನಮಸ್ತೆ ರತ್ನಕ್ಕ ಪಾತಿರ್ಲೆ ಪಾತಿರ್ಲೆ
1: ಮೇಡಮ್ ನಮಸ್ತೆ ರತ್ನ ಮೇಡಮ್ ಎಂಚಲ್ಲಾರೆ ಯಾನ್ ಸದ್ಯದ ಮಟ್ಟ ಹುಷಾರಿಲ್ಲ ಅಂಚಾನೆ ಹಿಡಿದು ಹಿಡಿ ಬೈದೀನಿ ಬಿಂದ್ಯಾ ಮೇಡಮ್ ಲೇಹಿ ನಡೆದವರು ಬೈದೀನಿ ಬಿಂದ್ಯಾ ಮೇಡಮ್ ಲೇಹಿ ನಡೆದವರು ಇಡೀ ಬೈದೀನಿ ಸದ್ಯ ಹುಷಾರಿಲ್ಲ ಅಂದತೆ ಅದೆ ಖಂಡಿತ ಖಂಡಿತ ಖಂಡಿತ ಖಂಡಿತ ಸೊಲ್ಮೇಲ್
0: ಸೊಲ್ಮೇಲ್ ರತಕ್ಕ ಇತ್ತು ನಮ್ಮ ಕುಡಂಜ್ ವಿಷಯ ಪಾತ್ರೆಡು ಸರಿತ ಆಟಿದ ದಿನಕ್ಕುಲ ಇಡಿತ್ತು ನಂಚಿನ ಆಟಿದ ಗೊಬ್ಬುಲ ಆದಿಪ್ಪು ಅತ್ತಿಂದ ಆಟಿ ಕುಲ್ಲರೆ ಪೋಪು ನಂಚಿನ ಒಂಜಿ ಪದ್ಧತಿ ಆದಿಪ್ಪು ಅಂದದ ಬಗ್ಗೆ ದಾದ ಫೋನ್ ಪಡಿಸಿ
1: ಆಟಿದ ಗೊಬ್ಬು ಒಂಜಿ ನಮ್ಮ ಕಡೆ ಎದುರು ಕತೆ ಪ್ರಪಂಡೆ ಗಾದಿಲ್ ಎಣ್ಣಪಂಡೆ ಮಕ್ಕ ಆಪ ಗೊಬ್ಬು ನಂಚಿದ ಗೊಬ್ಬು ತಾತಂದ ಕೇಂದ ಈ ಚೆನ್ನ ಮನೆ ಮಾತ್ರ ಇರೇ ಒಂದು ಚೆನ್ನ ಮನೆ ಏತು ಗೊತ್ತುಂಡು ಏತು ಗೊಬ್ಬರು ಏತು ವಿದ್ಯಟ್ಟು ಗೊಬ್ಬರು ಇರಿ ಚೆನ್ನ ಮನೆ ಸಾಮಾನ್ಯವಾದ ಗೊಬ್ಬುನು ರಾಜ ರಾಣಿ ಪುಯಿಂಕೆ ಎಂದು ಮಾತ್ರ ರಾಜೆ ರಾಣಿ ಪುಯಿಂಕೆ ಆನಿಕದ ಕಾಲು ಹೊಡೆದಿಲ್ಲ ಈ ಗೊಬ್ಬು ಗೊಬ್ಬೊಂದು ತಿನ್ನಕ್ಲೇಗೆ ಪುಯಿಂಕೆ ಬಂಡ ಏರಿಂದ ಇನಿ ಮುಕ್ಕಳ ಗೊತ್ತಿಚ್ಚಿ ರಾಜ ಬಂಡ ಗೊತ್ತು ನಂಗೆ ರಾಣಿ ಬಂಡ ಆಯ್ನ ಬಡಿದು ಬಂದು ಗೊತ್ತು ಪುಯಿಂಕೆ ಬಂಡ ಏರಿ ಪುಯಿಂಕೆ ನಿಜವಾದ್ರೆ ಸೇನಾಧಿಪತಿ ಲೆಕ್ಕ
0: ಆ
1: ಸೇನಾಧಿಪತಿ ಪುಯಿಂಕೆ ಬರೋದಿರ್ತೀನಿ ಅಂಚಿತ್ತಿನ ಒಂಜ ಗೊಬ್ಬು ಯಾನು 24 ಬಗೆಟ ಗೊಬ್ಬು ಮಗ ಯಾನು ಹಿಂದೇನೆ ಗಣನಾಥ ಶೆಟ್ಟಿ ಅಕ್ಕಾರ ಬಂದುಲ್ಲೇ ಆರು ತುಳು ಜನಪದ ಆಟಗಳು ಬಗ್ಗೆ ಪಿ ಎಚ್ ಡಿ ಬಂದಿನ ಆರು ಬುಕ್ ಹೊರತಿಕ್ಕನಿಗೆ ಎರಡು ಕಾರ ಫ್ರೆಂಡ್ಶಿಪ್ ಆಡ್ ಎಲ್ಲ ಬೋರ್ಡ್ನಲ್ಲಿ ಅಪ್ಪಲ ಆರ್ಲ ಫೋನ್ ಮಾಡ್ಪಿರಿ ಯಾನ್ಲ ಫೋನ್ ಮಾಡ್ಪೆ ಫೋನ್ ಮಾಡ್ತೊಂದು ಎಂಕ್ಲೆ ತುಳು ಬದುಕದ ಬಗ್ಗೆ ಎಂಕ್ ಜನಕ್ಕೆ ತಿರುಪಾಡು ಬಂದ್ರೆ ಅಂಗಲಪ್ಪು ಒಂದು 24 ಬಗ್ಗೆ ಗೊಬ್ಬ ಎಲ್ಲ ಮಣಿಪಾಲಡಿ ಮಹಿಳೆ ಒಂಜಿ ಅಕಾಡೆಮಿ ದಾಖಲು ಒಂದು ಕಾರ್ಯಕ್ರಮ ಐಕ್ಲ ಫೋನ್ ಮಾಡ್ತು ಸರ್ ಬರಲಿಲ್ಲ ಅನ್ಕೇ ಪುಸ್ತಕ ಬರ್ಬೇಕು ಡೇಟ್ ಪಲ್ಲೆ ಬಂತಾನೆ ಅವ್ರು ಎಲ್ಲ ನೋಡಿ ಎಲ್ಲೆಡೆ ಬರ್ಪೇರಿ ಎಂತ ಬಗ್ಗೆ ತೇರಿ ಅಂತ ಬೇರೆ ಅಂಚೆ ಪಕ್ಕ ಚೆನ್ನ ಮನೆ ಗೊಬ್ಬ ಬಂದಿರ್ತೀರಿ ಅದ್ರ ಪಕ್ಕ ಕಲ್ಲಾಟ ಗೊಬ್ಬ ಬಂದಿರ್ತೀರಿ ಈ ಕಲ್ಲನ್ನು ಅವು ಕಲ್ಲಾಟ ಎದ್ದೆಲ್ಲ ಗೊಬ್ಬಲ್ಲಿ ಉರಿಯಾಗ ಐನ್ ಕಲ್ಲದ ಲೆಕ್ಕ ಅಂದ್ರೆ ಲೆಕ್ಕ ಮಾಡ್ದೆ ಅಂತ ಕಲ್ಲಾಟ ಗೊಬ್ಬ ಬಂದಿರಿ ಬೆತ್ತೆ ಬೆತ್ತೆ ಗುಬ್ಬಲ್ ಮಸ್ತ್ ಇರ್ತಾನೆ ಮಸ್ತ್
0: ಪಾತ್ರ ಕುಡಂಜಿ ಬಿನ್ನಿರಲ್ಲ ಹಲೋ ನಮಸ್ತೆ ಹಲೋ ನಮಸ್ತೆ ನಮಸ್ತೆ ಪನ್ನೆ ಕುಸುಮ
1: ನಮಸ್ತೆ ನಮಸ್ತೆ ಮಗ ನಮಸ್ತೆ ನಮಸ್ತೆ ಇಜ್ಜ ಪಂಚದಲ್ಲಜ್ಜಿ ಮಗ ಎನ್ನತ್ತವು ಸುಕುಮಾರ ಸುಕುಮಾರ ಅತ್ತೆ ಸುಕುಮಾರ ದಾದಿ ಗೊತ್ತುಂಡೆ ಕುಸುಮ ಕುಸುಮಕರ ದಾದಿ ಗೊತ್ತುಂಡೆ ನಿಜವಾದ್ಲ ಪನ್ಪುಡು ಬಂದಾಳ ತುಳು ಎನ್ನತ್ ನಮ್ಮ ಅವು ನಮ್ಮವು ಆ ನಮ್ಮ ತುಳು ಎಂಚು ಚೂರು ಎಂಚ ಬುಳೆಪಲ್ಲಿ ಬಂದು ಎಲ್ಲೇ ಪೆರತ್ತೆ ಬಕ್ಕದಾಲಜ್ಜಿ ಸರಿ ಖಂಡಿತ ಖಂಡಿತವಾದ್ರೆ ಅಂದ್ರೆ ಒಂದು ಮಾರಿ ಗಿಡಪ್ಪ ಬಂದು ನಮ್ಮ ಕೆಲವು ದೈವದ ಕಲಾಟ್ಲ ಮಾರಿ ಗಿಡಪ್ಪ ಬೊಕ್ಕ ನನಿ ಜನಪದ ನಲಿಕೇಡು ಕಂಗಿಲು ಬೊಕ್ಕ ಕರಂಗೋಲು ನಲಿಕೆ ಕಡ್ಪಂಡೆ ಐಟು ದಾದ ಐಟು ಎಂಚಂಡು ಕೇಂದ ಕಂಗಿಲ್ ನಲಿಕೇಡು ಎಂಚಂಡು ಕೇಂದ ಮಾಯಿಡೆ ಬತ್ತನ ಮಾಯಿದ ಪುಣ್ಯಮೆ ಬಂದು ಶುರುವಾಣಂದ ಕಡೆಕ್ ನರಮಣ್ಯನ ಕುತ್ತದು ಕುತ್ತ ಕುತ್ತ ಬಂಡ ತೊಂದರೆ ಅತ್ತಂದ್ರೆ ದೋಷ ನರಮಣ್ಯನ ಕುತ್ತತ್ತಲ ಓನಿಡೆ ಪವಾಡು ಪೆತ್ತದ ಕುತ್ತತ್ತಲ ಒರುಂಕುಡೆ ಪವಾಡು ನಾಯದ ಕುತ್ತತ್ತಲ ಬೊನ್ನೆಡೆ ಪವಾಡು ಪುಚ್ಚದ ಪುಚ್ಚದ ಗೊತ್ತದನ್ನ ಪೆರ್ಪುಡೆ ಪವಾಡ್ ಇಂಚಿತ್ರ ಒಂಜಿ ಬೊಕ್ಕ ಹಾರಿತ್ತಿನ ಬೀರಿತ್ತಿನ ಮುಡೆಯೇ ಪವಾಡ್ ಬಂದು ಮುಡೆಯ ಪವಾಡ್ ಬಂದ ಮಾರಿ ಎಂಕಲ ಮುಲ್ಪ ಉಂತರ ಬರ್ತಿ ಮುಡೆಯ ಪವಾಡದ ಲೆಕ್ಕ ಅಂಚೆನೆ ಈ ಕಾಟಿ ಕಳಂಜೆ ಉಂಡತ್ತೆ ಅವು ಅಕಲ ಅಕಲ ಪಾರದಲ್ಲ ಕಡಿಟ್ಲ ಅಂಚಿನೇ ಶಬ್ದ ಉಲ್ಪರ ಬರ್ಪಂಡು ಒವೆ ಅಕಲ ಪೊಕ್ಕಡ ಪಾರದನ ಪನ್ ಪುಜೇರಿ ಒಂಜಿ ಪಾರದನ ಪಂಡದು ಅಲ್ಪ ಮುಲ್ ಯಾನೆ ಅಕಡೆ ಮೇಡಬಡ ಪಾತೇರಿ ಬಿಂದಿಯ ಮೇಡಬಡ ಪಂಡ್ಯಾನೆ ಐಟ್ ಐಟ್ ಮುಂಚಿ ಪುಳಿ ಎರಡು ಪೊಕ್ಕ ತಾರೈ ಆರಿಪುರ ಕೊರಂತೇರಿ ಆ ಮಜ್ಜಿ ಕೊರಂದಿರ್ತೀರಿ ಮಜ್ಜಿನ ಮಾತ್ರ ಪನ್ಪೇನ್ ಮಾತೆಲ್ಲ ವಿಸ್ತರಣೆ ಮಲ್ಪರ ಮಜ್ಜಿ ದೇಹ ಕೊರಂದಿರ್ತೀರ ಪನ್ನ ನಾನು ಎರಡು ದೃಷ್ಟಿ ಪರಿಹಾರ ಬರಲಿ ಆ ದೃಷ್ಟಿ ಪರಿಹಾರ ಬರಲಿ ಒಂದು ಮಜ್ಜಿ ಲೈಕ್ ಮಾಡುತ್ತೆ ಒಂದು ಒಟ್ಟು ಮಾರಿಗಿಡಪ್ಪನದು ಒಂದು ಭಾಗ
0: ತುಂಬದ ಬಿನ್ನಿರಲ್ಲರ ಹಲೋ ನಮಸ್ತೆ ನಮಸ್ತೆ ನಮಸ್ತೆ ಏರ್ ಪಾತ್ರ
1: ಸೊಲ್ಮೇಲು ಆನಂದಣ್ಣೆನಾ ಆನಂದಣ್ಣೆ ಆನಂದಣ್ಣೆ ಬಡ ನೀಡಿ ಬಡ ನೀಡಿ ಎಂಕಲ್ನ ನಮ್ಮ ಟಿವಿ ಚಾನಲ್ ಐಟಿ ಪರ್ಮನೆಂಟ್ ಕಾಲರ್ ಆನಂದಣ್ಣ ಎಂಜಲ್ಲರ ಆನಂದಣ್ಣ ಯಾನ್ದೆ ಸದ್ಯ ಯಾಪಲ ಶೋಭಾರ್ ಶೋಭಾರ್ ತುಂಬ ತಿಕ್ಕು ಆತ ನಮ್ಮ ಅಂದ ಸ್ಟೇಟಸ್ ಪಾಡ್ದು ಯಾಪಲ್ ಪಾಡ್ನ ಮರಳು ಉಂಡೆ ಪುರ್ಸೊತ್ತ ಸ್ಟೇಟಸ್ ಪಾಡ್ನ ಬಿಡ್ಪೇನ್ ಪುರ್ಸೊತ್ತ
0: ಪಲ್ಲೆ ಆನಂದಣ್ಣ ದಾದಾ ಬಂದ್ ಪರೆ
1: ಆನಂದ ಪಲ್ಲೆ ಪಾತೆಲ್ಲ ವೆರಿ ಗುಡ್ ಯಾನೊಂದು ಕಾಂಗ್ರೆಸ್ ಪಂತೆ ಪಲ್ಲೆ ಅವೇ ಕಾಂಗ್ರೆಸ್ ಪಂತೆ ಪಲ್ಲೆ ಮಗಲಿ
0: ಇನ್ನು ರೇಡಿಯೋ ಸಾರಂಗ್ಡುಲ್ಲ ರೀ ಯಾಪಲ ನಮ್ಮ ಟಿವಿ ಉಪ್ಪರ ಇನ್ನು ರೇಡಿಯೋ ಸಾರಂಗ್ಡುಲ್ಲ ರೀ ದಾದಾ ಬಂದ್ ಪರೀರ
1: ಕೀರಿ ಕಟ್ಟದ ಬರ್ಸ ಅಂದಪ್ಪ ಅಂದಪ್ಪ ಅಂದ ಹರಿಬಾರ ಅಂತ ಇಜ್ಜೆ ಇಜ್ಜಿ ಪುಲಿ ಪನ್ಪಿನ ಶಬ್ದ ಉಪಯೋಗ ಮಾಡ್ತೇವೆ ಪುಲಿ ಪಂಡ ಒಂದ್ ವೇಳೆ ಬಂಗದ ಆಟಿದ ಬಂಗದ ಕಾಲೋಡು ನಮ್ಮ ಎಲ್ಲರೂ ಉನಿಯರ ಹರಿಯಿರ್ತಿ ಅಪ್ಪಗ ಎಂಕುಲತ್ ಈಗ ಜೋಕುಲತ್ ಮಲ್ಲಕ್ಕಲು ಒಂಜಿ ಇತ್ತಿನ ಕಲೆಯಲ್ಲಿ ಪೊಲಿ ಕಾರ್ಯಕಾರ ಪೋಪಿನಿ ಒಂಜಿ ಮುಡಿದೊಂದು ರಡ್ಡು ಮುಡಿಪಿರ ಕೊರಡಕ್ಲಿ ಎಂಚ ಕೊರಡದನ್ನು ಬೆಂದದು ಕೊರಡು ಹೊರಡೆ ಕೊರೋದು ರಡ್ಡು ಮುಡಿ ಅನ್ನ ಕೊರಪೆ ಬಂದು ಕೊರಿಯರ್ ಇದ್ದಿ ಬೆಂದದು ಕೊನದು ಆ ಪೊಲಿ ಕಾರ್ಯನ ಆಗಲೇ ಸಂದಾಯ ಮಲ್ಪೋಡು ಆ ಪೊಲಿಕ್ ಅವೇನು ದಿನಕ್ಕೆ ರಡ್ಡು ಸೇರಿ ಬೆಂದೆ ಇರೋದನ್ನ ಒಂಜಿ ಸೇರಿಕಂತ ಒಂಜಿ ಸೇರ ಸಂದಾಯ್ತ ಅಂಚೆ ಮಲ್ತು ಮಲ್ತು ರಡ್ಡು ರಡ್ಡು ಮುಡಿ ಕೊರೊಂದಿರ್ ರಡ್ಡು ಮುಡಿ ಹರಿನ ಅಂಚೆ ಪೊಲಿ ಕೊರೋದು ಅವ ಆನಂದ ನೆಂಪು ಮಲ್ತೆ ಬಾರಿ ಅಡ್ಡಾನೆ ಬೊಕ್ಕದ ತಂದಿಕೇಂಡ ಮರಿಯಲ್ಲಿ ತಿನ್ಪಿಲ್ಲ ತೆನಸ ಬಂಡಿರತ್ತ ಕೆರೆಂಗ ಬೇತದ ಅಲಜ್ಜಿ ಕೆರೆಂಗಲ ನುಂಗೆಲ್ ಮೀನ ಗಸಿಲ್ಲ ಆತೆ ಐಟ್ ಐಟ್ ದೀವನ್ ತೆತ್ತೊಂದು ಬೊಕ್ಕ ಮೇಟ್ ಸಾಂತನಿ ಬಂಡಿರ ನಮ್ಮ ಪೆಲಕಾಯಿನ ಪೊರ್ತು ಬೇಯಿಪ್ಪದು ಕಾಲ್ ಉಂಡ ಸಾಂತನಿನ ನುಂಗೆರ ಪಾಡ್ದು ಉಪ್ಪುರ ಪಾಡ್ದು ಸೋಕ್ ಮಲ್ತು ಅಯ್ಯನ ಮಲ್ತೊಂದು ತಿನ್ನೋದು ಪುಲ್ಕಟ್ಟೆ ಮಲ್ತು ತಿನ್ನೊಂದು ನೋಕಟ್ಟೆ ತಿನ್ನೊಂದು ಇಂಚಿದ ಪೂರ ಒಂದು ಪೂರ ಮರಿಯಲ್ಲದ ಆಟ ತಿಂಗಳು ತಿನ್ನ ತಿನ್ನಸಲ್ಲ
0: ಪಾತ್ರಂದಪ್ಪನ ಕೂಡ ಒಂದು ಬಿನ್ನಿರಲ್ಲ ಹಲೋ ನಮಸ್ತೆ ನಮಸ್ತೆ ನಮಸ್ತೆ ಯಾರು ಪಾತ್ರಂದಪ್ಪನಿ ಕರ್ಮಾರದ್ದು ವತ್ಸಲ ಮಲ್ಲಿ ಪನ್ಲೆ
1: ಪನ್ಲೆ ಕರ್ಮಾರ ಪನ್ಲೆ ಕರ್ಮ ನಮಸ್ತೆ ನಮಸ್ತೆ ಮಗ ನಮಸ್ತೆ ನಮಸ್ತೆ ಪನ್ಲೆ ಮಗ ಪನ್ಲೆ ಒಂಚೂರು ಪಟ್ಟೋಲ್ಲ
2: ಸೋನಾ ಅಂಚಿನ ಆಟಿ ಹಿಡಿತೆ ಕೀರು ಕಟ್ಟುವ ಬರ್ಸಲಜ್ಜಿ ಪ್ರಕೃತಿಯ ನಂಕಿತ್ತೆ ವಿರುದ್ಧ
1: ಇತ್ತೆ ನಂಕಿತ್ತೆ ಆಟಿದ ಕೂಟೋಡೆ ಪೋತು ಓಡಿ ನೆನ್ಪುರ
2: ಅಂದ ಆಟಿದ ಕೂಟ ಜನಕ್ಕೆ ಸಂಭ್ರಮ
1: ಅವು ಸಂಭ್ರಮ ಜಾತೆ ಆಣಿ ನಮ್ಮ ಭಂಗ ವೈದಿನಿ ಆಣಿ ನಮ್ಮ ಭಂಗ ವೈದಿನಿ ಅಂದಂದ ಅತೆ
2: ಅರಸು ಪ್ರಧಾನಿ ಸೇನಾಧಿಪತಿ
1: ಸುಮಾರು ಸತಿ ಬೇರೆ ಬೇರೆ ಕಾರ್ಯಕ್ರಮ ದೇಪಡ ನಂಕ ಪುಯಿಂಕರ ಬಗ್ಗೆ ಸ್ಪಷ್ಟ ಮಾಹಿತಿ ಇಜ್ಜಿ ಐಕ್ಯ ಬಡದ ಪುಯಿಂಕೆ ಬಡ ಸೇನಾಧಿಪತಿ ಬಂದ ಅಂತ
2: ಕಾಲ ತಕ್ಕ ಚಳಿ ಪೂರಾ ವಿರುದ್ಧ
1: ಅದೇ ಅಂದಪ್ಪ ಆಯ್ತು ಎಂದೆ ಯಾಂತ ಕುಡ್ಲ ಕುಡ್ಲ ಪೇಂಟ್ ಎಡುಪನು ಇನ್ನಿಕ್ಲ ಇಲ್ಲ ಸರ್ಕಾರಿ ಮಲ್ಪಯನ್ ಒಂಚೂರು ಜಾಗ ಮಲ್ಲದಾಲ ಜಾಗ ಇಜ್ಜಿ ಚೂರು ಜಾಗ ಇಡ್ಲ ಇನ್ನಿಕ್ಲ 10-35 ದೈಕ್ ಮುದಿಯಲ್ ಮಾಡ್ದು ಬತ್ತೇನ್ ಬೆಂಡೆಕಾಯಿ ದೈಕ್
2: ಅಂದಪ್ಪ
0: ಆಟಿದ ಬಗ್ಗೆ ಇನ್ನ ಪಾತಿರನಿಲ್ಲ ಇತ್ತೆ ಆಟಿಡ್ದು ಚೂರು ಪಿದೈ ಬತ್ತ ತೂಪನಿ ಬಂದಿತ್ತು ನಮ್ಮ ಇತ್ತೆ ಈರು ಹೆಚ್ಚಾದ ತೂಯರ ತಿಕ್ಕು ನಂಚಿನ ಒಂಜಿ ಪಂತ ಪಂಡ ಪಿಲಿ ಪರ್ಬದ ಒಂಜಿ ಪಂತ ಈ ಪಿಲಿ ಪರ್ಬದ ಪಿಲಿ ನಲಿಕೆ ಪಿಲಿ ಪರ್ಬ ಅನ್ನಿಟ್ಟು ಪುರ ಒಂಜಿ ತೀರ್ಪುಗಾರರಾದ ಪುರ ಒಂಜಿ ಹತ್ತು ತಿಕ್ಕಡೆ ತೋಜ್ವರಿ ಈ ಬಗ್ಗೆ ದಾದ ಪಂತ ಪಡ ಸರಿ
1: ಯಾನ್ ಅಪ್ಪಗಲಂಚೇನೆ ಯಾನ್ ವರ ಮಾತ್ರ ರಂಗ ಪಾಡ್ತೇ ಪಕ್ಕ ಏನು ಮಾಮನ್ ಎಡ್ಡು ಪಿಲಿತಾರೆ ಎಂಕಲ್ ಚಿಕ್ಕಪೋರಿಲಿ ರಾರಡತ್ತೆ ಬ್ಯಾಡ್ ಸೆಟ್ ಅವನ್ ಪುರತ್ತೆ ಅಂಜಿ ಪಿಲಿನ ಕೈ ತಳ್ಳುತ್ತೆ ಆ ಇನ್ನಿ ಐದು ಪಕ್ಕ ಪಿಲಿ ಯಾಪ ಮಿಥುನ್ ಪಿಲಿ ನಲ್ಕೆ ಇನ್ನು ಶುರು ಮಾಡ್ತೇನೆ 2015 ಸೇವಿದಪ್ಪ ಅಪ್ಪಗ ದಾದ ಮಲ್ತೀರ ಬಂಡ ಈ ಕೊಂಚ ತೀರ್ಪುಗಾರಿಕೆ ಎಲ್ಲ ಚಿಕ್ಕಪ್ಪನ ಬರ ಬಂಡೆ ಮಾಮನ ಬರ ಬಂಡೆ ಆರು ಕಡೆ ಕಾನು ಹಿಂಗೆ ಹುಷಾರಿ ಮಗ ಬರ ಪೂಜೆ ಬಂಡೆ ಹಿಂಗೆ ದಾದ ಮಲ್ಪುಂದು ಗೊತ್ತಾಯ್ತು ಪಕ್ಕ ಕಡೆ ಬಂದು ಆರ್ಗನೈಸರ್ ನಗಲ ಬಂಡೆ ಆರು ಬರ ಪೂಜೆ ಇರಿಯಾದ ಅಪ್ಪ ಈರೆ ಕುಲ್ಲೇ ಮರ್ಚ ಬಂಡೆ ದೇ ಬಂಡೆ ಅನ್ನತ್ತೆ ಬಗ್ಗೆ ಅಂತ ಸ್ಟಡೀಸ್ ಇತ್ತೀನಿ ಎರಡ ಆ ಸ್ಟಡೀಸ್ ಇತ್ತೀನಿ ಇಡ್ದವರು ಅವನಿಗೆ ಮಲ್ಪರ ಸಾಧ್ಯ ಎರಡಕ್ಕ ಪಾತ್ರ ಪಾತ್ರ ಪಕ್ಕ ಯಾನ ಹಂಚಿತ್ತಿನ ಕೆಲವು ಪಿಲ್ಲರ್ಗೆ ಇತ್ತ ಓಲು ಪಿಲ್ಲರ್ಗೆ ಹಾಕೊಂಡಲ್ಲ ಪ್ರಧಾನ ತೀರ್ಪುಗಾರಿ ಪಕ್ಕ ಮಸ್ತ್ ಆಯ್ತ ಬಿಟ್ಟು ಪನ್ಪೇನ್ ಕೆಲವು ಬಾರಿ ಬಂಗದ ಕೆಲವು ಬಿಟ್ಟು ಪರಂಡತೆ ಅವನ್ ಪನ್ಪೇನ್ ಫಾರ್ ಎಕ್ಸಾಂಪಲ್ ಈ ಪಿಲಿ ನಲಿಪುನಾಗ ಮಂಡೇನೆ ಆಯ್ತು ಐಕೆ ಕವರ್ ಪಾಡ್ದಿ ಓಡದು ಮನ್ಪಿನೇನ್ ಏರಣ್ಣ ಕವರ್ ಪಾಡ್ದು ಈಜಿರ ಏನಕ್ಲೆ ಸ್ವಲ್ಪ ಒಪ್ಪನ ನೆರ್ಪೇನ್ ಅವನ್ ದಯ ಪಂಡ ಅವನ್ ಕವರ್ ಪಾಡ್ದು ಒಂಜಿ ಕವರ್ ಪಾಡಂದೆ ಕುಂಜುಳಿನ ದೊಂಕುದು ಮೀನಿ ಪೋಡು ಅಂದ ದಾದ ಗೊತ್ತುಂಡೆ ಅವು ಐತಾತ್ಮಲ್ಲ ಅನಿಷ್ಟ ಬುಕ್ಕೊಂಜಿಚ್ಚಿ ಅವನು ಪುನಃ ಕೊನೆ ಲೆಕ್ಕ ಅವನು ದೂರ ಕೊನೋಡೆ ದೂರ ಕೊನೋದು ಐದು ಪಕ್ಕ ಅವನು ಕೋಂಪೋಡು ನಮ್ಮ ಇಲ್ಲಡೆ ಕೊನೆ ಪಕ್ಕ ಕೋಂತದ್ದು ಪುನಃ ಐದು ಪಕ್ಕ ಅಂಚೆನೆ ಅವಳು ಬ್ಯಾಂಡ್ ಒದ್ದೇ ಕೊನೋಡು ಐದು ಪಕ್ಕ ಅವನು ಕೋಂತ ಕಂತದ್ದು ಪಕ್ಕ ದಾದ ಪ್ರಕ್ರಿಯೆ ಮಾಡ್ಕೊಂಡು ಪೂರ ಮಲ್ಪೋಡು ಒಂದು ಒಂದು ಬರೋ ಮಸ್ತ್ ಜನಕ್ಕೆ ಬರೋ ಮಾಹಿತಿ ಇಚ್ಚಿ ಆ ಮಾಹಿತಿ ಬರೋ ಕೊರೆದು ಪಪ್ಪ
0: ಪಿಲಿ ಪರ್ಬದ ಬಗ್ಗೆ ಪಂಡರೆ ಪಿಲಿ ನಲಿಕೆದ ಬಗ್ಗೆ ಅನ್ಸನ್ ಕೊಡೊಂದು ವಿಷಯ ಸರಿ ಕಡೆಯಕಾದ ಒಂದು ಕೇನೋಡು ದಾದ ಪಂಡ ದಾದ ಪಂಡಿಂಡ ವಿಷಯ ದಾದ ಪಂಡಿಂಡ ಇತ್ತ ನಮ್ಮ ಜವನೇರು ಸಾತಿ ತತ್ತದ ಪೋಂದುಲ್ಲೇರು ಪನ್ಪು ನಂಚಿನ ಪಂಡ ಸಾತಿ ತತ್ತದ ಪಂಡ ಆ ರೀತಿ ಅತ್ತು ನಮ್ಮ ತುಳುತ್ತ ಒಂಜಾತ್ ನಮ್ಮ ಗೇನನ್ನು ಪಟ್ಟು ನೆಟ್ಟು ಮಸ್ತ್ ಕಮ್ಮಿ ಉಳ್ಳೇರು ಪಂಡ ಐನ ಕೆಬಿ ಕೊರ್ಪು ನಂಚಿನ ಜವನೇರು ಮಸ್ತ್ ಕಮ್ಮಿ ಆತೇರು ಆ ಒಂಜಿ ತಾಳ್ಮೆ ಇಜ್ಜಿ ಆತ ಪೊರ್ತು ಕುಲ್ಲುದು ಕೇನ್ ನಂಚಿನ ಒಂಜಿ ತಾಳ್ಮೆ ಇಜ್ಜಿ ಅದನ್ನ ನಾವು ಪನ್ಪು ನಂತರ ಆ ಸಂಸ್ಕೃತಿನ ಒರಿಪಾವು ನೆಟ್ಟು ಜವನೇರ್ನ ಪಾಲು ಮಸ್ತುಂಡು ದಯ ಪಂಡ ಅವು ಪೂರ ತಿಕ್ಕಿಳ ತೋಜುನ ಹಿರಿಯಕುಲು ಮಾತ್ರ ಕಿರಿಯಕುಲು ಪೂರ ಪಿರಾವುದ ಮೇಟ್ ಉಪ್ಪಿರು ಅದನ್ನ ಇತ್ತಂಡ ಇತ್ತರ ಇಜ್ಜಿಂಡ ಇಜ್ಜಿ ಅಂಡ್ ಅವು ದಾಯಗ ಹಿರಿಯಕುಲ್ಲೇ ಉಪ್ಪೋಡು ಕಿರಿಯಕುಲ್ಲ ಒಟ್ಟಿಗೆ ಇತ್ತದ ಅಕ್ಲೆ ತೆರಿಪಾವ ನಂಚಿನ ಬೇಲೆ ಮಲ್ಪೋಡು ಅದನ್ನ ಅಕ್ಲ ಆಸಕ್ತಿ ತೂಪಾವಡು ಈ ಬಗ್ಗೆ ದಾದ
1: ವಾಸ್ತವಿಕತೆ ಅಂಚ ಉಂಟು ದೇಪಂಡ ಜವನಿರ್ ದಯ ಸಾಧ್ಯ ತತ್ವಂಡ ಅಕ್ಲೆ ಮಾಹಿತಿ ಕೊರಪಿನಲ್ಲಿ ಕಡಿಮೆ ಆಗ್ತೀರಿ ಮಸ್ತ್ ಜನ ಮಾಹಿತಿ ಕೊರಪಿನಲ್ಲಿ ಕಡಿಮೆ ಆಗ್ತೀರಿ ನನ್ನೊಂದಿದ್ದಾದ ಅಂತ ಕೇಂಡ ಅಂಚಂದ ಕೇನ ಅಂತ ಕುಲು ನಕಲು ಇಜ್ಜೇರಿ ಯಾನು ಎಲ್ಲ ಎಕಡೆ ಪಂಡ ತೆಗಲ್ಲ ನಮ್ಮ ಟಿ ವಿ ಡಿಯಾನೆ ಕಾರ್ಯಕ್ರಮ ಪಂಡ ಏತ್ ಜವನೀರು ತೂಪಿರಿಂದ ಪಂಡ ಎಗ್ರಿ ಮಾತ್ರ ಲಿಪ್ಪು ಕುರ್ಪು ಜೀರಿ ಆಯ್ತು ಎಂಕುಲು ಎಂಜಿನ ಪರ ಶಬ್ದ ಪೂರಾ ಬರೀದಿ ಬರೀದಿ ಬಕ್ಕಲು ಅಕಲ್ನ ಈ ಬರ್ಡೇ ಫಂಕ್ಷನ್ ಅತ್ತ ನನ್ನ ಬೇತದಲ್ಲ ಅಂಜಿ ನನ್ನ ಬೊಕ್ಕ ಈವೆಂಟ್ ಮಲ್ಪಿರ ಅಲ್ಪ ಅಲ್ಪ ಕ್ವಶನ್ಸ್ ಪರಪಾಡು ಅಂಡ್ ಬೇಜಾರ್ ಪಂಡ ಅವಿ ನಾ ಶಬ್ದ ಜಕ್ಕೆ ಮಲ್ತು ಉಡುಪಿ ಯಾನು ಎತ್ತೋ ಸತ್ಯಮಂತೆ ಇದು ಎಂದು ಪೌಡರ್ ಉಂಡತೆ ಈ ಪೌಡರ್ ತುಳುಟು ಶಬ್ದ ಸುರುತ್ತ ಶಬ್ದ ಯಾನೇ ಪಾಡ್ತೀನಿ ಇನ್ನಿಕ್ಕೆ ಸಾರ ಸಾರ ಕಡೆಟ್ಲ ಪೌಡರ್ ತುಳುಟು ದಾದವನ್ ಪಿಡಿಯೇ ಎಂಕ ಪಕ್ಕ ಹೆಬಿ ಬುಡಿಯರ ಒಲ್ತೊಂದು ಫೋನ್ ಬರ್ ಮಷ ಪೌಡರ್ ದಾದವನ್ ಪಿಡಿ ಪೌಡರ್ ದಾದವನ್ ಪಿಡಿ ಅವಿ ನಾಡು ಬರ್ತದೆ ಅವಿ ನಕ್ಕೆ ಮಲ್ತು ಪಡ್ಪನಕ್ಕೆ ಎಡ್ಡೆ ರೀತಿ ಮಲ್ಪನಕ್ಕೆ ಅದು ಯಾನ್ ಪಂಪಿನ ಎಡ್ಡೆ ರೀತಿ ಮಲ್ಪಲೆ ನನ್ನ ತೈನ ಪೊರ್ಲು ಮಲ್ಪಲೆ ನಮ್ಮ ತುಳು ಭಾಷೆ ಬರೀ ತುಳು ಭಾಷೆ ಬುಳೆಪ್ಪಾಗಂದು ಯಾನ್ ಫಲ ಪಂಪಿನಿ ಜವನೇರು ಅಂತ ಆಯ್ನ ತೈನ ಕೆಬಿ ಕೊರ್ತು ಕೇಂದ್ರ ಭಾರಿ ಅಡ್ಡೆ ಭಾರಿ ಕಡಿಮೆ ಐಕು ಕೆಲವು ಕಾರಣ ಉಂಟು ಮೇಡಮ್ ದಾದಿ ಗೊತ್ತುಂಡೆ ಇತ್ತ ದೈವದ ಕಾಲ ಉಂಡತ್ತೆ ದೈವದ ಕಾಲಟ್ ಒಂಜಿ ಪಾರಿ ಬನ್ಪಿರ ಅಲ್ಪ ಸಂಧಿ ಬನ್ಪಿ ಆ ಸಂಧಿ ನಿಯತ್ ಜನಕ್ಕೆ ಏನು ಇರಕಿಲ್ಲೇ ಯಾನ ಸುಮಾರು ದೈವಗಳ ಏನು ಅಧ್ಯಯನ ಮಾಡ್ತದೆ ಒಂಜಿರಟ್ಟ ದೈವ ಸುಮಾರು ದೈವ ದೈವಗಳ ಏನು ಅಧ್ಯಯನ ಮಾಡ್ತಾರೆ ಆ ಸಂಧಿ ಏರ್ಕೆ ಏನು
0: ಸಂಧಿದ ಪೊರ್ತು ಏರ್ ಚಾಕ್ರಿ
1: ಏರ್ಲಜ್ಜಿ ಒಂಜಿ ನಾಲ್ ಪಾತ್ರ ಪಾತ್ರ ಪೋಪೆ ಬೊಕ್ಕಲು ಅಲ್ಪ ಮಗಳು ರಾಜಸ್ಥಾನದ ಕುಲ ಬೊಕ್ಕ ನಲ್ಲಿ ವರ್ಗದ ಕುಲ ಬಂದ್ಪೇರು ಯಾವ ಸಂಧಿ ಯಾವ ಒಂದು ಬಂದಿನ ಕುಲ ನಿಜವಾದ ದೈವದ ಕಾಲಟ ಉಪ್ಪುನೆ ಸಂಧಿ ಪ್ರಧಾನ ಸಂಧಿ ಪ್ರಧಾನವಾದುಂಡು ಅವಿ ಅವಿ ಮಲ್ಪೋಡೆ ಬೊಕ್ಕೇ ನೋಡಿ
0: ಬಾರಿ ಪೊರ್ಲುಡೆ ಪಾತ್ರೊಂದುಲ್ಲಾರೆ ಸರಿ ನಿತ್ತೆ ಕಾರ್ಯಕ್ರಮ ಮುಗಿಪೊಂಡು ಅಂಚಿನ ಪೊರ್ತು ಲಾ ಒಂದು ಬರೋದು ಪೊರ್ತು ಎಂಚ ಪೋಣಂದೆ ಗೊತ್ತಾಯ್ತು ಒಂಜಿ ಗಂಟೆ ಇದು ಎಕಡೆ ಒಂಜಿ ಎದುರು ಕತೆನ ಕೇಂದ ಸರ್ ಐಕೊಂಜಿ ಉತ್ತರ ಪನ್ಪುನಿ ಬಂದ್ರೆ ಏರ್ಲ ಪಂತ್ ಜರಿಯುತ್ತೆ ಉತ್ತರ
1: ಪಂಡದಂದ್
0: ನಮ್ಮ
1: ಅನ್ನೆಲ್ಲೇ ಅಂದ
0: ಐಕದಾದ
1: ಉತ್ತರ ಸೂಜಿ ಬಕ್ಕನೂಲು
0: ಸೂಜಿ ಬಕ್ಕನೂಲು
1: ಸೂಜಿ ಬಕ್ಕನೂಲು ಅಣ್ಣೆ ಲಪ್ಪಿದಾಡಿ ಮೆಗ್ಗೆ ಲಪ್ಪಿದಾಡಿ ಅಣ್ಣೆ ತಪ್ಪವಣ್ಣಿ ಮೆಗ್ಗೆ ತಿಕ್ಕೊಂಡೆ ನಮ್ಮ ಕುಂಟು ಪಲ್ಲರಡೊಂದು ಬತ್ತಗ ಪೊಲ್ಲೊಂದು ಪೊಲ್ಲೊಂದು ಪೋಪ ಅಣ್ಣೆ ಇಟ್ಟು ಸೂಜಿ ಆಯ್ ತಪ್ಪದ್ ಪೋಪೆ ಮೆಗ್ಗೆ ನೂಲು ಆಯ್ ತಿಕ್ಕೊಂಡು
0: ಬಾರಿ ಬರ್ಲುದೊಂದು
1: ಅಂಚಿತ್ರ ಒಂಜಿ ರೆಡ್ ಸಾರದ ಎದುರು ಕತೆ ಬಂದ್ಬೇ ಒಂಜಿ ರೆಡ್ ಆತ ರೆಡ್ ಸಾರದ ಎದುರು ಕತೆ ಬಂದ್ಬೇ
0: ಬಾರಿ ಖುಷಿ ಅಣ್ಣ ಸರಿ ಇಡೆ ಮುಟ್ಟ ಬರ್ತದೆ ಯಾನ ಒಂಜಿ ಲೆಪ್ಪು ಇರಗ ಕೊರ್ನೆ ಆ ಲೆಪ್ಪು ಗೋಕೊಂದು ಬಾರಿ ಪೊರ್ಲುಡೆ ಈ ಕೊಂಜಿ ದಾದಾ ಬರ್ಪೆ ಮಗ ಎಲ್ಲಂಜಿ ಗುರುವಾರ ತಾನು ಫೋನ್ ಮಂತ್ ಪನ್ನಾಗ ಪಂಡಾರ್ ಬಾರಿ ಪೊರ್ಲುಡೆ ಬರ್ತದೆ ಇಡೆ ಮುಟ್ಟ ಒಂಜಿ ಎಡ್ಡ ರೀತಿಡ ನಮ್ಮ ತುಳುನಾಡ್ದ ವಿಷಯಕ್ಕೆ ಸಂಬಂಧಪಟ್ಟದ ಆಟಿಗೆ ಸಂಬಂಧಪಟ್ಟದ ಅಥವಾ ಇರ್ನ ಒಂಜಾತ ಜೀವನಕ್ಕೆ ಸಂಬಂಧಪಟ್ಟದ ಎಡ್ಡ

0: ಮುತ್ತಮೂಜಿ 55 28 ಸೊನ್ನೆಯನ್ಮ ಸಣ್ಣ ಹುಚ್ಚೆಯನ್ಮ ಈ ಒಂದು ಸಂಖ್ಯೆಗೆ ನಿಕಲೆ ಲೆಪ್ಪು ಕೊರಲಿ ಅತ್ತಂಡ ದಾದಾಂಡ ತುಳುಕು
1: ಸಂಬಂಧಪಟ್ಟದ
0: ಅನಗತ್ಯ ಪಾತ್ರ ಬೋಡ್ಸಿ ತುಳುಕು
1: ಸಂಬಂಧಪಟ್ಟದ ಕಾರ್ಯಕ್ರಮ ಇತ್ತಂದಲ್ಲ ಮೊಬೈಲ್ ಸೈನ್ ಹಿಡಿದಿಪ್ಪ ಇತ್ತ ಒಂಜಿ ಗಂಟೆ ದಾತ ಪೂರ್ತಿ ಇರ್ನೊಟ್ಟಿ ಕುಲ್ಯಾನ ಎಲ್ಲ ಮೊಬೈಲ್ ಒಂಜಿನ ರಿಂಗ್ ಆತಿ ಐದು ನಿಮಿಷ ರಿಂಗ್ ಆಗ್ಬೋದು ಸೈಲೆಂಟ್ ಮಾತಿದ್ದೆ ಸೈಲೆಂಟ್ ಮಾತಿನ
0: ಖಂಡಿತ ಮಸ್ತ್ ಖುಷಿಯಾಣೆ ಸರ್ ಇನ್ನಿತ್ತ ಈ ಕಾರ್ಯಕ್ರಮ ಬತ್ತನೆಕ್ಕೆ ಇದೆ ಗುಡಲ್ ದಿನ ಸೊಲ್ ಮೇಲೆ ಸಂದ ಒಂದಿಲ್ಲ ನಾನಲ್ಲ ತೂಕ ದುಂಬುದ ತುಳಿಸಾವಳಿ ಅತ್ತಂದ ಬೇತ ವಿಷಯಕ್ಕೆ ಸಂಬಂಧಪಟ್ಟದಲ್ಲ ಪಾತ್ರಿಗ ಸೊಲ್ ಮೇಲೆ ಇತ್ತು
1: ಖಂಡಿತ ಆಯ್ತು ನಡುಟ್ಟು ಯಾನ್ ನಮ್ಮ ರೇಡಿಯೋ ಸಾರಂಗಿಗೆಲ್ಲ ಸೊಲ್ಮೆ ಪಂದಲ್ಲ ದಯಂದು ಪಂಡ ಇನ್ನು ತುಳು ಅಪ್ಪನ ಮಟ್ಟೆಲ್ಲ ಬೆಚ್ಚೆ ಬೇಕರದ ಪಚ್ಚೆ ಸಿಕ್ಕೆ ಇನ್ನು ಒರಿದನು ಪಂದಲ್ಲ ನಿಖಲಂಚಲ ವಾಹಿ ನಿಡ್ದಾತ ಒರಿದನು ಆಯ್ಕೆ ಬಳಸಿ ರೇಡಿಯೋ ಸಾರಂಗದ ಬಿಂದ್ಯಾ ಮೇಡಮ್ ಬೊಕ್ಕ ಎಲ್ಲ ಆತ್ಮೀಯ ಮಿತ್ರ ಅಭಿಷೇಕಲಲ್ಲಿ ಬಾರಿ ಆತ್ಮೀಯರೆಲ್ಲ ಆಗ ನಿಖಲಿಲ್ಲ ಸೊಲ್ಮೆ ಸಂದೇತ ಮಲ್ಪೇನೆ
0: ಶ್ರೋತೃಲೆ ಈತನೇಟ ನಮ್ಮ ತುಳುನಾಡ್ದ ಜನಪದ ವಿದ್ವಾಂಸರಾಯ್ ನಂಚಿನ ಅಂಚನೆ ರಾಜ್ಯ ಪ್ರಶಸ್ತಿ ಪುರಸ್ಕೃತರಾರು ಆ ಬಗ್ಗೆ ನಮ್ಮ ಪಾತಿರಜಾನ್ ಎನ್ನುವ ರಾಜ್ಯ ಪ್ರಶಸ್ತಿಗೆ ಸಂಬಂಧಪಟ್ಟದ ತೂಕ ನನ್ನವರ ಅರಿನ ಲೆಪ್ಪುಡಾವನಂಚಿನ ಪ್ರಯತ್ನ ಮಲ್ಪ ಒಂಜಾತ ವಿಷಯ ಸಂಬಂಧಪಟ್ಟದಿನಿ ಪಾತಿರಿಯರು ಆಟಿಗೆ ಸಂಬಂಧಪಟ್ಟದ ಅದನ್ನ ತುಳುನಾಡ್ದ ಸಂಸ್ಕೃತಿ ಪರಪೋಕು ನೆನ ಪೂರ ನೆಂಪು ಮಲ್ತಿರ್ ಅಂಚಿನ ಅರ್ಣ ಭಂಗದ ಜೀವನದ ಈತ ಮುಟ್ಟ ಎಂಚ ಬತ್ತೆರು ಆ ಪೂರ ವಿಚಾರಲ್ಲ ನಿಕ್ಲೆಗ್ಲ ಒಂಜಾತ ಸ್ಫೂರ್ತಿನ ಕೊರ್ದುಪ್ಪು ಬಂದು ಇನ್ನೊಂದು ಇನ್ನಿತೆಗೆ ತುಳುಚಾವಡಿ ಕಾರ್ಯಕ್ರಮದ ಪಿದಾಡ್ ನಂಚಿನ ಪೊರ್ತು ನನ್ನ ತುಂಬದ ತುಳುಚಾವಡಿ ಕಾರ್ಯಕ್ರಮದ ತಿಕ್ಕಗ ಅಂಚನೆ ಆರು ಒಂದು ಬಾರಿ ಪೊರ್ಲೋಡೆ ಸಾಹಿತ್ಯಲ್ನ ಬರೆಪುನಾರು ಸಾಹಿತ್ಯದ ಸಂಬಂಧಪಟ್ಟ ಒಂದು ಪದಲ್ನಕೇನೊಂದು ಬರ್ತಾರೆ ಅಂಚನೆ ಕಾರ್ಯಕ್ರಮದ ಕಡೆಗೆ ಕೊಂಜಿ ಪದನ ಇನ್ನಿತ ಈ ಕಾರ್ಯಕ್ರಮದ ಪ್ರಸಾರ ಮಲ್ತೊಂದಲ್ಲೇ ಎರು ಬಂಟೆ ಬನ್ನಗ ಪನ್ಪು ನಂಚಿನ ಮೈಮ್ ರಾಮದಾಸ್ ಸರ್ ಪಂತು ನಂಚಿನ ಪದ ಆ ಒಂದು ಪದನಕ್ಕೇನೊಂದು ಇನ್ನಿತ ಈ ಕಾರ್ಯಕ್ರಮದ ಮುಗಿತೊಂದಲ್ಲೇ ಕೇನೊಂದು ಪುಲ್ಲೆ ರೇಡಿಯೋ ಸಾರಂಗ್ 107.8 FM ರಂಗ್ ರಂಗದ ಬದುಕು.

ನೀವು ಕೇಳ್ತಾ ಇರೋದು ರೇಡಿಯೋ ಸಾರಂಗ 107.8 FM. ಇವತ್ತಿನ ಯಕ್ಷಗಾನ ಪ್ರಸಾರದಲ್ಲಿ ಇತ್ತೀಚೆಗೆ ಶ್ರೀ ನಾಗದೇವತೆ ರಕ್ತೇಶ್ವರಿ ಸನ್ನಿಧಿ ನೀರ್ದೀಪಿಕಟ್ಟೆ ಪೂಪಾಡಿಕಲ್ ಭಾರತೀ ಕಲಾ ಆರ್ಟ್ಸ್ ಪೂಪಾಡಿಕಲ್ ಇದರ ಸಂಯೋಜನೆಯಲ್ಲಿ ಯಕ್ಷಗಾನ ತಾಳಮದ್ದಳೆ ಸಪ್ತಾಹ ಮತ್ತು ಯಕ್ಷಗಾನ ಪ್ರದರ್ಶನ. ಈ ಕಾರ್ಯಕ್ರಮದಲ್ಲಿ ಮೂಡಿ ಬಂದ ತುಳು ಯಕ್ಷಗಾನ ತಾಳಮದ್ದಳೆ ಅಂಕದ ಬೂಲ್ಯ ನಡೆಸಿಕೊಡುವವರು ಶ್ರೀ ಮಹಾಲಿಂಗೇಶ್ವರ ಮಹಿಳಾ ಯಕ್ಷಗಾನ ಮಂಡಳಿ ಕುಂಜತ್ತೂರು, ನಿರ್ದೇಶನ ಗಣೇಶ್ ಕುಂಜತ್ತೂರು. ಇದೀಗ ಅಂಕದ ಬೂಲ್ಯ ತುಳು ಯಕ್ಷಗಾನ ತಾಳಮದ್ದಳೆಯ ಕೊನೆಯ ಕಂತು.

0: ಸ್ವಾಮಿ
1: ಸೋಮಲೆ,
0: ಅನಂತ ನಂಪಿ ವಿಶೇಷ ಕಾರ್ಯಕ್ರಮಗ ಮಸ್ತ್ ಜನ ಬತ್ತದ ಸೇರ್ದೇರು.
1: ಅಂದ್
0: ಮೂಲು ಬತ್ತದ ಸೇರ್ನಕಲ್ ಇರ್ನ ಊರದಕಲ್ ಮಾತ್ರ ಅತ್ತತ್ತೆ
1: ಅತ್ತ
0: ಎನ್ನ ಊರದಕಲ್ಲ ಬತ್ತ ಸೇರ್ದೇರು.
1: ಅಂದ್
0: ಅಕಲ್ ಮೂಲು ಪೂಜೆ ತೂದು ಮನಸು ಉಂಡದು ಪೋಯರೆ ಬತ್ತಿನಕಲ್ ಅತ್ತ
1: ಬೊಕ್ಕ
0: ಅಕಲಿನ ಮಹಾರಾಣಿ ಸ್ಥಾನಮಾನಡುಲ್ಲೇರು. ಅರೆಗ್ ವಾ ಸ್ಥಾನಮಾನ ತಿಕ್ಕೊಂಡು ಒಂದು ತುಯ್ಯರ ಬೈದಿನಕಲ್.
1: ಓಹೋ,
0: ಈರ ಪಂಡರತ್ತಾ ಕಂಡನೆನ ನೆರಳಿದ ಲೆಕ್ಕ ಉಪ್ಪಡು ಬುಡಿದಿ ಪಂಡದು. ಅವು ಸಂಸಾರದ ವಿಷಯ ಆದಿಪ್ಪು ಸ್ವಾಮಿ ಆಂಡ ಅಂದು ಸಂಸಾರದ ವಿಷಯ ಮಾತ್ರ ತತ್ತೆ. ರಡ್ಡು ಊರದ ಮರ್ಯಾದಿತ ಪ್ರಶ್ನೆ
1: ಎಂಚಿನೇ ಅಂಚಿನ ರಡ್ಡು ಊರದ ಮರ್ಯಾದ ಪ್ರಶ್ನೆ
0: ಎಂಚ ಗೊತ್ತುಂಡೆ
1: ಎಂಚ
0: ಈರ ಎಂಚ ಮೂಲು ಅರಸು ಆತೀನಿ
1: ಎನ್ನ ಅಮ್ಮಿರ್ದು ಎಂಕು ಬತ್ತಂಡು
0: ಇರ್ನ ಅಮ್ಮೆರಿಗೆ ಎಂಚ ಬತ್ತಂಡು
1: ಆರ್ನ ಅಮ್ಮಿರ್ದು ಬತ್ತಿಪ್ಪು ನನ ಕೂಡ ಅರೆಗೆಂಚ ಬತ್ತನಂದು ಕೇನುಚಿ ಅರೆಗು ಆರ್ನ ಅಮ್ಮೆರ್ದು ಬತ್ತಿಪ್ಪು ಎಂಕಲ್ನ ವಂಶ ಪರಂಪರೆದ ಆಡಳಿತ ಒರಿ ಸೈನಗ ಕುಡೂರಿ ಪಟ್ಟುಡು ಬತ್ತು ಕುಳ್ಳುವೆ
0: ನಿಕ್ಲೇನ ವಂಶಾಡಳಿತತೆ ಪಂಡ ಅರಸಾಲುತನ
1: ಅಂದ
0: ಆಂಡ ಯಾನ ಮೂಲು ಮಹಾರಾಜ್ಞಾತನಿ ಆಲರಸುತನ ಪಂಡ ಊರದ ಜನಕುಲು ಸೇರ್ದು ಎನನ್ ಮಹಾರಾಣಿ ಮಂತಿನಿ ಅಂಚಾದ ಊರದಕ್ಲನ ಊರದಕ್ಕಲು ಸೇರ್ನಂಚಿನ ಸಭೆಟ್ ಎಂಕ ಮರ್ಯಾದಿ ತಿಕ್ಕ ಜಿನಾಂಡ ಎಂಕ ಮಾತ್ರ ಅತ್ತ ಅಪಮಾನ ಸ್ವಾಮಿ ಎನ್ನ ಊರದಕ್ಲೆಗ್ಲ ಅಪಮಾನ ಆಯ್ಕಾದ್ರ ಎರಡಕ್ಕೇನೋನ್ವೆ ಎಡತ್ತಡೆ ಈರು ಕುಲ್ಲೋಡು
1: ಸೋಮಲೆ ಈ ಇತ್ತೆ ಪನ್ಪುನೆ ಯಾನ್ ಇತ್ತೆ ಎಡತ್ತಿರು ಕುಳ್ಳು ಜಿನ ನಿನ್ನ ಊರು ದಕ್ಲೆಗ ಅಪಮಾನ ಆಪುಣು ಪನ್ಪುನಿ ಅವ ಆ ಪೂಜ್ಯ ದಾಯ ಗೊತ್ತುಂಡ ನಿನ್ನ ಮದಿಮೆ ಆಯ್ಬೇಕ ನಿನ್ನ ಊರು ಬೈಲಂಗಾಡಿಲ ಎನ್ನನೆ ಅತ್ತ
0: ಬೈಲಂಗಾಡಿಲ ಇರನೆ ಇರನೆ ಐಟು ರಡ್ಡು ಪಾತ್ರ ಇಜ್ಜ ಸ್ವಾಮಿ
1: ಇಜ್ಜತ್ತ
0: ಇತ್ತ ಈರು ಎಡತ್ತಿರು ಕುಲ್ಲು ನಾಂಡ ಈ ಊರು ದಕ್ಲೆ ಇರೇನು ಪುಗರ್ವೇರು.
1: ಓಹೋ,
0: ಎಂಚ ಗೊತ್ತುಂಡೆ
1: ಎಂಚ
0: ಅರಸುಲು ಬಡದಿನ ಪಾತೆರಗು ಬೆಲೆ ಕೊರ್ದು ಎಡತ್ತಡೇ ಕುಲ್ಲೇರು ಅರಸುಲು ಭಾರಿ ಎಡ್ಡಂತಿನಾರು ಪಂಡದು ಇರೇನು ಬೊಕಲಾ ಪುಗರ್ವೇರು.
1: ಅಂದಯ್ಯ ಈ ತೇನನ್ ದಾನೇಂದಿ ಎನ್ಯ ಬುಡದಿನ ಗುಲಾಮೇಂದಿ ಎನ್ಯನ ಅವಳು ಪುಗರ್ನ ಇಪ್ಪಡು ಇತ್ತೆ ಬೇರು ತಿರ್ತು ಪೂಮಿತ್ತು ಪೂ ತಿರ್ತು ಬೇರು ಮಿತ್ತು ಅಂದ ಆಪುಡ ಆಪು ಜತ ಈ ಸಮಾಜಡು ಒಂಜಿ ಪ್ರಶ್ನೆ ದುಂಬುದೀಂಡ ಆನು ಮಿತ್ತ ಪೊಣ್ಣು ಮಿತ್ತ ಅಂದು ಆ ಪ್ರಶ್ನೆ ದುಂಬುದೀಂಡ ಆನೆ ಮಿತ್ತು ಐಟು ರಡ್ಡು ಪಾತೆರೆ ಇಜ್ಜಿ ಅಂಚ ಪಂಡದು ಪೊನ್ನಗು ಸಮಾಜಡು ಗೌರವ ತಿಕ್ಕುಜಿಂದಿಜ್ಜಿ ಪೊನ್ನಗು ಸಮಾಜಡು ಬೇತೆನೆ ಗೌರವ ಸ್ಥಾನಮಾನ ಉಂಡು ಅಂಚಾದು ಆನಗು ಗೌರವ ಇಜ್ಜಿಂದಿ ಎನ್ನುಚಿ
0: ತೂಲೆ ಆನಡ್ದುಲ ಪೊನ್ನಗು ಗೌರವ ಎಂಚ
1: ಎಂಚ
0: ಎಂಚ ಗೊತ್ತುಂಡೆ
1: ಎಂಚ
0: ಒಂಜಿ ಆನನ ಪುದರದ ದುಂಬು ಪೊನ್ನನ ಪುದರ ಪಾಡ್ವೇರು ಜನಕ್ಲೇನ ವಿಷಯನು ಬುಡ್ಲೆ
1: ಬೊಕ್ಕ
0: ದೇವೇರ್ ನಕ್ಲೇನ ದೆತ್ತೊನ್ಲೆ ಪ್ರತಿ ಮನ್ಮತ ಸೀತಾರಾಮ ರಾಧಾ ಕೃಷ್ಣ ಪಾರ್ವತಿ ಪರಮೇಶ್ವರ ಇಂಚ ಅವು ಎತ್ತೋ ಉಂಡು ಅವು ಬೊಡೆದಿಗ ಕೊರ್ಪುನ ಗೌರವ ಸ್ವಾಮಿ
1: ಅಂದಪ್ಪ ಈ ತಾಕುಲು ಪೂರ ಬೊಡೆದಿನ ಪುದರ್ನ ಎದುರು ಪಾಡುದೇರಿಂದು ಏರಾಂಡಲ ಕಂಡನಿನ ಬಲತಿರುಗುಳ್ದೇರ ಇಜ್ಜತ ಇತ್ತೆ ಈ ಜಿಂಜ ಹಠಮಲ್ಪೊಚಿ ಮಣಿಪನೆ ಬತ್ತದು ಮೂಲು ಇತ್ತೆ ಕುಲ್ಲೋಡು
0: ಇಜ್ಜಿ ಆಪುಜಿ ಯಾನ್ ಪಂಡತ ಎನ್ನ ಕಂಡನೆ ನಡೆದಲ ಎನ್ನ ಊರು ಊರದ ಗೌರವ ಹೆಚ್ಚಾಂದು ಅಂಚಾದು ಯಾನ ಕುಲ್ಲುಜಿ.
1: ಓಹೋ, ಇತ್ತೆ ಅಡೆ ಮುಟ್ಟೆ ಎತ್ತಿಯನಾ.

0: ಸೋಮಲೆ, ಈ ಪಂಡತ ಕಂಡನೆದ್ರೆ ಹೆಚ್ಚ, ನಿನ್ನ ಊರು ಊರದ ಗೌರವ ಹೆಚ್ಚ ಪಂದು
1: ಅಂದ
0: ಆದಿಪ್ಯ ಮದಿಮೆದು ದುಂಬು ಆದಿಪ್ಪು ಆಂಡ ಮದಿಮೆ ಆಯ್ನದ್ ಬೊಕ್ಕ ಅತ್ತು ತೆರಿದಿನ ಹಿರಿಯಾಕಲು ಒಂಜಿ ಪೊನ್ನಗು ವ್ಯಾಪ್ತಿ ಪರಿಧಿ ಪಂದು ಮಲ್ತು ಪಾಡುದೇರು. ದಾಯ ಗೊತ್ತುಂಡ ಅವು ಪೊನ್ನ ಜೀವನಗು ಬಂಧನಾಯರತ್ತು ಪೊನ್ನ ಜೀವನಗು ರಕ್ಷಣೆ ತಿಕ್ಕಡು ಪಂಪಿನ ಉದ್ದೇಶರು ಮಲ್ತಿ ಪಾಡಿನಂಚಿನ ಕಟ್ಟುಪಾಡು ಶಾಸ್ತ್ರ. ಎಲ್ಲೇ ಪ್ರಾಯಡು ಅಪ್ಪೆ ಅಮ್ಮನ ರಕ್ಷಣೆಡು, ಮದಿಮೆ ಆಯ್ಬೊಕ್ಕ ಕಂಡನಿನ ರಕ್ಷಣೆಡು, ಪ್ರಾಯದ ಕಾಲುಡು ಜೋಕುಲ ರಕ್ಷಣೆಡು, ಇಪ್ಪಡು ಅಂದು ಮಲ್ತು ಪಾಡಿನಂಚಿನ ಕಟ್ಟುಪಾಡು. ಈ ಪೊನ್ನ ಜೀವನಡು ಉಂಡತ್ತ ಮುತ್ತೈಸಿ ತನ ಪನ್ಪುನವು ಏತೋ ಜನ್ಮದ ಪುಣ್ಯದ ಫಲಗೆ. ಒವ್ವೇ ಒಂಜಿ ಮುತ್ತೈಸಿ ಪೊನ್ನು ತನ್ನ ಕಂಡನಿನ ಸೇವೆ ಮಲ್ಪೊಡುಗೆ, ಕಂಡನಿಯೇ ದೇವರೂ ಪಂದು ತುವೋಡುಗೆ ಅಂಚ ಮಲ್ತುಡ ಆ ಪೊನ್ನಗು ಬೇತೆ ವಾ ವೃತ್ತ ಉಪವಾಸ ಬೋಡುಂದಿಜ್ಜಿಗೆ. ಇತ್ತೆ ಪತ್ನಿ ಪನ್ಪುನ ಶಬ್ದಗು ಜೀವನ ಯಜ್ಞವ ಪಾಲುಗಾರ್ತಿ ಪನ್ಪುನ ಪುದರು ಉಂಡು. ದಾಯಪಂಡ ಕಂಡನಿನ ಪ್ರತಿ ಹೆಜ್ಜೆಗೂ ಆಲು ಉಂತೊಡುಗೆ, ಕಂಡನಿನ ಸೇವೆ ಮಲ್ಪೊಡುಗೆ, ಕಂಡನಿಯೇ ದೇವೇರು ಪಂದು ಎನ್ನುದು ಕಂಡನಿನ ಮನಸ್ಸಿನ ಪಿಂದುದು ನಡಪೊಡುಗೆ. ಇತ್ತೆ ಚರಿತ್ರೆಡು ಸೀತೆ ಅಹಲ್ಯೆ ದ್ರೌಪದಿ ನಕಲ ಪುದರ್ ಎಂಚ ಶಾಶ್ವತವಾದ ಒರಿತಿನಿ ಪನು ಅಕಲು ಕಂಡನಿನ ಸೇವೆನ ಮಂತಿನೆರ್ದಾವರ. ಆಂಡ ಇತ್ತೆ ಈ ಪನೊಂದುಲ್ಲತ್ತ ಕಂಡನೆರ್ದು ಹೆಚ್ಚ ನಿನ್ನ ಊರು ಊರ್ದ ಗೌರವ ಹೆಚ್ಚ ಪಂಡದು ಒಂದು ನಿನ್ನ ಅಹಂಕಾರದ ಪರಮಾವಧಿ ಅವ
1: ಅವು ಪೂರ ಇಪ್ಪಡು. ಸ್ವಾಮಿ ಒಂಜಿಗಲಿಗೆ ಈರು ಪೂಜೆಗೆ ಎಡತ್ತಡು ಕುಲ್ಯರನಾಂಡ
0: ಕುಲ್ಯರನಾಂಡ
1: ಪ್ರಸಾದ ದೆತ್ತೊನ್ನಾಗ ಯಾನೆ ಎಡತ್ತಡು ಉಂತುವೆ ಬಸದಿ ಜಪ್ಪು ನೆಡ್ದು ತುಂಬು ಇರ್ನ ಕಾರ ದೆಕ್ಕದು ನೀರು ಪರ್ಪೆ ಸ್ವಾಮಿ.
0: ಅತ್ತು ಮಾರ ಇದು ನಿಕ್ ದಾಯಿ ಈತು ಹಠ ಪಂದೆ ಗೊತ್ತಾ ಪುಜತ್ತ ಈತೆ ಜಾಸ್ತಿ ಹಠ ಮಲ್ಪುಚಿ ಬತ್ತದು ಎಡತ್ತಡು ಕುಲ್ಲು.
1: ಇಜ್ಜಿ ಎಂಕು ಎನ್ನ ಕಂಡನೆ ನಡೆದಲ ಎನ್ನ ಊರು ಊರದ ಮರ್ಯಾದೆ ಹೆಚ್ಚಂದು ಪಂಡತ್ತ ಅಂಚಾದ ಯಾನು ಕುಲ್ಲೋಜಿ
2: ಕೇಳಿರಿ.

ಮದಿಮೆ ಆವಾದನ ಈತ ಜನ ಜವನಿದು ಮೂಲು ಉಳ್ಳಾರತ್ತ ನಿಖಿಲ್ಡ ಒಂಜಿ ಎಡ್ಡೆ ಪಾತೆರೆ ಪನ್ಪೆ. ದಾದೆ ಗೊತ್ತುಂಡಿ ನಿಖಿಲ್ ಮದಿಮೆ ಆಪುಂಡ ಬಜಿ ಪಾಪದ ಪುಂಡನ ಮದಿಮೆ ಆಲೆ ಆಂಡ ನಿಖಿಲಿರ್ದು ಒಂತೆ ಹೆಚ್ಚ ಕಲ್ತಿನ ಹೆಚ್ಚು ಸಿರಿವಂತಿಕೆ ಇತ್ತಿನ ಪೊಂಡನು ಮದಿಮೆ ಆವಚ್ಚಿ. ಒಂಜು ವೇಳೆ ಆಂಡ ಆಲು ಕೇನುನಿಗೆ ಎಣ್ಣೆ ಇಲ್ಲಲ ಆತು ಉಂಡು ಈತು ಉಂಡು ಈನೆ ಇಲ್ಲಲು ದಾದ ಉಂಡು ಅದು ಕೇನು ಅಲಾಲು ಪೋಂಡ ಪೋವಡು ಆಲತ್ತಿನ ಕುಡೋರ್ತಿ ಮಣ್ಣದ ಮೂರ್ತಿ ಮಂತಾಳ ಪೂಜೆ ಮಲ್ಪಾವೆನೇ ಪೂಜೆ ಮಲ್ಪಾವನೇನೆ.

0: हेलो हेलो हेलो
1: ಬಂಗಾಡಿಡ್ದು ಬೈಲಂಗಾಡಿಗೆ ಬತ್ತದು ದಿನ ಕೆಲವು ಕರಿಂಡು ಒಂಜಿ ಪೂಜೆನು ಅರ್ಧಡೆ ಉಂತದ ಬತ್ತಿನಾಲು ಯಾನು ಅಂಚಿನೇ ಒಂಜಿ ಪೂಜೆನು ಮೂಲು ಮಲ್ಪಡುಂದು ಆಲೋಚನೆ ಮಲ್ತದೆ ಆಂಡ ಮೂಲು ಬಸದೀಜತ್ತ ಐಕಾತ್ರ ರಾತ್ರೋ ರಾತ್ರಿ ಒರಿಯನು ಬಂಗಾಡಿಗೆ ಕಡಪುಡ್ದು ಅವಳು ಈತನ ಬಸದಿದ ಲೆಕ್ಕದೆ ತಂದು ಬರಿಯರ ಪಂಡೆ ಹೊಸತ್ತೊಂಜಿ ಬಸದಿನು ಉಂಡು ಮಂತೆ ಅನಂತ ನೋಂಬಿ ಮನ್ಪುನ ಸಿದ್ಧತೆನು ಮಂತೋನ್ವೆ ತೂಕ
2: ಓಡೆ ಬಿಟ್ಟದ ಅಹಂಕಾರ ಒಲೆಗು ಅತ್ತು ರಾತ್ರೋ ರಾತ್ರಿ ಏರಣ ಇರಗ ಕಡಪುಡದು ಮುಲ್ಪದ ಬಸದಿ ಲೆಕ್ಕದೆತ್ತದು ಅವಳು ಬಸದಿ ಕಟ್ಟದು ಅನಂತ ನೋಂಬಿ ಮಲ್ಪೋಲಿಗೆ ಅನಂತ ನೋಂಬಿ ಪೊಕ್ಕಡೆ ಪನ್ಪಿನೆತ್ತು ಕಪ್ಪೆ ಸುರ್ಕೊಂಡ ಪಲ್ಲಡು ಉಂತಂದು ಪೊನ್ನು ಸುರ್ಕೊಂಡ ಇಲ್ಲಡು ಉಂತಾಯಲಂದು ಆಲ್ಲ ತಾರೇಕ್ ಬತ್ತಿನ ಅಹಂಕಾರನು ಇನಿಯೇ ಜಪ್ಪವಡು ಆಲ್ಲ ಜುಟ್ಟು ಕೈ ಪಾಡ್ದು ಥರ ಥರ ಅಂದು ಹೋಯ್ತೊಂದು ಬರಡು ಏರಿ ಅವಳು ದಂಡ ತಯಾರು ಮಲ್ಪನೆ ಪೋಯ್ ಬೈಲಂಗಾಡಿಗ ನಮ
1: ದಾನಿಗೆ ಯಾನ ಮನ್ಪುನ ಅನಂತಿ ನೋಂಪಿನ ಉಂತಾಯರ ಬೋಡದು ದಂಡ ಪತ್ತೊಂದು ಬೈದರ ಯಾನ ಲಡಾಯಿಗೆ ಪೋಂಡ ಕಂಡನೆ ನೆನೆದುರು ಕತ್ತಿ ಪತ್ತನಾಲು ಪನ್ಪುನ ಅಪವಾದ ಬರ್ಪುಡು ಐಕಾತ್ರ ದೇವ ಪೂಂಜೆ ಪನ್ಪುನ ಒಂದು ಒಂಜಿ ಬಿರ್ದದ ಬೀರ ಉಳ್ಳೇರಿಗೆ ಅರೆಗು ಒಂಜಿ ಬೋಳೆ ಬರೆದು ಕಡಪುರುವೆ ಅರೆಣ ನಿರೀಕ್ಷೆಡೆ ಉಪ್ಪುವೆ
3: ಮರ ಪುಟ್ಟಿನಲ್ಪಗೆ ನರಮಾನಿ ಪೋಯಿನಲ್ಪಗೆ ಪನ್ಪಿನಂಚಿನ ಒಂಜಿ ಪಾತರ ಉಂಡು ಅಂಚನೆಯಾಂಡು ಎನ್ನ ಜೀವನ ಅಪ್ಪೆನ ಪಾತರ ಕೇಂದ್ರ ಸಾಯದ ಗುತ್ತದ ಸಮ್ಮದಿನಡೆಗೆ ಬತ್ತೆ ಅರೆಡ ಸಾಧಕ ವಿದ್ಯಲನ ಮಾತ ಕಲ್ತದ ಬಿರ್ಸೆ ಅದು ದಂಡಗ ಬತ್ತನಂಚಿನ ದುಗ್ಗಣ್ಣ ಕೊಂಡೇ ಸೇರಿನಂಚ ಪದಿನೆನ್ಮ ಜನತ ತರೆ ಕಟ್ತದ ಶಿಬಿಕೆಡು ಒಟ್ಟಂತದ ಅರಸುಲ್ನ ಕಾರ ಮುದಲಗ ಪಾಡ್ನಗ ಅರಸುಲು ಪಂಡಿನ ಪಾತರನು ತತ್ತಿರ್ ಪಾತರ ತತ್ತಿನ ಅರಸುನಲ್ಪ ಒಂಜಿ ಗಳಿಗೆಲ ಉಂತಾಯ ಪಂಡದು ಜತ್ತದ ಪೋಯೆ ಬತ್ತನಿ ಬೊಳ್ಳೂರುಗು ಅಕ್ಕನಡೆಗು ನೆಮ್ಮದಿಡು ದಿನಕರಿ ತೋಂದಿಪ್ಪುನಗ ಒಂಜಿ ಓಲೆ ಬತ್ತನತ್ತ ಬೈಲಂಗಾಡಿದ ಮಹಾರಾಣಿ ಸೋಮಲಾದೇವಿ ಎನ್ನನು ಅಣ್ಣೆಯಿಂದ ಎನ್ನಿದು ಬರೈನಂಚಿನ ಓಲೆ ಎನ್ನ ಒಪ್ಪ ಪುಟ್ಟಿನ ತಂಗಡಿಯಿಂದ ಎನ್ನಿದು ಈರು ಎನ್ನಡೆಗೆ ಬರಡು ಎನ್ನ ಮರ್ಯಾದೆ ಒರಿತದು ಕೊರಡು ಎಂದು ಬರೆತೇರು ಆರು ಬರೆಯಿನ ಓಲೆಗೆ ಮರ್ಯಾದೆ ಕೊರಡಾಪುಣತ್ತ ಅಂಚಾದು ಪೋಪೆ ತೂಕ.

0: ಕೈಕು ಓಲೆ ಬರೆಯನಾರೀರು
1: ಅಂದ
0: ಈರು ಬರೆಯನ ಓಲೆಗೆ ಮರ್ಯಾದೆ ಕೋರ್ದು ಬೈದನಾಯ ಯಾನು ಇಡೆ ಭಕ್ತಿ ಮಕ್ಕ ಗೊತ್ತಾಳು ದುನಿಕುಲು ಕಂಡನಿ ಬಿಡಿದಿನ ವಿಷಯ ಅಂದು ಒಂಜಿ ಪಾತೆಲ ಉಂಡತ್ತೆ ಕಂಡನಿ ಬಿಡಿದಿನ ಲಡಾಯಿ ಉಂಡುದು ಜಪ್ಪುನಾಡೆಗೆ ಮುಟ್ಟ ಅಂದು ಅಯಿಟ್ಟು ಮೂಜಿನದಾಯೆ ತರೆಪಾಡಿರ ಬಲ್ಲಿ ದಾದನಾ ವಿಷಯಗಳಿಗೆಡು ಲಡಾಯಾಂಡು ಎಲ್ಲೇ ಸರಿಯಾವು ದಾದಾಣಲ ಹೆಚ್ಚು ಕಮ್ಮಿ ಅಂಡ ಎನ್ನ ಮರ್ಯಾದಿದ ಪ್ರಶ್ನೆ ಅತ್ತೆ ಈರು ಚೂರು ಆಲೋಚನೆ ಬಂತು
1: ಸರಿಯಾಯ್ರೆ ಕಂಡನಿ ಬಡಿದಿನ ಲಡಾಯಿ ಅತ್ತು ಒಂದು ರಡ್ಡು ಊರುದ ಮರ್ಯಾದಿದ ಪ್ರಶ್ನೆ ಇತ್ತಂದೇಕ್ ರಾಜಕೀಯ ಸೇರೊಂದುಂಡು ಪಂಚಾದು ಇತ್ತೀರ ಸಹಾಯ ಮಲ್ಪೊಡೆ
0: ಸಹಾಯ ಮಲ್ಪೊಡಿ ಆಡ ಯಾನ ಮೂಲ ಇತ್ತನೇನೆ ತೂದು ಇರೆ ಕಂಡನಿ ಬನ್ನಗ ಆರು ಕಾರು ಕೆರೆಂಚಿದ ಲಡಾಯಿಗೆ ಬತ್ತೆಂಡ ಎಂಕ ಮನಿಪಂದೆ ಕುಲ್ಲರೆ ಆಪು ಜತ್ತೆ ದಾದಾಣಲ ಕೈ ಮೀರ್ದು ಹೆಚ್ಚು ಕಮ್ಮಿ ಆಂಡ ಎನ್ನ ಮರ್ಯಾದಿದ ಪ್ರಶ್ನೆ ಅತ್ತೆ
1: ಅಂಚದಾಲ ಒಂದು ಮುಂಜರೆ ಇರು ಶಕ್ತಿ ಮೀರ್ದು ಪ್ರಯತ್ನ ಬಲೆ ಇಜ್ಜಿನಾಂಡ ಇರ್ನ ಮನಸ್ಸಿಗೆ ಬತ್ತಲೇಕ ಮಲ್ಪುಲೆ
0: ಈ ರೀತಿ ಪಂಡರ್ನ ಸರಿ ಇರು ನೋಂಪಿದ ಪೂಜೆಗೆ ಕುಲ್ಲುಲೆ ಬಸದಿಗೆ ಬರೆಯರೆ ಮೂಜಿ ಸಾಧಿ ಉಂಡು ಆ ಮೂಜಿ ಸಾಧಿಲ್ಲ ಆರು ಬರಂದ್ಲೆಕ್ಕ ಯಾನ ತಡೆಪೆ ಒಂಜಿ ವೇಳೆಯನ್ನ ಪಾತರ ಮೀರ್ದು ಬತ್ತೆರ್ನ ಒಂಜಿ ಸತ್ತಿ ಬಿಡುವೆ ರಡ್ಡ ಸತ್ತಿ ಬಿಡುವೆ ಮೂಜಿನೇ ಸರ್ತಿ
1: ಅವು ಇರೆಗೆ ಬಿಡ್ ನಾವು
0: ಉಂತಲೇ

0: ಕಿದೆಕ್ಕು ಪೊಗ್ಲೆಕ್ಕ ಸೀದ ಬರಂದಿಲ್ಲರತ್ತ. ಬೈಲಂಗಾಡಿದ ಮಾನವರಿ ಪೆರೆ ಉಂತನಾಯಿ ಮೂಲುಲ್ಲೆ ಉಲೈಡು ನೋಂಪಿದ ಪೂಜೆ ಒಂದುಂಡು ದಾನೆ ಕಜ್ಜೈತನ ಎಲ್ಲ ಬೆಲೆ ಪಂಡಿಲೆಕ್ಕ ಪಿರ ಪೋಜರ್ನ ಜಾಗ್ರತೆ
1: ಏರಿಯಾಯಿ
2: ಎಲ್ಲ ಮಾಡಲೆ

0: ಆ ಭಾ ನಿನ್ನ ತಂಕನೆ
1: ಹಾ
0: ಆನೆ ಬಾಕಿಲಿಡುವಂತಂದು ಏನೇ ತಲ್ತಂದು ಲತ್ತ ಏರಿ ಆಯಿ ನಿನ್ನ ಕೈಕಾರು ಆನೆದ ಸೊಂಡಿಲ್ ತಲಕ ಉಂಡು
1: ಓಹೋ
0: ಏಳು ಕೋಲು ತಿಗರ ಬೆಲಪಾದ ಏನೇ ಉಂತದು ಪ್ರಶ್ನೆ ಮಾಲ್ಪು ಆತ ಯಾನು ಏರೊಂದು ಗೊತ್ತುಂಡ ಯಾನು ಏರೊಂದು ಗೊತ್ತಾಂಡ ಊರ್ದ ಜನಕುಲನು ಬುಡು ಇಡೀ ಊರೇ ಗಡ ಗಡ ಗಡ ಬಂದು ನಡುಗುಡು ಏನನು ಕೇಂದ ಯಾನು ಏರೊಂದು ಗೊತ್ತಾಂಡ ಈ ತರೆ ತಗ್ಗಾದು ಬೆರಿ ಬಗ್ಗಾದು ಉಂತುದ್ವ ಎಂಚಿನ ಬಂಡಯ್ಯಿ ಬೈಲಂಗಾಡಿದ ಮಾನವರಿ ಪಾಯರ ಉಂತಾಯಿನಿ ಪಂಡನ ಬೈಲಂಗಾಡಿ ಪಂಡ ದಾದಯ್ಯ ಬೈಲಂಗಾಡಿ ಪಂಡ ಯಾನು ಯಾನು ಪಂಡ ಬೈಲಂಗಾಡಿ
1: ಓಹೋ
0: ಈ ಬೈಲಂಗಾಡಿದ ಮಾನ ಅಪಮಾನ ಪೂರ ಎನ್ನನೆ ಯಾನು ಏರೆಂದು ಗೊತ್ತುಂಡ ನಾಲ್ವರು ಪುಗರ್ತನೆ ಪಡೆಯ ನಂಚಿನ ಬಂಗಾಡಿದ ಲಕ್ಷ್ಮಪ್ಪ ಬಂಗರಸೆ ಗೊತ್ತಾಂಡತ್ತ ಏರೆಂದ
1: ಅರಸುಲೆ ಈರು ಬರ್ಪುನೇಕು ಬೋಡಾದೆ ಕಾತುದುಂತುನಾಯ ಯಾನು ಈರು ಉಂತು ನಂಚಿನ ರೀತಿ ಮಾಡಿ ನಂಚಿನ ದುತ್ತೈತನ ತೂನಗ ತೆರಿಯ ಈರು ಬಂಗಾಡಿದ ಬಂಗರಸು
0: ಗೊತ್ತಾಂಡತ್ತ
1: ಆಂಡ ಬೈಲಂಗಾಡಿದ ಸೋಮಲಾದೇವಿ ಏನನ್ನು ಅಣ್ಣೇಂದು ಎನ್ನಿದು ಕೊನ್ನಂಚಿನ ಒಂಜಿ ಕಜ್ಜ ಉಂಡು
0: ಓಹೋ
1: ಅವೆಕು ಬೋಡಾದ ಪನಂದುಲ್ಲ ಇನಿ ಈರು ಪಿರಪೋಲೆ ಎಲ್ಲೇ ಬತ್ತದ ದಾತಮಂತನಲ್ಲ ಯಾನೀರೇನಕೇನಾಯೇ
0: ಎಂಚಿನಯ ಮಹಾರಾಣಿ ಮಹಾರಾಣಿ ಗೌಲು ಸೂಬೂರುಡು ಉಲೈ ಕುಲ್ದಿನೇರು ಎನ್ನ ಬುಡದಿ ಆಲ್ನ ತಾರೆಕ್ ಬರ್ತಿನ ಅಹಂಕಾರನ ಜಪುಡಾವುಡಂದೆ ಯಾನೀಡೆಗ್ ಬೈದಿನಿ ಆಲ್ನ ಜುಟ್ಟುಗು ಕೈ ಪಾರ್ದು ದರ ದರ ಅಂದು ಹೋಯ್ತೊಂದು ಬಣ್ಣಗ ತೂಪೆಯ ಏರುಳ್ಳೇರು ಉಲ್ಪ ತಲುಪು ನಂಚಿನ ಆಣು ಮಗೆ ಎಂದು
1: ಅಪಗಾಂಡ ಎಟ್ಟೆ ಪಾತ್ರಡಿರಿ ಪಿರ ಪೋಪುಜರನ್ನಾಂಡು
0: ಪೋಪುಜಿಯ
1: ಇತ್ತು ಯಾನಿ ಏರಂದಿರಿ ಗೊತ್ತಾಯಿಜಿ
0: ಏರು
1: ಸರಿ ಕೇಳಲೆ ಇರಿ ನಾ ದಂಡದ ದಳವಾಯಿ ದುಗ್ಗಣ್ಣ ಕೊಂಡೆ ಸೇರಣಂಚನೆ ಪದಿನೆಂಟು ಜನತ್ತ ತರೆ ಕಟ್ತಿನ ಬೀರ್ದದ ಬೇರೆ ದೇವ ಪೂಂಜೆಯಾನು
0: ದೇವ ಪೂಂಜೆ ಓಹೋ ದೇವ ಪೂಂಜೆನಾ ನಿಕ್ಕದಾನೆಯ ಬಾಕಿಲು ಕಾಪಿನ ಬೇಲೆ
1: ಯಾನು ಬಾಕಿಲು ಕಾಪಿರಲೆ ಬೈದಿನಿ ಅರಸುಲೆ ಮರ್ಯಾದಿಡಿ ಪರಂದುಲ್ಲೆ ಎನ್ನ ಪಾತರ ಪೀರ್ದು ದುಂಬು ಬತ್ತೋ ಇನ್ನ ತರೇನು ಕಡ್ಪೆ
0: ಓಹೋ ಇಡೆಮುಟ್ಟೆ ಎತ್ತೇನ ಈ ತೂಕ ಏರು ಏನ ತರದೆಪ್ಪುವೆರೆಂದು ಉಂದ ದೀಯೇ ಸುರೂತ ಪಜ್ಜೆ
1: ಬಂಗಾಡಿದ ಬಂಗರಸು ಪನ್ಪಿನ ಮರ್ಯಾದೆ ಕೊರತು ಪನಂದುಲ್ಲ ಪಿರದೆಪ್ಪಲೆ
0: ಅಂದಿಯ ಬಂಗಾಡಿದ ಬಂಗರಸೆಯಾನು ದೀಪಿನ ಪಜ್ಜೆನು ಪಿರವುದೆಪ್ಪಿನ ಪ್ರಶ್ನೆ ಇಜ್ಜಿ ಉಂದ ದೀಯೇ ರಡ್ಡನೆ ಪಜ್ಜೆ
1: ಅಣ್ಣೇನು ಪಂಡದ ಕೊರ್ನ ಕಜ್ಜದ ಸೋಮಲಾದೇವಿನ ಕಂಟೆಲಿಗೆ ಕರಿಮಣಿ ಕಟ್ಟದರು ಪಂಪಿನ ಗೌರವ ಕೊರತು ಪನೊಂದುಲ್ಲ ಬತ್ತಿಲೆಕ್ಕನೆ ಪಿರಪೋಲೆ
0: ಈ ಎಂಚಿನೇ ಪನು ಬಂಗಾಡಿದ ಪುಗರ್ತನೆ ಪಡೆತಿನಂಚಿನ ಈ ಬಂಗರಸು ದೀನ ಪಜ್ಜೆನು ಪಿರದೆ ಪೂಜೆ ಉಂದಾದಿಯೇ ಮೂಜನೆ ಪಜ್ಜೆ

0: ಇದುವರೆಗೆ ಇತ್ತೀಚೆಗೆ ಶ್ರೀ ನಾಗದೇವತಾ ರಕ್ತೇಶ್ವರಿ ಸನ್ನಿಧಿ ನೀರ್ದೀಪಿಕಟ್ಟೆ ಪೂಪಾಡಿಕಲ್, ಭಾರತಿ ಕಲಾ ಆರ್ಟ್ಸ್ ಪೂಪಾಡಿಕಲ್ ಇವರ ಸಂಯೋಜನೆಯಲ್ಲಿ ಯಕ್ಷಗಾನ ತಾಳಮದ್ದಳೆ ಸಪ್ತಾಹ ಮತ್ತು ಯಕ್ಷಗಾನ ಪ್ರದರ್ಶನ. ಇಲ್ಲಿ ಪ್ರದರ್ಶನಗೊಂಡ ಅಂಕದ ಬುಲ್ಯ ಯಕ್ಷಗಾನ ತಾಳಮದ್ದಳೆಯ ಕೊನೆಯ ಕಂತು ಕೇಳಿತಿರಿ. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.
2: ರೇಡಿಯೋ ಸಾರಂಗ್ 107.8 FM. ರಂಗ ರಂಗದ ಬದುಕು ಇತ್ತೆ ತುಳು ಪ್ರಸ್ತುತ.

ಈ ಸಂಗೀತ ಪಕ್ಕ ಹಳದಿನ ದೆತ್ತೊನ್ನಾಗ ನಿಗಲು ನಿಗಲ್ನ ಆಯ್ನವೇನು ಒವೇನು ಕುಂಟು ಮಾತ ಬದಿಟ್ಟು ದಿಯರು ನಿಗಲ ಸಂಸ್ಕೃತಿದ ವಾ ಭಾಗವನ್ನು ಮಾತಾಡ್ತಾರೆ ಅವೇನು ನೆನಪತಿ ಒಂದ್ಲೆ ನಿಗಲು ಮಾದ್ರೆಂಗಿ ದೀಪಿನ ನೀ ರಾತ್ರಿಡು ಮಾದ್ರೆಂಗಿ ಕಡೆದು ಅವೇನು ಪೆದಂಬು ದೀಪಿನ ಅಂದುಂಡು ಗೊತ್ತುಂಡ ಕೆಲವರೆ ಗೊತ್ತುಂಡತ್ತ ಪೆದಂಬು ಶರಣ್ಯ ಗೊತ್ತುಂಡ ಪೆದಂಬು ದೀಪಿನ ಅಂದ್ ಪಣ್ಣಗ ಗೊತ್ತು ಜತ ಒಂಜಿದ ತಟ್ಟೆಡ ಪಡ್ದು ಸೈತ್ಯನಗಲೆಗೋ ಕುಲೆಕ್ಕಲಗೋ ಒಂದು ಪಣ್ ದೀಪಿನ ಪೆದಂಬು ದೀಪಿನಿ ಅಂದ್ ಪಣ್ಪೇರಿ ಏನೇ ನಿಗಲು ಏನು ಮಿತ್ತೇರಿ ದೀಪಿನ ಅಂದ್ ಪಣ್ ಪಣ್ಪೇರಿ ಕೆಲವೇ ಓ ಬೊಕ್ಕ ಮಾದ್ರೆಂಗಿ ಸುರುಕು ದೀವಡು ಮಾದ್ರೆಂಗಿ ನಿಮ್ಮ ಅಂಚಿ ದೀದು ಸುರೂಕು ಏರು ಮಾದ್ರೆಂಗಿ ದೀಪಿನ ಪೊಣ್ಣಗ ಪೊಣ್ಣನ ಮಾಮಿ ತಮ್ಮಲ ಕಟ್ಟು ಕಟ್ಟಳಿಲುಲ್ಲ ದಾಯೇಗ ಸುರೂಕು ಪೊಣ್ಣಗ ಬಚ್ಚಿರದ ಮುಖಾಂತರ ಮಾದ್ರೆಂಗಿನ ದೀಪೇರು ಪಣ್ಣಂದಂಡ ಮಾಮಿ ತಮ್ಮಲ ದೀಪಿನ ದಾದೆ ದಾಯೆ ಪಣ್ಣಂದಂಡ ಪೊಣ್ಣಗ ತಮೇರಿ ಅಪ್ಪೆಲ ಅಮ್ಮೆಲ ಅತ್ತು ಪೊಣ್ಣನ ಅಪ್ಪೆನ ಮೆಗ್ಗೆನೋಪಲೇನ ತಮ್ಮಲೇ ಆಯೆ ಗುರುಕಾರೆ ಒಂಜು ವೇಳೆಗೆ ಅಮ್ಮೆ ಮದ್ಮೆ ಬತ್ತಂದು ಬರಂದೆ ಪೊಂಡಲಾವು ಅಂಡ ತಮ್ಮಲೇ ಬರಂದೆ ಪೊಂಡ ಪೊಣ್ಣನ ಮದ್ಮೆ ಅಪ್ಪುಜಿ ಆ ಏತು ಶಾಸ್ತ್ರಲೇ ನಮ್ಮ ಬುಡಿಯ ಅಂದದು ಏತು ಶಾಸ್ತ್ರಲೇ ನಮ್ಮ ಬುಡ್ಪ ಅಂದದು ದುಮ್ಮದ ಕಾಲದ ಮದ್ಮೆ ಇಂಚೆತ್ತನ ಗೊತ್ತಾನಿಗ್ಲಿಗೆ ಒಂಜು ಮದ್ಮೆ ಆಪಣ ಪಣ್ಣಂದಂಡ ಇತ್ತದಲಕ್ಕ ಫೋಟೋಗ್ರಾಫರ್ ನಂಗೆ ತೆರೆಯಂದಿನ ಮಂತ್ರತ್ತು ಹಿರಿಯಾಕುಲು ಅಲ್ಪ ಮದ್ಮದ ಮಂಟಪೋಡುದಾದ ಅಂದ್ ಪಡ್ದಂಡ ಆಣನ ದಾರೆಗೂ ಕುಲ್ಲಾವೇರೋ ಪೊಣ್ಣನ ದಾರೆಗೂ ಕುಲ್ಲಾವೇರೋ ಅಂದು ಪಣ್ಣಗ ಮೂಲು ನೂದು ಜನ ಸೇರಿದಾಗಲು ನೂದೈಕ್ಕು ನೂದು ಜನ ಎಡ್ಡೆಂಪೆರೋ ಅಂದ್ ಪಂಡ್ದು ಒಳ್ಳೆಯದಾಗಲಿ ಎಡ್ಡೆಂಪೆರೋ ಅಂದ್ ಪಣ್ಣುಡು ಆ ಈ ನೂದೆ ಇಟ್ಟು ಸ್ವಲ್ಪ ತರ್ಮ ಜನ ಎಡ್ಡೆಂಪೆರೋ ಅಂದ್ ಪಂಡ್ದು ಎಲ್ಲ ಕತ್ತ ಮರಲೇದಿ ಹೊತ್ತಿ ಮಣ್ಪನ್ನೆಕ್ಕುಲು ಉಂಡಂಡ ಮಂಡೆಗೆ ಕಟ್ಟದ ಮುಂಡಾಸದಿ ಒಂದು ಗುರ್ಕಾರೆ ಬತ್ತಕ್ಕೆ ಅಪ್ಪೆ ನಿನ್ನದಾದ ಸಮಸ್ಯೆ ಅಂದು ಆಯ್ತು ಅರ್ಥದಾದ ಗೊತ್ತಾ ಯಾನು ಮಲ್ಲ ಜನ ಅಂದತ್ತು ಪತ್ತೆರು ಕೂಡ್ದು ಮಲ್ಪುನಂಚಿನ ಕೆಲಸ ನಮ್ಮವು ತೋಜಾಲೆ ನಿಗಲ್ಲ ಸಂಗೀತಡು ತೋಜಾಲೆ ಯಾನ ತಪ್ಪುಂದು ಪಣ್ಣು ರಿಸಿ ಮಲ್ಪ ಯಾನ್ ರೆಡಿ ಸಂಗೀತ ರೀಸಿ ಸಂಗೀತ ಇಂಕ್ಲಬೋಡು ಬಟ್ ಯಾನ್ ಸಂಗೀತದ ಒಟ್ಟುಗು ಈ ಕಲ್ಚರ್ ಎನ್ನ ಹಿರಿಯಾಕ್ಲೆ ಗೌರವ ಕೊರ್ಪಿನ ಒಂದು ಮಣ್ಣದ ಗುಣ ಉಂಡತ್ತ ಅವೇನು ಓಲು ಬುಡಿಯಾರ ಅನ್ನದು ಆಯ್ತಾ ತುಳ್ಟು ಒಂದು ಗಾದೆ ಅಂಡು ಕೈಟಿತ್ತಿನ ಪಕ್ಕಿನ ರಾಯರೇ ಬಿಡ್ದು ರಾಪಿ ಪಕ್ಕಿದ ಪೊರ್ಲು ತೂಪಿನ ಅಂದು ಪೊರ್ಲುದ ಪಕ್ಕಿ ಕೈಟಿತ್ತಿಂಡು ಪೊರ್ಲುದ ಪಕ್ಕಿ ಎನ್ನ ಸಂಸ್ಕಾರ ಎನ್ನ ಹಿರಿಯಾಕ್ಲೆ ಗೌರವ ಕೊರ್ಪಿನ ಎನ್ನ ಮಣ್ಣಗ ಗೌರವ ಕೊರ್ಪಿನ ಎನ್ನ ಮದ್ಮೆದ ಕಟ್ಟುಪಾಡು ಪ್ರತಿ ಒಂದಿಲ್ಲ ಎನ್ನ ಗಿಳಿತ್ತಲಕ್ಕ ಎನ್ನ ಕೈಟಿತ್ತಿನ ಪಕ್ಕಿನ ಏನ ಬೇತೆ ಪಕ್ಕಿದ ಪೊರ್ಲು ತೂದು ಒಂದೇನು ರಾಯರೇ ಬಿಡುತ್ತೆ ಇತ್ತ ಆಕಾಶೋಡು ರಾವನ ಪಕ್ಕಿನ ಕುಡೋರ ಕೈತವಲ ಈ ಬಲ್ಲ ಬಂಡ ಬರ್ಪುಂಡ ಬರ್ಪುಂಡ ಏಜಿ ನಮ್ಮ ಕಾ ದುಂಬುದ ಕಾಲುಡು ಇತ್ತು ಕೂಡ ಬದಲಾವೊಂದನಕ್ಕೆ ಬದಲಾವೊಂದುಂಡು ಇತ್ತು ಕೂಡ ಅವೇ ಸೇರಿಡು ಕಲಸೆದಿ ಇದು ಐಟೊಂಜಿ ತಾರೆದ ಕೊಂಬುದು ಇದು ಐಕ್ ಪೇರು ಮಲ್ತದ ಅವೇ ಮದ್ಮೆಗೆ ಬರ್ಪಿನ ಮಲ್ತೀರು ಸೊ ಅವೇನು ಚೇತಂದ್ರೆ ಇಟ್ಸ್ ಇ ಟೈಪ್ ಆಫ್ ಫ್ಯಾಷನ್ ಯಾ ಕುಟ್ಲಡ್ ಸಖತ್ ಮದಿಮೆ ಬಟ್ರಿಜ್ಜರಪ್ಪ ಬಟ್ರಿಜ್ಜರು ಕಲಸೆದಿ ಇರು ತಾರೆದ ಪೂ ಮಲ್ತೀರ ಅಯ್ಯ ಎನ್ನ ಅಜ್ಜ ಪಿಜ್ಜನಗಳು ಅಂಚನೇ ನಮ್ಮ ಅಪ್ಪಮ್ಮಗೆ ಮದ್ಮೆ ಮಲ್ದಿನ ಬಟ್ ಈಗ ಅವನಾಗ ಅವು ನಂಗೆ ಬದಲಾವಣೆದ ರೂಪೋಡು ಫ್ಯಾಷನ್ ಅದು ತೋಜುಣ ತಿರ್ಗದ ಅಡೆ ಪ್ರಪಂಚ ರೌಂಡ್ ಒಂದು ಮಣ್ಪೇರು ತಿರ್ಗದ ನಮ್ಮ ಅಡೆಯೇ ಬರೋಡು ಸೊ ತಿರ್ಗದ ಅಡೆಗೆ ಬರ್ಪಿನ ನಾನು ಇತ್ತಿನ ಮದ ಪುನದಾಯಗ ಅಂದತ್ತ ಯಾನ್ ಪಣ್ಪಿನ ತಪ್ಪು ಮೊಲ್ ತುಂಬ ಹಾರ್ಷ ಅದು ಪಾತ್ಯರ್ಲು ನನ್ನ ನನಗಲಿಗೆ ಯಾನ್ ಪಾತ್ಯರ್ನ ರೀತಿಯೇ ಇಂಚೆ ಹೆಂಗೆ ಮೆಲ್ಲ ಪಾತ್ಯರೇ ಬರ್ಪುಜಿ ನಾನು ಇಂಚೆನೇ ಪಾತ್ಯರ್ನ ಹೆಂಗೆ ಪನೋಡ ಏನೇವಿ ಯಾನ್ ಪಂಡೇ ಬಿಡ್ಪೆ ಯಾನು ಯಾನ್ ಪಂಡೇ ಬಿಡ್ಪೆ ತಪ್ಪಾಣಂದಂಡೆ ಯಾನ್ ಪಕ್ಕ ನಿಗಲ್ ಪಂಡಿನ ನಾನು ಒತ್ತೊಂಡೆ ತಯಾರು ಇಲ್ಲ ಯಾನು ಸೊ ಈ ಸಂಸ್ಕೃತಿನ ಏಪ ನಮ್ಮ ಬುಡ್ಪನ ಆನಿ ನಂಗೆ ಗುರುತನೇ ಜಿ ನಮ್ಮ ಐಡೆಂಟಿಫಿಕೇಶನ್ ನಮ್ಮ ಭಾಷೆ ತುಳುನಾಡ್ದ ದಾಯಿಗೆ ತುಳು ಬಡ್ಚಿ ಓಲು ಪೋಂಡಲ ಇತ್ತ ಬೆಂಗಳೂರು ದಂಚಿ ಪೋಣಂದಂಡ ಪಕ್ಕ ಏನು ಏ ನೀವು ಅಮೃತ ಮೇಡಮ್ ನೀವು ದಕ್ಷಿಣ ಕನ್ನಡದವರಲ್ವಾ ಹೌದು ಏ ನೀವು ತುಂಬ ಬ್ರಿಲಿಯಂಟ್ ಅಪ್ಪ ಅನ್ನೋದು ಸೊ ಕಾಲರ್ ಆಣ್ ಜೋಕ್ಲೆ ಮಾತ್ರ ಪುಣ್ಯ ಅನ್ನ ವರ ಕಾಲರ್ ಮಿತ್ತು ಅಲ್ಲ ಏನನ್ನ ಸ್ಮಾರ್ಟ್ ಇಂಟೆಲೆಕ್ಚುಯಲ್ ಅಂದ್ ಪಣ್ಪಿರತ್ತ ಅನ್ಪಣ್ದು ಅವು ಏನು ಗುರ್ತ ಬೊಡ್ಚಿ ಏತ ನಮ್ಮ ಎಡ್ಡೆ ಅಂದ್ ಪಣ್ಣಂಡ ಈ ತಾಯಿನ ರಾಜಕೀಯದ ಒಂದು ದತ್ತೊಂದು ಪಣ್ಪಕ್ಕೆ ಏನ್ಲೆ ಈ ತಾಯಿನ ರಾಜಕೀಯದ ಗೋಲ್ಮಾಲ ಪುಣತೆ ತೂಕ ನಮ್ಮ ದಕ್ಷಿಣ ಕನ್ನಡ ಈತ ಜನ ಗೆಂದದ ಬೈನಗಳು ತೂಕ ಓರಿಯನ್ನು ದುಡ್ಡಿನ ತೇರ್ಬಂದಿದ್ದು ಬಟ್ ಕೇಸಾತ್ನ ತೋಜಲಿ ಈತ ಜನ ಜೈಲಿಗೆ ಬರುತ್ತೆ ಅಲ್ಲದ ಅಂಚ ಗೋಲ್ಮಾಲ್ ಮಲ್ತೆ ಮೂಲಿಂಚ ಗೋಲ್ ಮಲ್ತಿದ್ ನಮ್ಮ ಜನಾರ್ದನ ಪೂಜಾರಿ ಹಿಡ್ದು ಪತ್ತಿನೋ ಅಗಲಿಡ್ದು ಸರತಮಾರ್ದಗಳು ಏರೋ ಹೆಂಗೂ ಗೊತ್ತುಜ್ಜಿ ಇನ್ನೀ ಮುಟ್ಟ ನಮ್ಮ ಒಟ್ಟುಗು ಆ ಪಕ್ಷದ ಪಕ್ಷಾತೀತವಾದ ಪತ್ತೆರ್ಗ ಒರಿ ರಾಜಕ್ಕಿದೆಯೇ ಒರಿಯಾಗಿ ಮೋಸ ಮಲ್ತದೆ ಜೈಲಿಗೆ ಪೋಯಿನ ಅಥವಾ ಬೇತ ಬುಡ್ಕ ನಮ್ಮ ಬೇತ ಸೆಕೆಂಡರಿ ಅವನ ಪಾತ್ರನ ಬಡ್ಚಿ ಈ ನೈತಿಕತೆ ಮೊರ್ಯಾಲಿಟಿ ಉಂಡತ್ತ ಈ ಮಾನವೀಯ ನೆಲೆಟ್ಟು ವ್ಯತ್ಯಾಸ ರಾಜಕೀಯದಾಗಲೇನು ತೋಜಾಲೆ ಒಲ್ತುಡ್ದು ಬತ್ತನ ಈ ಕಡತ್ಕಾರಿಗೆ ಈ ಕಡಿಮೆ ಒಲ್ತುಡು ಬತ್ತನದು ಈ ಕಡಿಮೆ ಒಲ್ತುಡು ಬತ್ತನ ಈ ತುಳು ಮಣ್ಣದ ತಾಕತ್ತವು ತಾಕತ್ತವು ಅವೇ ತಾಕತ್ತೆ ಏನಲ್ಲ ಪಾತ್ತಿರ್ಪೋನು ನಿಗಲೆಲ್ಲ ಪಾತ್ತಿರ್ಪೋಡು ನಮ್ಮ ಮಾತಿರ್ಲ ಈ ತುಳುನಾಡ ನಮ್ಮ ನಮ್ಮ ಪುರುಳದ ಒಂದು ಅಚ್ಚಿನ ಮೋರವನ್ನು ದೀದೇ ಪೋಡಾತನು ಎಲ್ಲ ಸೈತಣ್ಣಲ್ಲ ಅಮೃತ ಸೈತೊಳ್ಳಲ ನಿಗಲ್ ಪನ್ನೋಡತ್ತೆ ಎನ್ನ ತರೆಮಾರ ನೆಕ್ಷ ತರೆಮಾರ ಇತ್ತುಳು ತಿನ್ನೆಲ್ಲ ಬಾಯಿಯಳಿ ಜಗತ್ತೂಟೆ ಎಂದದು ಪನ್ನುಡು ಅವು ಎನ್ನ ಗುರುತಾವೋಡು ಈ ಸಮಾಜೋಡು ಎನ್ನ ದಯ ಪಣ್ಣನ ಇಡೀ ಜನಪದ ಕತೆ ಟಿಪ್ಪುನೇ ಜನಪದ ಕತೆಗಳನ್ನು ತುಯ್ಯರ ಅನ್ಯಾಯದ ವಿರುದ್ಧ ಪೊರಮಾಟ ಮಲ್ದಿನವೇ ಜನಪದ ಕತೆಗಳು ತುಳುನಾಡ್ದ ಮಾತಲ್ಲ ಸಿರಿ ಡಿವೋರ್ಸ್ಗೂ ಸರಿಯಾಯನ ತುಳುತ ಶಬ್ದ ಬರ ಅಂದ ಪಂಡಿನ ಇಡೀ ಜಗತ್ತಡು ಸಿರಿ ಡಿವೋರ್ಸ್ಗೂ ಪರ್ಯಾಯವಿನ ಶಬ್ದನೇ ಬರ ಅವಿನ ಪಂಡಿನಾಲು ಸಿರಿ ಆ ಸಿರಿನ ವಂಶದಲ್ಲಿ ಯಾನ್ ಇಂಚ ಪಾತ್ರ ಅಂದ ಬಕ್ಕ ಬಸ್ಸಡವರು ಏನು

ಈತನೇಟ ಅಚ್ಚುತ ಕಲ್ಲಾಪುಂಬೆರ್ನ ಸಾಹಿತ್ಯದ ಪುತ್ತೂರು ನರಸಿಂಹ ನಾಯಕ್ ಸುನೀತ ಅಂಚನೆ ಪ್ರೇಮಲತ ಮೊಕುಲ್ ಪಂಡಿನ ಕೆಲವೊಂಚಿ ತುಳು ಪದಕುಲಿನ ಕೆನೊಂದು ಬರ್ತದೆ ಇಡೆದು ಈ ಕಾರ್ಯಕ್ರಮ ಮುಗಿಲ್ಲ ಮಾತರೆಗಳ ಸೊಲ್ಲು ಕೆನೊಂದು ಪ್ಲೇ ರೇಡಿಯೋ ಸಾರಂಗ್ 107.8 FM ಒಂದು ರಂಗ್ ರಂಗದ ಬದ

107.8 FM ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಹಲೋ ಹಲೋ,
1: ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 FM. ಹಲೋ, ನಮಸ್ಕಾರ. ಹಲೋ ನಮಸ್ಕಾರ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್.
1: ಹಲೋ
2: ಹಲೋ
1: ನಮಸ್ಕಾರ.
2: ಹಲೋ
1: ಹಲೋ ನಮಸ್ಕಾರ.
2: ನಮಸ್ಕಾರ
1: ಬಿಂದಿಯವರೇ, ನಿಮ್ಮ ವಾಯ್ಸ್ ನಿಮಗೆ ಕೇಳ್ತಾ ಇದೆಯಾ? ನಾವು ಮಾತಾಡೋದು
2: ಕೇಳಿಸ್ತಾ ಇದೆ.
1: ಓಕೆ, ಥ್ಯಾಂಕ್ ಯು.

ಶ್ರೋತೃಗಳೇ ಕೇಳ್ತಿರೋದು ರೇಡಿಯೋ ಸಾರಂಗ 107.8. ನಮ್ಮ ಕಾರ್ಯಕ್ರಮದ ಪ್ರಸಾರದಲ್ಲಿ ಸ್ವಲ್ಪ ಅಡಚಣೆ ಉಂಟಾಗಬಹುದು, ಕೆಲವೊಂದಿಷ್ಟು ಕೆಲಸ ಕಾರ್ಯಗಳಾಗ್ತಾ ಇದೆ, ಅದಕ್ಕೆ ವಿಷಾದಿಸ್ತಾ ಇದ್ದೇವೆ. ಕೇಳ್ತಾ ಇದ್ರೆ

0: ಹಲೋ, ನಮಸ್ಕಾರ.
1: ನಮಸ್ಕಾರ.
0: ನಾನು ಮಾತಾಡ್ತಿರೋದು ನಿಮ್ಗೆ ಕೇಳ್ತಾ ಇದೆಯಾ?
1: ಹೌದು, ಕೇಳ್ತದೆ. ಇಲ್ಲ, ಹಲೋ
0: ಹಲೋ, ನನ್ನ ಮಾತು ನಿಮ್ಗೆ ಕೇಳ್ತಾ ಇದೆಯಾ? ಹಲೋ
1: ಹಲೋ
0: ಹಲೋ, ನಮಸ್ಕಾರ. ನಮ್ಮ ಮಾತು ನಿಮ್ಗೆ ಕೇಳ್ತಾ ಇದೆಯಾ?
1: ಕೇಳ್ತಾ
0: ಇದೆ. ಓಕೆ, ಧನ್ಯವಾದಗಳು. ಕೇಳ್ತಾ ಇರಿ.

0: ഹലോ അബി കേണോടാ? ഹലോ
1: ಹೇಳ್ತಾ ಇದೆಯಾ? ಓಕೆ, ಸೊ ಒಂದಿಷ್ಟು ತಾಂತ್ರಿಕ ಕಾರಣಗಳಿಂದ ಅಡಚಣೆ ಉಂಟಾಗ್ತಾ ಇದೆ. ನಮ್ಮ ಕೇಳುಗರು ಅದನ್ನು ಸಹಕರಿಸಬೇಕು. ನಾನೀಗ ನಾನು ಮಾತಾಡ್ತಿರೋದು ನಿಮಗೆ ಸರಿಯಾಗಿ ಕೇಳ್ತಾ ಇದೆ ಅಲ್ವಾ?

0: ಹೇಳಿದ್ರು.
1: ರೇಡಿಯೋದ ಮೂಲಕ ಸರಿಯಾಗಿ ಕೇಳ್ತಾ ಇದೀಯಾ ಅಂತ ಒಮ್ಮೆ ನೋಡಿ.
2: ಹಲೋ,
1: ರೇಡಿಯೋದ ಮೂಲಕ ಸರಿಯಾಗಿ ಕೇಳ್ತಾ ಇದೀಯಾ? ರೇಡಿಯೋದ ಮೂಲಕ ಸರಿಯಾಗಿ ಕೇಳ್ತಾ ಇದೀಯಾ? ನಾನು ಮಾತಾಡ್ತಿರೋದು ಕೇಳ್ತಾ ಇದೀಯಾ ನನ್ನ ಮಾತು? ಕೇಳ್ತಾ ಇಲ್ವಾ ನನ್ನ ಮಾತು ನಿಮಗೆ? ಹಲೋ,
2: ಹಲೋ, ಸ್ವಲ್ಪ ಕಡಿಮೆ
1: ಹೀಗೆ ಕೇಳ್ತಾ ಇದೀಯಾ?
2: ಹಲೋ
1: ಹಲೋ, ನನ್ನ ವಾಯ್ಸ್ ಕೇಳ್ತಾ ಇದೀಯಾ ನಿಮಗೆ?
2: ಹಲೋ
1: ರೋಷನ್ ಅವರೇ, ವಾಯ್ಸ್ ಕೇಳ್ತಾ ಇದೀಯಾ
2: ನಿಮ್ದು? ಕರೆಕ್ಟ್ ಆಗಿ ಕೇಳ್ತಾ ಇದೆ ನಂದು.
1: ನನಗೆ ಸರಿಯಾಗಿ ಕೇಳಿ, ರೇಡಿಯೋದ ಮೂಲಕ ಕೇಳ್ತಾ ಇದೆಯಾ ನನ್ನ ವಾಯ್ಸ್?
2: ರೇಡಿಯೋ ಮೂಲಕ
1: ನನ್ನ ವಾಯ್ಸ್ ಕೇಳ್ತಾ ಇದೆಯಾ?
2: ಹೌದು,
1: ರೇಡಿಯೋ
2: ವಾಯ್ಸ್ ರೇಡಿಯೋ ಮೂಲಕ.
1: ಹಾ,
2: ಹಲೋ,
1: ರೇಡಿಯೋದ ಮೂಲಕ ನನ್ನ ವಾಯ್ಸ್ ಸರಿಯಾಗಿ ಕೇಳ್ತಾ ಇದೆಯಾ?
2: ಸಾಫ್ಟ್ ಕೇಳ್ತಾ ಇದೆ. ಸಾಫ್ಟ್
1: ಸಾಫ್ಟ್ ಕೇಳ್ತಾ ಇದೆಯಾ? ಈಗ ಹೇಗಿದೆ?
2: ಹಲೋ,
1: ಈಗ ಹೇಗಿದೆ?
2: ಹಲೋ, ಈಗ
1: ಈಗ ಹೇಗಿದೆ?
2: ಈಗ ಕರೆಕ್ಟ್ ಆಗಿದೆ.
1: ವಾಯ್ಸ್ ಕರೆಕ್ಟ್ ಆಗಿದೆಯಾ?
2: ಹಲೋ ಹಲೋ
1: ಚಿನ್ನ.

0: ಮಾತಾಡಿ. ಈಗ ಹೇಗಿದೆ ನಮ್ಮ ಮಾತಾಡ್ತಿರುವಂತ ವಾಲ್ಯೂಮ್ ನಿಮ್ಗೆ ಸರಿಯಾಗಿ ಕೇಳ್ತಾ ಇದೆಯಾ? ಓಕೆ, ಕೇಳುಗರಾಗಿ ನಿಮ್ಗೆ ಸರಿಯಾಗಿ ಕೇಳ್ತಾ ಇದೆ. ಓಕೆ, ರೇಡಿಯೋದ ಮೂಲಕ ಸರಿ ನಿಮ್ಮ ವಾಯ್ಸ್ ಬರ್ತಾ ಇದೆಯಾ ಅಲ್ಲಿ?
1: ರೇಡಿಯೋದ ಮೂಲಕ ಪ್ರಶಾಂತ್ ಸರ್.

ನಾನು ಯಕ್ಷಗಾನ ಕಲಾವಿದ ಸೂರ್ಯಕುಮಾರ್ ಗೋವಿಂದ ಭಟ್. ನೀವು ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM.

ಹಾಯ್, ನಾನು ಗುರುಕಿರಣ್ ಮಾತಾಡ್ತಾ ಇದ್ದೀನಿ. ನೀವು ಕೇಳ್ತಾ ಇದ್ದೀರಾ ಸಾರಂಗ್ FM 107.8. ಇದು ಬಣ್ಣ ಬಣ್ಣದ ಬದುಕು.

0: ಪದಗಮ್ಮತ್ತು.
1: 107.8 FM ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.
2: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ಇದೇ ಭಾನುವಾರ ನಶಾಮುಕ್ತ ಯುವ ಫಾರ್ ವಿಕಸಿತ ಭಾರತ ಅಭಿಯಾನಕ್ಕೆ ಚಾಲನೆ ನೀಡಲಿರುವ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಭಾರತ ಮೊಬೈಲ್ ಕಾಂಗ್ರೆಸ್ 2026 ಹತ್ತನೇ ಆವೃತ್ತಿಯ ಧ್ಯೇಯವಾಕ್ಯ ಬಿಡುಗಡೆ ಮಾಡಿದ ಕೇಂದ್ರ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ. ಕೇರಳಂನಲ್ಲಿ ಭಾರಿ ಮಳೆ ಸಾಧ್ಯತೆ, 3 ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್. ಕಾಮನ್ವೆಲ್ತ್ ಕ್ರೀಡಾಕೂಟ, ಪದಕ ಪಟ್ಟಿಯಲ್ಲಿ ಐತಿಹಾಸಿಕ ಸಾಧನೆ ಮಾಡಿದ ಭಾರತ. ವಾರ್ತೆಗಳ ವಿವರ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇದೇ ಭಾನುವಾರ ನಶಾಮುಕ್ತ ಯುವ ಫಾರ್ ವಿಕಸಿತ ಭಾರತ ಅಭಿಯಾನಕ್ಕೆ ಚಾಲನೆ ನೀಡಲಿದ್ದಾರೆ. ಈ ಕುರಿತು ಮಾಹಿತಿ ನೀಡಿದ ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವೀಯ, ಉದ್ಘಾಟನಾ ಕಾರ್ಯಕ್ರಮದಲ್ಲಿ 1 ಕೋಟಿಗೂ ಹೆಚ್ಚು ಮಂದಿ ಭಾಗವಹಿಸಲಿದ್ದಾರೆ. ಕಾರ್ಯಕ್ರಮದ ವೇಳೆ ಭಾಗವಹಿಸುವವರು ನಶಾಮುಕ್ತ ಪ್ರತಿಜ್ಞೆ ಕೈಗೊಳ್ಳಲಿದ್ದಾರೆ ಎಂದು ತಿಳಿಸಿದ್ದಾರೆ. ಯುವ ಜನರು ಮಾದಕ ವಸ್ತುಗಳ ದುರ್ಬಳಕೆಯಿಂದ ದೂರವಿರುವಂತೆ ಉತ್ತೇಜಿಸುವ ಉದ್ದೇಶದಿಂದ ಈ ಅಭಿಯಾನವನ್ನು 100 ವಾರಗಳ ಕಾಲ ದೇಶಾದ್ಯಂತ ಆಂದೋಲನವಾಗಿ ನಡೆಸಲಾಗುವುದು. ಪ್ರತಿ ಭಾನುವಾರ ಯುವಕರ ನೇತೃತ್ವದಲ್ಲಿ ಜಾಗೃತಿ ಅಭಿಯಾನ, ಸಮುದಾಯ ರ್ಯಾಲಿಗಳು ಹಾಗೂ ನಶಾಮುಕ್ತ ಪ್ರತಿಜ್ಞೆ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುವುದು ಎಂದು ವಿವರಿಸಿದ್ದಾರೆ. ಮೈ ಭಾರತ್ ಸ್ವಯಂ ಸೇವಕರು, ರಾಷ್ಟ್ರೀಯ ಸೇವಾ ಯೋಜನೆ, ಯುವಕ ಸಂಘಗಳು, ಶಾಲೆಗಳು, ಕಾಲೇಜುಗಳು, ವಿಶ್ವವಿದ್ಯಾಲಯಗಳು, ಸ್ವಯಂ ಸೇವಾ ಸಂಸ್ಥೆಗಳು, ಕೈಗಾರಿಕಾ ಸಂಘಟನೆಗಳು ಹಾಗೂ ಆಧ್ಯಾತ್ಮಿಕ ಸಂಸ್ಥೆಗಳು ಅಭಿಯಾನದಲ್ಲಿ ಪಾಲ್ಗೊಳ್ಳಲಿವೆ ಎಂದು ಸಚಿವ ಡಾ ಮನ್ಸುಖ್ ಮಾಂಡವೀಯ ಮಾಹಿತಿ ನೀಡಿದ್ದಾರೆ. ಕೇಂದ್ರ ಸಂಪರ್ಕ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ ಅವರು ನವದೆಹಲಿಯಲ್ಲಿ ಭಾರತ ಮೊಬೈಲ್ ಕಾಂಗ್ರೆಸ್ ಐಎಂಸಿ 2026 ಹತ್ತನೇ ಆವೃತ್ತಿಯ ಧ್ಯೇಯವಾಕ್ಯವನ್ನು ಬಿಡುಗಡೆ ಮಾಡಿದರು. ಏಷ್ಯಾದ ಅತಿದೊಡ್ಡ ಡಿಜಿಟಲ್ ತಂತ್ರಜ್ಞಾನ ವೇದಿಕೆಯಾಗಿರುವ ಐಎಂಸಿ 2026 ಅಕ್ಟೋಬರ್ 7-10 ನವದೆಹಲಿಯಲ್ಲಿ ನಡೆಯಲಿದೆ. ದೂರಸಂಪರ್ಕ ಇಲಾಖೆ ಮತ್ತು ಭಾರತೀಯ ಸೆಲ್ಯುಲಾರ್ ಆಪರೇಟರ್ಸ್ ಅಸೋಸಿಯೇಷನ್ ಜಂಟಿಯಾಗಿ ಆಯೋಜಿಸಿರುವ ಐಎಂಸಿ 2026 ಜಾಗತಿಕ ತಂತ್ರಜ್ಞಾನ ನಾವೀನ್ಯಕಾರರು, ದೂರಸಂಪರ್ಕ ಸೇವಾದಾರರು, ನವೋದ್ಯಮಿಗಳು, ಸ್ಟಾರ್ಟ್ಅಪ್ಗಳು, ಹೂಡಿಕೆದಾರರು, ಸಂಶೋಧಕರು ಮತ್ತು ನೀತಿ ನಿರೂಪಕರು ಭಾಗವಹಿಸಲಿದ್ದಾರೆ. ಗಡಿಗಳಿಲ್ಲದೆ ವಿಸ್ತರಣೆ ಎಂಬ ಧ್ಯೇಯವಾಕ್ಯವು ಭಾರತದ ದೂರಸಂಪರ್ಕ ಆವಿಷ್ಕಾರಗಳು, ತಂತ್ರಜ್ಞಾನಗಳು ಮತ್ತು ಡಿಜಿಟಲ್ ಪರಿಹಾರಗಳನ್ನು ದೇಶದ ಗಡಿಗಳನ್ನು ಮೀರಿ ಜಾಗತಿಕ ಒಳಿತಿಗಾಗಿ ವಿಸ್ತರಿಸುವ ಮಹತ್ವಾಕಾಂಕ್ಷೆಯನ್ನು ಪ್ರತಿಬಿಂಬಿಸುತ್ತದೆ ಎಂದು ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ ಹೇಳಿದ್ದಾರೆ. ದೇಶೀಯವಾಗಿ ಅಭಿವೃದ್ಧಿಪಡಿಸಿದ ಆವಿಷ್ಕಾರಗಳನ್ನು ಜಾಗತಿಕ ಮಟ್ಟದಲ್ಲಿ ಪರಿಚಯಿಸುವುದು ಮತ್ತು ತಂತ್ರಜ್ಞಾನ ಮಾನದಂಡಗಳನ್ನು ರೂಪಿಸುವುದಕ್ಕೆ
3: ಬೇರೆ ಹೀಗೆ ಹೇಳ್ತಿದ್ಯಾ ಹೇಳಿದಲ್ಲಿ ಕೇಳ್ತಾ ಇದೀಯ? ನಾನು ಮಾತಾಡೋದು ಓಕೆ, ನೀವು ಮಾತಾಡಿದ್ರೆ ಹೇಳಿದಲ್ಲಿ ಕೇಳ್ತಿದ್ಯಾ? ಓಕೆ, ಸರಿ ಸರಿ ಸರಿ.
2: ಹಾಗೂ ಸಂವಹನ ಖಾತೆ ರಾಜ್ಯ ಸಚಿವ ಚಂದ್ರಶೇಖರ ಪೆಮ್ಮಸಾನಿ, ಕಳೆದ 1 ದಶಕದಲ್ಲಿ ಭಾರತದ ದೂರಸಂಪರ್ಕ ಕ್ಷೇತ್ರ ಅಭೂತಪೂರ್ವ ಬೆಳವಣಿಗೆ ಕಂಡಿದೆ. ದೇಶದ ದೂರಸಂಪರ್ಕ ಸಾಧನೆಗಳನ್ನು ಜಾಗತಿಕ ಮಟ್ಟದಲ್ಲಿ ಪ್ರದರ್ಶಿಸಲು ಭಾರತ ಮೊಬೈಲ್ ಕಾಂಗ್ರೆಸ್ ವೇದಿಕೆ ಒದಗಿಸುತ್ತಿದೆ ಎಂದು ಹೇಳಿದರು. ಸರ್ಕಾರ ಮತ್ತು ಉದ್ಯಮ ಕ್ಷೇತ್ರಗಳ ನಡುವಿನ ಸಹಯೋಗಕ್ಕೆ ಐಎಂಸಿ ವೇದಿಕೆಯಾಗಿದ್ದು, ಸ್ಟಾರ್ಟ್ಅಪ್ಗಳಿಗೆ ತಮ್ಮ ಆವಿಷ್ಕಾರಗಳನ್ನು ಪ್ರದರ್ಶಿಸಲು ಹಾಗೂ ಹೂಡಿಕೆದಾರರಿಗೆ ಭಾರತದ ಬೆಳೆಯುತ್ತಿರುವ ಡಿಜಿಟಲ್ ಪರಿಸರ ವ್ಯವಸ್ಥೆಗೆ ಬೆಂಬಲ ನೀಡಲು ಅವಕಾಶ ಕಲ್ಪಿಸುತ್ತದೆ ಎಂದು ಅವರು ತಿಳಿಸಿದರು. ಕೇರಳಂನ 3 ಜಿಲ್ಲೆಗಳಿಗೆ ಪ್ರತ್ಯೇಕವಾಗಿ ಭಾರೀ ಮಳೆಯಾಗುವ ಸಾಧ್ಯತೆಯ ಹಿನ್ನೆಲೆಯಲ್ಲಿ ಇಂದು ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. ಉತ್ತರ ಕೇರಳದ ಕೋಯಿಕ್ಕೋಡ್, ವಯನಾಡ್ ಮತ್ತು ಕಣ್ಣೂರು ಜಿಲ್ಲೆಗಳಲ್ಲಿ ಇಂದು ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. ಈ ಜಿಲ್ಲೆಗಳಲ್ಲಿ ಪ್ರತ್ಯೇಕವಾಗಿ ಅತಿ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ವಯನಾಡ್ ಜಿಲ್ಲೆಯಲ್ಲಿ ಇಂದು ಶಿಕ್ಷಣ ಸಂಸ್ಥೆಗಳಿಗೆ ರಜೆ ಘೋಷಿಸಲಾಗಿದೆ. 8 ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದ್ದು, ಪ್ರತ್ಯೇಕವಾಗಿ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ಮಧ್ಯರಾತ್ರಿಯಿಂದ ಕೇರಳಂನ ಬಹುತೇಕ ಎಲ್ಲ ಜಿಲ್ಲೆಗಳಲ್ಲಿ 5-15 mm ವರೆಗೆ ಮಳೆಯಾಗಿದೆ. ನಾಳೆ ಮತ್ತು ಶನಿವಾರ ಕೇರಳದಾದ್ಯಂತ ಮಳೆಯ ತೀವ್ರತೆ ಮತ್ತಷ್ಟು ಹೆಚ್ಚಾಗುವ ನಿರೀಕ್ಷೆ ಇದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
0: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಪರೀಕ್ಷಾ ಅಕ್ರಮಗಳನ್ನು ತಡೆಯಲು ಕಠಿಣ ದಂಡನೆಗಳು ಮತ್ತು ತೀವ್ರಗತಿ ನ್ಯಾಯಾಲಯಗಳನ್ನು ಪ್ರಸ್ತಾಪಿಸುವ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರೋಧಿ ಮಸೂದೆಯನ್ನು ಲೋಕಸಭೆಯು ಅಂಗೀಕರಿಸಿದೆ. ಈ ಮಸೂದೆಯು ಸಾರ್ವಜನಿಕ ಪರೀಕ್ಷೆಗಳ ಕಾಯಿದೆ 2024ಕ್ಕೆ ತಿದ್ದುಪಡಿ ತರಲು ಬಯಸುತ್ತದೆ. ಸಾರ್ವಜನಿಕ ಪರೀಕ್ಷೆಗಳ ತಿದ್ದುಪಡಿ ಮಸೂದೆ 2026 ಹಲವು ಪ್ರಮುಖ ನಿಬಂಧನೆಗಳನ್ನು ಒಳಗೊಂಡಿದ್ದು ಇದರಲ್ಲಿ 10 ವರ್ಷಗಳವರೆಗೆ ಜೈಲು ಶಿಕ್ಷೆ, 10 ಕೋಟಿ ರೂಪಾಯಿಗಳವರೆಗೆ ದಂಡ ಮತ್ತು ಅಪರಾಧಿಗಳ ಆಸ್ತಿ ಮುಟ್ಟುಗೋಲು ಹಾಕಿಕೊಳ್ಳುವಂತಹ ಕಠಿಣ ಶಿಕ್ಷೆಗಳು ಸೇರಿವೆ. ದಿನನಿತ್ಯದ ವಿಚಾರಣೆಗಾಗಿ ಪ್ರತಿಯೊಂದು ರಾಜ್ಯ ಸರ್ಕಾರ ಮತ್ತು ಕೇಂದ್ರಾಡಳಿತ ಪ್ರದೇಶದ ಆಡಳಿತವು ವಿಶೇಷ ತೀವ್ರಗತಿ ನ್ಯಾಯಾಲಯಗಳನ್ನು ಸ್ಥಾಪಿಸುವುದನ್ನು ಈ ಶಾಸನವು ಕಡ್ಡಾಯಗೊಳಿಸುತ್ತದೆ. ಮಸೂದೆಯ ಮೇಲಿನ ಚರ್ಚೆಗೆ ಉತ್ತರಿಸಿದ ಸಿಬ್ಬಂದಿ, ಸಾರ್ವಜನಿಕ ಕುಂದುಕೊರತೆಗಳು ಮತ್ತು ಪಿಂಚಣಿ ಇಲಾಖೆಯ ರಾಜ್ಯ ಸಚಿವ ಡಾ ಜಿತೇಂದ್ರ ಸಿಂಗ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಗಳಲ್ಲಿ ಕಾನೂನನ್ನು ಇನ್ನಷ್ಟು ಕಠಿಣಗೊಳಿಸಲು ಮತ್ತು ಶೀಘ್ರ ನ್ಯಾಯವನ್ನು ಖಚಿತಪಡಿಸಿಕೊಳ್ಳಲು ಈ ತಿದ್ದುಪಡಿಯನ್ನು ತರಲಾಗಿದೆ ಎಂದು ಹೇಳಿದರು. ಮಸೂದೆ ಅಂಗೀಕಾರಗೊಂಡ ನಂತರ ಲೋಕಸಭೆ ಸದನವನ್ನು ಇಂದು ಬೆಳಿಗ್ಗೆ 11 ಗಂಟೆಯವರೆಗೆ ಮುಂದೂಡಲಾಯಿತು. ರಾಜ್ಯಸಭೆಯು ರಾಷ್ಟೀಯ ಗೌರವಕ್ಕೆ ಅಪಮಾನ ತಡೆ 2026 ಅಂಗೀಕರಿಸಿದೆ. ಈ ಮಸೂದೆಯು ರಾಷ್ಟೀಯ ಗೌರವಕ್ಕೆ ಅಪಮಾನ ತಡೆ ಕಾಯ್ದೆ 1971 ಮತ್ತಷ್ಟು ತಿದ್ದುಪಡಿ ಮಾಡಲಿದೆ. ಪ್ರಸ್ತಾವಿತ ಶಾಸನವು ರಾಷ್ಟ್ರಗೀತೆ ಜನಗಣ ಮನಕ್ಕೆ ಇರುವಂತೆಯೇ ವಂದೇ ಮಾತರಂಗೂ ಕಾನೂನುಬದ್ಧ ರಕ್ಷಣೆಯನ್ನು ನೀಡಲಿದೆ. ಈ ಅಪರಾಧಗಳು 3 ವರ್ಷಗಳವರೆಗೆ ಜೈಲು ಶಿಕ್ಷೆ, ದಂಡ ಅಥವಾ ಎರಡನ್ನೂ ವಿಧಿಸಬಹುದಾದ ಶಿಕ್ಷಾರ್ಹ ಅಪರಾಧಗಳಾಗಿವೆ. ಮಸೂದೆ ಅಂಗೀಕಾರಗೊಂಡ ನಂತರ ರಾಜ್ಯಸಭೆಯನ್ನು ಇಂದು ಬೆಳಿಗ್ಗೆ 11 ಗಂಟೆಯವರೆಗೆ ಮುಂದೂಡಲಾಯಿತು. ನಾವೀನ್ಯತೆ, ಸಂಶೋಧನೆ ಮತ್ತು ಅಭಿವೃದ್ಧಿ, ಉದ್ಯಮಶೀಲತೆ ಹಾಗೂ ಜಾಗತಿಕವಾಗಿ ಸ್ಪರ್ಧಾತ್ಮಕ ಉತ್ಪಾದನೆಯು ಭಾರತದ ಮುಂದಿನ ಹಂತದ ಆರ್ಥಿಕ ಬೆಳವಣಿಗೆಯನ್ನು ನಿರ್ಧರಿಸಲಿದೆ ಎಂದು ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಿನ್ನೆ ನಡೆದ 22ನೇ JRD ಟಾಟಾ ಸ್ಮಾರಕ ಉಪನ್ಯಾಸ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಅವರು, ಭಾರತ ಶ್ರೇಷ್ಠತೆಯತ್ತ ಮುನ್ನಡೆಯಬೇಕು. ಮೇಡ್ ಇನ್ ಇಂಡಿಯಾ ಉತ್ಪನ್ನಗಳು ಗುಣಮಟ್ಟ, ನಾವೀನ್ಯತೆ ಮತ್ತು ಸ್ಪರ್ಧಾತ್ಮಕತೆಯ ಮೂಲಕ ಜಾಗತಿಕ ಮನ್ನಣೆ ಗಳಿಸುವಂತೆ ನೋಡಿಕೊಳ್ಳಬೇಕು ಎಂದು ಹೇಳಿದರು. ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ ಅವರು ಪಶ್ಚಿಮ ಬಂಗಾಳದ ಸಂಸದರು ಕ್ಷಯರೋಗ ನಿರ್ಮೂಲನೆಗಾಗಿ ಜನಾಂದೋಲನವನ್ನು ಮುನ್ನಡೆಸುವಂತೆ ಕರೆ ನೀಡಿದ್ದಾರೆ. ನವದೆಹಲಿಯ ವಿಸ್ತರಿತ ಸಂಸತ್ ಭವನದ ಆವರಣದಲ್ಲಿ ನಡೆದ ಮುಂಗಾರು ಅಧಿವೇಶನದ ಹಿನ್ನೆಲೆಯಲ್ಲಿ ಪಶ್ಚಿಮ ಬಂಗಾಳದ ಸಂಸದರೊಂದಿಗೆ ನಡೆದ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಕಾಮನ್ವೆಲ್ತ್ ಕ್ರೀಡಾಕೂಟದ ಪ್ಯಾರಾ ಅಥ್ಲೆಟಿಕ್ಸ್ನಲ್ಲಿ ಭಾರತ ಐತಿಹಾಸಿಕ ಸಾಧನೆ ಮಾಡಿದೆ. ಪುರುಷರ 100 ಮೀಟರ್ T47 ವಿಭಾಗದ ಫೈನಲ್ನಲ್ಲಿ ದಿಲೀಪ್ ಮಹಾದು ಗಾಯಕ್ ಚಿನ್ನದ ಪದಕ ಹಾಗೂ ಮೊಹಮ್ಮದ್ ಬಾಸಿಲ್ ಮೊರ್ಸಿಂಗ್ ನಕತ್ ಬೆಳ್ಳಿ ಪದಕ ಗೆದ್ದು ಭಾರತಕ್ಕೆ ಐತಿಹಾಸಿಕ 1-2 ಸ್ಥಾನ ತಂದುಕೊಟ್ಟಿದ್ದಾರೆ. ದಿಲೀಪ್ ಮಹಾದು ಗಾಯಕ್ 10.71 ಸೆಕೆಂಡ್ಗಳಲ್ಲಿ ಗುರಿ ತಲುಪಿ ಕ್ರೀಡಾಕೂಟದ ದಾಖಲೆ ಹಾಗೂ ಈ ಋತುವಿನ ಶ್ರೇಷ್ಠ ಸಾಧನೆಯೊಂದಿಗೆ ಚಿನ್ನ ಗೆದ್ದರು. ಬಾಸಿಲ್ 10.83 ಸೆಕೆಂಡ್ಗಳಲ್ಲಿ ಗುರಿ ತಲುಪಿ ಬೆಳ್ಳಿ ಪದಕ ಪಡೆದರು. ಇಂಗ್ಲೆಂಡ್ನ ಕೆವಿನ್ ಸ್ಯಾಂಟೋಸ್ 10.85 ಸೆಕೆಂಡ್ಗಳಲ್ಲಿ ಕಂಚಿನ ಪದಕ ಗೆದ್ದರು. ಪುರುಷರ ಲಾಂಗ್ ಜಂಪ್ನಲ್ಲಿ ಮುರಳಿ ಶ್ರೀಶಂಕರ್ ಬೆಳ್ಳಿ ಪದಕ ಗೆದ್ದಿದ್ದು ದಿನದ ಆರಂಭದಲ್ಲೇ ಭಾರತಕ್ಕೆ ಮೊದಲ ಪದಕ ತಂದುಕೊಟ್ಟಿದ್ದರು. ಈ ಮೂಲಕ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ 2 ಪದಕ ಗೆದ್ದ ಮೊದಲ ಭಾರತೀಯ ಪುರುಷರ ಲಾಂಗ್ ಜಂಪ್ ಕ್ರೀಡಾಪಟು ಎಂಬ ಹೆಗ್ಗಳಿಕೆಗೆ ಶ್ರೀಶಂಕರ್ ಪಾತ್ರರಾಗಿದ್ದಾರೆ. ಗ್ಲಾಸ್ಗೋ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾರತಕ್ಕೆ ಇದು 3ನೇ ಚಿನ್ನದ ಪದಕವಾಗಿದೆ. ಮೀರಾಬಾಯಿ ಚಾನು ಮಹಿಳೆಯರ 48 ಕೆಜಿ ವೇಟ್ ಲಿಫ್ಟಿಂಗ್ನಲ್ಲಿ ಹಾಗೂ ಶರ್ಮಿಳಾ ಧನಕರ್ ಮಹಿಳೆಯರ ಶಾರ್ಟ್ಪುಟ್ F57 ಪ್ಯಾರಾ ಅಥ್ಲೆಟಿಕ್ಸ್ ವಿಭಾಗದಲ್ಲಿ ಚಿನ್ನ ಗೆದ್ದಿದ್ದಾರೆ. ಈ 3 ಪದಕಗಳೊಂದಿಗೆ ಪದಕ ಪಟ್ಟಿಯಲ್ಲಿ ಭಾರತ 8ನೇ ಸ್ಥಾನಕ್ಕೇರಿದ್ದು ಒಟ್ಟು ಪದಕಗಳ ಸಂಖ್ಯೆ 15ಕ್ಕೆ ತಲುಪಿದೆ. ಭಾರತ 3 ಚಿನ್ನ, 9 ಬೆಳ್ಳಿ ಹಾಗೂ 3 ಕಂಚಿನ ಪದಕಗಳನ್ನು ಗೆದ್ದಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇದೇ ಭಾನುವಾರ ನಶಾಮುಕ್ತ ಯುವ ಫಾರ್ ವಿಕಸಿತ ಭಾರತ ಅಭಿಯಾನಕ್ಕೆ ಚಾಲನೆ ನೀಡಲಿರುವ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಭಾರತ ಮೊಬೈಲ್ ಕಾಂಗ್ರೆಸ್ 2026 10ನೇ ಆವೃತ್ತಿಯ ಧ್ಯೇಯವಾಕ್ಯ ಬಿಡುಗಡೆ ಮಾಡಿದ ಕೇಂದ್ರ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ. ಕೇರಳಂನಲ್ಲಿ ಭಾರೀ ಮಳೆ ಸಾಧ್ಯತೆ, 3 ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್. ಕಾಮನ್ವೆಲ್ತ್ ಕ್ರೀಡಾಕೂಟ ಪದಕ ಪಟ್ಟಿಯಲ್ಲಿ ಐತಿಹಾಸಿಕ ಸಾಧನೆ ಮಾಡಿದ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ.

0: ನಮಸ್ಕಾರ ಕೇಳುಗರೆ, ಕೇಳ್ತಾ ಇರುವುದು ಇದು ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು. ಇಂದಿನ ಅಡುಗೆ ಮನೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ಮಾತಾಡ್ತಾ ಇರೋದು ನಾ ನಿಮ್ಮ ಆರ್ಜೆ ಸೈಫುಲ್ಲಾ ಕುತ್ತಾರ್. ಕೇಳುಗರೆ, ಪ್ರತಿ ಗುರುವಾರ ಮತ್ತು ಶುಕ್ರವಾರ ಬೆಳಿಗ್ಗೆ ಇದೇ ಸಮಯಕ್ಕೆ 8:15 ಮತ್ತು ಮರುಪ್ರಸಾರದಲ್ಲಿ 1:30 ಈ ವಿಶೇಷ ಸರಣಿ ಕಾರ್ಯಕ್ರಮ ಮೂಡಿಬರುತ್ತೆ. ವಿಶೇಷ ಆಹಾರ ಖಾದ್ಯಗಳ ಬಗ್ಗೆ, ಆಹಾರ ವೈವಿಧ್ಯದ ಬಗ್ಗೆ, ಸಾಂಪ್ರದಾಯಿಕ ಅಡಿಗೆಗಳು ಇದಕ್ಕೆ ಸಂಬಂಧಪಟ್ಟು ಮತ್ತು ಅಡುಗೆ ಟಿಪ್ಸ್ಗಳೊಂದಿಗೆ ಈ ಒಂದು ಕಾರ್ಯಕ್ರಮ ಮೂಡಿಬರುತ್ತೆ. ಈ ಕಾರ್ಯಕ್ರಮದಲ್ಲಿ ನೀವು ಕೂಡ ಭಾಗವಹಿಸಬಹುದು, ನಿಮ್ಮ ವಿಶೇಷ ಆಹಾರ ಖಾದ್ಯದ ಬಗ್ಗೆ ನಮ್ಮ ಜೊತೆಗೆ ಕೂಡ ಹಂಚಿಕೊಳ್ಳಬಹುದು. ಕೇಳುಗರೆ, ಈ ಅಡುಗೆ ಮನೆ ಕಾರ್ಯಕ್ರಮದಲ್ಲಿ ಒಂದಿಷ್ಟು ತಂಬುಳಿಯ ಬಗ್ಗೆ, ಒಂದಿಷ್ಟು ಬೇಸಿಗೆ ಪಾನೀಯಕ್ಕೆ ಸಂಬಂಧಪಟ್ಟ ಹಾಗೆ ಬಹಳಷ್ಟು ಮಾಹಿತಿಯನ್ನು ಕೊಡುವಂತ ಪ್ರಯತ್ನವನ್ನ ಮಾಡಿದ್ದೀವಿ. ಈ ಬೇಸಿಗೆ ಅಂದಮೇಲೆ ಪ್ರತಿದಿನವೂ ಕೂಡ ಬಿಸಿಲಿನ ಝಳ ಹೆಚ್ಚುತ್ತಾ ಹೋಗ್ತಾ ಇರುತ್ತೆ. ಸೊ ಇದರಿಂದಾಗಿ ಇಲ್ಲದ ಆರೋಗ್ಯ ಸಮಸ್ಯೆಗಳು ಕೂಡ ನಮಗೆ ಕಂಡು ಬರುತ್ತೆ. ಸೊ ಅದರಲ್ಲಂತೂ ಈ ಸಮಯದಲ್ಲಿ ಮನೆಯ ಹೊರಗಿನ ಆಹಾರವನ್ನು ಸೇವನೆ ಮಾಡಿದರೆ ನಮಗೆ ಒಂದಿಷ್ಟು ಸಮಸ್ಯೆಗಳು ಕೂಡ ಕಟ್ಟಿಟ್ಟ ಬುತ್ತಿನೇ. ಈ ದೇಹದ ಉಷ್ಣಾಂಶವನ್ನು ಹೆಚ್ಚು ಮಾಡುವಂತಹ ಆಹಾರವನ್ನು ಅಪ್ಪಿತಪ್ಪಿ ಸೇವನೆ ಮಾಡಿಬಿಟ್ರು ಕೂಡ ಬಾಯಿಯಲ್ಲಿ ಗುಳ್ಳೆಗಳು, ಹೊಟ್ಟೆಯಲ್ಲಿ ಅಲ್ಸರ್, ಈ ರೀತಿಯ ಸಮಸ್ಯೆಗಳು ಕೂಡ ಸಾಮಾನ್ಯವಾಗಿ ಕಂಡುಬರುತ್ತೆ. ಈ ರೀತಿಯ ಕಂಡುಬರುವಂತಹ ಸಮಸ್ಯೆಗಳು ಕೇವಲ ತಾತ್ಕಾಲಿಕ ಮಾತ್ರ ಕೂಡ ಆಗಿರುವುದಿಲ್ಲ, ಬದಲಾಗಿ ದೀರ್ಘಕಾಲದವರೆಗೆ ಕಾಡುವಂತಹ ಆರೋಗ್ಯ ಸಮಸ್ಯೆ ಕೂಡ ಆಗಿರುತ್ತೆ. ಹಾಗಾಗಿ ನಾವು ನಮ್ಮ ಆಹಾರ ಪದ್ಧತಿಯ ಬಗ್ಗೆ ಹೆಚ್ಚು ಜಾಗರೂಕತೆ ವಹಿಸುವ ಜೊತೆಗೆ ನಮ್ಮ ಆರೋಗ್ಯ ರಕ್ಷಣೆಯನ್ನು ಸಹ ಮಾಡಿಕೊಳ್ಬೇಕು. ಈ ಸಂಜೆಯ ಸಮಯದಲ್ಲೂ ಕೂಡ ಮನೆಯ ಹೊರಗಿನ ರಸ್ತೆ ಬದಿಯ ತಿಂಡಿ ತಿನಿಸನ್ನು ತಿನ್ನುವ ಅಭ್ಯಾಸವನ್ನು ಕೂಡ ಕೈಬಿಡಬೇಕು. ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ತಾವರೆಯಿಂದ ಬಗೆ ಬಗೆ ಖಾದ್ಯಗಳು, ಸೊ ಇದಕ್ಕೆ ಸಂಬಂಧಪಟ್ಟು ಮಾಹಿತಿಯನ್ನು ಕೊಡಲಿಕ್ಕಿದ್ದಾರೆ SDM ಕಾಲೇಜು ಮಂಗಳೂರು BCA ವಿಭಾಗದ ಮಾಜಿ ಸಹಾಯಕ ಪ್ರಾಧ್ಯಾಪಕರು ಆಗಿರುವಂತಹ ಸ್ನೇಹ ಭಟ್ ಇವರು. ಬಹುಶಃ ಇವರ ಬಗ್ಗೆ ತುಂಬಾ ಮಂದಿಗೆ ಪರಿಚಯ ಇರಬಹುದು. ಈ ಕೆಸರಿನಲ್ಲಿ ಬೆಳೆಯುವ ತಾವರೆಯನ್ನ ಮನೆಯಲ್ಲಿ ಬೆಳೆಸುವ ಪ್ರಯೋಗಕ್ಕೆ ಕೈಹಾಕಿ ಇವರು ಯಶಸ್ವಿ ಕೂಡ ಆಗಿದ್ದಾರೆ. ಸುಮಾರು ವರ್ಷಗಳಿಂದ ತಾವರೆ ಸೇರಿದಂತೆ ವಿವಿಧ ಹೂಗಳ ತೋಟ ಮಾಡಿ ಇವರು ಯಶಸ್ವಿ ಕೂಡ ಆಗಿದ್ದಾರೆ. ಮನೆಯ ಮಾಳಿಗೆಯಲ್ಲೇ ಸಾವಯವ ಪದ್ಧತಿಯ ಮೂಲಕ ಮಿನಿ ತೋಟವನ್ನೇ ನಿರ್ಮಿಸಿಬಿಟ್ಟಿದ್ದಾರೆ. ಅಲ್ಪ ಜಾಗದಲ್ಲಿಯೇ ಬಗೆ ಬಗೆಯ ತರಕಾರಿಯನ್ನ, ಹೂಗಳನ್ನ, ಔಷಧೀಯ ಸಸ್ಯಗಳನ್ನ ಬೆಳೆಸಿ ಕೃಷಿ ಚಟುವಟಿಕೆಯಲ್ಲಿ ಕೂಡ ತೊಡಗಿಸಿಕೊಂಡಿದ್ದಾರೆ. ಹಾಗಾಗಿ ಇವತ್ತಿನ ಈ ಅಡುಗೆ ಮನೆ ಕಾರ್ಯಕ್ರಮದಲ್ಲಿ ಇವರು ತಾವರೆ ಹೂವಿನ ದಳಗಳಿಂದ ಮಾಡುವಂತಹ ಹರ್ಬಲ್ ಟೀ ಹೇಗೆ ಮಾಡುವುದು, ಅದರ ಪ್ರಯೋಜನಗಳು ಏನೇನು, ಕಮಲದ ಗಡ್ಡೆಯ ಸೇವನೆ ಮತ್ತು ಅದರ ಪ್ರಯೋಜನಗಳು, ತಾವರೆಗಡ್ಡೆಯ ಪಲ್ಯ, ತಾವರೆಗಡ್ಡೆಯ ಕ್ರಿಪ್ಸಿ ಚಿಪ್ಸ್, ಹೀಗೆ ತಾವರೆಯಿಂದ ಯಾವ ರೀತಿಯಲ್ಲಿ ಬಗೆ ಬಗೆಯ ಖಾದ್ಯಗಳನ್ನು ಮಾಡಬಹುದು ಎಂಬುದನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸಿಕೊಡಲಿದ್ದಾರೆ. ಕೇಳ್ತಾ ಬರೋಣ.
1: ತಾವರೆ ಹೂವಿನ ದಳಗಳಿಂದ ಮಾಡಿದ ಹರ್ಬಲ್ ಟೀ. ಸಾಮಾನ್ಯವಾಗಿ ನಾವು ತುಳಸಿ ಟೀ, ಮಜ್ಜಿಗೆ ಸೊಪ್ಪಿನ ಟೀ, ಗ್ರೀನ್ ಟೀ ಇದನ್ನೆಲ್ಲ ಸವಿದಿರ್ತೇವೆ ಅಥವಾ ಮಾಡಿರ್ತೇವೆ. ಆದರೆ ತಾವರೆ ಹೂವಿನ ದಳಗಳಿಂದ ಮಾಡಿದ ಹರ್ಬಲ್ ಟೀ ತುಂಬಾ ವಿಶೇಷವಾದದ್ದು. ಹಾಗಿದ್ರೆ ಇದನ್ನ ಮಾಡೋದು ಯಾವ ರೀತಿ ಅಂತ ಇದೀಗ ತಿಳ್ಕೊಳ್ಳೋಣ. ಒಂದು ಪಾತ್ರೆಯಲ್ಲಿ ಒಂದು ಲೋಟ ನೀರನ್ನ ಹಾಕಿ ಕುದಿಯಲು ಇಡಬೇಕು. ಅದು ಕುದಿಯುವ ಸಮಯಕ್ಕೆ ನಾವು ತಾವರೆ ಹೂವಿನಿಂದ ದಳಗಳನ್ನು ಬೇರ್ಪಡಿಸಿ ಅದನ್ನು ಚೆನ್ನಾಗಿ ತೊಳ್ಕೊಂಡು ಸ್ವಚ್ಛ ಮಾಡಿಡಬೇಕು. ನೀರು ಕುದಿಯುವಾಗ ಈ ದಳಗಳನ್ನು ಆ ನೀರಿಗೆ ಹಾಕಿ ಅದನ್ನು ಕೂಡ ಕುದಿಸಿಕೊಳ್ಬೇಕು. ಸ್ವಲ್ಪ ಹೊತ್ತಾದ ಮೇಲೆ ಸ್ಟವ್ ಆಫ್ ಮಾಡಿ ಆ ಟೀಯನ್ನು ನಾವು ಸೋಸ್ಕೊಳ್ಬೇಕು. ಸೋಸಿದ ನಂತರ ಆ ಹರ್ಬಲ್ ಟೀಗೆ ನಾವು ಜೇನು ಅಥವಾ ಬೆಲ್ಲವನ್ನು ಹಾಕಿ ಅದನ್ನು ಸವಿಬಹುದು. ಅತ್ಯಂತ ಸುಲಭ, ಸರಳವಾಗಿ ಹಾಗೂ ಬೇಗ ತಯಾರಿಸಬಹುದಾದಂತಹ ಉತ್ಕೃಷ್ಟ ಪೇಯ ತಾವರೆ ಹೂವಿನ ದಳಗಳ ಹರ್ಬಲ್ ಟೀ. ಈ ಹರ್ಬಲ್ ಟೀಯನ್ನ ಸೇವಿಸುವುದರಿಂದ ಆಗುವ ಪ್ರಯೋಜನಗಳು ಯಾವುದೆಲ್ಲ ಅಂತ ಇದೀಗ ತಿಳ್ಕೊಳ್ಳೋಣ. ತೂಕ ನಿರ್ವಹಣೆಯಲ್ಲಿ ಬಹಳ ಪ್ರಯೋಜನಕಾರಿಯಾಗಿದೆ. ಚಯಾಪಚಯ ಕ್ರಿಯೆ ವೃದ್ಧಿಯಾಗುತ್ತೆ. ಮೂತ್ರವರ್ಧಕವಾಗಿ ಕೂಡ ಪರಿಣಾಮವನ್ನ ಬೀರುವಂತಹದ್ದು ಇದು. ಯಾಕೆಂತಂದ್ರೆ ಕಮಲದ ಸಸ್ಯದಲ್ಲಿ ಆಲ್ಕಲಾಯ್ಡ್ಸ್, ಫ್ಲೇವನಾಯ್ಡ್ಸ್ ಮತ್ತು ಪಾಲಿಫಿನಾಲ್ಗಳು ಇರೋದ್ರಿಂದ ಬೇರೆ ಬೇರೆ ರೀತಿಯಾದಂತಹ ಫೈಟೋಕೆಮಿಕಲ್ಸ್ ಗಳನ್ನ ಕೂಡ ಇದು ಹೊಂದಿರೋದ್ರಿಂದ ಇದು ನರಮಂಡಲದ ಮೇಲೆ ತುಂಬಾ ಪ್ರಭಾವ ಬೀರುತ್ತೆ. ವಿಶ್ರಾಂತಿ ಕೊಡ್ಲಿಕ್ಕೆ ಕೂಡ ಇದು ಅನುಕೂಲ ಆಗುತ್ತೆ. ಅದಲ್ಲದೆ ಜೀರ್ಣಕ್ರಿಯೆಯಲ್ಲಿ ಕೂಡ ತುಂಬಾ ಪ್ರಯೋಜನವನ್ನು ಹೊಂದಿದೆ. ಕೊಲೆಸ್ಟ್ರಾಲ್ ಮತ್ತೆ ರಕ್ತದೊತ್ತಡದ ನಿರ್ವಹಣೆ ಅಥವಾ ನಿಯಂತ್ರಣ ಕೂಡ ಇದು ಮಾಡುತ್ತೆ. ಉರಿಯೂತ ನಿವಾರಕ ಕೂಡ ಹೌದು. ಹಾಗಿದ್ರೆ ಇನ್ನೇನ್ ತಡ, ನಮಗೆ ಸಿಗುವಂತಹ ತಾವರೆ ದಳಗಳನ್ನ ಅಥವಾ ಹೂವನ್ನ ತಗೊಂಡು ಅದರಿಂದ ಈ ಉತ್ಕೃಷ್ಟವಾದಂತಹ ಹರ್ಬಲ್ ಟೀಯನ್ನ ಮಾಡಿ ಸವಿಯೋಣ.
0: ಶ್ರೋತೃಗಳೇ, ತಾವರೆ ಹೂವಿನ ದಳಗಳಿಂದ ಮಾಡುವಂತಹ ಹರ್ಬಲ್ ಟೀ ಮತ್ತು ಅದರ ಪ್ರಯೋಜನಗಳು, ಸೊ ಅದರ ಬಗ್ಗೆ ಕೇಳಿದ್ರೆ, ಇದೀಗ ಇವರು ಕಮಲದ ಗಡ್ಡೆಯ ಸೇವನೆ ಮತ್ತು ಅದರ ಪ್ರಯೋಜನ ಮತ್ತು ತಾವರೆ ಗಡ್ಡೆಯ ಪಲ್ಯ ಇದಕ್ಕೆ ಸಂಬಂಧಪಟ್ಟಂತಹ ಒಂದಿಷ್ಟು ಮಾಹಿತಿಯನ್ನು ಕೂಡ ಕೊಡ್ತಾರೆ, ಕೇಳಿ.
1: ಕಮಲದ ಗಡ್ಡೆಯನ್ನ ಕಮಲ್ ಕಾಕಡಿ ಅಥವಾ ನಾದ್ರು ಅಂತಾನು ಕರೀತಾರೆ. ಇದರ ಸೇವನೆಯಿಂದ ಬಹಳಷ್ಟು ಪ್ರಯೋಜನಗಳಿವೆ, ಅವು ಯಾವುದು ಅಂತ ಇದೀಗ ನೋಡೋಣ. ಇದೊಂದು ಪೌಷ್ಟಿಕ ಭರಿತ ಆಹಾರ, ಯಾಕೆಂದ್ರೆ ಕಬ್ಬಿಣ, ವಿಟಮಿನ್ ಸಿ, ಫೈಬರ್, ಪೊಟ್ಯಾಷಿಯಂನಂತಹ ಪೋಷಕಾಂಶಗಳ ಆಗರವೇ ಈ ಕಮಲದ ಕಾಂಡ. ಅದಲ್ಲದೆ ಜೀರ್ಣಕ್ರಿಯೆಯಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಲ್ಲಿ ಕೂಡ ಇದು ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಅದಲ್ಲದೆ ನೈಸರ್ಗಿಕವಾಗಿ ರಕ್ತದೊತ್ತಡವನ್ನ ನಿಯಂತ್ರಣ ಮಾಡುತ್ತೆ. ಚರ್ಮದ ಕುರಿತಾದ ಯಾವುದೇ ರೀತಿಯಾದಂತಹ ಸಮಸ್ಯೆಗಳಿದ್ರೆ, ಅಲರ್ಜಿಗಳಿದ್ರೂ ಕೂಡ ಇದರಿಂದ ಪ್ರಯೋಜನ ಸಿಗುತ್ತೆ. ತೂಕ ನಿರ್ವಹಣೆಯಲ್ಲಿ ಕೂಡ ಬಹಳ ಪ್ರಯೋಜನಕಾರಿಯಾಗಿದೆ. ಹಾಗಿದ್ರಿಂದ ನಿಮಗೇನಾದರೂ ತಾವರೆಯ ಗಡ್ಡೆ ಸಿಕ್ತು ಅಂತಂದ್ರೆ ತಪ್ಪದೆ ನೀವು ಇದರ ಸಾಂಬಾರ್ ಪಲ್ಯ ಮಾಡಿ ಸವಿದು ಆನಂದಿಸಿ. ತಾವರೆ ಗಡ್ಡೆಯಿಂದ ಮಾಡಿದ ಪಲ್ಯ, ನಾವು ಯಾವ ರೀತಿಯಲ್ಲಿ ಬಾಳೆಕಾಯಿ ಪಲ್ಯ, ಕೆಸವಿನ ಕಾಲಿನ ಪಲ್ಯ, ಆಲೂಗಡ್ಡೆ ಪಲ್ಯ, ಹಲಸಿನಕಾಯಿ ಪಲ್ಯ ಮಾಡ್ತೇವೆ, ಅದೇ ರೀತಿಯಲ್ಲಿ ತಾವರೆ ಗಡ್ಡೆಯಿಂದ ಕೂಡ ಪಲ್ಯವನ್ನ ಮಾಡಬಹುದು. ತಾವರೆ ಗಿಡದಲ್ಲಿ ಸಿಗುವಂತಹ ಗಡ್ಡೆಯನ್ನ ತಗೊಂಡು ಬಂದು ಅದನ್ನು ಚೆನ್ನಾಗಿ ತೊಳೆದು ಸ್ವಚ್ಛ ಮಾಡಿ ಚಿಕ್ಕ ಚಿಕ್ಕ ತುಂಡುಗಳಾಗಿ ಮಾಡಿಡಬೇಕು. ನಂತರ ಒಂದು ಬಾಣಲೆಯಲ್ಲಿ ಈ ತುಂಡು ಮಾಡಿದ ಭಾಗಗಳನ್ನ ಹಾಕಿ ಸ್ವಲ್ಪ ನೀರು ಹಾಕಿ ಕುದಿಸಬೇಕು. ಕುದಿಸುವಾಗ ರುಚಿಗೆ ತಕ್ಕಷ್ಟು ಉಪ್ಪು, ಮೆಣಸಿನ ಪುಡಿ, ಮಸಾಲೆ ಹುಡಿ, ಸಾಂಬಾರ್ ಮಸಾಲೆ ಅಥವಾ ಸಾರಿನ ಮಸಾಲೆಯನ್ನ ಕೂಡ ಹಾಕಬಹುದು. ಸ್ವಲ್ಪ ಬೆಲ್ಲ, ಸ್ವಲ್ಪ ಹುಳಿ, ಹುಳಿಯ ರಸ ಕೂಡ ಹಾಕಬಹುದು. ಇದನ್ನೆಲ್ಲ ಹಾಕಿ ಕುದಿ ಬರುವಷ್ಟು, ಬೇಯುವಷ್ಟು ಇದನ್ನ ಬೇಯಿಸಬೇಕು. ಪಲ್ಯ ಬೇಯ್ತಾ ಇರುವಾಗ ಸ್ವಲ್ಪ ಕಾಯಿ ತುರಿ ಹಾಕಿದಲ್ಲಿ ಪಲ್ಯದ ರುಚಿ ಮತ್ತಷ್ಟು ಹೆಚ್ಚುತ್ತೆ. ಪಲ್ಯ ಬೆಂದ ನಂತರ ಒಗ್ಗರಣೆಗಾಗಿ ಒಂದು ಚಿಕ್ಕ ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ, ಉದ್ದಿನ ಬೇಳೆ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಇನ್ನು ಪರಿಮಳಕ್ಕಾಗಿ ಬೆಳ್ಳುಳ್ಳಿಯನ್ನ ಕೂಡ ಸೇರಿಸಿ ಒಗ್ಗರಣೆಗೆ ರೆಡಿ ಮಾಡಬಹುದು. ಒಗ್ಗರಣೆ ರೆಡಿಯಾದ ಮೇಲೆ ಪಲ್ಯದ ಮೇಲೆ ಹಾಕಿ ಚಪಾತಿ ಜೊತೆ, ಅನ್ನದ ಜೊತೆ, ದೋಸೆ ಜೊತೆ ಈ ಪಲ್ಯವನ್ನ ಸವಿಲಿಕ್ಕೆ ರೆಡಿಯಾಗುತ್ತೆ.
0: ಶ್ರೋತೃಗಳೇ, ಕೇಳಿದ್ರಿ ಅಲ್ವಾ, ತಾವರ ಗಡ್ಡೆಯ ಪಲ್ಯ ತುಂಬಾ ಚೆನ್ನಾಗಿರುತ್ತಂತೆ, ಹಾಗೆ ರುಚಿಕರವಾಗಿರುತ್ತೆ. ಸೊ ಇದನ್ನ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ಹಾಗೆಯೇ ನಮಗೆ ನಿಮ್ಮ ಅಭಿಪ್ರಾಯವನ್ನು ಕೂಡ ತಿಳಿಸಿಕೊಡಿ. ಹಾಗೆಯೇ ಇದೀಗ ತಾವರ ಗಡ್ಡೆಯ ಕ್ರಿಪ್ಸಿ ಚಿಪ್ಸ್ ಅಂತ ಇರುತ್ತೆ, ಸೊ ಅದನ್ನು ಕೂಡ ಹೇಗೆ ಮಾಡುವುದು ಅಂತ ತಿಳಿಸಿಕೊಡ್ತಿದ್ದಾರೆ, ಕೇಳಿ.
1: ತಾವರೆ ಗಡ್ಡೆಯ ಕ್ರಿಸ್ಪಿ ಚಿಪ್ಸ್. ಸಾಮಾನ್ಯವಾಗಿ ನಾವು ಆಲೂಗಡ್ಡೆ ಚಿಪ್ಸ್, ಬಾಳೆಕಾಯಿ ಚಿಪ್ಸ್, ಮರಗೆಣಸಿನ ಚಿಪ್ಸ್, ಗೆಣಸಿನ ಚಿಪ್ಸ್ ಅನ್ನ ತಿಂದಿರ್ತೇವೆ. ಇದೇನಿದು ತಾವರೆ ಗಡ್ಡೆಯ ಚಿಪ್ಸ್ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹೌದು, ತಾವರೆ ಗಿಡದಲ್ಲಿ ಸಿಗುವ ಗಡ್ಡೆಯಿಂದ ಚಿಪ್ಸ್ ಕೂಡ ತಯಾರಿಸಬಹುದು, ಅದು ಕ್ರಿಸ್ಪಿಯಾಗಿರುತ್ತೆ. ಯಾವ ರೀತಿ ಅಂತ ಇದೀಗ ನೋಡೋಣ. ತಾವರೆ ಗಿಡದಲ್ಲಿ ಗಡ್ಡೆ ಸಿಗುತ್ತೆ, ಆ ಗಡ್ಡೆಯನ್ನ ತಗೊಂಡು ಬಂದು ಕಟ್ ಮಾಡಿ ಚೆನ್ನಾಗಿ ತೊಳೆದು ಸ್ವಚ್ಛ ಮಾಡಿ ಇಡಬೇಕು. ನಂತರ ಸ್ಲೈಸರ್ನ ಮೂಲಕ ಅಥವಾ ಮೆಟ್ಟುಕತ್ತಿಯ ಸಹಾಯದಿಂದ, ಇಲ್ದಿದ್ರೆ ಚಾಕುವಿನ ಸಹಾಯದಿಂದ ತೆಳುವಾಗಿ ಅದನ್ನ ಕಟ್ ಮಾಡಿ ಇಟ್ಕೊಳ್ಬೇಕು. ಈ ಕಟ್ ಮಾಡಿ ಇಟ್ಕೊಂಡಂತಹ ಸ್ಲೈಸರ್ಸ್ಗೆ ನಾವು ಉಪ್ಪು, ಸ್ವಲ್ಪ ಪ್ರಮಾಣದಲ್ಲಿ ಕಾರ್ನ್ ಫ್ಲೋರ್ ಅಥವಾ ಕೂವೆ ಹುಡಿಯನ್ನ ಮಿಕ್ಸ್ ಮಾಡಿ, ಬೇಕಿದ್ದಲ್ಲಿ ಮಸಾಲೆ, ಚಾಟ್ ಮಸಾಲ ಆಗಿರಬಹುದು, ಸಾಂಬಾರ್ ಮಸಾಲ ಆಗಿರಬಹುದು, ಈ ರೀತಿಯಾದಂತಹ ಮಸಾಲೆಗಳನ್ನು ಕೂಡ ಸ್ವಲ್ಪ ಮೇಲಿಂದ ಹಾಕಿ ಅದನ್ನು ಎಣ್ಣೆಯಲ್ಲಿ ಚಿಪ್ಸ್ನಂತೆ ಹುರಿಬೇಕು. ಸ್ವಲ್ಪ ಹೊತ್ತಲ್ಲಿ ಗರಿ ಗರಿಯಾದ ಚಿಪ್ಸ್ ರೆಡಿಯಾಗುತ್ತೆ.
0: ಶ್ರೋತೃಗಳೇ, ಇವತ್ತಿನ ಈ ಅಡುಗೆ ಮನೆ ಕಾರ್ಯಕ್ರಮದಲ್ಲಿ ತಾವರೆ ಹೂವಿನ ದಳಗಳಿಂದ ಮಾಡುವ ಹರ್ಬಲ್ ಟೀ ಬಗ್ಗೆ, ಅದರ ಪ್ರಯೋಜನಗಳ ಬಗ್ಗೆ, ಕಮಲದ ಗಡ್ಡೆಯ ಸೇವನೆ ಮತ್ತು ತಾವರೆ ಗಡ್ಡೆಯ ಪಲ್ಯ ಮತ್ತು ಕ್ರಿಪ್ಸಿ ಚಿಪ್ಸ್, ಅದನ್ನು ಹೇಗೆ ಮಾಡುವುದು, ಹೇಗೆ ತಯಾರಿಸುವುದು ಮತ್ತು ಅದು ನಮ್ಮ ಆರೋಗ್ಯಕ್ಕೆ ಎಷ್ಟು ಪ್ರಯೋಜನಕಾರಿ ಎಂಬುದರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ SDM ಕಾಲೇಜು ಮಂಗಳೂರು BCA ವಿಭಾಗದಲ್ಲಿ ಮಾಜಿ ಸಹಾಯಕ ಪ್ರಾಧ್ಯಾಪಕರು ಆಗಿದ್ದಂತಹ ಸ್ನೇಹ ಭಟ್ ಅವರು ನಮ್ಮ ಜೊತೆಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಈ ಕಾರ್ಯಕ್ರಮವನ್ನು ಕೇವಲ ಕೇಳುವುದು ಮಾತ್ರ ಅಲ್ಲ, ನಿಮ್ಮ ಅಡುಗೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಇದು ತುಂಬ ರುಚಿಕರ ಆಗಿರುತ್ತೆ ಮತ್ತು ನಮ್ಮ ಆರೋಗ್ಯಕ್ಕೆ ತುಂಬಾ ತುಂಬ ಪ್ರಯೋಜನಕಾರಿಯೂ ಕೂಡ ಹೌದು. ಹಾಗೆಯೇ ನಿಮ್ಮ ಅಭಿಪ್ರಾಯವನ್ನು ನಮ್ಮ ಜೊತೆಗೆ ಶೇರ್ ಮಾಡಿ. ಇದು ಇವತ್ತಿನ ಅಡುಗೆ ಮನೆ ಕಾರ್ಯಕ್ರಮ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಕೇಳ್ತಾನೆ ಇರಿ, ಇದು ರೇಡಿಯೋ ಸಾರಂಗುನ್ 07.8 FM, ಬಣ್ಣ ಬಣ್ಣದ ಬದುಕು.

0: ಇತ್ತೀಚಿನ ದಿನಗಳಲ್ಲಿ ಭಾರತದ ಪ್ರತಿಯೊಂದು ಹಳ್ಳಿಗಳಲ್ಲಿರುವ ಛಾವಣಿಯ ರೂಪ ಬದಲಾಗಿದೆ. ಒಂದು ಕಾಲದಲ್ಲಿ ಛಾವಣಿಯಲ್ಲಿ ಕೇವಲ ಹಪ್ಪಳ ಮತ್ತು ಬಟ್ಟೆ ಒಣಗಿಸುತ್ತಿದ್ರು, ಆದರೆ ಅಲ್ಲಿ ಈಗ ವಿದ್ಯುತ್ ಬಿಲ್ ಜೀರೋ ಆಗಿದೆ. ಹಳ್ಳಿ ಹಳ್ಳಿಗಳಲ್ಲಿ ಜನರು ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಳ್ಳುತ್ತಿದ್ದಾರೆ, ನೀವು ಕೂಡ ಅಳವಡಿಸಿಕೊಳ್ಳಿ. ಭಾರತ ಸರ್ಕಾರವು 78,000 ಸಹಾಯಧನ ನೀಡುತ್ತಿದೆ. 30 ಲಕ್ಷಕ್ಕೂ ಹೆಚ್ಚಿನ ಕುಟುಂಬಗಳು ಇದರ ಲಾಭ ಪಡೆದುಕೊಂಡಿವೆ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in.
1: ಮೋಕಿದ ಬಂದುಲೆ,
2: ಓಟು ಪಾಡು ನಾವು ನಮ್ಮ ಹಕ್ಕು, ನಮ್ಮ ಜವಾಬ್ದಾರಿ.
1: ಆ ಹಕ್ಕು ಉರಿಯೋಡಾಂಡ ವೋಟರ್ ಲಿಸ್ಟ್ ನಿಕ್ಲಿನ ಪುದರ್ ಸರಿಯಾದ ಇಪ್ಪುಡು.
2: ಅಂದ್ರೆ ಭಾರತ ಚುನಾವಣಾ ಆಯೋಗ ಓಟು ಪಾಡು ನಕ್ಲಿನ ಲಿಸ್ಟ್ ದ ವಿಶೇಷ ಸಮಗ್ರ ಪರಿಷ್ಕರಣೆ SIR ಮಲ್ತೊಂದುಂಡು.
1: ನಿತ್ತ ಭಾಗವಾದ ಹೊಸ ಸೇರ್ಪಡೆ ಪುದರ್ ಸರಿ ಮಲ್ಪುನ ಬೇತೆ ಕಡೆಕ್ ಪೋಯ್ ನಕ್ಲಿನ ಅತ್ತಂಡ ತೀರ್ ಪೋಯ್ ನಕ್ಲಿನ ಪುದರ್ನ ಈ ಓಟುದ ಪಟ್ಟಿರ್ದ ದೆಪ್ಪುನ ಬೇಲೆ ಅವನ್ನುಂಡು.
2: SIR ಅರ್ಜಿ ಭರ್ತಿ ಮಲ್ಪಂದೆ ಪೋಂಡ ನಿಕ್ಲಿನ ಪುದರ್ ವೋಟರ್ ಲಿಸ್ಟ್ ಪಿದಾಯಿ ಉರಿಪುನ ಸಾಧ್ಯತೆ ಜಾಸ್ತಿ ಉಂಡು. ಅಂಜಾದ್ ಪ್ರತಿಯೂರಿಲ ನಿಕ್ಲಿನ ದಾಖಲೆ ಪರಿಶೀಲನೆ ಮಲ್ತದು, ಕಡ್ಡಾಯವಾದ ಸೈನ್ ಪಾಡದು ಬೂತ್ ಮಟ್ಟದ ಅಧಿಕಾರಿಗೂ ಕೊರಿಯರ ಮರಪೊರ್ಚಿ.
1: ಓಟುದ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಬಗೆಟ್ ಓವೆ ಗಡಿಬಿಡಿ ಬೊರ್ಚಿ. ಬೂತ್ ಮಟ್ಟದ ಅಧಿಕಾರಿಗಳು ಇಲ್ಲ ಇಲ್ಲಗ ಬಂದಾಗ ಅಕ್ಲೆಗೆ ಸರಿಯಾಯಿನ ಮಾಹಿತಿ ಕೊರೆದು ಅಗತ್ಯ ಸಹಕಾರ ಮಲ್ಪುಲೆ.
2: ನಿಕ್ಲಿನ ಕುಟುಂಬದ ಪ್ರತಿಯೂರಿಯನ ಪುದರ್ ಓಟುದ ಲಿಸ್ಟ್ ಇಪ್ಪುನೇನು ಸರಿಯಾದ ತೂಲೆ.
1: ಜನಕ್ಲಿಗ್ ಮಾಹಿತಿ ತೆರಿಪವರ ಬೋರ್ಡಾದ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಈ ಪ್ರಕಟಣೆ.

0: 107.8 FM ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.
1: ಕಮ್ಮನೆ ಇಲ್ಲಾತೋ ಮಲ್ಲಿಗೆ ಎಡ್ಕರಂಗ ಆರ್, ಗರಿ ಇಲ್ಲಾತೋ ನವಿಲುರ ನೋಕಡಂಗ ಆರ್, ಬಣ್ಣ ಬರಾತೋ ಮೈಲಾಂಜಿ ಇಡ್ರಂಗ ಆರ್, ತಫ್ ಪಾಟ್ ಮಾಪಿಲ ಪಾಟ್ ಓಪನ ಪಾಟ್ ಬಂದಿಲ್ಲಂಗಿ ಬ್ಯಾರಿ ಕಾರ್ಯಕ್ರಮ ಕೇಕಡಂಗ ಆರ್. ಅದು ಗೈತೆ ನಿಂಗೆಲ್ಲಾರು ಮನಸ್ಸು ಸಂದೋಲಾಕೋಗು ಬಂದುಂಟುಂಡು ಮೈಲಾಂಜಿ.

0: ಹಲೋ, ಹಾಯ್, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM. ಬಣ್ಣ ಬಣ್ಣದ ಬದುಕು, ಒಲವಿನ ಹಾಡು ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನಿದ್ದೀನಿ ಆರ್ ಜೇಡ್ವಡ. ಇವತ್ತಿನ ಒಲವಿನ ಹಾಡು ಕಾರ್ಯಕ್ರಮದಲ್ಲಿ ನಿಮ್ಮ ಇಷ್ಟದ ಹಾಡನ್ನು ಕೊಡೋಕೆ ಅಂತ ಬಂದಿದ್ದೀನಿ. ಹಾಗೆ ನೀವು ನಿಮ್ಮ ಇಷ್ಟದ ಹಾಡು ಬೇಕಾದರೆ ನನಗೆ ಕರೆ ಮಾಡಬೇಕು. ಕರೆ ಮಾಡುವಂಥ ಸಂಖ್ಯೆ 6364209949. ಈ ಸಂಖ್ಯೆ ಕರೆ ಮಾಡಿ ನಿಮ್ಮ ಇಷ್ಟದ ಹಾಡನ್ನು ಕೇಳಿ ಅಂತ. ಒಬ್ಬರು ಕಾಲರ್ ರೆಡಿ ಇದ್ದಾರೆ, ಯಾರು ಅಂತ ನೋಡೋಣ. ಹಲೋ, ನಮಸ್ತೆ. ನಮಸ್ತೆ.
1: ಹಲೋ
0: ಹಲೋ, ನಮಸ್ತೆ. ಯಾರು ಮಾತಾಡೋದು?
1: ಹಲೋ
0: ಹಲೋ, ನಮಸ್ತೆ. ಕೇಳ್ತಾ ಇದೆಯಾ? ಕೇಳ್ತಾ ಇದೆಯಾ ಮಾತಾಡೋದು? ಜಾನ್ ಯಾರು? ಜಾನ್ ಬಜಾಲಿಂದ. ಏನ್ ಮಾಡ್ಕೊಂಡಿದ್ರ ಜಾನ್ ಅಣ್ಣ?
1: ಬಸ್ಸಿಗೆಲ್ಲ
0: ಬಸ್ಸಿಗೆಲ್ಲ

0: ਪਣੀਚਾ ਜੀਵਿਤ ਗੁਰ ਸਣੇ ਤੁਸਾਰ।
1: ਓਕੇ
0: ਅਸੁਣ ਜੀਏ ਅਸੁਣ ਜੀਏ ਸਦਾ ਸੁਣ ਜੀਏ ਅਸੁਣ ਜੀਏ ਭੂਵਨ ਗਾਏ ਜਲਾ ਕਸ਼ਟ ਸੁਖ ਤੇ ਕਿਉਂ ਜੀਏ ਜੀ ਸ਼ਾਂਤ ਵੇ ਮਨੁਸ਼ਾ ਕਮੇ ਕੇ ਦੀਸ ਚਾਰ।
1: ਵਾਹ ਵਾਹ ਵਾਹ ਵਾਹ, ਸੁਪਰ ਸੁਪਰ ਜਾਣੇ ਨਾ, ਬਰੇ ਜਾਲੇ ਫਾਜ ਸਿੰਘ ਕੇਲੇ ਤੁਮੀ ਫਾਜ, ਬਰੇ ਜਾਲੇ ਬਰੇ ਸਿੰਗ ਕਰਤਾ ਤੁਮੀ, ਤੁਮਚੇ ਹਾਂ ਤੁਮਚੇ ਮੁਖਾ ਚੇ ਫਾਜ ਆਤਾ ਅਮੀ ਪ੍ਰਸਾਰ ਕਰਤਾ। ਓਕੇ ਜਾਣੇ ਅವರು ಅವರ ಇಷ್ಟದ ಹಾಡನ್ನು ಕೇಳಿದ್ದಾರೆ ಭಜನೆಯಿಂದ, ಹಾಗೆ ಕೇಳುಗರೆ ನೀವು ಕೂಡ ಕರೆ ಮಾಡಿ ಮಾತನಾಡಿ ನನ್ನ ಜೊತೆ ಒಂದು ನಿಮ್ಮ ಇಷ್ಟದ ಹಾಡು ಯಾವುದು ಅಂತ ಹೇಳಿ. ಹಾಗೆ ಇನ್ನೊಬ್ಬರು ಕಾಲ್ ರೆಡಿ ಇದ್ದಾರೆ. ಹಲೋ ನಮಸ್ತೆ. ಹಲೋ ನಮಸ್ತೆ.
2: ಹಲೋ
1: ಹಲೋ ನಮಸ್ತೆ ನಮಸ್ತೆ ನಮಸ್ತೆ, ಯಾರು ಮಾತಾಡೋದು?
2: ಕಮಂಡಲ ಗೊಂದಿ ಜಗರ್ತಲ
1: ಯಾರು ಯಾರು?
2: ಮಾದಪ್ಪ ಸರ್, ಕಮಂಡಲ.
1: ಮಾದಪ್ಪ ಸರ್ ಅವರು? ಹಾಂ ಹಾಂ ಹೇಳಿ, ಯಾವ ಹಾಡು ಬೇಕು ನಿಮಗೆ?
2: ಸರ್ ಮುನಿಯನ ಮಾದರಿ ಚಿತ್ರದಿಂದ ಸರ್.
1: ಹಾಂ ಮುನಿಯನ ಮಾದರಿ, ಹ್ಞೂ ಶಂಕರ್ ನಾಗರ್ ಅವರ ಚಿತ್ರ.
2: ಹೈ
1: ಮುನಿಯನ ಮಾದರಿಯ ಚಿತ್ರದ ಯಾವ ಹಾಡು, ಯಾವುದೇ ಹಾಡು? ಹಲೋ ನಮಸ್ತೆ. ಓಕೆ, ಅವರ ಇಷ್ಟದ ಹಾಡನ್ನು ಕೇಳಿದ್ದಾರೆ. ಮುನಿಯನ ಮಾದರಿ ಮೂವಿಯ ಹಾಡು ಬೇಕು ಅಂತ, ಶಂಕರನಾಗರ್ ಅಭಿನಯಿಸಿದಂಥ ಭಾಳ ಸೂಪರ್ ಹಿಟ್ ಆದಂಥ ಸಿನಿಮಾ ಇದು. ಬ್ಯಾಕ್ ಟು ಬ್ಯಾಕ್ ಎರಡು ಹಾಡುಗಳನ್ನು ಕೇಳ್ಕೊಂಡು ಬರೋಣ. ಒಲಿವಿನ ಹಾಡು ಕಾರ್ಯಕ್ರಮ ಮುಂದುವರಿಯುತ್ತೆ.

0: ಏನ್ರಿ ಮೂರ್ತಿ ಅವರೆ, ಬೇಸಿಗೆ ಕಳೆದು ಮಳೆಗಾಲ ಶುರುವಾಯ್ತು, ನೀವ್ ನೋಡಿದ್ರೆ ಇನ್ನು ಬಾವಿ ಕೆಲ್ಸ ಗಿಡದ ಕೆಲ್ಸ ಅಂತ ಮಾಡ್ತಿದ್ದೀರಲ್ಲ, ಏನ್ರಿ ಅವಸ್ಥೆ? ಬೇರೆ ಕೆಲಸ ಇಲ್ವಾ ನಿಮ್ಗೆ?
1: ಬೇರೆ ಕೆಲಸ ಇದೆ ಅಕ್ಕ, ಆದ್ರೆ ಈ ಬೇಸಿಗೆಯಲ್ಲಿ ನೀರಿಗೆ ಪರದಾಡದ ಹಾಗೆ ಮುಂದಿನ ಬೇಸಿಗೆನೂ ಆಗಬಾರ್ದಲ್ವಾ, ಅದಕ್ಕೆ ಈ ಎಲ್ಲ ತಯಾರಿ.
0: ಅಂದ್ರೆ ಬೇಸಿಗೆ ಕಾಲಕ್ಕೆ ಮಳೆಗಾಲದಿಂದಲೇ ತಯಾರಿ ನಡೆಸೋಣ. ಮಳೆಗಾಲದಲ್ಲಿ ಮಳೆ ನೀರು ಕೊಯ್ಲು ಹಾಗೂ ಇಂಗು ಗುಂಡಿಗಳನ್ನು ರಚಿಸಿ ನೀರನ್ನು ನಾಳೆಗಾಗಿ ಸಂರಕ್ಷಿಸೋಣ. ಅರ್ಧ ಅಡಿ ಗುಂಡಿ ತೆಗೆದು ಗಿಡ ನೆಟ್ಟು ಬೆಳೆಸಿದರೆ ಮುಂದೆ ಬೇಸಿಗೆಯಲ್ಲಿ ಸಾವಿರ ಅಡಿ ಭೂಮಿಯನ್ನು ಕೊರೆದು ಕೊಳವೆ ಬಾವಿ ತೋಡಿಸುವ ಅಗತ್ಯವಿರುವುದಿಲ್ಲ. ಯೋಚಿಸಿ, ಕಾರ್ಯಗತಗೊಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ನಾನು ಒಮ್ಮೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದಂತೆ.
1: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು. ಯಾರೋ ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ.
2: ನನಗೆ ಬೈಕ್ ಆಕ್ಸಿಡೆಂಟ್ ಆಗಿ ICUಯಲ್ಲಿದ್ದೆ. ಯಾರದೋ ರಕ್ತ ನನ್ನ ಪ್ರಾಣ ಉಳಿಸಿತು.
3: ಹೌದು, ಯಾರದೋ ರಕ್ತ ಇವರ ಪ್ರಾಣವನ್ನು ಉಳಿಸಿದೆ. ನಿಮ್ಮ ರಕ್ತ ಕೂಡ ಯಾರ್ದಾದ್ರೂ ಪ್ರಾಣವನ್ನ ಯಾಕೆ ಉಳಿಸಬಾರದು? ರಕ್ತದಾನ ಮಾಡಿ ಜೀವ ಉಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ಮತ್ತೊಮ್ಮೆ ಒಲವಿನ ಹಾಡು ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನಿದ್ದೀನಿ ಆರ್ ಜಿ ಎಡ್ವರ್ಡ್. ಇವತ್ತಿನ ಒಲವಿನ ಹಾಡು ಕಾರ್ಯಕ್ರಮದಲ್ಲಿ ನಿಮ್ಮ ಇಷ್ಟದ ಹಾಡನ್ನು ಕೇಳುವಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ನೀವು ಕರೆ ಮಾಡಬೇಕು. ಕರೆ ಮಾಡುವಂಥ ಸಂಖ್ಯೆ 6364209949. ಒಬ್ಬರು ಕಾಲರ್ ಇದ್ದಾರೆ. ಹಲೋ ನಮಸ್ತೆ. ನಮಸ್ತೆ, ಯಾರು ಮಾತಾಡೋದು? ಹಲೋ ನಮಸ್ತೆ. ನಮಸ್ತೆ, ಯಾರು ಮಾತಾಡೋದು?
1: ನಾನು ಪುತ್ತೂರಿಂದ ತಿಮ್ಮಪ್ಪ ಮಾತಾಡಿದ್ದೆ.
0: ಪುತ್ತೂರಿನಿಂದ ತಿಮ್ಮಪ್ಪ ಅವರು ಹೇಳಿ. ಹೇಳಿ ತಿಮ್ಮಪ್ಪ ಅವರೇ, ಯಾವ ಹಾಡು ಬೇಕು ನಿಮಗೆ?
1: ನನಗೆ ಬಂಗಾರದ ಮನುಷ್ಯ ಚಿತ್ರದಿಂದ ಆಗದು ಎಂದು ಕೈಲಾಗದು ಎಂದು ಕೈ ಕಟ್ಟಿ ಕುಳಿತರೆ ಸ್ವಾಗದಕ್ಕೆ ಸೌ ಮುಂದೆ ಅಂತ ಒಂದು ಹಾಡು ಉಂಟಲ್ಲ.
0: ಹೌದು, ಬಹಳ ಒಂದು ಅರ್ಥಗರ್ಭಿತವಾದಂತ ಹಾಡು.
1: ಹೌದು ಸರಿ.
0: ಓಕೆ ಸರಿ, ನಿಮ್ಮ ಇಷ್ಟದ ಹಾಡನ್ನು ಖಂಡಿತ ಪ್ರಸಾರ ಮಾಡ್ತೇವೆ. ತಿಮ್ಮಪ್ಪ ಅವರು ಪುತ್ತೂರಿನಿಂದ ತಮ್ಮ ಇಷ್ಟದ ಹಾಡನ್ನು ಕೇಳಿದ್ದಾರೆ. ಆಗದು ಎಂದು ಕೈಲಾಗದು ಎಂದು, ಬಹಳ ಒಂದು ಅರ್ಥಗರ್ಭಿತವಾದಂತ ಹಾಡು. ಮತ್ತೊಬ್ಬರು ಕಾಲರ್ ಇದ್ದಾರೆ. ಹಲೋ ನಮಸ್ತೆ.
2: ಹಲೋ
0: ಹಲೋ ನಮಸ್ತೆ. ನಮಸ್ತೆ, ಯಾರು ಮಾತಾಡೋದು? ಕಾರ್ಕಳದಿಂದ ಅಮ್ಮನಿಯವರು. ಹೌದು ಹೇಳಿ ಅಮ್ಮನಿಯವರೇ, ಯಾವ ಹಾಡು ಬೇಕು ನಿಮಗೆ? ಯಾವ
2: ಚಿತ್ರಮ್ಮ ಅವರು ಹಾಡಿರುವಂತದ್ದು ಇಂಚರವೇ ಇಂಚರವೇ ಹಾಡು ಬೇಕಿದೆ ಸರ್.
0: ಚಿತ್ರಮ್ ಅವರು ಹಾಡಿರುವಂತ ಚಿತ್ರಮ್ ಅವರು ಹಾಡಿದಂತ ಇಂಚರವೇ ಇಂಚರವೇ. ಓಕೆ, ನಿಮ್ಮ ಇಷ್ಟದ ಹಾಡನ್ನು ಖಂಡಿತ ಪ್ರಸಾರ ಮಾಡ್ತೀವಿ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ಓಕೆ, ನಮ್ಮ ಅಮ್ಮನಿ ಕಾರ್ಕಳದಿಂದ ಅವರ ಇಂಚರವೇ ಇಂಚರವೇ ಎನ್ನುವ ಹಾಡನ್ನು ಕೇಳಿದ್ದಾರೆ. ಹಾಗೆ ಬ್ಯಾಕ್ ಟು ಬ್ಯಾಕ್ ಎರಡು ಹಾಡುಗಳನ್ನು ಈ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತಾ ಇದ್ದೀನಿ. ಕೇಳ್ತಾ ಇರಿ ಒಲವಿನ ಹಾಡು ಕಾರ್ಯಕ್ರಮ.

ಕೈ ಕೆಸರಾದರೆ ಬಾಯಿ ಮೊಸರೆಂಬ ಹಿರಿಯರ ಅನುಭವ ಸತ್ಯ, ಇದ ನೆನಪಿಡಬೇಕು ನಿತ್ಯ. ದುಡಿಮೆಯ ನಂಬಿ ಬದುಕು, ದುಡಿಮೆಯ ನಂಬಿ ಬದುಕು, ಅದರಲ್ಲಿ ದೇವರ ಹುಡುಕು. ಬಾಳಲಿ ಬರುವುದು ಬೆಳಕು, ನಮ್ಮ ಬಾಳಲಿ ಬರುವುದು ಬೆಳಕು. ಆಗದು ಎಂದು ಕೈಲಾಗದು ಎಂದು ಕೈ ಕಟ್ಟಿ ಕುಳಿತರೆ ಸಾಗದು.

0: ಅಮ್ಮ ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ.
1: ಅನು, ನಾನ್ ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
2: ಹಲೋ ಪುಟ್ಟ.
0: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
2: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
0: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ, ನಾನ್ ಯಾರ ಜೊತೆ ಆಡ್ಲಿ? ನನ್ನ ಹೊರಗ್ ಕರ್ಕೊಂಡು ಹೋಗೋರು ಯಾರು?
3: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 ಎಫ್ಎಂ.
4: ನೀತಿ, ನೀತಿ, ಎಷ್ಟೊತ್ತು ನಿಂಗೆ ಸ್ನಾನ ಮಾಡೋದಕ್ಕೆ? ಬೇಗ ಬಾ, ತಿಂಡಿ ಹಾಕಿದ್ದೀನಿ.
5: ಹಾ, ಬಂದೆ ಅಮ್ಮ.
4: ಅದೇನು ಬಾತ್ರೂಮ್ ನಲ್ಲಿ ನೀರಿನ ಸೌಂಡ್ ಕೇಳ್ತಾ ಇದೆ? ಟ್ಯಾಪ್ ಆನ್ ಮಾಡಿಬಿಟ್ಟಿದ್ಯಾ?
5: ಅದು ಹನಿ ಹನಿ ಅಮ್ಮ, ಇರ್ಲಿ, ಪರವಾಗಿಲ್ಲ.
4: ನೀತಿ, ಹನಿ ಹನಿ ಸೇರಿದ್ರೇನೆ ಹಳ್ಳ ಮಗಳೇ. ಭಾರತದಲ್ಲಿ ಅದೆಷ್ಟೋ ಜನರು ಒಂದು ಹನಿ ನೀರಿಗೆ ಪರದಾಡ್ತಾ ಇದ್ದಾರೆ ಗೊತ್ತಾ? ಹೋಗು, ಟ್ಯಾಪ್ ಅನ್ನ ಸರಿಯಾಗಿ ಬಂದ್ ಮಾಡಿ ಬಾ.
5: ಆಯ್ತಮ್ಮ.
3: ಕರ್ನಾಟಕದ 30 ಜಿಲ್ಲೆಗಳಲ್ಲಿ 28 ಜಿಲ್ಲೆಗಳು ನೀರಿನ ಕೊರತೆಯಿಂದ ಬಳಲ್ತಾ ಇದೆ. ಭಾರತದಲ್ಲಿ 70% ಮೇಲ್ಮೈ ನೀರು ಕಲುಷಿತವಾಗಿದೆ. ನೀರು ಉಳಿಸಲು ಅನೇಕ ರೀತಿಗಳಿವೆ, ಪ್ರತಿಯೊಂದು ನಮ್ಮಿಂದ ಆರಂಭ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 ಎಫ್ಎಂ.
6: ಒಲವಿನ ಹಾಡು ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ.
7: ಹಲೋ,
6: ಒಬ್ರು ಕಾಲರ್ ಇದ್ದಾರೆ. ಹಲೋ, ನಮಸ್ತೆ. ಹಲೋ,
7: ನಮಸ್ತೆ.
6: ಯಾರು ಮಾತಾಡೋದು?
7: ಸದಾನಂದ ನಾಯ್ಕ್, ಉಡುಪಿ ಜಿಲ್ಲೆ ಬಂಟಕಲ್ಲಿಂದ.
6: ಸದಾನಂದ ನಾಯ್ಕ್ ಬಂಟಕಲ್ಲಿಂದ, ಹೇಳಿ ಸದಾನಂದ ಅವರೇ, ಯಾವ ಹಾಡು ಬೇಕು?
7: ಬಿಳಿ ಕಾಲುಂಗುರ ಚಿತ್ರದ್ದು ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಹಾಡಬೇಕು.
6: ಹಾಡಬಹುದಾ? ಹಾಡ್ಲಿಕ್ಕೆ ಆಗ್ತದಾ? ಸರಿ, ನಿಮ್ಮ ಇಷ್ಟದ ಹಾಡನ್ನು ಖಂಡಿತ ಪ್ರಸಾರ ಮಾಡ್ತೇವೆ. ಸದಾನಂದ ಬಂಟಕಲ್ಲು ಇವರು ಬೆಳ್ಳಿ ಕಾಲುಂಗರ ಈ ಸಿನಿಮಾದ ಹಾಡನ್ನು ಕೇಳಿದರೆ ನೋಡೋಣ. ಅವ್ರ ಇಷ್ಟದ ಹಾಡನ್ನು ಖಂಡಿತ ಪ್ರಸಾರ ಮಾಡ್ತೇವೆ. ಮತ್ತೊಬ್ಬರು ಕಾಲರ್ ಇದ್ದಾರೆ. ಹಲೋ, ನಮಸ್ತೆ.
7: ಹಲೋ,
6: ನಮಸ್ತೆ. ಯಾರು ಮಾತಾಡೋದು? ಅಶೋಕ್ ಮಂಗಳದೇವಿಂದ. ಅಶೋಕನ್ನ ಹೇಳಿ. ಕೇಳುಗರ ವಾಯ್ಸ್ ಕೇಳ್ತಾ
7: ಇಲ್ವಾ?
6: ಪ್ರೇಮದ ಕಾಣಿಕೆ
7: ಅದು. ಇದು ಯಾರು ಬರೆದ ಕತೆ?
6: ಇದು ಯಾರು ಬರೆದ
7: ಕತೆ? ಅರಿಯಲ ಮರೆಯಾಗಿ
6: ಕತೆ ಬೇಕಾ, ಹಾಡಬೇಕಾ ನಿಮ್ಗೆ? ಏನ್ರಿ ಕತೆ ಹೇಳಕ್ಕೆ ಹೊರಟಿದ್ದೀರಿ ಹಾಡಿನ ಮೂಲಕ? ಓಕೆ, ಸರಿ. ನಿಮ್ಮ ಇಷ್ಟದ ಹಾಡನ್ನು, ಆ ಕಥೆಯನ್ನು, ಹಾಡನ್ನು ಒಟ್ಟಿಗೆ ಕೇಳೋಣ, ಆಯ್ತಾ? ಸರಿ ಸರಿ ಸರಿ, ಓಕೆ. ನಮ್ಮ ಅಶೋಕ್ ಮಂಗಳದೇವಿ ಅವರು ತಮ್ಮ ಇಷ್ಟದ ಹಾಡನ್ನು ಕೇಳಿದ್ದಾರೆ, ಹಾಗೆ ಸದಾನಂದ ಬಂಟಕಲ್ ಅವರು ಕೂಡ ಒಂದು ಹಾಡನ್ನು ಕೇಳಿದ್ದಾರೆ. ಬ್ಯಾಕ್ ಟು ಬ್ಯಾಕ್ ಎರಡು ಹಾಡುಗಳನ್ನು ಕೇಳ್ತಾ ಬರೋಣ ಒಲವಿನ ಹಾಡು ಕಾರ್ಯಕ್ರಮದಲ್ಲಿ.

0: ಏನ್ರಿ ಮೂರ್ತಿ ಅವರೆ, ಬೇಸಿಗೆ ಕಳೆದು ಮಳೆಗಾಲ ಶುರುವಾಯ್ತು, ನೀವ್ ನೋಡಿದ್ರೆ ಇನ್ನು ಬಾವಿ ಕೆಲ್ಸ ಗಿಡದ ಕೆಲ್ಸ ಅಂತ ಮಾಡ್ತಿದ್ದೀರಲ್ಲ, ಏನ್ರಿ ಅವಸ್ಥೆ? ಬೇರೆ ಕೆಲಸ ಇಲ್ವಾ ನಿಮ್ಗೆ?
1: ಬೇರೆ ಕೆಲಸ ಇದೆ ಅಕ್ಕ, ಆದ್ರೆ ಈ ಬೇಸಿಗೆಯಲ್ಲಿ ನೀರಿಗೆ ಪರದಾಡದ ಹಾಗೆ ಮುಂದಿನ ಬೇಸಿಗೆನೂ ಆಗಬಾರ್ದಲ್ವಾ, ಅದಕ್ಕೆ ಈ ಎಲ್ಲ ತಯಾರಿ.
0: ಅಂದ್ರೆ ಬೇಸಿಗೆ ಕಾಲಕ್ಕೆ ಮಳೆಗಾಲದಿಂದಲೇ ತಯಾರಿ ನಡೆಸೋಣ. ಮಳೆಗಾಲದಲ್ಲಿ ಮಳೆ ನೀರು ಕೊಯ್ಲು ಹಾಗೂ ಇಂಗು ಗುಂಡಿಗಳನ್ನು ರಚಿಸಿ ನೀರನ್ನು ನಾಳೆಗಾಗಿ ಸಂರಕ್ಷಿಸೋಣ. ಅರ್ಧ ಅಡಿ ಗುಂಡಿ ತೆಗೆದು ಗಿಡ ನೆಟ್ಟು ಬೆಳೆಸಿದರೆ ಮುಂದೆ ಬೇಸಿಗೆಯಲ್ಲಿ ಸಾವಿರ ಅಡಿ ಭೂಮಿಯನ್ನು ಕೊರೆದು ಕೊಳವೆ ಬಾವಿ ತೋಡಿಸುವ ಅಗತ್ಯವಿರುವುದಿಲ್ಲ. ಯೋಚಿಸಿ, ಕಾರ್ಯಗತಗೊಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
2: ನಾನು ಒಮ್ಮೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದಂತೆ.
3: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು. ಯಾರೋ ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ.
4: ನನಗೆ ಬೈಕ್ ಆಕ್ಸಿಡೆಂಟ್ ಆಗಿ ಐ ಸಿ ಯು ಅಲ್ಲಿದ್ದೆ. ಯಾರದೋ ರಕ್ತ ನನ್ನ ಪ್ರಾಣ ಉಳಿಸಿತು.
5: ಹೌದು, ಯಾರ್ದೋ ರಕ್ತ ಇವರ ಪ್ರಾಣವನ್ನು ಉಳಿಸಿದೆ. ನಿಮ್ಮ ರಕ್ತ ಕೂಡ ಯಾರ್ದಾದ್ರೂ ಪ್ರಾಣವನ್ನ ಯಾಕೆ ಉಳಿಸಬಾರ್ದು? ರಕ್ತದಾನ ಮಾಡಿ ಜೀವ ಉಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ಒಲವಿನ ಹಾಡು ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ ಕೇಳಿದ್ರೆ. ಈ ಕಾರ್ಯಕ್ರಮಕ್ಕೆ ಕರೆ ಮಾಡಿ, ಕರೆ ಮಾಡುವಂಥ ಸಂಖ್ಯೆ 6364240949. ನಿಮ್ಮ ಇಷ್ಟದ ಹಾಡನ್ನು ಕೇಳುವಂಥ ಕಾರ್ಯಕ್ರಮ ಒಲವಿನ ಹಾಡು ಕಾರ್ಯಕ್ರಮ. ಒಂದೊಂದು ಹಾಡು ಒಂದೊಂದು ರೀತಿಯಲ್ಲಿ ನಮ್ಮ ಮನಸ್ಸನ್ನು ತಟ್ಟುತ್ತೆ, ಮತ್ತೆ ಮತ್ತೆ ಕೇಳಬೇಕು ಅಂತ ಅನಿಸ್ತದೆ, ಅದನ್ನು ನಾವು ಗುಣಗೊಳಿಸ್ತಾ ಇದ್ದೇವೆ. ಒಬ್ಬರು ಕಾಲರ್ ಇದ್ದಾರೆ. ಹಲೋ ನಮಸ್ತೆ. ಹಲೋ ನಮಸ್ತೆ.
1: ಹಲೋ
0: ಹಲೋ ನಮಸ್ತೆ. ಯಾರು ಮಾತಾಡೋದು? ಹಲೋ ಯಾರು ಮಾತಾಡೋದು?
2: ಹಲೋ
0: ಹಲೋ ವಿಜಯಪುರದಿಂದ. ನಿಮ್ಮ ಹೆಸರು?
2: ಬಂದೇ ನವಾಜ್ ಅಂತೀರಿ ಸರ್?
0: ಬಂದೇ ನವಾಜ್.
2: ನವಾಜ್
0: ವಿಜಯಪುರದಿಂದ. ಯಾವ ಹಾಡು ಬೇಕು ನಿಮಗೆ?
2: ವಿಜಯಪುರದಿಂದ ಬಂದೇ ನವಾಜ್.
0: ಹೌದೌದು, ವಿಜಯಪುರದಿಂದ ಬಂದೇ ನವಾಜ್. ನಿಮಗೆ ಯಾವ ಹಾಡು ಬೇಕು?
2: ನಮಗೆ ನೋಡ್ರಿ ಸರ್, ಇದು ರೀ ಸರ್, ಅದು
0: ಯಾವ್ದು ಹಾಡು?
2: ಬಹದ್ದೂರ್ ಗಂಡು ಚಿತ್ರದಿಂದ.
0: ಬೆಂಕಿ ಅಂದ್ರೆ ಬೆಂಕಿ ಚೆಂಡು ಅದಾ?
2: ಬಹದ್ದೂರ್ ಗಂಡು,
0: ಗಂಡು ಅಂದ್ರೆ ಗಂಡು ಆ ಹಾಡ ಬಹದ್ದೂರ್ ಗಂಡು. ಓಕೆ, ಸರಿ ಸರಿ. ನಿಮ್ಮ ಇಷ್ಟದ ಹಾಡನ್ನು ಖಂಡಿತ ಪ್ರಸಾರ ಮಾಡ್ತೇವೆ. ಮುತ್ತಿನಂತ ಮಾತೊಂದು ಗೊತ್ತೇ ನಮ್ಮ. ಹಾ, ಹಾಡ್ಬೇಕಾ? ಓಕೆ ಓಕೆ, ಖಂಡಿತ ಪ್ರಸಾರ ಮಾಡ್ತೇವೆ. ಓಕೆ, ಯಾಕೋ ಕರೆಯಲ್ಲಿ ಸ್ವಲ್ಪ ಅಡಚಣೆ ಆಗ್ತಾ ಇದೆ. ಈಗ ಬಂದೇ ನವಾಜ್ ಅವರು ಅವರ ಒಂದು ಇಷ್ಟದ ಹಾಡನ್ನು ಕೇಳಿದ್ದಾರೆ. ಹಲೋ ನಮಸ್ತೆ.
3: ಹಲೋ ನಮಸ್ಕಾರ, ನಾನು ಕೃಷ್ಣ ಶೆಟ್ಟಿ ಪಾತ್ರ.
0: ಕೃಷ್ಣ ಶೆಟ್ಟಿ ಒಲ್ತು ಪಾತ್ರ ಅಂದ್ರೆ
3: ತಿಬಾರ್
0: ಪಿಲಾರ್ ಹಿಡ್ದ. ಓಕೆ ಓಕೆ, ಪಿಲಾರ್ ಹಿಡ್ದ ಪಾತ್ರ ಅಂದ್ರೆ ಓ ಪದ ಬೋಡಿ ರೀ.
3: ಸಂಗಮ್ ಪಿಕ್ಚರ್,
0: ಸಂಗಮ್ ಹಿಂದಿ ಪಿಕ್ಚರ್ ರಫೀನಾ ಓ ಪದ್ಯ ಬಂದ್ಲೆ
3: ಪದ್ಯ ಪದ್ಯಕ್ಕೆ ಫಸ್ಟ್ ಪದ್ಯ ಉಂಟು
0: ಫಸ್ಟ್ ಇದ. ಹ್ಮ್ ಬೋಲ್ ರಾಧ ಅವ
3: ಪ್ರೇಮ ಪತ್ರ ಪಡಿಕ.

ವಾ ವಾ ಬರಿ ಸೂಕಡು ಪದ ಭಂಡಾರ ಇರ್ನ ಇಷ್ಟದ ಪದವನ್ನು ಪ್ರಸಾರ ಮಲ್ಪ. ಓಕೆ ಕೇಳುಗರೆ, ಇಬ್ಬರು ಕೇಳುಗರ ಒಂದು ಮಂಡೇ ನವಾಸ್ ಮತ್ತು ಮತ್ತೊಬ್ಬರು ಕಾಲರ್ ಅವರ ಇಷ್ಟದ ಹಾಡನ್ನು ಇಬ್ಬರು ಕೇಳಿದ್ದಾರೆ ಒಲವಿನ ಹಾಡು ಕಾರ್ಯಕ್ರಮದಲ್ಲಿ. ಓಕೆ, ಹಾಗೆ ಈ ಎರಡು ಹಾಡುಗಳೊಂದಿಗೆ ಇವತ್ತಿನ ಒಲವಿನ ಹಾಡು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಮುಂದಿನ ಒಲವಿನ ಹಾಡು ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗುವ, ಅದುವರೆಗೆ ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM ಬಣ್ಣ ಬಣ್ಣದ ಬದುಕು. ನಮಸ್ಕಾರ.

0: ಏನ್ರಿ ಮೂರ್ತಿ ಅವರೇ, ಬೇಸಿಗೆ ಕಳೆದು ಮಳೆಗಾಲ ಶುರುವಾಯ್ತು, ನೀವ್ ನೋಡಿದ್ರೆ ಇನ್ನು ಬಾವಿ ಕೆಲ್ಸ ಗಿಡದ ಕೆಲ್ಸ ಅಂತ ಮಾಡ್ತಿದ್ದೀರಲ್ಲ, ಏನ್ರಿ ಅವಸ್ಥೆ? ಬೇರೆ ಕೆಲಸ ಇಲ್ವಾ ನಿಮ್ಗೆ?
1: ಬೇರೆ ಕೆಲಸ ಇದೆ ಅಕ್ಕ, ಆದ್ರೆ ಈ ಬೇಸಿಗೆಯಲ್ಲಿ ನೀರಿಗೆ ಪರದಾಡದ ಹಾಗೆ ಮುಂದಿನ ಬೇಸಿಗೆನು ಆಗಬಾರ್ದಲ್ವಾ, ಅದಕ್ಕೆ ಈ ಎಲ್ಲ ತಯಾರಿ.
0: ಅಂದ್ರೆ ಬೇಸಿಗೆ ಕಾಲಕ್ಕೆ ಮಳೆಗಾಲದಿಂದಲೇ ತಯಾರಿ ನಡೆಸೋಣ. ಮಳೆಗಾಲದಲ್ಲಿ ಮಳೆ ನೀರು ಕೊಯ್ಲು ಹಾಗೂ ಇಂಗು ಗುಂಡಿಗಳನ್ನು ರಚಿಸಿ ನೀರನ್ನು ನಾಳೆಗಾಗಿ ಸಂರಕ್ಷಿಸೋಣ. ಅರ್ಧ ಅಡಿ ಗುಂಡಿ ತೆಗೆದು ಗಿಡ ನೆಟ್ಟು ಬೆಳೆಸಿದರೆ ಮುಂದೆ ಬೇಸಿಗೆಯಲ್ಲಿ ಸಾವಿರ ಅಡಿ ಭೂಮಿಯನ್ನು ಕೊರೆದು ಕೊಳವೆ ಬಾವಿ ತೋಡಿಸುವ ಅಗತ್ಯವಿರುವುದಿಲ್ಲ. ಯೋಚಿಸಿ, ಕಾರ್ಯಗತಗೊಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
2: ಶಿಮಾರು ಕೆ ನೈ ವಿಡಿಯೋಸ್ ಕೆ ಲಿಯೆ ಸಬ್ಸ್ಕ್ರೈಬ್ ಕೀಜಿಯೇ ಔರ್ ಬೆಲ್ ಐಕನ್ ಕೋ ದಬಾನಾ ನಾ ಭೂಲೇ.

0: ಅಮ್ಮ ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
1: ಅನು, ನಾನು ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
2: ಹಲೋ ಪುಟ್ಟ.
0: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
2: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
0: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ, ನಾನು ಯಾರ ಜೊತೆ ಆಡ್ಲಿ? ನನ್ನ ಹೊರಗೆ ಕರ್ಕೊಂಡು ಹೋಗೋರು ಯಾರು?
3: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ಹಲೋ ಹಾಯ್ ನಮಸ್ಕಾರ, ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 FM ಸಮಾಜಮುಖಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ವಾರಕ್ಕೊಬ್ಬರು ವಿಶೇಷವಾದಂಥ ಅತಿಥಿಗಳು, ಅವರ ಸಮಾಜಮುಖಿ ಚಿಂತನೆಗಳು, ಅವರು ಮಾಡಿದಂಥ ಕೆಲಸ ಕಾರ್ಯಗಳು ಎಲ್ಲವನ್ನು ಕೂಡ ಈ ಕಾರ್ಯಕ್ರಮದ ಮೂಲಕ ಅವರಿಂದ ತಿಳಿಯುವಂಥ ಒಬ್ಬರು ಅತಿಥಿಗಳನ್ನು ಇಲ್ಲಿ ಕರೆತಂದು ಅವರ ಜೀವನದ ಅನುಭವವನ್ನು ಅವರಿಂದ ಕೇಳುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇರ್ತೇವೆ. ಇವತ್ತು ಒಬ್ಬರಲ್ಲ, ಇಬ್ಬರು ಅತಿಥಿಗಳು ನಮ್ಮ ಜೊತೆಗಿದ್ದಾರೆ ಸಮಾಜಮುಖಿ ಕಾರ್ಯಕ್ರಮದಲ್ಲಿ. ಇವತ್ತು ಭಗಿನಿಯರಾಗಿ ನಮ್ಮ ಸಮಾಜದಲ್ಲಿ ಸೇವೆಯನ್ನು ಮಾಡ್ತಿರುವಂಥ ಸಿಸ್ಟರ್ ದುಲ್ಸಿನ್ ಕ್ರಾಸ್ಟಾ ಹಾಗೂ ಸಿಸ್ಟರ್ ಡಿಂಪಲ್ ಡಿಸೋಜ್ ಅವರು ನಮ್ಮ ಜೊತೆಗಿದ್ದಾರೆ. ಯು ಎಫ್ ಎಸ್ ಅನ್ನುವಂಥ ಏನು ಸಂಸ್ಥೆ ಏನಿದೆ ಅದರಲ್ಲಿ ಅನೇಕ ವರ್ಷಗಳ ಕಾಲದಿಂದ ಸೇವೆಯನ್ನು ಸಲ್ಲಿಸ್ತಾ ಇರುವವರು. ಮೊದಲಿಗೆ ಅವರನ್ನು ಇಬ್ಬರನ್ನು ಕೂಡ ನಾನು ಬಹಳ ಪ್ರೀತಿಯಿಂದ ವೆಲ್ಕಮ್ ಮಾಡ್ತಾ ಇದ್ದೇನೆ. ಇಬ್ಬರಿಗೆ ಕೂಡ ನಮಸ್ಕಾರ.
1: ನಮಸ್ತೆ.
0: ಇಬ್ಬರು ಸಿಸ್ಟರ್ಸ್ಗಳ ಬಗ್ಗೆ ಕೂಡ ನನಗೆ ಹೇಳಬೇಕು ಒಂದಿಷ್ಟು, ಅವರ ಬಗ್ಗೆ ಮಾಹಿತಿಯನ್ನು ಮೊದಲಿಗೆ ಕೊಡ್ತೇನೆ, ಅವರು ಮಾಡಿದಂಥ ಸೇವೆ ಏನು ಅಂತ. ಅದಾದ ನಂತರ ಅವರ ಜೊತೆ ಮಾತುಕತೆಯನ್ನು ಮುಂದುವರಿಸೋಣ, ಕೇಳ್ತಾ ಬನ್ನಿ. ಸಿಸ್ಟರ್ ದುಲ್ಸಿನ್ ಕ್ರಾಸ್ತಾ ಅರ್ಸಲೈನ್ ಫ್ರಾನ್ಸಿಸ್ಕನ್ ಸಿಸ್ಟರ್ಸ್ ಸಂಸ್ಥೆಯ ಸದಸ್ಯೆಯಾಗಿ ಸಾಮಾಜಿಕ ಚಟುವಟಿಕೆ, ಮಕ್ಕಳ ಹಕ್ಕುಗಳು ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಕಳೆದ 30 ವರ್ಷಗಳಿಂದ ಸೇವೆಯನ್ನ ಸಲ್ಲಿಸ್ತಾ ಇರುವವರು. ಪ್ರಮುಖವಾಗಿ ಸಿಸ್ಟರ್ ದುಲ್ಸಿನ್ ಅವರು ವಿಶೇಷ ಮಕ್ಕಳ ರಕ್ಷಣೆಯ ಹಾಗೂ ಸಾಮಾಜಿಕ ಕಲ್ಯಾಣದ ಕ್ಷೇತ್ರದಲ್ಲಿ ತಮ್ಮ ಪರಿಣತಿಯನ್ನು ಪಡೆದವರು. ಶಾಂತಿ ಸಂದೇಶ ಟ್ರಸ್ಟ್ ಇದರ

0: ಪೀಪಲ್ ಡಿಸೋಸ್ ಅವರು ಕೂಡ ಸಾಮಾಜಿಕ ಕಾರ್ಯಕ್ಷೇತ್ರದಲ್ಲಿ ವಿಶಿಷ್ಟ ಸೇವೆಯನ್ನ ಸಲ್ಲಿಸ್ತಾ ಇರುವಂತ ಸಮರ್ಪಿತ ವ್ಯಕ್ತಿತ್ವ. ಡ್ರಗ್ ದುರ್ಬಳಕೆ ತಡೆ ಕುರಿತು ವಿಶೇಷ ತರಬೇತಿಯನ್ನು ಪಡೆದುಕೊಂಡಿರುವ ಇವರು ಸಾಮಾಜಿಕ ಕಾರ್ಯ ಕೇಂದ್ರದ ನಿರ್ದೇಶಕಿಯಾಗಿ ಹಾಗೂ ಉತ್ತರ ಕರ್ನಾಟಕದ ಡಿ ಅಡಿಕ್ಷನ್ ಕೇಂದ್ರದ ಆಡಳಿತಾಧಿಕಾರಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇರುವವರು. ಶಾಲೆಗಳು ಮತ್ತು ಮಕ್ಕಳ ಆರೈಕೆ ಸಂಸ್ಥೆಗಳಲ್ಲಿ ಕೌನ್ಸಿಲರ್ ಆಗಿ ಸೇವೆಯನ್ನ ಸಲ್ಲಿಸುವುದರ ಮೂಲಕ ಮಹಿಳಾ ಸಬಲೀಕರಣ, ಮಕ್ಕಳ ಅಭಿವೃದ್ಧಿ, ಯುವಜನ ಕಾರ್ಯಕ್ರಮಗಳು, ಸಮುದಾಯ ಆಧಾರಿತ ಯೋಜನೆಗಳು, ವ್ಯಸನ ಮುಕ್ತ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿರುವವರು. ಬಡ ಮತ್ತು ಅಲ್ಪಸಂಖ್ಯಾತರ ಸೇವೆಯ ಮೇಲಿನ ಆಳವಾದ ಬದ್ಧತೆ, ನಾಯಕತ್ವ ಹಾಗೂ ಸಂಘಟನೆ ಸಾಮರ್ಥ್ಯದ ಮೂಲಕ ತನ್ನನ್ನು ತೊಡಗಿಸಿಕೊಂಡವರು ಸಿಸ್ಟರ್ ಡಿಂಪಲ್ ಡಿಸೋಸ್ ಅವರು. ಒಟ್ಟಿನಲ್ಲಿ ಇವತ್ತಿನ ಸಮಾಜಮುಖಿ ಕಾರ್ಯಕ್ರಮದಲ್ಲಿರುವಂತಹ ಇಬ್ಬರು ಅತಿಥಿಗಳು ಕೂಡ ಸೇವೆಯನ್ನೇ ಜೀವನದ ಸಂಕಲ್ಪವೆಂದುಕೊಂಡು ಸಮಾಜಮುಖಿಯಾಗಿ ಸೇವೆ ಸಲ್ಲಿಸುತ್ತಿರುವವರು. ಇವತ್ತಿನ ಈ ದಿನದ ರೇಡಿಯೋ ಸಾರಂಗ್ ಸಮಾಜಮುಖಿ ಕಾರ್ಯಕ್ರಮಕ್ಕೆ ಅವರನ್ನ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ಎಸ್ ಸಿಸ್ಟರ್ ದುಲ್ಸಿನ್ ಅವರು, ಹೇಗಿದ್ದೀರಿ?
1: ಚೆನ್ನಾಗಿದ್ದೀರಿ.
0: ನನಗೆ ಯಾವಾಗಲೂ ಈ ಫಾದರ್ಸ್ಗಳ ಜೊತೆ, ಸಿಸ್ಟರ್ಗಳ ಜೊತೆ ಮಾತಾಡುವಾಗ ಒಂದು ಮೊದಲಿಗೆ ಬರುವಂತ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಯಾವಾಗಲೂ ಫಾದರ್ ಅವರ ಕೂತ ಹೇಳಿಕೊಂಡು ನೀವು ಯಾಕೆ ಫಾದರ್ ಆದ್ರಿ ಅಂತ. ಸೊ ನಿಮ್ಮ ಹತ್ರ ನಾನು ಕೇಳುವಂಥದ್ದು, ಏನು ಸ್ಫೂರ್ತಿ, ಯಾವ ಕಾರಣಕ್ಕೋಸ್ಕರ ನೀವು ಭಗಿನಿ ಅಥವಾ ಸಿಸ್ಟರ್ ಆದರೆ ಏನು ಕಾರಣ?
1: ನಾನು ಸಿಸ್ಟರ್ ಆಗ್ಲಿಕ್ಕೆ ಕಾರಣ ಅಂದರೆ, ನಾನು ತುಂಬ ಬೆಳ್ತಂಗಡಿಯಲ್ಲಿ ತುಂಬ ಇಂಟೀರಿಯರ್ ಪ್ಲೇಸ್ ಇದ್ದ. ಅಲ್ಲಿ ನಾವು ಸಣ್ಣದಿರುವಾಗ ಬಂದಂತಹ ಫಾದರ್ಸ್ನವರು, ನಮ್ಮಲ್ಲಿ ಸಿಸ್ಟರ್ಸ್ ಇರಲಿಲ್ಲ, ವರ್ಷಕ್ಕೊಂದ್ಸಲ ವಿಸಿಟ್ ಮಾಡ್ತಾ ಇದ್ರು, ಕ್ಯಾಂಪ್ಸ್ ಮಾಡ್ತಾ ಇದ್ರು. ಸೊ ಅವರ ಜೀವನ ಒಂದು ಸ್ಫೂರ್ತಿ ಅಂತ ಹೇಳ್ಬೋದು. ಹಾಗೆಯೇ ನಮ್ಮ ಮನೆಯಲ್ಲಿ ನಾವು, ನಮ್ಮ ಮನೆಯ ವಾತಾವರಣ ಕೂಡ ಒಂದು ರೀತಿಯ ಸ್ಫೂರ್ತಿ, ಇತರರಿಗೆ ಹೆಲ್ಪ್ ಮಾಡೋದು ಆ ರೀತಿಯಲ್ಲಿ. ಸೊ ಚಿಕ್ಕಂದಿನಲ್ಲೂ ನಮ್ಗೆ ಒಂದು ಆ ರೀತಿಯ ಒಂದು ವಾತಾವರಣ ಇತ್ತು ಮನೆಯಲ್ಲಿ.
0: ಅದಕ್ಕೆ ಸಮಸ್ಯೆ ಇರಲಿಲ್ಲ,
1: ಇಲ್ಲ
0: ಆಗ್ಬೋದು ಅಂತ.
1: ಹಾಗೆ ಅಂದ್ರೆ, ಮತ್ತೆ ನಮ್ಮಲ್ಲಿ ಕೆಲವು ಮನೆಯಲ್ಲಿ, ನಮ್ಮ ಮನೆಯಲ್ಲಿ ನಾವು ತುಂಬಾ ಜನ ಮಕ್ಕಳು, ಹಾಗೆ ನಮ್ಮ ಮನೆಯಲ್ಲಿ ಯಾರಾದ್ರೂ ಫಾದರ್ ಸಿಸ್ಟರ್ ಆಗ್ಬೇಕು ಅಂತ ಹೇಳುವ ಆಸೆ ನಮ್ಮ ಪೇರೆಂಟ್ಸಿಗೂ ಇತ್ತು. ಹಾಗಾಗಿ ಅದು ಕೂಡ ಒಂದು ಏನ್ ಹೇಳ್ಬಹುದು, ಒಂದು ಪೂರಕವಾದ ಅಂಶ ಅಂತ ಹೇಳಿ ಹೇಳ್ಬಹುದು. ಒಂದು ಇನ್ನೊಂದು, ಸಣ್ಣದಿರುವಾಗ ತುಂಬಾ ಲೀಡರ್ಶಿಪ್ಗೆ ಅವಕಾಶ ಇತ್ತು ಚರ್ಚ್ ಅಲ್ಲಿ, ಸ್ಕೂಲ್ ಅಲ್ಲಿ. ಸೊ ಆ ರೀತಿಯ ಉತ್ತೇಜನ ಕೂಡ. ಸೊ ಒಂದು ಇಂಥದ್ದೇ ಅಂಶ ನನಗೆ ಸ್ಫೂರ್ತಿ ಅಂತ ಹೇಳಲಿಕ್ಕೆ ಆಗಲ್ಲ. ಇಟ್ಸ್ ಎ ಟೋಟಲ್ ಸಿಚುವೇಶನ್, ನಾವು ಬೆಳೆದು ಬಂದಂತಹ ವಾತಾವರಣ, ನೋಡಿದ ವ್ಯಕ್ತಿಗಳು, ನಾವು ಅನುಭವಿಸಿದಂತಹ ಬೇರೆ ಬೇರೆ ಘಟನೆಗಳು, ಇವೆಲ್ಲವೂ ಒಟ್ಟಾಗಿ ಸೇರಿ ಸ್ಫೂರ್ತಿ. ಆದ್ರೆ ನಾನು ಫಸ್ಟ್ಗೆನೆ ಸಿಸ್ಟರ್ ಆಗ್ಲಿಕ್ಕೆ ಸೇರುವಾಗ ಯಾಕೆ ಸೇರ್ತಿ ಅಂತ ಯಾವುದೇ ಕ್ವೆಶ್ಚನ್ಗೂ ನನ್ನ ಉತ್ತರ ಇತ್ತು, ಬಡವರ ಸೇವೆ ಮಾಡ್ಲಿಕ್ಕೆ. ಹಾಗಿರುವಾಗ ಅದೊಂದು ಎಲ್ಲೋ ಡೀಪ್ ಡೌನ್ ಅಲ್ಲಿ ಅದು ನಮ್ಮ ಮನಸ್ಸಲ್ಲಿ ಇತ್ತು ಇರಬೇಕು, ಹಾಗಾಗಿ ಅದರಲ್ಲೇ ತೊಡಗಿಸ್ಕೊಂಡೆ.
2: ನನಗೆ ಸ್ಫೂರ್ತಿ, ನಮ್ಮ ಊರಿನಲ್ಲಿ ಸಿಸ್ಟರ್ಸ್ ಇದ್ರು, ನಾನು ಚರ್ಚ್ ಶಾಲೆಗೆ ಹೋಗ್ತಾ ಇದ್ದೆ. ಸೊ ನಮ್ಮ ಸಿಸ್ಟರ್ಸ್ ಅನ್ನು ನೋಡಿ ನಾನು ಯಾಕೆ ಸಿಸ್ಟರ್ ಆಗಬಾರದು ಅನ್ನುವಂತ ಒಂದು ಯೋಚನೆ ನನಗೆ ಬಂದಿತ್ತು. ಶಾಲೆ ಆದ್ಮೇಲೆ ಸಿಸ್ಟರ್ಸ್ ಮಕ್ಕಳ ಮನೆಗಳಿಗೆ ಭೇಟಿ ಮಾಡುವಂಥದ್ದು, ಹಾಗೂ ಹಿರಿಯರನ್ನು ಭೇಟಿಯಾಗುವಂಥದ್ದು, ಇವರನ್ನೆಲ್ಲ ನೋಡಿ ನನಗನ್ನಿಸ್ತು ಅವರಿಂದ ಒಂದು ನನಗೆ ಸ್ಫೂರ್ತಿ ಸಿಕ್ತು. ಮತ್ತೆ ಮನೆಯಲ್ಲಿಯೂ ಕೂಡ ಒಂದು ಪೂರಕವಾದಂತ ವಾತಾವರಣ ನನಗಿತ್ತು. ನಮ್ಮ ತಂದೆಯವರು ಚರ್ಚಿನ ಕ್ರಿಯಾಶೀಲ ಸದಸ್ಯರಾಗಿದ್ರು, ಇತರರಿಗೆ ಸಹಾಯ ಮಾಡುದು, ವಾರ್ಡಲ್ಲಿ ಇರುವಂತ ಜನರಿಗೆ, ಜನರ ಮನೆ ಭೇಟಿ ಮಾಡಿ ಅಗತ್ಯದಲ್ಲಿ ಇದ್ದವರಿಗೆಲ್ಲ ನೆರವನ್ನು ನೀಡೋದು, ಇದನ್ನೆಲ್ಲ ಮಾಡ್ತಾ ಇದ್ರು. ಸೊ ಮನೆಯ ವಾತಾವರಣ ಕೂಡ ನನಗೆ ತುಂಬಾ ರೀತಿಯಲ್ಲಿ ಒಂದು ಪ್ರೇರಣೆಯನ್ನು ನೀಡಿದೆ. ಅದಕ್ಕೋಸ್ಕರ ನಾನು ನಿರ್ಧಾರ ಮಾಡಿದೆ, ನಾನು ಸಿಸ್ಟರ್ ಆಗ್ಬೇಕು ಅಂತ ಹೇಳಿ. ಸೊ ನನ್ನ ನಿರ್ಧಾರವನ್ನು ಮನೆಯಲ್ಲಿ ಹೇಳಿಕೊಂಡಾಗ ಮೊದಲಿಗೆ ಸ್ವಲ್ಪ ವಿರೋಧ ಇತ್ತು, ಆದ್ರೆ ಅದರ ನಂತರ ಅವರು ಒಪ್ಕೊಂಡ್ರು. ಸೊ ಹೀಗೆ ನಾನು ಸಿಸ್ಟರ್ ಆಗ್ಲಿಕ್ಕೆ ಬಂದೆ.
0: ಓಕೆ, ಇನ್ನು ಸಿಸ್ಟರ್ ನಿಮ್ಮ ಹತ್ರ ಕೇಳೋದು, ಈ ಯು ಎಫ್ ಎಸ್ ಅನ್ನುವಂತ ಸಂಘಟನೆ, ಸೊ ಒಂದು ಸಂಸ್ಥೆ, ಸೊ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡೋದಾದ್ರೆ ಏನಿದು?
1: ಯು ಎಫ್ ಎಸ್ ಅಂದ್ರೆ ಅರ್ಸಲೈನ್ ಫ್ರಾನ್ಸಿಸ್ಕನ್ ಸಿಸ್ಟರ್ಸ್ ಅಂತ ಹೇಳಿ, ಇದು ಅರ್ಸಲೈನ್ ಫ್ರಾನ್ಸಿಸ್ಕನ್ ಕಾಂಗ್ರಿಗೇಷನ್ ಅಂತ ಹೇಳೋದು ನಮ್ದು ಸಂಸ್ಥೆ.
0: ಇದರ ಮೂಲ ಕಚ್ ಇದು
1: 1887 ಸ್ಟಾರ್ಟ್ ಆಯ್ತು.

0: ಒಬ್ಬ ಜೆಸ್ವಿಟ್ ಫಾದರ್, ಫಾದರ್ ಅರ್ಬನ್ ಸ್ಟೈನ್ ಅಂತ, ಆಗಿನ ಮೊತ್ತ ಮೊದಲ ನಮ್ಮ ಚರ್ಚ್ ಗುರುಗಳು, ಎಲ್ಲಿ ರೊಸರಿಯೋ ಕ್ಯಾಥೆಡ್ರಲ್ಲಿನ ಪ್ಯಾರಿಶ್ ಪ್ರಿಸ್ಟ್ ಆಗಿದ್ರು ಅವರು. ಅವರ ಊರಲ್ಲಿ ಅರ್ಸುಲೈನ್ ಸಿಸ್ಟರ್ಸ್ ಇದ್ರು, ಅವರು ಅವರ ಜೀವನ ನೋಡಿದ್ರು. ಇಲ್ಲಿ ಆಗ ಎಲ್ಲ ಏನು ಸ್ವಲ್ಪ ಕಷ್ಟಕರ ದಿನಗಳು ಕಳೆದು ಚರ್ಚ್ ರಿವೈವ್ ಆಗ್ತಾ ಇತ್ತು. ಜನರೆಲ್ಲ ಟಿಪ್ಪುವಿನ ಇದರ ನಂತರ ಎಲ್ಲ ಅಂದರೆ ಆ ಎಲ್ಲ ಕಾಲಘಟ್ಟವನ್ನು ಮೀರಿ ಬಂದಾಗ ಇಲ್ಲಿ ಒಂದು ಅವಶ್ಯಕತೆ ಇತ್ತು ಇಂಥ ಒಂದು ಜನರು ಸಹಾಯ ಮಾಡುವಂಥದ್ದು. ಹಾಗಾಗಿ ಚರ್ಚ್ ಚರ್ಚಲ್ಲಿ ಚರ್ಚಿನ ಇತರ ಬೇರೆ ಬೇರೆ ಥರದ ಅಗತ್ಯಗಳಲ್ಲಿ ಸಹಾಯ ಮಾಡಲಿಕ್ಕಂತ ಲೋಕಲ್ ವಿಮೆನ್ಗಳನ್ನು ಆರಿಸಿಕೊಂಡು ಒಂದು ಸಂಘದ ತರ, ಸೊ ಇಟ್ ವಾಸ್ ಎನ್ ಅಸೋಸಿಯೇಷನ್, ಕಾಂಗ್ರಿಗೇಷನ್ ಆಗಿರಲಿಲ್ಲ ಆಗ. ಆ ರೀತಿ ಸ್ಟಾರ್ಟ್ ಮಾಡಿದ್ದು ನಮ್ದು ಸಂಸ್ಥೆ. ಅದು ನಂತರ ಕಾಂಗ್ರಿಗೇಷನ್ ಆಗಿ ಬೆಳೆಯಿತು. ಮೊದಲು ಮಾಡಿದ್ದು ಆಗ ವಿಧವೆಯರಿದ್ರು, ಮಕ್ಕಳಿದ್ರು, ಶಿಕ್ಷಣದ ಮೇಲೆ ಒತ್ತಿರಲಿಲ್ಲ, ಮಹಿಳೆಯರಿದ್ರು, ಮನೆಗಳು ಫ್ಯಾಮಿಲೀಸ್ ಅವುಗಳ ರಿವೈವ್ ಇತ್ತು. ಚರ್ಚಲ್ಲಿ ನಮ್ಮ ಧರ್ಮಕ್ಕೆ ಸಂಬಂಧಪಟ್ಟ ಸ್ವಲ್ಪ ಅಸಿಸ್ಟೆನ್ಸ್ ಬೇಕಾಗಿತ್ತು ಜನರಿಗೆ ಧಾರ್ಮಿಕವಾಗಿ ಉಜ್ಜೀವನ ಆಗಲಿಕ್ಕೆ. ಹಾಗಾಗಿ ಇದನ್ನೆಲ್ಲ ಸೇರಿಸಿಕೊಂಡು ಸಂಸ್ಥೆ ಪ್ರಾರಂಭವಾದದ್ದು. ಇನ್ನು ಮುಂದೆ ನಾವು ಹೋದಾಗ 1954 ನಾವು ಇದಾದ್ವಿ ಒಂದು ಫುಲ್ ಪ್ಲೆಜ್ ಸಂಸ್ಥೆಯಾಗಿ. ಈಗ ನಾವು ಇಂಟರ್ನ್ಯಾಷನಲಿ ಫುಲ್ ಪ್ಲೆಜ್ ಸಂಸ್ಥೆ ಆಗಿದ್ದೇವೆ. ನಾವು ಸುಮಾರು 1,000 ನಾವು ಮೆಂಬರ್ಸ್ ಇದ್ದೇವೆ. ಸೊ ನಮ್ದು ಟೋಟಲ್ ಆಗಿ ಅಂದರೆ ಮಂಗಳೂರಲ್ಲಿ ಮಂಗಳೂರು, ಮೈಸೂರು, ಹುಬ್ಬಳ್ಳಿ ಹೀಗೆ 3 ಪ್ರಾಂತ್ಯಗಳಿದ್ದಾವೆ ಕರ್ನಾಟಕದಲ್ಲಿ. ಹಾಗೆ ಉತ್ತರ ಭಾರತ, ಈಶಾನ್ಯ ಭಾರತ, ಯುರೋಪ್ ಮತ್ತು ಯುರೋಪ್ ಮತ್ತು ಆಫ್ರಿಕಾ, ಈ ರೀತಿಯ ಆಡಳಿತಾತ್ಮಕ ವ್ಯವಸ್ಥೆಗಳಿದ್ದಾವೆ. ಆಯಾ ಆಡಳಿತಾತ್ಮಕ ವ್ಯವಸ್ಥೆಯಲ್ಲಿ ಆಯಾ ಪ್ರದೇಶಕ್ಕೆ ಸಂಬಂಧಪಟ್ಟ ಹಾಗೆ ಅಗತ್ಯಗಳಿಗೋಸ್ಕರ ಏನೆಲ್ಲ ಬೇಕು ಆ ರೀತಿ ಅದನ್ನು ನೋಡ್ಕೊಳ್ತಾರೆ. ಆದರೆ ಮೇಜರ್ ಆಗಿ ನಮ್ಮ ಸಂಸ್ಥೆಯಿಂದ ಕೆಲಸಗಳನ್ನು ಅಂದರೆ ನಮ್ಮ ನಾವು ಹೇಗೆ ಕೆಲಸ ಮಾಡೋದು ಇದರಲ್ಲೆಲ್ಲ ನೋಡಿದರೆ, ನಾವು ಒಂದು ಪಾಸ್ಟ್ರಲ್ ವರ್ಕ್, ಪಾಸ್ಟ್ರಲ್ ವರ್ಕ್ ಅಂತ ಹೇಳಿದ್ರೆ ಇದು ಧರ್ಮಕ್ಕೆ ಸಂಬಂಧಪಟ್ಟದ್ದು, ಜನರ ಉಜ್ಜೀವನಕ್ಕೋಸ್ಕರ ಈ ರೀತಿದ್ದು ಒಂದು ಮಾಡ್ತೇವೆ. ಶಿಕ್ಷಣದ್ದು ಮಾಡ್ತೇವೆ, ಆರೋಗ್ಯ ವ್ಯವಸ್ಥೆದ್ದು ಮಾಡ್ತೇವೆ ಆರೋಗ್ಯ ಬಗ್ಗೆ, ಮತ್ತೊಂದು ಸೋಷಿಯಲ್ ಡೆವಲಪ್ಮೆಂಟ್ ಕಾಂಪೊನೆಂಟ್ಸ್. ಈ 4 ಕಾಂಪೊನೆಂಟ್ಗಳನ್ನು ತಗೊಂಡು ನಾವು ಕೆಲಸ ಮಾಡ್ತೇವೆ.
1: ಓಕೆ, ಈ ಎಲ್ಲ ಕೆಲಸಗಳು ಎಲ್ಲರನ್ನ ಸೇರಿಸಿಕೊಂಡು ಅಲ್ವಾ?
0: ಹೌದು.
1: ಓಕೆ, ಅವರಿಗೆ ಇವರಿಗೆ ಅಂತ ಅಲ್ಲ, ಪೂರ್ತಿ ಸಮಾಜಕ್ಕೆ. ಸಮಾಜಕ್ಕೆ ನೀವು ಮಾಡ್ತಿರುವಂತ ಕೆಲಸ, ಅದರಲ್ಲೂ ಕೂಡ ನೀವು ಮಕ್ಕಳ ಹಕ್ಕುಗಳ ಬಗ್ಗೆ ಅನೇಕ ಕೆಲಸವನ್ನು ಮಾಡಿದವರು. ನಮ್ಮ ಮಂಗಳೂರಿನ ಸುತ್ತಮುತ್ತ ಕೂಡ ಈ ಅನೇಕ ಸೇವೆಗಳನ್ನ ನೀವು ಮಾಡಿದವರು. ಸೊ ಸದ್ಯದ ಒಂದು ಪರಿಸ್ಥಿತಿಯಲ್ಲಿ ನೀವು ನೋಡ್ತಾ ಹೋಗೋದಾದ್ರೆ, ನೀವು ಸೇರುವಾಗದ ದಿನ ಈಗಿನ 2026 ದಿನ, ಏನ್ ಯಾವ ಬದಲಾವಣೆಗಳನ್ನು ನೀವು ಸಮಾಜದಲ್ಲಿ ಕಂಡಿದ್ದೀರಿ ಅಂತ?
0: ನಾವು ಸೇರುವಾಗದ ದಿನಗಳು 90s ಅಲ್ಲಿರುವಂತಹ ಆಗಕ್ಕೆ ಮತ್ತು ಈಗಕ್ಕೆ ಕಂಪೇರ್ ಮಾಡಿದ್ರೆ ಮಕ್ಕಳ ವಿಷಯಗಳನ್ನು ಪಾಸಿಟಿವ್ ಇದೆ, ಹಾಗೇನೆ ನಕಾರಾತ್ಮಕ ವಿಷಯಗಳು ಇದೆ. ಇದು ಒಂದು ಸಕಾರಾತ್ಮಕ ಅಂಶಗಳನ್ನು ನೋಡಿದ್ರೆ ಆಗಿನ ಮಕ್ಕಳಿಗೆ ತುಂಬಾ ಪ್ರೀತಿ ಸಿಗ್ತಿತ್ತು, ಅಟೆನ್ಷನ್ ಸಿಗ್ತಿತ್ತು ಮಕ್ಕಳಿಗೆ ಮನೆಗಳಲ್ಲಿ. ಆದ್ರೆ ಈಗಿನ ಮಕ್ಕಳಿಗೆ ಅಂದ್ರೆ ಆದಷ್ಟು ಓಟ ಅಲ್ವಾ, ತುಂಬಾ ಧಾವಂತದ ದಿನಗಳು. ತುಂಬಾ ವಿಷಯಗಳಿದ್ದಾವೆ ಪೇರೆಂಟ್ಗಳಿಗೆ ಇವತ್ತು, ತುಂಬಾ ಚಾಲೆಂಜಸ್ ಇದ್ದಾವೆ. ಹಾಗಾಗಿ ಮಕ್ಕಳಿಗೆ ಅಟೆನ್ಷನ್ ಸ್ವಲ್ಪ ಆ ರೀತಿಯ ಮಕ್ಕಳಿಗೆ ಬೇಕಾದ ಅಟೆನ್ಷನ್, ಅವ್ರು ಅಟೆನ್ಷನ್ ಕೊಡ್ತಾರೆ ಆದ್ರೆ ಮಕ್ಕಳಿಗೆ ಬೇಕಾದ ಅಟೆನ್ಷನ್ ಸಿಗಲ್ಲ. ಇದು ಒಂದು ನಕಾರಾತ್ಮಕ ಅಂಶಗಳು, ಅಂದ್ರೆ ಸಕಾರಾತ್ಮಕ ಇಲ್ಲಿ ನಕಾರಾತ್ಮಕ ಆಗ್ತದೆ. ಆದ್ರೆ ಹಿಂದಿನ ಕಾಲದಲ್ಲಿ ಇರುವಂತಹ ಬಡತನ ಅಂದ್ರೆ ನೀಡ್ಸ್, ನಾವು ಏನನ್ನು ನೋಡಿದ್ರೆ ಮಕ್ಕಳ ಹಕ್ಕುಗಳಲ್ಲಿ ನಾವು ನೋಡಿದ್ರೆ ಮಕ್ಕಳಿಗೆ ಬೇಕಾದ ಫುಡ್ ಆಗಲಿ, ಆರೋಗ್ಯ ಸೇವೆಗಳಲ್ಲಾಗಲಿ, ಇದು ಅಪರ್ಚುನಿಟಿ ಫಾರ್ ಎಜುಕೇಷನ್ ಅಂತ ಏನು ಹೇಳುದು ಅದು ಆ ರೀತಿ ಇರಲಿಲ್ಲ ಆಗ. ಇವತ್ತು ನೋಡಿದ್ರೆ ತುಂಬಾ ಬಹಳವಾಗಿ ಈ ಅವಕಾಶಗಳು ಮಕ್ಕಳಿಗೆ ಇದ್ದಾವೆ. ಆದರೆ ಇಲ್ಲಿ ಆಗ ಈಗ ನಡೆಯುವಂಥ ಕೆಲಸ ಆಗ ನಡೀತಿದ್ದಿಲ್ಲ. ಆಗ ನಾವು ಮಕ್ಕಳ ಹಕ್ಕಿಗೋಸ್ಕರ ಯಾರು ಕೆಲಸ ಮಾಡಿಲ್ಲ. ಆಗ ಈಗ ಮಕ್ಕಳ ಹಕ್ಕುಗಳಿಗೋಸ್ಕರ ತುಂಬಾ ಕೆಲಸ ನಡೀತಾ ಇದೆ. ಕಾನೂನಾತ್ಮಕವಾಗಿ ತುಂಬಾ ಹೊಸ ಹೊಸ ಕಾನೂನುಗಳು ಬಂದಿದ್ದಾವೆ. ಜನರು ತುಂಬಾ ಜನರು ಕೆಲಸ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಇವತ್ತಿನ ಮಕ್ಕಳ ಚಾಲೆಂಜಸ್ಗಳೇ ಬೇರೆ. ಆ ಸವಾಲುಗಳು ಅವರು ಯಾವ ರೀತಿ ನೋಡ್ತಾರೆ. ಆಗಿನ ಮಕ್ಕಳು ಸೆಲ್ಫ್ ಮೋಟಿವೇಟೆಡ್. ಯಾಕಂತ ಹೇಳಿದ್ರೆ ತುಂಬಾ ಸಲ ದೇವಿಪ್ರಸಾದ್ ಸರ್ ಹೇಳ್ತಾರೆ, ನಮ್ಮ ಹಸಿವೆ ಒಂದು ಏನು, ಇಟ್ಸ್ ಅ ಫೈರ್. ಅದು ನಾವು ಏನ್ ಮಾಡ್ಬೇಕಂತ ಕಲಿಸ್ತದೆ. ಆದ್ರೆ ಇವತ್ತು ಹಸಿವು ಇಲ್ಲ. ಅದಕ್ಕೋಸ್ಕರ ತುಂಬಾ ವಿಚಾರಗಳ ಮೇಲೆ ಆ ರೀತಿಯ ಹಸಿವು ಕೂಡ ಕಡಿಮೆ ಆಗ. ಸೊ ಮೋಟಿವೇಶನ್ ಅಂತ ಹೇಳೋದು ಏನಿದೆ ಅದು ಇವತ್ತು ಮಕ್ಕಳಿಗೆ ಬೇಕು. ವ್ಯಾಲ್ಯೂಡ್ ಲೈಫ್, ಲೈಫಲ್ಲಿ ವ್ಯಾಲ್ಯೂಸ್ಗಳನ್ನು ಮಾಡುವುದು, ತನ್ನ ಸ್ವಂತಿಕೆಯನ್ನು ಬೆಳೆಸ್ಕೊಳ್ಳುವಂಥದ್ದು. ಯಾಕಂತ ಹೇಳಿದ್ರೆ ಅಷ್ಟೊಂದು ಫೀಡಿಂಗ್ ಆಗ್ತಾ ಇದೆ ಪ್ರತಿಯೊಂದು ವಿಷಯದಲ್ಲಿ. ಪೇರೆಂಟ್ಸ್ಗಳಿದ್ದೇ ಪೇರೆಂಟ್ಸ್ಗಳು ಮಗು ಹೀಗೆ ಆಗಬೇಕು ಅಂತ ಹೇಳುವ ಒಂದು ಆಲೋಚನೆ ಮೊದಲಿನ ಪೇರೆಂಟ್ಸ್ಗೆ ಹಾಗೆ ಇರಲಿಲ್ಲ. ಯಾಕಂತ ಹೇಳಿದ್ರೆ ದೇ ಆರ್ ಪ್ರೈಮರಿ ಕನ್ಸರ್ನ್ ಏನಾಗಿತ್ತು ಅಂತ ಹೇಳಿದ್ರೆ ಇವತ್ತಿನ ಊಟ ಹೇಗೆ ಕೊಡೋದು, ಮಕ್ಕಳಿಗೆ ಶಿಕ್ಷಣಕ್ಕೆ ಫೀಸ್ ಹೇಗೆ ಕಟ್ಟೋದು, ಪುಸ್ತಕ ಹೇಗೆ ತರೋದು, ಅದು ಅವರ ಪ್ರೈಮರಿ ಕನ್ಸರ್ನ್ ಆಗಿತ್ತು. ಇವತ್ತು ಅದು ಪ್ರೈಮರಿ ಕನ್ಸರ್ನ್ ಅಲ್ಲ. ಇವತ್ತು ಮಗುವಿಗೆ ಯಾವ ಶಾಲೆಗೆ ಹಾಕೋದು, ಯಾವ ಫೆಸಿಲಿಟೀಸ್ ಕೊಡೋದು, ಇದು ಕನ್ಸರ್ನ್. ಹಾಗಾಗಿ ಇವತ್ತು ಮಕ್ಕಳ ಜೊತೆ ತುಂಬಾ ವೈಯಕ್ತಿಕ ಅಂದ್ರೆ ಒಬ್ಬ ವ್ಯಕ್ತಿತ್ವವನ್ನು ಬೆಳೆಸಲಿಕ್ಕೆ ತುಂಬಾ ಕೆಲಸ ಮಾಡಬೇಕು ಮಗುವಿನ ಜೊತೆ. ಆಸ್ ಎ ಸಿಸ್ಟಮ್ ಎಲ್ಲ ರಿಸೋರ್ಸ್ ಇದೆ. ಅಂದ್ರೆ ನಮ್ಮ ಸರ್ಕಾರದಲ್ಲಿ ನೋಡಿದ್ರೆ ಎಲ್ಲ ರಿಸೋರ್ಸ್ ಇದೆ, ಪಬ್ಲಿಕ್ ಅಲ್ಲಿ ಕೂಡ ಎಲ್ಲ ರಿಸೋರ್ಸ್ ಇದೆ. ಆದ್ರೆ ಆ ರಿಸೋರ್ಸಿನ ರೈಟ್ ಯೂಸ್, ಮಗುವಿಗೆ ಬೇಕಾದ ವಿಷಯಗಳಿಗೆ ಮಗುವಿಗೆ ಹೋಗುವ ಹಾಗೆ, ಮಗುವಿಗೆ ಏನು ವಲ್ನರೆಬಿಲಿಟಿ ಇದೆ, ಏನು ದೌರ್ಬಲ್ಯತೆ ಇದೆ, ನಮ್ಮ ಸಂಕಷ್ಟಗಳಿದ್ದಾವೆ, ಇವುಗಳನ್ನು ನಾವು ಹೇಗೆ ಕಡಿಮೆ ಮಾಡಬಹುದು, ಪ್ರಿವೆಂಟ್ ಮಾಡಬಹುದು, ಇದ್ರ ಮೇಲೆ ಸ್ವಲ್ಪ ಜಾಸ್ತಿ ಕೆಲಸ ಇವತ್ತಿದೆ ಈಗಿನ ಕಾಲಘಟ್ಟದಲ್ಲಿ ಮೊದಲಿಗಿಂತ. ಈಗ ಫಾರ್ ಎಕ್ಸಾಂಪಲ್ ನೀವು ನನ್ನ ಬಗ್ಗೆ ಹೇಳೋ ಪೋಕ್ಸ ವಿಷಯ ಮೊದಲು ಇತ್ತು, ಆದ್ರೆ ಅದನ್ನೊಂದು ಸಮಸ್ಯೆ ಅಂತ ಯಾರು ನೋಡಿರ್ಲಿಲ್ಲ. ಆದ್ರೆ ಇವತ್ತು ಹೇಳ್ತಿರ್ಲಿಲ್ಲ. ನೋಡಿ, ಮೊದಲು ಇಡೀ ಕುಟುಂಬವೇ ಒಂದು ಪ್ರೊಟೆಕ್ಟಿವ್ ನೆಟ್ವರ್ಕ್ ಆಗಿತ್ತು. ಅಂದ್ರೆ ಒಂದು ಕುಟುಂಬದಲ್ಲಿ 5 ಜನ, 6 ಜನ, 7 ಜನ ಮಕ್ಕಳಿದ್ರು, ತಂದೆ ತಾಯಿ ಇದ್ರು, ಅಜ್ಜ ಅಜ್ಜಿ ಇದ್ರು, ಚಿಕ್ಕಪ್ಪ ಚಿಕ್ಕಮ್ಮ ಇದ್ರು. ಸೊ ಇಟ್ ವಾಸ್ ಎ ಪ್ರೊಟೆಕ್ಟಿವ್, ತುಂಬಾ ತುಂಬಾ ಪ್ರೊಟೆಕ್ಟಿವ್ ಆದಂತಹ ಒಂದು ವ್ಯವಸ್ಥೆ ಅದೇ. ಇವತ್ತು ಒಂದ್ ಮನೆಯಲ್ಲಿ ಬಹಳ ಅಂದ್ರೆ 2 ಮಕ್ಕಳು. ಸೊ ಒಂದ್ ಮಗುವಿನ ಟೈಮ್ ಟೇಬಲ್ ಬೇರೆ, ಇನ್ನೊಂದ್ ಮಗುವಿನ ಟೈಮ್ ಟೇಬಲ್ ಬೇರೆ, ತಂದೆಯ ಟೈಮ್ ಟೇಬಲ್ ಬೇರೆ, ತಾಯಿಯ ಟೈಮ್ ಟೇಬಲ್ ಬೇರೆ ಹೆಚ್ಚಿನ ಕುಟುಂಬಗಳಲ್ಲಿ. ಸೊ ಇಟ್ ಅದೊಂದು ತುಂಬಾ ಕಷ್ಟಕರವಾದ ಪರಿಸ್ಥಿತಿ ಮಗುವಿಗೆ. ಅದರ ಬೆಳವಣಿಗೆಯ ಹಂತಗಳನ್ನು ನಾವು ತಿಳ್ಕೊಂಡ್ರೆ, ಅದರ ಮಾನಸಿಕ ಬೆಳವಣಿಗೆಯ ಅಂಶಗಳನ್ನು ನಾವು ನೋಡ್ಬೇಕಂದ್ರೆ ಇದು ಮಗುವಿಗೆ ಒಂದು ಕಷ್ಟಕರವಾದದ್ದು, ಆದ್ರೆ ಬಹಳ ಮುಖ್ಯವಾದ ಅಂಶ ಆಗ್ತದೆ.
1: ಇನ್ನು ಸಿಸ್ಟರ್ ಡಿಂಪಲ್ ಅವರೇ, ಈಗ ನಮ್ಮ ದುಲ್ಸಿನ್ ಸಿಸ್ಟರ್ ಅವರು ಅನೇಕ ವಿಷಯಗಳನ್ನು ಹೇಳಿದ್ರು. ನೀವು ಕೂಡ ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕೆಲಸವನ್ನ ಮಾಡಿದವರು. ಈ ದಕ್ಷಿಣ ಕನ್ನಡದ ಏನಿದೆ ವ್ಯವಸ್ಥೆ ಏನಿದೆ, ಅಥವಾ ಕಾನೂನಿನ ಬಗ್ಗೆ ಅರಿವು, ಬೇರೆ ಬೇರೆ ವಿಷಯಗಳ ಬಗ್ಗೆ ಇರುವಂತ ಅರಿವು, ನೀವು ರಾಜ್ಯದ ಬೇರೆ ಜಿಲ್ಲೆಗಳಿಗೆ ಹೋದ್ರೆ ಸೊ ಹೇಗಿದೆ ಇಲ್ಲಿ ಬೆಟರ್ ಅಂತ ನಿಮ್ಗೆ ಅನ್ಸುತ್ತಾ? ನಮ್ಮ ಮಂಗಳೂರು ದಕ್ಷಿಣ ಕನ್ನಡ ಸ್ವಲ್ಪ ಮಟ್ಟಿಗೆ ಅದರ ಬಗ್ಗೆ ಅವೇರ್ ಇದ್ದಾರೆ ವಿಷಯಗಳ ಬಗ್ಗೆ ಅಂತ ನಿಮ್ಮ ಅನುಭವ ಏನು ಅಂತ?
2: ಸೊ ನಾನು ಬೇರೆ ಬೇರೆ ಮಕ್ಕಳ ಪಾಲನಾ ಸಂಸ್ಥೆಗಳಿಗೆ ಹೋದಾಗ ನನಗೆ ಅಂದ್ರೆ ಮಂಗಳೂರಿನ ಬಗ್ಗೆ ಅಷ್ಟೊಂದು ಮಾಹಿತಿ ಇಲ್ಲ. ಆದರೆ ಒಂದು ಹೇಳ್ಬೋದು ಏನಂತ ಹೇಳಿದ್ರೆ, ಪ್ರತ್ಯೇಕವಾಗಿ ನಾರ್ತ್ ಕರ್ನಾಟಕ ಏರಿಯಾದಲ್ಲಿ ಮಕ್ಕಳಿಗೆ ಬಹಳಷ್ಟು ಅರಿವು ಇದೆ. ಜನರಿಗೂ ಈ ಕಾನೂನುಗಳ ಬಗ್ಗೆ ಅರಿವು ಇದೆ. ಆದ್ರೆ ಅಲ್ಲಿ ಏನಾಗಿದೆ, ವಲ್ನರೆಬಿಲಿಟಿ, ಮಕ್ಕಳ ವಲ್ನರೆಬಿಲಿಟಿ ಬಹಳಷ್ಟು ಇದೆ ಅಂತ ನನ್ಗನಿಸ್ತಾ ಇದೆ. ಬಹಳ ಈಸಿಯಾಗಿ ಮಕ್ಕಳ ಹಕ್ಕುಗಳ ಒಂದು ಉಲ್ಲಂಘನೆ ಅಲ್ಲಿ ಆಗ್ತಾ ಇದೆ. ಮಕ್ಕಳು, ನಾವು ಮಕ್ಕಳ ಪಾಲನಾ ಸಂಸ್ಥೆಗಳಿಗೆ ಹೋದಾಗ ಅಲ್ಲಿ ನಮಗೆ ಕಾಣ ಸಿಗುವುದು ಏಕಪೋಷಕ ಮಕ್ಕಳು, ಬಾಲಗರ್ಭಿಣಿಯರು, ಮತ್ತು ನಮ್ಮ ಒಬ್ಸರ್ವೇಷನ್ ಹೋಮ್ ಅಲ್ಲಿ ಬೇರೆ ಬೇರೆ ಬಾಲಾಪರಾಧಿಗಳು ಇರುವಂತದ್ದು ಕೂಡ ಕಾಣ ಸಿಗ್ತಾ ಇದೆ. ಸೊ ಇಲ್ಲಿ ಸಿಸ್ಟರ್ ಹೇಳಿದ ಹಾಗೆ ಒಂದು ಎಲ್ಲೋ ಮಕ್ಕಳಿಗೆ ಕೊಡುವಂತ ಒಂದು ಅಟೆನ್ಷನ್ ಕಡಿಮೆ ಆಗ್ತಾ ಇದೆ. ಕುಟುಂಬವು ಮಕ್ಕಳಿಗೆ ಪೂರಕವಾಗಿ ಬೇಕಾದಂತ ಒಂದು ಸಪೋರ್ಟ್ ಕೊಡದೇ ಇರುವುದರಿಂದ ಮಕ್ಕಳು ಇವತ್ತಿನ ಪ್ರಸ್ತುತ ಸ್ಥಿತಿಗತಿಗೆ ಹೇಗೆ ಇರಬೇಕು ಅನ್ನೋದನ್ನು ಅನ್ನೋದ್ರ ತರ ಬದುಕಲಿಕ್ಕೆ ಅವರಿಗೆ
1: ಕಷ್ಟ ಆಗ್ತಾ ಇದೆ ಅಂತ. ಇನ್ನು ನೀವು ಡ್ರಗ್ಸ್ ಈ ವ್ಯಸನದ ಜೊತೆಗೆ ಅಂದ್ರೆ ವ್ಯಸನದ ಸಮಸ್ಯೆಗಳ ಜೊತೆಗೆ ಕೂಡ ಒಂದಿಷ್ಟು ನೀವು ನೋಡಿದವರು. ಸೊ ಇದ್ರ ಬಗ್ಗೆ ಹೇಳುವುದಾದ್ರೆ ಮೇಡಮ್, ಸೊ ಹೇಗೆ ವ್ಯಸನ ಮುಕ್ತರಾಗಬೇಕು ಅನ್ನುವಂಥ ಒಂದು ಮಾತಿದೆ, ಆದರೆ ಸಣ್ಣ ಸಣ್ಣ ಮಕ್ಕಳ ಕೈಗೆ ಈಗ ಡ್ರಗ್ಸ್ ಸಿಗ್ತಾ ಇದೆ. ಸೊ ಇವತ್ತು ನಮ್ಮ ಮಂಗಳೂರಿನಲ್ಲಿ ನೋಡ್ತಾ ಹೋದರೂ ಕೂಡ ನೀವು ವಾರಕ್ಕೆ ಒಂದು ದಿನಪತ್ರಿಕೆ ನೋಡಿದರೆ ವಾರಕ್ಕೆ ಎರಡು ಸಲ ಆದರೂ ನ್ಯೂಸ್ ಇರ್ತದೆ, ಇಷ್ಟು ಜನ ಪೆಡ್ಲರನ್ನು ಹಿಡಿದಿದ್ದೇವೆ, ಇಷ್ಟು ಏನು ಡ್ರಗ್ಸ್ಗಳು ಸಿಕ್ಕಿದೆ ಅನ್ನುವಂಥದ್ದು. ಸೊ ಇದ್ರ ಬಗ್ಗೆ ನಿಮ್ಮ ಒಂದು ಮಾತೇನು?
2: ಒಂದು ಈಗ ಒಂದು ಈಸಿ ಅವೈಲೇಬಿಲಿಟಿ ಆಫ್ ಡ್ರಗ್ಸ್, ಸೊ ಹಾಗೆ ಇರೋದ್ರಿಂದ ಮಕ್ಕಳು ಈಸಿಯಾಗಿ ವ್ಯಸನಕ್ಕೆ ಬಲಿಯಾಗ್ತಾ ಇದ್ದಾರೆ. ಮತ್ತೊಂದು ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್, ಸೊ ಬೇರೆ ಕಾಂಟ್ಯಾಕ್ಟ್ಸ್ ಮಾಡಲಿಕ್ಕೆ ಈಸಿ ಆಗ್ತಾ ಇದೆ ಮಕ್ಕಳಿಗೆ, ಬೇರೆ ಮಕ್ಕಳ ಜೊತೆ ಇನ್ಫ್ಲೂಯೆನ್ಸ್, ಪಿಯರ್ ಇನ್ಫ್ಲೂಯೆನ್ಸ್ ಕೂಡ ಪ್ರತ್ಯೇಕವಾಗಿ ಹದಿಹರೆಯದವರಲ್ಲಿ ಪಿಯರ್ ಇನ್ಫ್ಲೂಯೆನ್ಸ್ ಕೂಡ ಜಾಸ್ತಿ ಆಗ್ತಾ ಇದೆ. ಕಾಲೇಜ್ ಮಕ್ಕಳು ಏನೋ ನಾನು ಸಾಧಿಸಬೇಕು ಅನ್ನುವಂತ ಒಂದು ಉದ್ದೇಶದಿಂದ ಕಾಂಪಿಟೆನ್ಸ್ ಇದು ಕಾಂಪಿಟೇಷನ್ ಇರೋದ್ರಿಂದ ಕೂಡ ಈ ಒಂದು ಡ್ರಗ್ಸ್ಗಳಿಗೆ ಬಲಿಯಾಗುವುದು ಆಗ್ತಾ ಇದೆ. ನಾನು ಈ ಒಂದು ಕ್ಷೇತ್ರದಲ್ಲಿ ಕೆಲಸ ಮಾಡುವಾಗ ಕಂಡಿದ್ದು ಬಹಳವಾಗಿ ಡ್ರಗ್ಸ್ಗೆ ಬಲಿಯಾಗುವುದು ಒತ್ತಡದಿಂದ, ಅಥವಾ ಡ್ರಗ್ಸ್ ಅಥವಾ ಆಲ್ಕೋಹಾಲ್ ಒತ್ತಡಗಳು, ಜೀವನದಲ್ಲಿ ಒತ್ತಡಗಳ ನಿರ್ವಹಣೆ ಅವರಿಗೆ ಆಗದೇ ಇರೋದ್ರಿಂದ ಇದಕ್ಕೆ ಮಾರು ಹೋಗ್ತಾ ಇದ್ದಾರೆ, ಡ್ರಗ್ಸ್ಗೆ ಅಥವಾ ಆಲ್ಕೋಹಾಲಿಗೆ. ಸೊ ಈ ಸಂದರ್ಭದಲ್ಲಿ ಅವರಿಗೆ ಬೇಕಾಗುವುದು ಫ್ಯಾಮಿಲಿ ಸಪೋರ್ಟ್, ಅವರನ್ನು ಅರ್ಥ ಮಾಡಿಕೊಳ್ಳುವಂಥದ್ದು, ಸೊ ಅವರ ಜೊತೆ ಸಮಯ ಸ್ಪೆಂಡ್ ಮಾಡುವಂಥದ್ದು, ಇದು ಇದ್ದಾಗ ಖಂಡಿತವಾಗಿಯೂ ನಾವು ಆ ವ್ಯಕ್ತಿಗೆ ಬೇಕಾದಂಥ ಒಂದು ಮಾನಸಿಕ ಬೆಂಬಲವನ್ನು ನೀಡಿ ಅವರನ್ನು ಈ ವ್ಯಸನದಿಂದ ಹೊರಗೆ ತರಲಿಕ್ಕೆ ನಮಗೆ ಸಾಧ್ಯ ಆಗ್ತದೆ
1: ಅಂತ. ಇನ್ನು
0: ವಿಷಯ, ಈಗ ಡ್ರಗ್ಸ್ ವಿಷಯ ಬಂದಾಗ ಬೇರೆ ಜಿಲ್ಲೆಗಳಲ್ಲಿ ಅದರ ಅವೈಲಬಿಲಿಟಿ ಮತ್ತು ಮಂಗಳೂರಿನಲ್ಲಿರುವಂತಹ ಅವೈಲಬಿಲಿಟಿ ಅಂದ್ರೆ ಮಂಗಳೂರನ್ನು ಒಂದು ಯಾಕಂತ ಹೇಳಿದ್ರೆ ಪೆಡ್ಲರ್ಸ್ಗಳಿಗೂ ಕೂಡ ಎಲ್ಲಿ ಅದನ್ನು ಹೆಚ್ಚು ತಂದ್ರೆ ಇನ್ಕಮ್ ಕೊಡ್ತದೆ, ಅಲ್ಲಿ ಜಾಸ್ತಿ ಕೊಡ್ತದೆ. ಯಾಕಂದ್ರೆ ಮಂಗಳೂರು ನಮ್ದು ಒಂದು ಎಜುಕೇಶನ್ ಹಬ್ಬ, ಎಜುಕೇಶನ್ ಹಬ್ಬ ಅಂದಾಗ ಬೇರೆ ಬೇರೆ ಕಲ್ಚರಿಂದ ಬೇರೆ ಬೇರೆ ಬೇರೆ ಬೇರೆ ಪ್ರದೇಶದ ಜನರು ಇಲ್ಲಿ ಬಂದಿದ್ದಾರೆ ಓದ್ಲಿಕ್ಕೋಸ್ಕರ. ಸೊ ಓದಿನ ಜೊತೆಗೆ ನಾವು ಯಾವುದನ್ನು ಒಳ್ಳೆದು ರಿಸೀವ್ ಮಾಡ್ತೇವೆ, ಕೆಟ್ಟದ್ದು ಅದರ ಜೊತೆಗೆ ಕೆಲವು ಸಲ ಹೋಗ್ತದೆ. ಸೊ ಅನ್ಅವೈಡಬಲ್ ಸಿಚುವೇಶನ್ ಇಂದ ಕೂಡ ಕೆಲವರು ಮಾದಕ ದ್ರವ್ಯಗಳಿಗೆ ತುತ್ತಾಗ್ತಾರೆ. ಒಂದ್ಸಲ ಸ್ಟಾರ್ಟ್ ಮಾಡಿದ ನಂತರ ದೇ ಡೋಂಟ್ ನೋ ಅದರಿಂದ ಹೊರಗೆ ಬರುವುದು ಹೇಗೆ ಅಂತ ಹೇಳಿ ಅವರಿಗೆ ಗೊತ್ತಿರಲ್ಲ. ಸೊ ದೇ ಆರ್ ಕಾಟ್ ಅಪ್ ಅಂತ. ಹಾಗಾಗಿ ಮಂಗಳೂರಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಮಂಗಳೂರು ಬೆಂಗಳೂರು ಇಂತಹ ಸಿಟಿಗಳಲ್ಲಿ ಎಲ್ಲಿ ಜಾಸ್ತಿ ಇನ್ಸ್ಟಿಟ್ಯೂಷನಲೈಸೇಷನ್ ಇದೆ ಅಲ್ಲಿ ಇವುಗಳ ಇದು ಅವೈಲೇಬಲ್ ಮಾಡುವಂಥದ್ದು ಕೂಡ ಜನರ ಸಪ್ಲೈ ಕೂಡ ಇದು ಜಾಸ್ತಿ ಆಗಿದೆ. ಹಾಗಾಗಿ ಮಕ್ಕಳು ವಿದೌಟ್ ನಾಲೆಜ್ ಕೂಡ ತುಂಬಷ್ಟು ಜನರು ಅದಕ್ಕೆ ಒಳಗಾಗ್ತಾರೆ. ಒಂದು ಸಲ ಪೇರೆಂಟ್ಸ್ಗಳು ಕೂಡ ಏನಾಗ್ತಾ ಇದೆ ಅಂತ ಅವ್ರಿಗೆ ಗೊತ್ತಿಲ್ಲ ಮಕ್ಕಳ ಜೊತೆಗೆ. ಈಗ ನಮ್ಮಲ್ಲೇ ಕೆಲವು ಸಲ ಅವರು ಕೆಲವು ಕೇಸಸ್ಗಳು ರೆಫರ್ ಮಾಡಿದಾಗ ಅವ್ರಿಗೆ ಗೊತ್ತಿಲ್ಲ ವೆದರ್ ಇಟ್ ಈಸ್ ಸಮಥಿಂಗ್, ಅವರಲ್ಲಿ ಏನೋ ನೋಡ್ತಾರೆ ಮಗುವಿನ ಪರ್ಸಲ್ಲೋ ಎಲ್ಲೋ ನೋಡ್ತಾರೆ, ಬ್ಯಾಗಲ್ಲೋ ಸ್ಕೂಟರಲ್ಲೋ ವೆಹಿಕಲಲ್ಲೋ ನೋಡ್ತಾರೆ, ಅದು ರಿಯಲಿ ಡ್ರಗ್ ಅಂತ ಹೇಳುವ ಮಾಹಿತಿ ಅವರಿಗೆ ಗೊತ್ತಿಲ್ಲ ಪೇರೆಂಟ್ಸ್ಗೆ. ಸೊ ದೆರ್ಫೋರ್ ಏನಾಗ್ತದೆ ಅಂತ ಹೇಳಿದ್ರೆ, ಬೇರೆ ಜಿಲ್ಲೆಗೆ ಕಂಪೇರ್ ಮಾಡಿದ್ರೆ ಈ ಎಜುಕೇಶನ್ ಅಲ್ಲಿ ಮುಂದುವರಿದ ಜಿಲ್ಲೆಗಳಲ್ಲಿ ಡ್ರಗ್ ಯೂಸ್ ಸ್ವಲ್ಪ ಜಾಸ್ತಿ
1: ಇದೆ ಅಂತ. ಸೊ ಇನ್ನು ಸಿಸ್ಟರ್ ನಾನು ನಿಮ್ಮ ಹತ್ರ ಕೇಳುವುದು, ಈಗ ಅನೇಕ ಸಂಗತಿ ನಾವು ಮಾತಾಡಿದ್ವಿ, ಇದೆಲ್ಲವೂ ಕೂಡ ಇರುವಂತ ಸಮಸ್ಯೆಗಳ ಬಗ್ಗೆ ನಾವು ಮಾತಾಡಿದ್ವಿ. ಇನ್ನು ನಿಮ್ಮ ಸಂಸ್ಥೆಯಾಗಿ ನೀವೀಗ ರಾಜ್ಯದಾದ್ಯಂತ ಅಥವಾ ರಾಷ್ಟ್ರದಾದ್ಯಂತ ಕೆಲಸವನ್ನು ಮಾಡ್ತಾ ಇದ್ದೀವಿ, ಈ ನಿಟ್ಟಿನಲ್ಲಿ ನೀವು ಮಾಡ್ತಾ ಇರುವಂತ ಕೆಲಸ ಏನು ಅಂತ?
0: ಈಗ ಸದ್ಯಕ್ಕೆ ನಾವು ಒಂದ್ ರೀತಿಯ ಕೆಲಸ ಮಾಡ್ತೇವೆ. ಆಯಾ ಟೈಮಿಗೆ ನಾವು ಹೋದಾಗ ಯಾವ ಸಮಸ್ಯೆ ಇತ್ತು ಆಯಾ ಕಾಲಘಟ್ಟದಲ್ಲಿ ಯಾವುದು ಪ್ರಸ್ತುತ ಇತ್ತು ಆ ರೀತಿಯವಾಗಿ ನಾವು ಕೆಲಸವನ್ನು ಪಡ್ಕೊಂಡ್ವಿ. ಈಗ ಫಸ್ಟ್ಗೆ ನಾವು ಕೆಲಸ ಸ್ಟಾರ್ಟ್ ಮಾಡಿದಾಗ, ಈಗ ಒಂದು 30 ವರ್ಷ ಇಲ್ಲಿ ಕೆಲಸ ಮಾಡುವಾಗ, ಅಲ್ಲಿ ಜನರನ್ನು ಸಂಘಟಿಸೋದು ಒಂದು ದೊಡ್ಡ ಕೆಲಸ ಆಗಿತ್ತು, ಬೇಕಾಗಿತ್ತದು ಆ ಟೈಮಿಗೆ.
1: ಎಲ್ಲಿದ್ರಿ?
0: ನಾನು ಹಾವೇರಿ ಡಿಸ್ಟ್ರಿಕ್ಟ್ ಅಲ್ಲಿ ಹಣಗಲ್ ತಾಲೂಕಲ್ಲಿ ಕೆಲಸ ಮಾಡಿದೆ ಫಸ್ಟ್. ಅದಕ್ಕಿಂತ ಮೊದಲು ನಾನು ಹುಬ್ಳಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ. ಅಲ್ಲಿ ಹೋಗುವಾಗ HIV/AIDS ಒಂದು ಹೊಸ ವಿಷಯ. ಆಗ ನಾವು ಅಲ್ಲಿ HIV ಮೇಲೆ ತುಂಬಾ ಕೆಲಸ ಮಾಡಿದ್ವಿ. ಅಂದ್ರೆ ಶಾಲೆಗಳಿಗೆ ಹೋಗಿ ನಾವು ಅರಿವು ಕೊಡೋದು, ಇಂಥ ಕೆಲಸಗಳನ್ನು ಮಾಡಿದ್ವಿ. ನಂತರ ನಾನು ಹಣಗಲ್ ಬಂದಾಗ ಅಲ್ಲಿ ಜನರ ಸಂಘಟನೆ, ಯಾಕಂತ ಹೇಳಿದ್ರೆ ಜನರ ಬಡತನ, ತುಂಬಾ ಬಡತನ, ಮಹಿಳೆಯರು ಯಾರು ಕೂಡ ಅಂದ್ರೆ ಅನಕ್ಷರತೆ ತುಂಬಾ ಇತ್ತು ಅಲ್ಲಿ, ಮಕ್ಕಳು ಶಾಲೆಗೆ ಹೋಗಲ್ಲ, ಇಂಥ ಎಲ್ಲ ಅಂಶಗಳು ಅಲ್ಲಿದ್ದು. ಹಾಗಾಗಿ ನಾವು ಮಹಿಳಾ ಸಬಲೀಕರಣದ ಮೇಲೆ ಕೆಲಸ ಮಾಡಿದ್ವಿ. ಮಹಿಳಾ ಸ್ವಸಹಾಯ ಸಂಘಗಳು, ಅವರ ಸಂಘಟನೆ ಮಾಡುವುದು, ಇಂಥ ಕೆಲಸ ಮಾಡಿದ್ವಿ. ಎಲ್ಲ ಸಮುದಾಯವನ್ನು ಸಂಘಟಿಸುವಂಥ ಕೆಲಸ ಮಾಡಿದ್ವಿ. ಸಮುದಾಯ ಅಭಿವೃದ್ಧಿ ಸಂಘಗಳು ಅಂತ ಹೇಳಿ ಮಾಡಿದ್ವಿ. ಎಲ್ಲ ಜನರನ್ನು ಒಟ್ಟುಗೂಡಿಸಿ ಸಮುದಾಯದಲ್ಲಿ, ಅವರ ಕಮ್ಯುನಿಟಿಯಲ್ಲಿ, ವಿಲೇಜಲ್ಲಿ ಏನೆಲ್ಲ ಬೇಕು, ರಸ್ತೆ ಬೇಕು, ಕುಡಿಯುವ ನೀರು ಬೇಕು, ಶೌಚಾಲಯ ಬೇಕು, ಮನೆಗಳು ಬೇಕು, ದಾರಿದೀಪ ಬೇಕು, ಮನೆಗಳಲ್ಲಿ ಕರೆಂಟ್ ಬೇಕು, ಇಂಥೆಲ್ಲ ಅಂಶಗಳನ್ನು ಕನೆಕ್ಟೆಡ್ ನೆಟ್ವರ್ಕಿಂಗ್ ಮಾಡಿ ಹೇಗೆ ಮಾಡೋದು. ಸೊ ಎಲ್ಲ ಜನರನ್ನು ಸೇರಿಸಿ ಸಮುದಾಯ ಅಭಿವೃದ್ಧಿ ಸಂಘಗಳು ಅಂತ ಹೇಳಿ ನಾವು ಮಾಡಿದ್ವಿ. ಯುವಕರ ಸಂಘಗಳನ್ನು ಕಟ್ಟಿದ್ವಿ, ಮಕ್ಕಳ ಕ್ಲಬ್ಸ್ ಮಾಡಿದ್ವಿ, ಮಕ್ಕಳಿಗೆ ಇದು ಮಾಡಲಿಕ್ಕೆ ಮಕ್ಕಳ ಮಾಸಾಚರಣೆ ಮಾಡಿದ್ವಿ, ಮಕ್ಕಳಿಗೆ ಇದು ಅಂದರೆ ಟ್ಯೂಷನ್ ಕ್ಲಾಸಸ್ ಥರ, ಅಂದರೆ ಸಪ್ಲಿಮೆಂಟರಿ ಎಜುಕೇಷನ್, ಅದು ಅವರವರ ಹಳ್ಳಿಗಳಲ್ಲಿ ಹೋಗಿ ಸಂಜೆ ಕ್ಲಾಸಸ್ ಕೊಡೋದು ಮಕ್ಕಳಿಗೆ. ಅಂಗನವಾಡಿ ಹಾಕಿದ್ವಿ, ಬಾಲವಾಡಿ, ಕೆಲವು ಕಡೆ ಬಾಲವಾಡಿ ಇರಲಿಲ್ಲ ಮಕ್ಕಳಿಗೆ, ಅಂಗನವಾಡಿ ಇಲ್ಲ, ಅಲ್ಲೆಲ್ಲ ಬಾಲವಾಡಿ ಮಾಡಿದ್ವಿ. ಸೊ ಈ ರೀತಿಯಾಗಿ ಎಕನಾಮಿಕ್ ಎಂಪವರ್ಮೆಂಟಿಗೆ ನೋಡಿದ್ವಿ, ಪೊಲಿಟಿಕಲ್ ಎಂಪವರ್ಮೆಂಟ್, ಮಕ್ಕಳೆಲ್ಲ ಹೆಣ್ಮಕ್ಕಳೆಲ್ಲ ಗ್ರಾಮಸಭೆಗೆ ಹೋಗುವಾಗೆ ಮಾಡಿದ್ವಿ. ಸೊ ಈ ರೀತಿ ಎಲ್ಲ ನಾವಲ್ಲಿ ಕೆಲಸ ಮಾಡಿದ್ವಿ ಫಸ್ಟ್. ಸೊ ಅದು ಆದ ನಂತರ ನಾವು ಅದೊಂದು ಮಟ್ಟಕ್ಕೆ ಬಂದ ನಂತರ ನಾವು ಗ್ರಾಮ ಸಭೆಗಳ ಮೇಲೆ ಕೆಲಸ ಮಾಡಿದ್ವಿ. ಮಹಿಳೆಯರನ್ನು ಗ್ರಾಮ ಸಭೆಗೆ ಭಾಗವಹಿಸುವಾಗೆ, ಗ್ರಾಮ ಪಂಚಾಯತಿಗೆ ಸೆಲೆಕ್ಟ್ ಆಗುವಾಗೆ ಅದರ ಮೇಲೆ ಒಂದಷ್ಟು ಕೆಲಸ ಮಾಡಿದ್ವಿ. ಅದಾದ ನಂತರ ನಮ್ಗೆ ಅನಿಸ್ತು, ಓಕೆ, ಕುಡಿತ ಒಂದು ಸಮಸ್ಯೆ, ಅಲ್ಲೊಂದು ಡಿ ಅಡಿಕ್ಷನ್ ಸೆಂಟರ್ ಮಾಡಬೇಕು ಅಂತ ಹೇಳಿ. ಸೊ ಇನ್ 2008 ಅಲ್ಲಿ ನಾವಲ್ಲಿ ಡಿ ಅಡಿಕ್ಷನ್ ಸೆಂಟರ್ ಮಾಡಿದ್ವಿ. ಸೊ ಒಂದ್ಸಲ ಅದು ಮಾಡಿದ ನಂತರ ಸಿಸ್ಟರ್ ಅಲ್ಲಿ ಹೋದ್ರು. ಸೊ ಡಿ ಅಡಿಕ್ಷನ್ ಸೆಂಟರ್ ಮುಂದುವರಿಯಿತು. ಲೇಟರ್ ಆನ್ ಡಿಸೆಬಿಲಿಟಿ ಮೇಲೆ ಕೆಲಸ ಮಾಡಿದ್ವಿ ನಾವಲ್ಲಿ ಸಮಾಜ ನಮ್ಮ ಸೆಂಟರ್ ಅಲ್ಲಿ. ಹೆಲ್ತ್ ಮೇಲೆ, ನಮ್ಮ ಹೆಲ್ತ್ ಅಲ್ಲಿ ನಾವು ಮೊಬೈಲ್ ಕ್ಲಿನಿಕ್ ಮಾಡಿದ್ವಿ ಅಲ್ಲಿ. ಸೊ ಹೀಗೆ ಬೇರೆ ಬೇರೆ, ಅಲ್ಲಿಗೆ ಏನು ಅವಶ್ಯಕತೆ ಇತ್ತು ಎಲ್ಲ ಕೆಲಸಗಳನ್ನು ನಾವು ಬೇರೆ ಬೇರೆ ರೀತಿಯಲ್ಲಿ ಮಾಡಿದ್ವಿ. ಸೊ ಫಸ್ಟಿಗೆ ನಾವು ಅಲ್ಲಿ ಮನೆ ಭೇಟಿಗಳನ್ನು ಮಾಡಿ ವಿಲೇಜಸ್ಗಳಿಗೆ ಹೋಗಿ ಅವರ ಮನೆಗಳಲ್ಲಿ ಉಳಿದು ಅವರ ವಿಲೇಜಲ್ಲೇ ನಾವು ಒಂದು ಸಣ್ಣ ರೂಮ್ ತಗೊಂಡು ಅವ್ರ ಜೊತೆ ಇರ್ತಿದ್ವಿ. ಸೊ ಅವರೇ ನಮಗೆ ನೋಡ್ತಿದ್ರು. ವಿಲೇಜ್ ಹಾಸ್ಟೆಲ್ಸ್ ಅಂತ ಮಾಡಿದ್ವಿ. ವಿಲೇಜ್ ಹಾಸ್ಟೆಲ್ಸ್ ಅಂತ ಹೇಳಿದ್ರೆ ಆ ಒಂದು ಹಳ್ಳಿಯಲ್ಲಿ ವಿಲೇಜ್ ಹಾಸ್ಟೆಲ್ ಮಾಡಿದ್ರೆ ಅಲ್ಲಿ ಒಂದು 7ನೇ ತರಗತಿ ತನಕ ಶಾಲೆ ಇರ್ತಿತ್ತು. ಶಾಲೆ ಇರುವಂತಹ ವಿಲೇಜಲ್ಲಿ ವಿಲೇಜ್ ಹಾಸ್ಟೆಲ್ ಮಾಡಿ ಅಕ್ಕಪಕ್ಕದ ಎಲ್ಲ ಹಳ್ಳಿಗಳಿಂದ ಮಕ್ಕಳು ಅಲ್ಲಿ ಬರ್ತಿದ್ರು. ಇವೆಲ್ಲ ಫಸ್ಟ್ ಜನರೇಷನ್ ಲರ್ನರ್ಸ್. ಇವರೆಲ್ಲ ಅಲ್ಲಿ ಶಾಲೆಗೆ ಹೋಗಿ ವಾಪಸ್ ಇಲ್ಲಿ ಬಂದು ಇಲ್ಲಿ ಮಲಗಿ ಇಲ್ಲಿ ಊಟ ಮಾಡಿ ಅವರಿಗೆ ಶಿಕ್ಷಣ ಕೊಡೋದು. ಸೊ ದಟ್ ಆ ಒಂದು ಜನರು ಮುಂದೆ ಬರಲಿಕ್ಕೆ, ಶಿಕ್ಷಣ ಪಡೆಯಲಿಕ್ಕೆ. ಸೊ ಈ ರೀತಿಯ ಆ ಕಾಲಘಟ್ಟಕ್ಕೆ ಏನ್ ಬೇಕಿತ್ತು ಅವ್ರ ಮುಂದೆ ಬರಲಿಕ್ಕೆ ಅಂತ ಕೆಲಸಗಳನ್ನು ನಾವಲ್ಲಿ ಹಮ್ಮಿಕೊಂಡ್ವಿ.
1: ಓಕೆ ಓಕೆ. ಸೊ ಇದು ಬೇರೆ ಬೇರೆ ಜಿಲ್ಲೆಗಳಿದ್ದು, ಸೊ ಮಂಗಳೂರಿಗೆ ಬರುವುದಾದ್ರೆ ಯಾವ ಕಾಲಘಟ್ಟದಲ್ಲಿ ಯಾವ ಕಾರ್ಯಗಳು ಇತ್ತು?
0: ನಾವು ಮಂಗಳೂರಿಗೆ 2008-11 ಅಲ್ಲಿ ನಾವು ಸ್ಟಾರ್ಟ್ ಮಾಡಿದ್ವಿ. ಸೊ 13 ಅಲ್ಲಿ ನಮ್ಮ ಸೆಂಟರ್ ಶಾಂತಿ ಸಂದೇಶ ರಿಸೋರ್ಸ್ ಅಂಡ್ ಡೆವಲಪ್ಮೆಂಟ್ ಸೆಂಟರ್ ಆನ್ ಚೈಲ್ಡ್ ರೈಟ್ಸ್ ಅಂತ ಹೇಳಿ ನಾವು ಸ್ಟಾರ್ಟ್ ಮಾಡಿದ್ವಿ ಇಲ್ಲಿ. ಇದು ಯಾಕೆ ಮಾಡಿದ್ವಿ ಅಂತ ಹೇಳಿದ್ರೆ 2010 ಅಲ್ಲಿ ಮಂಗಳೂರಲ್ಲಿ ಈ ಮಕ್ಕಳ ಪಾಲನಾ ಸಂಸ್ಥೆಗಳು ಮತ್ತು JJ ಆಕ್ಟ್ ಇದರ ನಡುವೆ ಒಂದು ಸ್ವಲ್ಪ ಘರ್ಷಣೆ ಆಯಿತು. ಅಂದರೆ ಮಕ್ಕಳು ಮಂಗಳೂರಲ್ಲಿ ಹೇಗಿದೆ ಅಂತ ಹೇಳಿದ್ರೆ, ಎಲ್ಲಾ ಜಿಲ್ಲೆಗಳಿಂದ ಮಕ್ಕಳು ಇಲ್ಲಿಯ ಸಂಸ್ಥೆಗಳಲ್ಲಿ ಬಂದು ಉಳಿದು ಪಾಠ ಓದ್ತಾರೆ. ಆದ್ರೆ ಇದಕ್ಕೆ ಒಂದು ಕನ್ವರ್ಷನ್ ಬಣ್ಣ ಬಂತು, ಮತ್ತೆ ಜೆ ಜೆ ಆಕ್ಟ್ ಅಲ್ಲಿ ರಿಜಿಸ್ಟ್ರೇಷನ್ ಆಗ್ಬೇಕಾದ ವಿಷಯಗಳೆಲ್ಲ ಈಗ ಮೇಲೆ ಬಂದ್ವು. ಸೊ ಆಗ ನಾನು ಮಂಗಳೂರಿಗೆ ಬಂದಿದ್ದೆ. ಮಂಗಳೂರಲ್ಲಿ ನಾನು ಕಲೆಕ್ಟಿವ್ ಆಕ್ಷನ್ ಫಾರ್ ಕಮ್ಯುನಿಟಿ ಪೀಸ್ ಅಂತ ಹೇಳುವ ಒಂದು ರಿಸರ್ಚ್ ಪ್ರಾಜೆಕ್ಟ್ ಮೇಲೆ ಕೆಲಸ ಮಾಡ್ತಾ ಇದ್ದೆ. ಸೊ ಇದನ್ನು ನೋಡಿದಾಗ ನಾನು ಓಕೆ, ಜೆ ಜೆ ಆಕ್ಟ್ ಮೇಲೆ ಇನ್ನು ಸ್ವಲ್ಪ ತಿಳ್ಕೊಳ್ಳೋಣ ಅಂತ ಹೇಳಿ ಅಲ್ಲ ಈ ರಿಜಿಸ್ಟ್ರೇಷನ್ ವಿಷಯದಲ್ಲೆಲ್ಲ ಸ್ವಲ್ಪ ನೋಡಿದೆ. ನಂತರ ನಾನು ಯುನಿಸೆಫ್ ಜೊತೆ ಕೆಲಸ ಮಾಡಬೇಕಾಗಿ ಬಂತು. ಯುನಿಸೆಫ್ ಇದ್ದು ನಾನು ಈ ವಿಷಯಕ್ಕೋಸ್ಕರ ಬೆಂಗಳೂರಿಗೆ ಹೋಗ್ತಾ ಇರುವಾಗ ಯುನಿಸೆಫಿನ ಚೈಲ್ಡ್ ಪ್ರೊಟೆಕ್ಷನ್ ಯೂನಿಟ್, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಅದು ಆ ಪೋಸ್ಟ್ಗೆ ಯಾರೋ ಬೇಕಿದ್ರು, ಹಾಗಾಗಿ ನನಗೆ ಕೇಳಿದ್ರು. ಸೊ ಆ ಒಂದು ಪೋಸ್ಟ್ಗೆ ನಾನು ಇದ್ದೆ. ಸೊ ಬ್ಯಾಂಗ್ಳೂರು ನಮ್ಮ ರಾಜ್ಯದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹೆಡ್ ಆಫೀಸಲ್ಲಿ ಒಂದು 2.5 ವರ್ಷ ಕೆಲಸ ಮಾಡಿದೆ. ಅಲ್ಲಿ ಮಾಡಿದಾಗ, ಅಲ್ಲಿ ನಾನು ಕೆಲಸ ಮಾಡಿದಾಗ ಆ ಕಾಲಘಟ್ಟ ಏನಾಗಿತ್ತು ಅಂತ ಹೇಳಿದ್ರೆ, ಪ್ರತಿ ಜಿಲ್ಲೆಯಲ್ಲಿ ಮಕ್ಕಳ ರಕ್ಷಣಾ ಘಟಕಗಳನ್ನು ಸ್ಥಾಪಿಸೋದು, ಮಕ್ಕಳ ಕಲ್ಯಾಣ ಸಮಿತಿಗಳಿಗೆ.
3: ಹಲೋ,
1: ಹಲೋ, ನಮಸ್ಕಾರ, ಕೇಳ್ತಾ ಇದೆಯಾ? ಹಲೋ ನಮಸ್ಕಾರ,
0: ರಿಸೋರ್ಸ್ ಅಂಡ್ ಡೆವಲಪ್ಮೆಂಟ್ ಸೆಂಟರ್ ಸೆಟ್ ಅಪ್ ಮಾಡಬಹುದು ಅಂತೇಳಿ. ಹಾಗಾಗಿ ನಾವು ಆ ರೀತಿಯ ಒಂದು ಸಹಾಯವನ್ನು ಸರ್ಕಾರಕ್ಕೆ ಪೂರಕವಾಗಿ ಮಾಡಲಿಕ್ಕೆ ಕೈ ಹಾಕಿದ್ವಿ. ಹಾಗಾಗಿ ಪ್ರತಿ ಜಿಲ್ಲೆಗೆ ಹೋಗಿ ನಾವು ಸಿ ಡಬ್ಲ್ಯೂ ಸಿ, ಜೆ ಜೆ ಬಿ, ಮಕ್ಕಳ ಪಾಲನಾ ಸಂಸ್ಥೆಗಳು, ಎನ್ ಜಿ ಒಗಳು, ಯಾರೆಲ್ಲ ಮಕ್ಕಳ ಜೊತೆ ಕೆಲಸ ಮಾಡ್ತಾರೆ, ಯಾರೆಲ್ಲ ಮಕ್ಕಳ ಹಕ್ಕುಗಳನ್ನು ಖಾತ್ರಿಪಡಿಸಲಿಕ್ಕೆ ಜವಾಬ್ದಾರಿ ಉಳ್ಳವರಾಗ, ಶಿಕ್ಷಕರಾಗಿರಬಹುದು, ಹೆಲ್ತ್ ಡಿಪಾರ್ಟ್ಮೆಂಟ್, ಪ್ರತಿಯೊಬ್ಬರಿಗೂ ಕೂಡ ತರಬೇತಿ ಕೊಡುವಂಥ ಕೆಲಸ, ಆಯಾ ಕಾನೂನುಗಳನ್ನು ಕನೆಕ್ಟ್ ಮಾಡಿ ಸಮನ್ವಯ ಸಾಧಿಸುವಂಥ ಕೆಲಸಗಳಲ್ಲಿ ನಾವು ಹೆಚ್ಚು ಕೆಲಸ ಮಾಡಿದ್ವಿ. ಹಾಗೂ ಸರ್ಕಾರದ ಜೊತೆಗೂ ನಾವು ಹೆಚ್ಚು, ಅಂದರೆ ಏನಾಗ್ತದೆ, ನಮ್ಮ ಹತ್ರ ಇರುವಂಥ ರಿಸೋರ್ಸು ಸ್ವಲ್ಪ, ಸರ್ಕಾರದ ನಮ್ಮೆಲ್ಲರ ರಿಸೋರ್ಸು ಸಂಬಂಧಪಟ್ಟದ್ದಿದೆ, ಹಾಗಾಗಿ ಅವರು ತುಂಬಾ ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡಬಹುದು ನಾವು ಅವರಿಗೆ ಸಪೋರ್ಟ್ ಮಾಡಿದ್ರೆ. ಹಾಗಾಗಿ ನಾವು ಅವರ ಪ್ರಯತ್ನಗಳನ್ನು ನಾವು ಸಪೋರ್ಟ್ ಮಾಡಿದ್ವಿ. ಹಾಗಾಗಿ ನಾವು ಹ್ಯಾಂಡ್ ಹೋಲ್ಡಿಂಗ್ ಸಪೋರ್ಟ್ ಅಂತಲೇ ಕೊಡೋದು ನಮ್ಮ ಸಂಸ್ಥೆಯಿಂದ. ಸೊ ನಾವು ಡಿಸ್ಟ್ರಿಕ್ಟ್ಗೆ ವಿಸಿಟ್ ಮಾಡ್ತೀವಿ, ಅವರನ್ನು ಭೇಟಿ ಆಗ್ತೀವಿ, ಏನು ಸಮಸ್ಯೆ ಇದೆ ನೋಡ್ತೀವಿ, ಅದಕ್ಕೆ ಏನು ಪೂರಕವಾದದ್ದು ಮಾಡಬೇಕು ಅದನ್ನು ನಾವು
1: ಮಾಡ್ತೀವಿ. ಪ್ರಸ್ತುತ ನಿಮ್ಮ ಯಾವೆಲ್ಲ ಕಾರ್ಯ ಯೋಜನೆಗಳು, ಕೆಲಸ ಮಾಡ್ತಾ ಇದ್ದೀರಾ?
2: ಪ್ರಸ್ತುತವಾಗಿ ನಾನು ನಮ್ಮ ಸಂಸ್ಥೆಯಿಂದ, ಅರ್ಸುಲೈನ್ ಫ್ರಾನ್ಸಿಸ್ಕನ್ ಸಂಸ್ಥೆಯಿಂದ ಹದಿಹರೆಯದ ಸಬಲೀಕರಣ ಕಾರ್ಯಕ್ರಮ ಅಂತ ಒಂದು ಪ್ರೋಗ್ರಾಂ ಇದೆ. ಸೊ ಈ ಪ್ರೋಗ್ರಾಮ್ ಅನ್ನು ನಮ್ಮ ಅರ್ಸುಲೈನ್ ಫ್ರಾನ್ಸಿಸ್ಕನ್ ಎಜುಕೇಷನ್ ಸೊಸೈಟಿ ನಡೆಸುವ.
1: ಹಲೋ ನಮಸ್ಕಾರ,
3: ಹಲೋ
1: ನಮಸ್ತೆ, ಹಲೋ ನಮಸ್ತೆ, ನಾನು ಮಾತಾಡೋದು ಕೇಳ್ತಾ ಇದೆಯಾ? ಓಕೆ, ಈಗ
3: ಇಲ್ಲ.
1: ಶ್ರೋತೃಗಳೇ ನಮಸ್ಕಾರ, ಒಂದಿಷ್ಟು ತಾಂತ್ರಿಕ ಕಾರಣಗಳಿಂದಾಗಿ ನಮ್ಮ ಪ್ರಸಾರದಲ್ಲಿ ವ್ಯತ್ಯಯ ಉಂಟಾಗ್ತಿದೆ, ತಾವೆಲ್ಲರೂ ಕೂಡ ಸಹಕರಿಸಬೇಕು ಅಂತ ತಮ್ಮಲ್ಲಿ ಕೇಳಿಕೊಳ್ತಿದ್ದೇವೆ. ಕೇಳ್ತಾ ಇದೆಯಾ ನಾನು ಮಾತಾಡೋದು? ಕೇಳುತ್ತೇನೆ, ಇಟ್ಸ್ ಓಕೆ, ರೇಡಿಯೋದಲ್ಲಿ ಕೇಳುತ್ತಾ ನೋಡಿ ನಮ್ಮಿಬ್ಬರ ಮಾತುಕತೆ. ನಮ್ಮಿಬ್ಬರ ಮಾತುಕತೆ ರೇಡಿಯೋದಲ್ಲಿ ಕೇಳುತ್ತಾ ಅಂತ.
2: ಈ ಕಾರ್ಯಕ್ರಮದಲ್ಲಿ ನಾವು ಮೊದಲು ಮಕ್ಕಳಿಗೆ ಕೆಲವೊಂದು ಜಾಗೃತಿ ಕಾರ್ಯಕ್ರಮಗಳನ್ನು, ಕೆಲವೊಂದು ವಿಷಯಗಳ ಮೇಲೆ ಅವೇರ್ನೆಸ್ ಅಥವಾ ಸೆನ್ಸಿಟೈಸೇಷನ್ ಮಾಡ್ತೀವಿ. ಮಕ್ಕಳು ಆರನೇ ಕ್ಲಾಸ್ ಅಲ್ಲಿ ಇರುವಾಗ. ಸೊ ಆರು ಮತ್ತು ಏಳನೇ ಕ್ಲಾಸ್ ಅಲ್ಲಿ ಇರುವಾಗ ಅವರಿಗೆ ನಾವು ಸೆನ್ಸಿಟೈಸ್ ಮಾಡ್ತೀವಿ ಬೇರೆ ಬೇರೆ ವಿಷಯಗಳ ಹದಿಹರೆಯದಲ್ಲಿ ಏನಾಗ್ತದೆ, ಪ್ರೀತಿ, ಆಕರ್ಷಣೆ ಮತ್ತು ಜೆಂಡರ್ ಡಿಸ್ಕ್ರಿಮಿನೇಷನ್. ಸೊ ಹೀಗೆ ಕೆಲವೊಂದು ಟಾಪಿಕ್ಸ್ ನಾವೇ ಮಾಡ್ಯೂಲ್ಗಳನ್ನು ಪ್ರಿಪೇರ್ ಮಾಡಿದ್ದೀವಿ. ಆ ಟಾಪಿಕ್ಸ್ಗಳ ಮೇಲೆ ಪ್ರತಿ ಶಾಲೆಗಳಲ್ಲಿ ನಾವು ಸೆಷನ್ಸ್ಗಳನ್ನು ಕೊಡ್ತೀವಿ. ಅದಕ್ಕೋಸ್ಕರ ನಾವು ಪ್ರತಿ ಶಾಲೆಯ ಶಿಕ್ಷಕರನ್ನು ತರಬೇತುಗೊಳಿಸಿದ್ದೀವಿ. ಅದರ ನಂತರ ಮಕ್ಕಳು ಎಂಟನೇ ಕ್ಲಾಸಿಗೆ ಬಂದಾಗ ನಾವು ಆ ಮಕ್ಕಳಿಗೆ ಅಡಾಲೆಸೆಂಟ್ ಟ್ರಾನ್ಸ್ಫಾರ್ಮೇಷನ್ ಗ್ರೂಪ್ಸ್ ಅಂತ ಹೇಳಿ ಫಾರ್ಮ್ ಮಾಡ್ತೀವಿ. ಸೊ ಆ ಗುಂಪಲ್ಲಿ 20-24 ಮಕ್ಕಳು ಇರ್ತಾರೆ ಪ್ರತಿಯೊಂದು ಗುಂಪಲ್ಲಿ. ಸೊ ಆ ಮಕ್ಕಳಿಗೆ ಒಬ್ರು ಟೀಚರ್ ಗೈಡ್ ಅಂತ ಕೊಡ್ತೀವಿ. ಸೊ ಆ ಟೀಚರ್ ಮಕ್ಕಳಿಗೆ ಜೀವನ ಕೌಶಲ್ಯಗಳ ಕುರಿತು ಪಾಠ ಮಾಡ್ತಾರೆ. ಸೊ ಈ ಪಾಠಗಳು ಬರೀ ಪಾಠ ಅಲ್ಲ, ಅವರು ಜೀವನಕ್ಕೆ ಕೆಲವೊಂದು ಮೌಲ್ಯಗಳನ್ನು ಅವರು ಅಳವಡಿಸಿಕೊಳ್ಬೇಕು ಅನ್ನುವಂತ ಉದ್ದೇಶದಿಂದ ಈ ಸೆಷನ್ಸ್ ಗಳನ್ನು, ಇಂಟರ್ ಆಕ್ಟಿವ್ ಸೆಷನ್ಸ್ ಗಳನ್ನು ನಾವು ಮಕ್ಕಳಿಗೆ ಎಂಟನೇ ಕ್ಲಾಸ್ ಅಲ್ಲಿ ಕೊಡ್ತೀವಿ. ಅವರು ಮತ್ತು ಅದಕ್ಕೆ ಪೂರಕವಾಗಿ ಈಗ ಬರೀ ಮಕ್ಕಳಲ್ಲಿ ನಾವು ಬದಲಾವಣೆ ಅಥವಾ ಮಾನವೀಯ ಮೌಲ್ಯಗಳನ್ನು ಪ್ರೋತ್ಸಾಹಿಸುವಂತ ಕೆಲಸ ಮಾಡಿದ್ರೆ ಸಾಲಲ್ಲ, ಮಕ್ಕಳಿಗೆ ಪೂರಕವಾದಂತ ವಾತಾವರಣ ಅವರ ಮನೆಯಲ್ಲೂ ಅವರ ಪಾಲಕರಿಂದಲೂ ಸಿಗಬೇಕು ಅನ್ನುವಂತ ಉದ್ದೇಶದಿಂದ ಅವರ ಪಾಲಕರ ಬಲವರ್ಧನೆಯ ಪಾಲಕರಿಗೂ ತರಬೇತಿಗಳನ್ನು ನಾವು ಪ್ರತಿ 2 ತಿಂಗಳಿಗೊಮ್ಮೆ ಕೊಡ್ತೀವಿ. ಸೊ ಈ ಅಡಾಲೆಸೆಂಟ್ ಟ್ರಾನ್ಸ್ಫಾರ್ಮೇಷನ್ ಗ್ರೂಪಿನ ಮಕ್ಕಳ ಪಾಲಕರು ಅಡಾಲೆಸೆಂಟ್ ಸಪೋರ್ಟ್ ಗ್ರೂಪ್ ಮೆಂಬರ್ಸ್ ಆಗಿರ್ತಾರೆ. ಸೊ ಆ ಪಾಲಕರಿಗೂ ಅವರ ಪಾಲಕತ್ವ ಹೇಗಿರಬೇಕು, ಮಕ್ಕಳಲ್ಲಿ ಒಂದು ಸ್ವಾಭಿಮಾನವನ್ನು ಬೆಳೆಸಲಿಕ್ಕೆ ಅವರು ಹೇಗೆ ಸಹಾಯ ಮಾಡಬೇಕು, ಮಕ್ಕಳಲ್ಲಿ ಪ್ರೇರಣೆಯನ್ನು ಹೇಗೆ, ಸೊ ಈ ಎಲ್ಲ ವಿಷಯಗಳ ಕುರಿತು ಪಾಲಕರಿಗೂ ಕೂಡ 2 ತಿಂಗಳಿಗೊಮ್ಮೆ ಪ್ರತಿಯೊಂದು ಶಾಲೆಯಲ್ಲಿ ತರಬೇತಿಗಳನ್ನು ಮಾಡಿದ್ವಿ. ಈಗ ಮಕ್ಕಳು 9ನೇ ಕ್ಲಾಸಿಗೆ ಬಂದಾಗ ನಾವು ಅವರಿಗೆ ಸೋಷಿಯಲ್ ಚೇಂಜ್ ಏಜೆಂಟ್ಸ್ ಈ ವಿಷಯದ ಕುರಿತು ನಾವು ಅವರಿಗೆ ಸೆಷನ್ಸ್ಗಳನ್ನು ಕೊಡ್ತೀವಿ. ಸೊ ಹೇಗೆ ವಾಲಂಟಿಯರ್ ಮಾಡಬೇಕು ಸಮಾಜ ಸೇವೆಗೋಸ್ಕರ, ನಾಯಕತ್ವವನ್ನು ಹೇಗೆ ಬೆಳೆಸ್ಕೋಬೇಕು, ಸಮಾಜದಲ್ಲಿ ಇರುವಂತ ಕೆಲವೊಂದು ಪ್ರಾಕ್ಟಿಸಸ್ ಏನು, ಅದಕ್ಕೆ ಏನು ಲೆಜಿಸ್ಲೇಷನ್ ಇದೆ, ಹೇಗೆ ಸಸ್ಟೈನೇಬಲ್ ಡೆವಲಪ್ಮೆಂಟ್ ನಾವು ಮಾಡಬಹುದು, ಈ ವಿಷಯಗಳ ಕುರಿತು ಅವರಿಗೆ ಸೆಷನ್ಸ್ಗಳು ಇರ್ತವೆ. ಇವು ಎಲ್ಲ ಅವರ ಗ್ರೂಪ್ ಅಲ್ಲೇ ಇರ್ತವೆ. ಮತ್ತು ಈ 9th ಅಲ್ಲಿ ಅವರಿಗೆ ನಾವು ಸೋಷಿಯಲ್ ಚೇಂಜ್ ಏಜೆಂಟ್ಸ್ ಫೋರಂ, ಯಾವ ಎಲ್ಲ ಮಕ್ಕಳಿಗೆ ಸಮಾಜಕ್ಕೆ ನಾನು ಏನಾದರೂ ಕೊಡುಗೆ ಕೊಡಬೇಕು, ಸಮಾಜದ ಬದಲಾವಣೆಗೋಸ್ಕರ ನಾನು ಏನಾದರೂ ಮಾಡಬೇಕು ಅನ್ನುವಂಥ ಹಂಬಲ ಇರುತ್ತೋ ಅಂಥ ಮಕ್ಕಳಿಗೆ ವಾಲಂಟಿಯರ್ ಆಗಿ ಈ ಒಂದು ಸೋಷಿಯಲ್ ಚೇಂಜ್ ಏಜೆಂಟ್ಸ್ ಫೋರಂ ಅಲ್ಲಿ ಮೆಂಬರ್ಸ್ ಆಗಲಿಕ್ಕೆ ನಾವು ಪ್ರೇರಣೆ ಮಾಡ್ತೀವಿ. ಸೊ ಈ ಮೆಂಬರ್ಸ್ ಏನ್ ಮಾಡ್ತಾರೆ, ಒಂದು ಥೀಮ್, ವರ್ಷಕ್ಕೆ ಒಂದು ಥೀಮ್ ತಗೊಂಡು ಅಟ್ ಲೀಸ್ಟ್ 3 ಚಟುವಟಿಕೆಗಳು, ಸಮಾಜ ಆಧಾರಿತ ಸಮಾಜಮುಖಿಯಾಗಿ ಮಾಡುವಂತ 3 ಚಟುವಟಿಕೆಗಳನ್ನು ಅವರ ಶಾಲಾ ಮಟ್ಟದಲ್ಲಿ ಅವರು ಮಾಡ್ತಾರೆ. ಸೊ ಅವರ ಶಿಕ್ಷಕರ ಜೊತೆ ಸೇರ್ಕೊಂಡು, ಅವರ ಗೈಡ್ಸ್ ಅಥವಾ ನಮ್ದು ಅಡಾಲೆಸೆಂಟ್ ಎಂಪವರ್ಮೆಂಟ್ ಪ್ರೋಗ್ರಾಮ್ ಫೆಸಿಲಿಟೇಟರ್ ಜೊತೆ ಸೇರ್ಕೊಂಡು ಈ ಕಾರ್ಯಕ್ರಮಗಳನ್ನು ಅವರ ಶಾಲೆಯಲ್ಲಿ ಮಾಡ್ತಾರೆ. ಅವರು 10ನೇ ತರಗತಿಗೆ ಬಂದಾಗ ನಾವು ಅವರಿಗೆ ವೊಕೇಶನ್ ಅಂಡ್ ಲೈವ್ಲಿಹುಡ್, ಸೊ ಅವರ ಕೆರಿಯರ್ ಹೇಗೆ ಆಯ್ಕೆ ಮಾಡಬೇಕು, ಅವರ ಲೈವ್ಲಿಹುಡ್ ಹೇಗೆ ಗಳಿಸ್ಕೋಬಹುದು ಅನ್ನೋದ್ರ ಕುರಿತು ನಾವು ಅವರಿಗೆ ಸುಮಾರು 4 ಸೆಷನ್ಸ್ಗಳನ್ನು 10ನೇ ಕ್ಲಾಸಲ್ಲಿ ನಾವು ಕೊಡ್ತೀವಿ. ಹೀಗೆ ಅವರನ್ನು, ಇದು ಒಂದು ಫಾರ್ಮೇಷನ್ ಪ್ರೋಗ್ರಾಮ್ ಮಕ್ಕಳಿಗೆ, ಅಂದ್ರೆ ಅವರ ಕಲಿಕೆಯ ಜೊತೆಗೆ ಉಳಿದ ಫಾರ್ಮೇಷನ್, ಲೈಫಿಗೆ ಬೇಕಾದಂತಹ ಫಾರ್ಮೇಷನ್ ಅನ್ನು ನಾವು ಈ ಪ್ರೋಗ್ರಾಂ ಮೂಲಕ ಮಕ್ಕಳಿಗೆ ಪ್ರತ್ಯೇಕವಾಗಿ ಹದಿಹರೆಯದ ಮಕ್ಕಳಿಗೆ ನಾವು ಕೊಡ್ತಾ ಇದ್ದೇವೆ
1: ಅಂತ. ಓಕೆ, ಕೇಳುಗರೆ, ನಾವು ಮಾತಾಡ್ತಾ ಇದ್ದೇವೆ, ಇಬ್ರು ಭಗಿನಿಯರು ನಮ್ಮ ಜೊತೆ ಬೇರೆ ಬೇರೆ ವಿಷಯಗಳನ್ನು ಚರ್ಚಿಸ್ತಾ ಇದ್ದಾರೆ. ನಮ್ಮ ಜೀವನದ ಪ್ರಯಾಣದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಇಂಥ ಸಿಸ್ಟರ್ಸ್ಗಳು ನಮಗೆ ಸೇವೆಯನ್ನು ನೀಡಿದವರೇ, ಅದು ಶಾಲೆಯಲ್ಲೇ ಇರಬೇಕು ಅಂತ ಇಲ್ಲ, ಅಥವಾ ಯಾವುದಾದ್ರೂ ನಾವೊಂದು ಹಾಸ್ಪಿಟಲ್ಗೆ ಹೋದರೆ ಅಥವಾ ನಾವು ಸ್ಕೂಲಿಗೆ ಹೋದರೆ ಅಥವಾ ಬೇರೆ ಯಾವುದಾದ್ರೂ ಸಂಸ್ಥೆಗಳ ಮೂಲಕ ಕೂಡ ಒಮ್ಮೆ ಜೀವನದಲ್ಲಿ ಇಂಥ ಏನು ಸಿಸ್ಟರ್ಸ್ಗಳು ನಮ್ಮ ಜೀವನದಲ್ಲಿ ಎದುರಾಗ್ತಾರೆ, ನಾವು ಅವರ ಸೇವೆಯನ್ನು ಪ್ರತಿಯೊಬ್ಬರು ಪಡ್ಕೊಂಡವರೇ, ಅವರ ನಿಸ್ವಾರ್ಥವಾದಂಥ ಸೇವೆ ಎಲ್ಲವನ್ನು ಕೂಡಿ ನೋಡಿದಾಗ ಕೆಲವೊಮ್ಮೆ ಅನಿಸೋದಿದೆ, ಸೊ ಇಷ್ಟೊಂದು ನಿಸ್ವಾರ್ಥವಾಗಿ ಮಾಡಬಹುದಾ ಅನ್ನುವಂಥದ್ದು ಕೂಡ ನಮ್ಮ ಮನಸ್ಸಲ್ಲಿ ಬರ್ತದೆ. ಸೊ ಇವತ್ತು ಸಿಸ್ಟರ್ ದುಲ್ಸಿನವರು, ಹಾಗೆಯೇ ಸಿಸ್ಟರ್ ಡಿಂಪಲ್ ಅವರು ಅನೇಕ ವಿಷಯಗಳು ನಮ್ಮ ಜೊತೆ ಮಾತಾಡ್ತಾ ಇದ್ದಾರೆ. ನಿಮಗೂ ಕೂಡ ಏನಾದರೂ ಮಾತಾಡಲಿಕ್ಕಿದ್ರೆ ನೀವು ಕಾಲನ್ನು ಮಾಡಿ, ಕಾಲ್ ಮಾಡಬೇಕಾದ ಸಂಖ್ಯೆ 6364204949 ಈ ಸಂಖ್ಯೆಗೆ ಕರೆಯನ್ನು ಮಾಡಬಹುದು. ಇನ್ನು ನೀವು ಕೂಡ ಇವ್ರ ಜೊತೆ ಮಾತಾಡ್ಬೋದು ಅನ್ನೋದನ್ನು ಹೇಳ್ತಾ ಸಿಸ್ಟರ್ ದುಲ್ಸಿನವರೇ, ಈಗ ಅನೇಕ ಸಂಗತಿಗಳನ್ನು ನೀವು ಹೇಳಿದ್ರಿ, ಅನೇಕ ಸೇವೆಯ ವಿಷಯಗಳನ್ನು ಹೇಳಿದ್ರಿ, ಕರ್ನಾಟಕದಾದ್ಯಂತ ನೀವು ಮಾಡಿದಂತ ಕೆಲಸದ ಬಗ್ಗೆ ಎಲ್ಲ ಹೇಳಿದ್ರಿ. ಎಲ್ಲ ಸೇವೆಗಳನ್ನು ಮಾಡಿದಾಗ ನೀವು ಎದುರಿಸಿದಂತ ಸವಾಲುಗಳು ಅಂತ ಏನಾದರೂ ಇದೆಯಾ ಅಂತ?
0: ಪ್ರತಿಯೊಂದು ವಿಷಯದ ಮೇಲೆ ಕೆಲಸ ಮಾಡುವಾಗ ಅದಕ್ಕೆ ಪೂರಕವಾದದ್ದು ಅಥವಾ ಸಮಾನಾಂತರವಾದಂತಹ ಚಾಲೆಂಜಸ್ಗಳು ಇದ್ದೇ ಇದೆ. ಯಾವುದೇ ಸಮಾಜಮುಖಿ ಕೆಲಸದಲ್ಲಿ ಚಾಲೆಂಜಸ್ ಇಲ್ಲ ಅಂತ ಹೇಳಿದ್ರೆ ಅದು ಅಲ್ಲಿ ಕೆಲಸದ ಅಗತ್ಯ ಇಲ್ಲ. ಚಾಲೆಂಜಸ್ ಇರುವುದರಿಂದಲೇ ಅಲ್ಲಿ ಕೆಲಸದ ಅಗತ್ಯ ಇರೋದು ಒಂದನೇದು. ಎರಡನೇದು, ಚಾಲೆಂಜಸ್ ಇಲ್ಲದಿದ್ರೆ ನಮ್ಮಂತ ಸೋಷಿಯಲ್ ವರ್ಕರ್ಗೆ ಕೆಲಸ ಮಾಡ್ಲಿಕ್ಕೆ ಥ್ರಿಲ್ ಇಲ್ಲ,
1: ಹುಮ್ಮಸ್ಸು ಬರೋದು.
0: ಹೌದು, ಹುಮ್ಮಸ್ಸು ಬರಲ್ಲ. ಸೊ ಚಾಲೆಂಜಸ್ ಇದ್ದೇ ಇತ್ತು. ಮೊದಲು ಮಕ್ಕಳು ಜನರನ್ನು ಸಂಘಟಿಸುವುದೇ ತುಂಬಾ ಕಷ್ಟ ಆಗಿತ್ತು. ಯಾಕಂತ ಹೇಳಿದ್ರೆ ಅವ್ರಿಗೆ ಎಲ್ಲರೂ ಮೋಸ ಮಾಡಿದವರೇ, ನಾವು ಅವರವರು ಅಲ್ವೇ ಅಲ್ಲ. ನಾವು ಯಾರೋ ಹೊರಗಿನವರೇ, ನಾವು ಕೂಡ ಹೊರಗಿನವರೇ ಅವರಿಗೆ. ಹಾಗಾಗಿ ನಮ್ಮಣ್ಣಾದ್ರೂ ಅವರು ನಂಬುದು ಹೇಗೆ? ಹಾಗಾಗಿ ಆ ನಂಬಿಕೆ ಎಂಬುದು ಮೊದಲ ಕೆಲವು ವರ್ಷಗಳಲ್ಲಿ ಅದೊಂದು ಫಸ್ಟ್ ಸ್ಪೆಷಲಿ ಫಸ್ಟ್ ಇಯರ್ ಅಲ್ಲಿ ಅದೊಂದು ಚಾಲೆಂಜ್. ಸೊ ಜನರ ನಂಬಿಕೆ ಗಳಿಸೋದು, ಒಂದು ಸ್ವಲ್ಪ ನಾವು ಅವ್ರ ಜೊತೆಗೆ ನಾವು ಇದ್ರೆ ನಂಬಿಕೆ ಗಳಿಸೋದು ಆಗ್ತದೆ. ಸೊ ಚಾಲೆಂಜಸ್ ಅನ್ನು ಮೇಲೆ ಬಂದ್ವಿ. ನಂತರ ಬಂದಾಗ ಓಕೆ, ಇತರ ಜನರು ನಮ್ಮ ಬಗ್ಗೆ ಏನು ಹೇಳ್ತಾರೆ, ಈ ಜನರ ಹತ್ರ ನಾವು ಒಂದಷ್ಟು ಕಟ್ತೀವಿ ನಾವು. ಆಗ ಮಳೆ ಬಂತು, ನೆಕ್ಸ್ಟ್ ಡೇ ಅದು ಜರಿದು
1: ಹೋಯ್ತು.
0: ಸೊ ಪ್ರತಿಯೊಂದು ಕೆಲಸದಲ್ಲೂ ಹಾಗೆ, ಅಲ್ಲಿನೂ ಹಾಗೆ ಆಗ್ತಾ ಇತ್ತು. ನಾವೇನೋ ಮಾಡ್ತಾ ಇದ್ದೇವೆ, ಉಳಿದ ಹೊರಗಿನ ಇನ್ಫ್ಲೂಯೆನ್ಸ್ ಇರ್ತದೆ, ಬೇರೆ ಬೇರೆ ಜನರು ಏನೇನೋ ಹೇಳ್ತಾರೆ. ಸೊ ನೆಕ್ಸ್ಟ್ ಟೈಮ್ ಹೋದಾಗ ನಾವಲ್ಲಿ ನಮ್ಗೆ ಅಲ್ಲಿ ಕೋಪರೇಷನ್ ಸಿಗಲ್ಲ. ಸೊ ಜನರು ನಮ್ಮ ಕೆಲಸವನ್ನು, ನಾವು ಮಾಡುವಂತಹ ಕೆಲಸ ನಮ್ಮ ಉದ್ದೇಶದಿಂದ ಅರ್ಥ ಮಾಡ್ಕೊಳ್ಳಿಕ್ಕೆ ಒಂದಷ್ಟು ಸಮಯ ತಗೊಳ್ತದೆ. ಸೊ ಅದೊಂದು ದೊಡ್ಡ ಚಾಲೆಂಜ್ ಆಗಿತ್ತು ಫಸ್ಟ್ ವರ್ಷಗಳಲ್ಲಿ. ಅದ್ರ ನಂತರ ಅದೆಲ್ಲ ಮೇಲ್ ಬಂತು, ಅದೇನು ದೊಡ್ಡ ವಿಷಯ ಆಗ್ಲಿಲ್ಲ. ಒಂದ್ಸ್ವಲ್ಪ ನಾವು ಸೆಟ್ ಆದ ನಂತರ ಜನರ ಭಾಗವಹಿಸಿಕೆ ಉತ್ತಮ ಆಯ್ತು ಅಂತದೆಲ್ಲ ಆಗಿಲ್ಲ. ಆದ್ರೆ ಈಗ ನಾವು ನೋಡೋದಿದ್ರೆ, ಈಗ ಮಂಗಳೂರಂತ ಪ್ರದೇಶಗಳಲ್ಲಿ ನಾವು ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗ್ತೇವೆ, ಮಕ್ಕಳ ಮೇಲೆ ಜಾಸ್ತಿ ಕೆಲಸ ಮಾಡುವಾಗ ನಮ್ಗೆ ಏನು ಚಾಲೆಂಜಸ್ ಸಿಗ್ತವೆ, ಎದುರಾಗ್ತವೆ ಅಂತ ಹೇಳಿದ್ರೆ, ಒಂದು ಸೇಮ್ ಆಸ್ ಅರ್ಲಿಯರ್ ಕೋಪರೇಷನ್, ಜನರ ಕೋಪರೇಷನ್ ಅಂತ ಹೇಳೋದು, ಅವರ ಸಹಕಾರ ಅಂತ ಹೇಳೋದು ಅಷ್ಟು ಸುಲಭದಲ್ಲಿ ಸಿಗೋದಿಲ್ಲ. ಯಾಕಂದ್ರೆ ಎಲ್ಲರ ಮನಸ್ಸು ಏನಿರ್ತದೆ, ನನ್ಗೇನು ಉಪಯೋಗ ಇದೆ ಇದರಿಂದ? ಪ್ರತಿಯೊಬ್ಬರು ಯೋಚನೆ ಮಾಡೋದು ನನ್ಗೇನು ಉಪಯೋಗ ಇದೆ ಅಂತ. ಸಾರ್ವಜನಿಕವಾಗಿ ಪಬ್ಲಿಕ್ ಆಗಿ ಏನು ಉಪಯೋಗ ಆಗ್ತದೆ, ನಾನು ಮಾಡೋದ್ರಿಂದ ಬೇರೆಯವರಿಗೆ ಹೇಗೆ ಉಪಯೋಗ ಆಗಬಹುದು ಅಂತ ಹೇಳುವ ಮನಸ್ಥಿತಿ ತರಲಿಕ್ಕೆ ಸ್ವಲ್ಪ ನಾವು ಕೆಲಸ ಮಾಡಬೇಕಾಗ್ತದೆ. ಸೊ ಅಂತ ಚಾಲೆಂಜಸ್ಗಳು ಬಂದಿದೆ. ಇನ್ನೊಂದು, ನಾನು ಅಧಿಕಾರಿ ವರ್ಗದವರ ಜೊತೆ ಜಾಸ್ತಿ ಕೆಲಸ ಮಾಡೋದ್ರಿಂದ, ಸರ್ಕಾರದ ಜೊತೆ ಜಾಸ್ತಿ ಅಂದ್ರೆ ಸಮನ್ವಯತೆಯಿಂದ ಕೆಲಸ ಮಾಡುವಾಗ ಅವರು ಇವರ ಮೇಲೆ ಹೇಳೋದು, ಇವರು ಅವರ ಮೇಲೆ ಹೇಳೋದು, ಇಂಥದ್ದು ತುಂಬಾ ನಡೆಯುತ್ತೆ. ಯಾಕಂತ ಹೇಳಿದ್ರೆ ಸರ್ಕಾರ ಓಕೆ, ಏನು ಕರಪ್ಷನ್ ಇದೆ, ಹಣ ಕೇಳ್ತಾರೆ, ಇಂಥ ವಿಚಾರಗಳು ಕೂಡ ತುಂಬಾ ಸಲ ಬರ್ತದೆ. ಸೊ ಆ ಎರಡೂ ಅಂದ್ರೆ ಮಕ್ಕಳ ಜೊತೆ ಕೆಲಸ ಮಾಡುವವರನ್ನು, ಸರ್ಕಾರದ ವ್ಯವಸ್ಥೆಯನ್ನು ಒಟ್ಟೊಟ್ಟಿಗೆ ಸಮನ್ವಯತೆಯಿಂದ ತಗೊಂಡು ಹೋಗ್ಬೇಕಾದ್ರೆ ಅದೊಂದು ತರದ ಟೈಟ್ ರೋಪ್ ವಾಕ್ ಆ ತರ ಅಂದ್ರೆ ಅದೆರಡನ್ನು ಸರಿದೂಗಿಸಿ ಹೋಗ್ಬೇಕಂತ ಹೇಳಿದ್ರೆ ಅವರ ನಡುವೆ ನಮ್ಗೆ ಆ ಸಮನ್ವಯತೆ ತರಲಿಕ್ಕೋಸ್ಕರ ನಾವು ಒಂದಷ್ಟು ಸಮನ್ವಯತೆ ಮೀಟಿಂಗ್ ಗಳನ್ನು ಮಾಡ್ತಾ ಇದ್ವಿ. ಸೊ ದಟ್ ಅಲ್ಲೇ ಸಾಲ್ವ್ ಆಗ್ಬೇಕು ಆ ವಿಷಯಗಳು. ಹಾಗಾಗಿ ಅಂತ ಒಂದು ಚಾಲೆಂಜಸ್ ಗಳನ್ನು ಫೇಸ್ ಮಾಡಿದ್ದೇನೆ ನಾನು. ಮೂರನೇದಾಗಿ ನಾವು ನೋಡಿದಂತಹ ಸಮಸ್ಯೆ ಇದು ಚಾಲೆಂಜಸ್ ಅಂತ ಹೇಳಿದ್ರೆ, ನೋಡಿ ಸೋಷಿಯಲ್ ವರ್ಕ್ ಅಲ್ಲಿ ಹಣಕಾಸಿನ ವ್ಯವಸ್ಥೆ ಕೂಡ ಒಂದು ದೊಡ್ಡ ಚಾಲೆಂಜ್. ಯಾವುದೇ ಕೆಲಸಕ್ಕೆ, ಈಗ ನಾನು ನಮ್ಮ ಪ್ಲೇಸ್ ಇಂದ ಇಲ್ಲಿಗೆ ಬಂದೆ, ಸೊ ಒಂದು ಆಟೋಕ್ಕೆ ಫೇರ್ ಕೊಡ್ಬೇಕು ನಾನು. ಸೊ ಹೀಗಿರುವಾಗ ಪ್ರತಿಯೊಂದು ವಿಷಯದಲ್ಲೂ ಕೂಡ ಹಣಕಾಸಿನ ನೀಡ್ ಇದ್ದೇ ಇದೆ. ಹಾಗಾಗಿ ಸೋಷಿಯಲ್ ವರ್ಕ್ ಅಂತ ಹೇಳಿ ಬರುವಾಗ, ಸಮಾಜಮುಖಿ ಕೆಲಸದೇ ಬರುವಾಗ, ನಾನು ಅಲ್ಲಿ ಸ್ಪೆಂಡ್ ಮಾಡಿದ ಹಣ ಯಾವುದೇ ರೀತಿಯಲ್ಲಿ ವಾಪಸ್ ಬರಲ್ಲ. ಸೊ ಇಟ್ ಈಸ್ ಓನ್ಲಿ ಆನ್ ಎಕ್ಸ್ಪೆಂಡಿಚರ್. ಸೊ ನಮ್ಮ ಅಲ್ಲಿನ ಏನು ಫಲಿತಾಂಶ ಏನು, ಅದು ಸೋಷಿಯಲ್ ಅಷ್ಟೇ, ಜನರ ಬದಲಾವಣೆ ಅಷ್ಟೇ, ಅದು ಹಣದ ರೂಪದಲ್ಲಿಲ್ಲ. ಹಾಗಾಗಿ ಮಾನಿಟರಿ ಸಪೋರ್ಟ್ ಒಂದು ಚಾಲೆಂಜ್ ಸೋಷಿಯಲ್ ವರ್ಕಲ್ಲಿ ನಾವು ಫೇಸ್ ಮಾಡಿದ್ದು. ಆದರೆ ಒಂದು ನಾನು ಕಂಡುಕೊಂಡದ್ದು ನನ್ನ ಎಕ್ಸ್ಪೀರಿಯನ್ಸಲ್ಲಿ, ನಾವು ಕೆಲಸ ಮಾಡ್ತೇವ ಸಿನ್ಸಿಯರ್ ಆಗಿ ಕೆಲಸ ಮಾಡ್ತೇವ, ನಿಜವಾಗಿ ಜನರನ್ನು ಮುಟ್ಟುವ ಹಾಗೆ ಕೆಲಸ ಮಾಡ್ತೇವ, ಮನಿ ವಿಲ್ ನಾಟ್ ಬಿಕಮ್ ಅ ಪ್ರಾಬ್ಲಮ್. ತುಂಬ ಒಳ್ಳೆ ಮನಸ್ಸಿನ ಉದಾರ ಮನಸ್ಸಿನ ಜನರಿರ್ತಾರೆ ಟು ಕಾಂಟ್ರಿಬ್ಯೂಟ್. ಒಂದು ಸ್ವಲ್ಪ ಸಮಯ ಅಡಚಣೆ ಆಗ್ಬೋದು, ಇನ್ ಬಿಟ್ವೀನ್ ಅಡಚಣೆ ಆಗ್ಬೋದು, ಅಂದರೆ ನಾನೊಂದು ಕೆಲಸ ಮಾಡ್ತಾ ಇದ್ದೆ ಅದು ಬಿಟ್ಟು ಇನ್ನೊಂದು ಕೆಲಸಕ್ಕೆ ಕೈ ಹಾಕ್ತೇನೆ, ಆಗ ಸ್ವಲ್ಪ ಅಡಚಣೆ ಆಗ್ಬೋದು. ಆದರೆ ಆನ್ ಲಾಂಗ್ ರನ್ನಲ್ಲಿ ಅದು ಅಡಚಣೆ ಆಗಲ್ಲ, ಬಿಕಾಸ್ ನಾನು ಸಿನ್ಸಿಯರ್ ಆಗಿ ಕೆಲಸ ಮಾಡಿದಾಗ ಸಹಾಯ ಮಾಡುವ ವ್ಯಕ್ತಿಗಳು ಇದ್ದೇ ಇರ್ತಾರೆ. ಯಾಕಂದರೆ ನಾನು ಶ್ರಮ ಹಾಕ್ತೇನೆ, ನನ್ನ ಮನಸ್ಸು ಹಾಕ್ತೇನೆ, ನನ್ನ ಹೃದಯ ಹಾಕ್ತೇನೆ, ಅವರು ಅವರ ಉದಾರತೆಯನ್ನು ಹಾಕ್ತಾರೆ. ಸೊ ದಟ್ ಕೈಂಡ್ ಆಫ್ ಅದರ್ ದನ್ ದಟ್ ನಾವು ದೊಡ್ಡ ಚಾಲೆಂಜಸ್ ಅಂತ ಹೇಳಿದ್ರೆ, ಈಗ ಕೆಲವು ಸಲ ಹೊರಗಿಂದ ಅದು ಇದು ಲೀಗಲಿ ಎಲ್ಲ ಅಂತ ದೊಡ್ಡ ಚಾಲೆಂಜಸ್ ನಮಗೆ ಬರಲಿಲ್ಲ. ಅಂದರೆ ಅವುಗಳನ್ನು ನಾವು ಚಾಲೆಂಜಸ್ ಅಂತ ಹೇಳೋ ತಗೊಳ್ಳೂ ಇಲ್ಲ, ಯಾಕಂದ್ರೆ ಅವೆಲ್ಲ ಎಕ್ಸ್ಪೆಕ್ಟೆಡ್ ಒನ್ಸ್. ಸಮಾಜದಲ್ಲಿ ಕೆಲಸ ಮಾಡುವಾಗ ಎಲ್ಲವೂ ನನಗೆ ಅನಿಸಿದ ಹಾಗೆ ನಡೆಯೋದೇ ಇಲ್ಲ. ಅದನ್ನ ಬೆಳಗ್ಗೆ ನಾನು ಯೋಚನೆ ಮಾಡಿ ಹೋದ ಕೆಲಸ ನಾನು ಮುಗಿಸಿಯೇ ಬರ್ತೇನೆ ಅಂತ ಹೇಳಿ ಯಾವ ಗ್ಯಾರಂಟಿನೂ ಇಲ್ಲ ಸೋಷಿಯಲ್ ವರ್ಕಲ್ಲಿ, ಇಲ್ಲ ಸಮಾಜದೊಳಗೆ ಕೆಲಸ ಮಾಡುವ. ಯಾಕಂದ್ರೆ ನಾನು ಯೋಚನೆ ಮಾಡುವ ರೀತಿಗೂ, ನೀವು ಯೋಚನೆ ಮಾಡುವ ರೀತಿಗೂ, ಜನರು ಯೋಚನೆ ಮಾಡುವ ರೀತಿಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಹೌದು, ಯಾಕಂದ್ರೆ ಅವರು ಯೋಚನೆ ಮಾಡೋದು ಅವರು ಯಾವ ಸಿಚುವೇಶನ್ ಇಂದ ಬಂದಿದ್ದಾರೆ ಅದರ ಮೇಲೆ, ನಾನು ಯೋಚನೆ ಮಾಡೋದು ನಾನು ಯಾವ ರೀತಿ ಬೆಳೆದು ಬಂದಿದ್ದೇನೆ ಅದರಿಂದ. ಹಾಗಾಗಿ ಆ ರೀತಿಯ ಒಂದು ಚಾಲೆಂಜಸ್ ನಮಗೆ ಡೈಲಿ ಇತ್ತು ಬೇರೆ ಬೇರೆ ಪ್ರದೇಶದಲ್ಲಿ. ಯಾಕಂದ್ರೆ ನಾವು ಹೆಚ್ಚಾಗಿ ಬುಡಕಟ್ಟು ಜನಾಂಗ, ಹಿಂದುಳಿದ ಜನಾಂಗ, ಮತ್ತೆ ಜನರ ಜೊತೆಗೆ ಅಷ್ಟೊಂದು ಕನೆಕ್ಟೆಡ್ ಇಲ್ಲದ ಜನರ ಜೊತೆಗಿನ ತುಂಬಾ ಕೆಲಸ ಮಾಡಿದ್ವಿ ನಾವು. ಅವರ ಚಾಲೆಂಜಸ್ಗೂ ಈಗ ನಾವು ಕೆಲಸ ಮಾಡ್ತಾ ಇರೋದು ಮಂಗಳೂರಿನಂತ ಪ್ರದೇಶ, ಬೆಂಗಳೂರಿನಂತ ಪ್ರದೇಶದೊಟ್ಟೆ ಕೆಲಸ ಮಾಡ್ತೀವಿ, ಸರ್ಕಾರಿ ಅಧಿಕಾರದ ಜೊತೆ ಕೆಲಸ ಮಾಡ್ತೀವಿ, ಸ್ಟೇಟ್ ಲೆವೆಲ್, ನ್ಯಾಷನಲ್ ಲೆವೆಲ್, ಅವರ ಯೋಚನಾ ಲಹರಿ ಬೇರೆ. ಸೊ ದ ಚಾಲೆಂಜಸ್ ಆರ್ ಡಿಫ್ರೆಂಟ್. ಸೊ ಹಾಗಾಗಿ ಇವೆಲ್ಲ ಎಕ್ಸ್ಪೆಕ್ಟೆಡ್ ಒನ್ಸ್, ಅವೆಲ್ಲ ಆಯಾ ಸ್ವಲ್ಪ ಸ್ವಲ್ಪ ಏನು ಹೇಳ್ತೀವಿ ನಾವು ಅಡೆತಡೆಗಳು ಬಂದೇ
1: ಬರ್ತದೆ. ಇನ್ನೊಂದು ನನ್ನ ಹತ್ರ ಕೇಳೋದು ಸಿಸ್ಟರ್, ಈಗ ನೀವಂತೂ ಭಗಿನಿಯರಾಗಿದ್ದೀರಿ, ಈಗ ಬೆಳೀತಾ ಬೆಳೀತಾ ಮುಂದೆ ಬರ್ತಾ ಬರ್ತಾ ಈ ರೀತಿಯಲ್ಲಿ ಸಿಸ್ಟರ್ಸ್ ಆಗುವವರ ಸಂಖ್ಯೆ ಹೇಗೆ ವರ್ಷದಿಂದ ವರ್ಷ ಹೆಚ್ಚಾಗ್ತಿದೆಯಾ ಅಲ್ಲ ಅದೇ ರೀತಿಯಲ್ಲಿ ಇದೆಯಾ?
0: ಕಡಿಮೆ ಆಗ್ತದೆ. ಒಂದು ಮೇ ಬಿ ಇಟ್ ಈಸ್ ನಾಟ್ ನಮ್ಮ ಈಗ ಸಿಸ್ಟರ್ಸ್ನವರ ಜೀವನ ಈ ರೀತಿ ಜೀವನ ಮಾಡೋದು, ಈ ರೀತಿ ಸೇವೆ ಮಾಡೋದು ಇದಿಷ್ಟೇ ಅಟ್ರಾಕ್ಟಿವ್ ಆಗಿಲ್ಲ ಇರ್ಬೋದು ಇವತ್ತಿನ ಜನರೇಷನ್ಗೆ, ಹಿಂದಿನ ಜನರೇಷನ್ಗೆ.
1: ಅಂದ್ರೆ ನೀವು ಅಟ್ರಾಕ್ಟ್ ಆದಂತ ಸಂಗತಿಗಳು ಕೂಡ ಈಗ ಇಲ್ಲದೇ ಇರಬಹುದು ಅಲ್ವಾ? ನೀವು ಒಂದು ಸಮಯದಲ್ಲಿ ಅಟ್ರಾಕ್ಟ್ ಆದಂತ ಸಂಗತಿ
0: ಅಲ್ಲ, ಆ ಸಂಗತಿಗಳು ಆಗಿನ ಕಾಲಕ್ಕೆ ನನಗೆ ಅಟ್ರಾಕ್ಟಿವ್ ಅಂತ ಅನಿಸಿರಬಹುದು, ಇವತ್ತಿನ ಮಕ್ಕಳಿಗೆ ಅದು ಅಟ್ರಾಕ್ಟಿವ್ ಅಲ್ಲ. ಯಾಕಂದ್ರೆ ಅದಕ್ಕಿಂತ ಹೆಚ್ಚಿನ ಅಟ್ರಾಕ್ಟಿವ್ ಬಣ್ಣಗಳು ಪ್ರಪಂಚದಲ್ಲಿ ಇದ್ದಾವೆ, ನಮ್ಮ ಮೊಬೈಲಲ್ಲಿ ಇದ್ದಾವೆ. ಬಿಕಾಸ್ ಎಕ್ಸೆಸ್ ಅಂತ ಹೇಳೋದು ಅಷ್ಟಿದೆ. ಸೊ ಇಟ್ ಈಸ್ ಅಟ್ ದ ಲಾಸ್ಟ್ ರಂಜಿ, ಇಟ್ಸ್ ಅ ಲಾಸ್ಟ್ ಚಾಯ್ಸ್. ಸೊ ಯು ಹ್ಯಾವ್ ಲಾಟ್ ಆಫ್ ಚಾಯ್ಸಸ್. ಓಕೆ, ಈಗ ನಾವು ನಾರ್ತ್ ಕರ್ನಾಟಕದಲ್ಲಿ ಕೆಲಸ ಮಾಡುವಾಗ ಆ ಟೈಮಲ್ಲಿ ಮಕ್ಕಳಿಗೆ ನೀನು ಏನಾಗ್ತೀಯ ಅಂತ ಕೇಳಿದ್ರೆ ಅವ್ರಿಗೆ ಒಂದೇ ಗೊತ್ತಿತ್ತು, ನಾನು ಟೀಚರ್ ಆಗ್ತೇನೆ. ಯಾಕಂದ್ರೆ ಅವ್ರು ನೋಡಿದ ಒಬ್ಬರೇ ಒಬ್ರು ಪ್ರೊಫೆಷನಲ್ ಅಂದ್ರೆ ಟೀಚರ್. ನಾವು ಮಂಗಳೂರಲ್ಲಿ ಮಕ್ಕಳಿಗೆ ಕೇಳಿದ್ರೆ ನೀನೇನಾಗ್ತೀಯ ಅಂತ ಹೇಳಿದ್ರೆ 100 ಆಪ್ಷನ್ಸ್ ಹೇಳ್ತಾರೆ. ಸೊ ನಾವು ಯಾವುದನ್ನ ಆಪ್ಷನ್ ಅಂತ ನೋಡ್ತೀವಿ ಅದರ ಮೇಲೆ. ಹಾಗಾಗಿ ಇವತ್ತಿನ ಮಕ್ಕಳಿಗೆ ದಿಸ್ ಇಸ್ ನಾ ಸಿಸ್ಟರ್ ಆಗೋದು, ಫಾದರ್ ಆಗೋದು, ಆ ಏನು ಹೇಳೋದು ಪ್ಯಾಷನ್ ಅಂತ ಹೇಳಿದಲ್ಲ, ಆ ಪ್ಯಾಷನ್ ಥರದ ಆ ಸೇವೆ ಅಂತಲ್ಲ, ಆ ಲೈಫ್. ಬಿಕಾಸ್ ಸೇವೆ ಇಸ್ ಪಾರ್ಟ್, ಲೈಫ್ ಇಸ್ ಬಿಗರ್ ದನ್ ಆ ಸೇವೆ. ಸೇವ್ ನಾನು ಈ ಲೈಫ್ ಅನ್ನು ಚೂಸ್ ಮಾಡಿದ್ದಕ್ಕೋಸ್ಕರ ಈ ರೀತಿಯ ಸೇವೆ ಮಾಡ್ತೇನೆ ನಾನು. ಲೈಫ್ ಇಸ್ ಫಸ್ಟ್. ಸೊ ಈ ಲೈಫ್ ಅಷ್ಟು ಅಟ್ರಾಕ್ಟಿವ್ ಇಲ್ಲ ಆಗಿರ್ಬೋದು ಅವರಿಗೆ.
1: ಮತ್ತೆ ಇನ್ನೊಂದು ನನಗೆ ಅನ್ಸೋದು ಡಿಂಪಲ್ ಸಿಸ್ಟರ್, ಒಂದು ವೇಳೆ ಯಾರಾದ್ರೂ ಅಂದ್ಕೊಳ್ತಾರೆ ಸಣ್ಣದಿರುವ ನಾನು ಸಿಸ್ಟರ್ ಆಗ್ಬೇಕು ಅಂತ, ಆ ಮಗುವಿನ ಕೈಯಲ್ಲಿ ಮೊಬೈಲ್ ಬರ್ತದೆ, ಅಲ್ಲಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ರೀಲ್ ನೋಡ್ತಾ ನೋಡ್ತಾ ಮನಸ್ಸು ಚೇಂಜ್ ಆಗ್ಬೋದು, ಬೇಡ ನಾನು ಆಗುದಿಲ್ಲ ಅಂತ ಅಲ್ವಾ. ಈ ರೀತಿಯನ್ನು ಕೂಡ ಸೋಷಿಯಲ್ ಮೀಡಿಯಾ ಮಾಡಬಹುದು ಅಂತ. ಒಂದು ವೇಳೆ ಬಾಲ್ಯದಲ್ಲಿ ಮನಸ್ಸಿದ್ರೂ ಕೂಡ ಮುಂದೆ ಬೆಳೀತಾ ಬೆಳೀತಾ ಬದಲಾಗಬಹುದು ಅಂತ. ಅಂದ್ರೆ ಇದು ಕೇವಲ ನಾನು ಹೇಳ್ತಿರೋ ಸಿಸ್ಟರ್ ಆಗೋದಕ್ಕೆ ಅಂತ ಮಾತ್ರ ಅಲ್ಲ, ಎಲ್ಲ ಕಡೆಯಲ್ಲೂ ಇದು ಆಧ್ಯಾತ್ಮನೋ ಏನು ಏನು ಅಂದ್ಕೊಳ್ಳೋರು
2: ಈಗಿನ ಸಿಚುವೇಶನ್ ಹಾಗೆ
1: ಇದೆ. ಇದೆ
0: ಮತ್ತೊಂದು ಸೋಷಿಯಲ್ ಮೀಡಿಯಾದ ಇಫೆಕ್ಟ್ ಅಂತಲೇ ಹೇಳಲಿಕ್ಕೆ ಬರಲ್ಲ. ಇನ್ನೊಂದು ನಮ್ಮ ಮನೆಯಲ್ಲಿರುವ ಭಾಷೆ ಭಾಷೆ ಸಂಸ್ಕೃತಿ ಸಂವಹನ, ವಾಟ್ ಡು ವಿ ಕಮ್ಯುನಿಕೇಟ್ ಟು ಚಿಲ್ಡ್ರನ್ ಅಲ್ವಾ, ಅದು ಕೂಡ ಅವಲಂಬಿತ. ಹಿಂದಿನ ಕಾಲದಲ್ಲಿ ನೋಡಿ, ನಮ್ಮ ಮನೆಯಲ್ಲಿ ನಾನು ಹೇಳಿದೆ, ನನ್ನ ಸಿಸ್ಟರ್ ಆಗ್ಲಿಕ್ಕೆ ನಮ್ಮ ಮನೆಯಲ್ಲಿ ಅವ್ರ ಮಕ್ಕಳಲ್ಲಿ ಯಾರಾದ್ರೂ ಫಾದರ್ ಸಿಸ್ಟರ್ ಆಗ್ಬೇಕಂತ ಆಸೆ ಇತ್ತು.
1: ಕಾಲ್ ಇದ್ದಾರೆ ಮಾತಾಡುವ. ಹಲೋ ನಮಸ್ಕಾರ. ನಮಸ್ತೆ.
3: ನಮಸ್ತೆ ಸರ್.
1: ನಮಸ್ತೆ, ಮಾತಾಡಿ.
3: ಪೂರ್ಣಿಮಾ ಸಾಲೇಪುರಿಂದ.
1: ಪೂರ್ಣಿಮಾ ಮಾತಾಡಿ, ಮಾತಾಡಿ.
3: ನಮಸ್ತೆ ಮೇಡಮ್ ಇಬ್ಬರಿಗೆ.
0: ನಮಸ್ತೆ.
3: ಉತ್ತಮ ಸಮಾಜಮುಖಿ ಕೆಲಸ ಮಾಡ್ತಾ ಇದ್ದೀರಾ, ತುಂಬಾ ಧನ್ಯವಾದಗಳು. ಅಂದ್ರೆ ನಾನೀಗ ಕೇಳುದಂದ್ರೆ, ಈಗ ಮೊಬೈಲ್ ಬಳಕೆ ಸಹ ಒಂದೀಗ ಈಗ ಎಂತ ಅಂದ್ರೆ ಮದ್ಯಪಾನ ಧೂಮಪಾನ ಈ ತರದ ಒಂದು ಚಟದಂತೆ ಆಗಿಬಿಟ್ಟಿದೆ ಅಲ್ಲ ಮಕ್ಕಳಲ್ಲಿ. ಇದರಿಂದಾಗಿ ತುಂಬಾ ಮಕ್ಕಳು ಅಂದ್ರೆ ವಾಸ್ತವದಿಂದ ವಿಮುಖ ಆಗ್ತಾ ಇದ್ದಾರೆ ಅಲ್ಲ. ಈ ಬಗ್ಗೆ ಏನಾದ್ರೂ ನಿಮ್ಮ ಕಾರ್ಯಕ್ರಮ ಏನಾದ್ರು ಮಾಡಿದೀರಾ ಅಂತ ಮಕ್ಕಳಿಗೆ ತಿಳುವಳಿಕೆ ಹೇಳುವಂತದ್ದು.
1: ಫೈನ್ ಫೈನ್ ಫೈನ್, ಥ್ಯಾಂಕ್ ಯು ಥ್ಯಾಂಕ್ ಯು. ಪೂರ್ಣಿಮಾ ಮೇಡಮ್ ಅವ್ರ ಪ್ರಶ್ನೆ, ಮಕ್ಕಳು ಈಗ ಮೊಬೈಲ್ ಅಲ್ಲಿ ನೇತಾಡ್ತಾ ಇದ್ದಾರೆ, ಅದಕ್ಕೆ ಏನಾದ್ರೂ ಕಾರ್ಯಕ್ರಮ ಮಾಡಿದೀರಾ ಅಂತ ಅವ್ರು ಕೇಳ್ತಿರೋದು.
0: ಈಗ ನೇರವಾಗಿ ಅಂದ್ರೆ ಮಕ್ಕಳನ್ನು ನೇರವಾಗಿ ಮೊಬೈಲ್ ಇಂದ ಬಿಡಿಸ್ಲಿಕ್ಕೆ ಯಾವುದೊಂದು ಕಾರ್ಯಕ್ರಮದಿಂದ ಸಾಧ್ಯ.
1: ಓಕೆ ಮೇಡಮ್, ಇನ್ನೊಂದು ಅದಕ್ಕೆ ಪೂರಕ ಕೇಳೋದು, ಈಗ ಒಂದು ವಾರದ ಹಿಂದೆ ಒಂದು ದೊಡ್ಡ ಚರ್ಚೆ ಇದ್ದದ್ದು, ನಮ್ಮ ಸ್ಟೇಟ್ ಗವರ್ಮೆಂಟ್ ಏನಂತಂದ್ರೆ 16 ವರ್ಷದ ಕೆಳಗಿನ ಇದರಲ್ಲಿ ಮೊಬೈಲ್ ಅನ್ನ ಸ್ಕೂಲ್ ಅಲ್ಲಿ ಬ್ಯಾನ್ ಮಾಡೋದು ಅಂತ. ಸೊ ಇದನ್ನ ಲಿಂಕ್ ಮಾಡಿ ಹೇಳುದಾದ್ರೆ, ಇದು ಒಳ್ಳೇದು ಅಂತ ಹೇಳ್ತೀರಾ, ಇದು ಸಾಧ್ಯ ಅಂತ ಹೇಳ್ತೀರಾ, ಈ ಕನೆಕ್ಟ್ ಆಗಿ ಮಾತಾಡೋದಾದ್ರೆ?
0: ಓಕೆ ನೋಡಿ, ಸ್ಕೂಲ್ ಇರೋದು ಮೊಬೈಲ್ ಬಳಕೆಗೆ ಅಲ್ಲ, ಕಲಿಕೆ ಅಲ್ವಾ. ನೀವು ಕಲಿಕೆ ಮತ್ತು ಈಗ ಮೊಬೈಲ್ ಒಂದು ಫೋನ್, ಅದರ ಅಗತ್ಯ ಏನು? ಕಮ್ಯುನಿಕೇಶನ್ ಅಲ್ವಾ. ಅಥವಾ ಈಗ ಅದನ್ನು ನಾವು ಎಜುಕೇಶನ್ಗೆ ಕನೆಕ್ಟ್ ಮಾಡಿದ್ದೇವೆ, ಏನು ಎಜುಕೇಶನ್ ಕೂಡ ಅದರಲ್ಲಿ ಆಗ್ತದೆ. ಮತ್ತೆ ಕೋವಿಡ್ ಅಂತೂ ಇದನ್ನು ರಾಜರಸ್ತೆ ಮಾಡ್ತು, ಅದರ ಥ್ರೂನೇ ಎಜುಕೇಶನ್ ಆಯಿತು. ಹಾಗಂತ ಹೇಳಿದ್ರೆ, ಆದ್ರೆ ಮೊಬೈಲ್ಗೆ ಎಕ್ಸೆಸ್ ಅಂತ ಹೇಳೋದು ಮಗುವಿನ ಮನಸ್ಸನ್ನು, ಅದು ಏಜ್ 16 ತನಕ, ಅದು 10 ವರ್ಷದಿಂದ 16 ವರ್ಷದ ತನಕ 18 ವರ್ಷದ ತನಕ ಮಗುವಿನ ಮನಸ್ಸು ಹೇಗಿರ್ತದೆ. ಸೊ ಅದು ಶಾಲೆಯಲ್ಲಿರುವ ಟೀಚರ್ ಮೇಲೆ ಕಡಿಮೆ, ಇತರ ವಿಷಯಗಳು. ಯಾಕಂತ ಹೇಳಿದ್ರೆ ಮಗು ಟ್ರಾನ್ಸಿಷನ್ ಪೀರಿಯಡ್, ಹದಿಹರೆಯದ ವಯಸ್ಸು ಅಂತ ಹೇಳಿದ್ರೆ ಬದಲಾವಣೆಯ ಪರ್ವ. ಆ ಬದಲಾವಣೆ ಟೈಮ್ಗೆ ಹೊರಗೆಲ್ಲ ಎಷ್ಟು ಬದಲಾವಣೆ ಆಗ್ತದೆ, ಅದು ಹುಮ್ಮಸ್ಸು ಕೊಡ್ತದೆ ಮಗುವಿಗೆ. ಹಾಗಾಗಿ ಮೊಬೈಲ್ ಕೈಯಲ್ಲಿದ್ರೆ ಅವರ ಮನಸ್ಸು, ಅವರ ಚಿತ್ತ ಶಿಕ್ಷಣದ ಕಡೆ ಹೋಗೋದು ಬಹಳ ಕಷ್ಟ. ಓಕೆ, ಸೊ ಅದು ಒಳ್ಳೆದ ಕೆಟ್ಟದ ಸರಿಯ ತಪ್ಪು ಇದೆಲ್ಲ ಎಕ್ಸ್ಪರ್ಟ್ಗಳು ಇದನ್ನು ಡಿಸೈಡ್ ಮಾಡ್ಬೋದು. ಆದ್ರೆ ಮಗುವಿನ ಸರ್ವತೋಮುಖ ಅಭಿವೃದ್ಧಿಯ ಅಂಶಗಳನ್ನು ಪರಿಗಣಿಸಿದ್ರೆ ಶಾಲೆಗೆ ಮೊಬೈಲ್ ತಗೊಂಡು ಹೋಗೋದು ಅಥವಾ ಮಗು ಹತ್ರನೇ ಇರೋದು, ತಗೊಂಡು ಹೋಗುವುದ್ರಲ್ಲಿ ಪ್ರಾಬ್ಲಮ್ ಇಲ್ಲ, ಮೇ ಬಿ ಫಾರ್ ಎಮರ್ಜೆನ್ಸಿ ರೀಚ್, ಆದ್ರೆ ಮಗು ಹತ್ರನೇ ಇರೋದು ಖಂಡಿತವಾಗಿ ಪೂರಕವಾಗಿಲ್ಲ. ಓಕೆ, ಇದು ಒಂದೇದು. ಎರಡನೇದು, ಅವರ ಅಮ್ಮ ಕೇಳಿದ ಪ್ರಶ್ನೆ, ಮಗುವಿಗೆ ಇದು ಮೊಬೈಲ್ ಇಂದ ಬಿಡಿಸೋದು ಒಂದು ಕಷ್ಟನೇ ಒಂದ್ಸಲ, ಆದ್ರೆ ಮಗುವಿಗೆ ಮೊಬೈಲ್ ಕೊಡುವುದು ಕೂಡ ಅಷ್ಟೇ ಕಷ್ಟದ್ದೇ ಕೆಲಸ ಮಾಡಿದ್ದು. ನಾವು ಊಟ ಮಾಡ್ಲಿಕ್ಕೂ ಮೊಬೈಲ್ ತೋರಿಸಿ ಮಾಡಿದ್ದು, ಮೊದಲು ಅಮ್ಮ ಚಂದಮಾಮ ತೋರಿಸಿ ನಕ್ಷತ್ರ ತೋರಿಸಿ ಮಾಡಿದ್ದು. ಆ ಓಲ್ಡ್ ಮೆಥಡ್ಗೆ ಅಮ್ಮಂದಿರು ಹೋಗ್ಬೇಕು.
1: ಸಾಧ್ಯ
0: ಇದೆ. ಸೆಲ್ಫ್ ನೋಡಿ, ಸೆಲ್ಫ್ ಕಂಟ್ರೋಲ್ ಅಂತ ಹೇಳೋದು, ಸೆಲ್ಫ್ ಡಿಸಿಪ್ಲಿನ್ ಅಂತ ಹೇಳೋದು, ಮಕ್ಕಳಿಂದ ನಾವು ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ನಾವು ಮಕ್ಕಳಿಗೆ ರೋಲ್ ಮಾಡೆಲ್ ಆದ್ರೆ ಖಂಡಿತ ಆಗ್ತದೆ. ಅಂದ್ರೆ ಈ ಟೈಮಿಗೆ ಬೇರೆಯವರು ಮಾಡ್ತಾರೆ ಅದನ್ನ.
2: ಮತ್ತೊಂದು, ಪೇರೆಂಟ್ಸ್ ಕೂಡ ಮಕ್ಕಳ ಮುಂದೆ, ಅವರು ಫ್ರೀ ಆಗಿದ್ದಾಗ ಪೇರೆಂಟ್ಸ್ ಕೂಡ ಮಕ್ಕಳ ಮುಂದೆ ಮೊಬೈಲ್ ಯೂಸ್ ಮಾಡ್ತಾರೆ. ಸೊ ಹಾಗಾಗಿ ಮಕ್ಕಳಿಗೆ ಏನ್ ಅನಿಸ್ತದೆ, ಸೊ ಫ್ರೀ ಟೈಮ್ ಅಲ್ಲಿ ನಾನು ಮೊಬೈಲ್
1: ನೋಡ್ಬೇಕು.
2: ಸೊ ನನ್ನ ಪೇರೆಂಟ್ಸ್ ನೋಡ್ತಾ ಇದ್ದಾರೆ,
1: ಹಾಗಾಗಿ ಹೇಳಿದ್ದನ್ನು ಕಲಿಯೋದಕ್ಕಿಂತ
2: ನೋಡಿ ಕಲಿಯೋದು ಜಾಸ್ತಿ ಆಗ್ತಾ ಇದೆ. ಸೊ ಹಾಗಾಗಿ ಪೇರೆಂಟ್ಸ್ ಈ ಒಂದು ನಿಯಂತ್ರಣವನ್ನು ಇಟ್ಕೊಂಡು ಇಟ್ಕೊಂಡ್ರೆ ಖಂಡಿತವಾಗಿಯೂ ಮಗು ಸಣ್ಣದಿರುವಾಗ್ಲೇ ಈ ಒಂದು ರೂಲ್ಸ್ ಗಳನ್ನು ಪಾಲಿಸಿದ್ರೆ, ಮನೆಗೆ ಆದಂತ ಕೆಲವೊಂದು ನಿಯಮಗಳು ಅಂತ ಇದ್ರೆ, ಕುಟುಂಬಕ್ಕೆ ಆದಂತ ಕೆಲವೊಂದು ನಿಯಮಗಳು ಅಂತ ಇದ್ರೆ, ಖಂಡಿತವಾಗಿಯೂ ಮಗು ಅದೇ ವಾತಾವರಣದಲ್ಲಿ ಬೆಳೆಯುತ್ತೆ.
1: ಕಾಲ್ ಇದ್ದಾರೆ, ನಮಸ್ಕಾರ.
4: ನಮಸ್ತೆ
1: ನಮಸ್ತೆ, ಹೇಳಿ, ಯಾರು ನಿಮ್ಮ ಹೆಸರು?
4: ನಮಸ್ತೆ, ಖುಷಿ ಆಯ್ತು ನೀವು ನಮ್ ಸ್ಟುಡಿಯೋಗೆ ಬಂದು ಮಾತಾಡಿ, ನಿಮ್ಮೆಲ್ಲ ಅಭಿಪ್ರಾಯ ಎಲ್ಲ ಹೇಳಿದಿರಲ್ಲ, ಮಾಡಿದ ಕೆಲಸ ಎಲ್ಲ ತುಂಬಾ ಖುಷಿ ಆಯ್ತು. ನಮ್ ಸ್ಟುಡಿಯೋಗೆ ಬಂದು ನೀವು ಮಾತನಾಡಿದಕ್ಕೆ ನಿಮ್ಗೆ ತುಂಬಾ ಧನ್ಯವಾದಗಳು. ಸಿಗ್ತಾರೆ,
1: ನಿಮ್ಮ ಹೆಸರು ಒಂದು ಹೇಳಿ, ಅವ್ರಿಗೆ ಗೊತ್ತಾಗ್ಲಿಲ್ಲ.
4: ನಾನ್
1: ರತ್ನಶೆಟ್ಟಿ ಅಂತ ಹೇಳಿ.
0: ರತ್ನಶೆಟ್ಟಿ,
1: ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು.
4: ಆಯ್ತು.
1: ರತ್ನಶೆಟ್ಟಿ ನಗ್ನಗ್ನ ಮಾತಾಡ್ತಾರೆ ಅಲ್ವಾ, ಜೀವನದಲ್ಲಿ ನಗು ಕೂಡ ತುಂಬಾ ಇಂಪಾರ್ಟೆಂಟ್.

0: ಯಸ್ ಕೇಳುಗರೆ, ಕೊನೆಯ ಕೆಲವೊಂದಿಷ್ಟು ನಿಮಿಷಗಳು ಮಾತ್ರ ಬಾಕಿ ಉಳಿದಿರುವಂಥದ್ದು. ಯಾರಿಗಾದರೂ ಕಾಲನ್ನು ಮಾಡಲಿಕ್ಕಿದ್ರೆ ಖಂಡಿತವಾಗಿಯೂ ಕಾಲ್ ಮಾಡಿ 6364209499 ಈ ಸಂಖ್ಯೆ ಕರೆಯನ್ನು ಮಾಡ್ಬೋದು. ನಮ್ಮ ಜೊತೆ ಇವತ್ತಿನ ಈ ದಿನದ ಸಮಾಜಮುಖಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಸಿಸ್ಟರ್ ದುಲ್ಸಿನವರು, ಹಾಗೆಯೇ ಸಿಸ್ಟರ್ ಡಿಂಪಲ್ ಅವರಿದ್ದಾರೆ. ಬೇರೆ ಬೇರೆ ಸಂಗತಿಗಳನ್ನು ಇವತ್ತಿನ ಹೊತ್ತು ಮಾತಾಡ್ತಿದ್ದೇವೆ. ಅವರು ಕೂಡ ಅವರ ಜೀವನದ ಅನುಭವಗಳನ್ನು ನಮ್ಮ ಜೊತೆ ಹಂಚಿಕೊಳ್ತಾ ಇದ್ದಾರೆ. ನೀವು ಕಾಲ್ ಮಾಡಬೇಕಾ ಸಂಖ್ಯೆ 6364204949 ಈ ಸಂಖ್ಯೆಗೆ ನೀವು ಕರೆಯನ್ನು ಮಾಡಬಹುದು ಅಂತ ಹೇಳ್ತಾ. ಸೊ ಒಟ್ಟಿನಲ್ಲಿ ನಾನು ನಿಮ್ಮ ಹತ್ರ ಕೇಳೋದು ಸಿಸ್ಟರ್, ಈ ಒಂದು ನಿರಂತರವಾದಂಥ ಪ್ರಯಾಣ, ಒಮ್ಮೆ ಹಿಂತಿರುಗಿ ನೋಡಿದರೆ ಸಂತೋಷ ಸಂತೃಪ್ತಿ ಅನ್ನೋದಿದೆಯಾ?
1: ಖಂಡಿತ ಇದೆ.

0: ಉದಾಹರಣೆಗೆ ನಾವು ಫಸ್ಟಿಗೆ ಹೋದಾಗ ಹಳ್ಳಿಗಳಲ್ಲಿ ಜನರು ಒಂದು ವಾರಕ್ಕೆ ಒಂದೇ ಸಲ ಸ್ನಾನ ಮಾಡ್ತಿದ್ರು, ತಲೆ ಬಾಚೋದು ಒಂದೇ ಸಲ ವಾರದಲ್ಲಿ. ಓಕೆ, ಇಂಥ ವಿಷಯಗಳು ಕೂಡ ಇದ್ವು. ಓಕೆ, ಸೊ ಜನರು ಯಾವತ್ತೂ ಹೊರಗೆ ಬರಲೇ ಇಲ್ಲ, ಪಬ್ಲಿಕ್ ಕಾರ್ಯಕ್ರಮಗಳಿಗೆ ಹೋಗ್ತಾನೆ ಇದ್ದಿಲ್ಲ. ಸೊ ಈ ರೀತಿಯ ಒಂದು ಮಕ್ಕಳು ಶಾಲೆಗೆ ಫಸ್ಟ್ ಜನರೇಷನ್ ಲರ್ನರ್ಸ್. ಸೊ ಇಂಥೆಲ್ಲ ಬದಲಾವಣೆಗಳು ನೋಡಿದ್ರೆ ನಾವಾಗ ಕೆಲಸ ಮಾಡ್ತಾ ಇರುವ ಹಳ್ಳಿಗಳಲ್ಲಿ ಅಲೋಶಿಯಸ್ ಕಾಲೇಜಲ್ಲಿ ಈವ್ನಿಂಗ್ ಕಾಲೇಜಿಗೆ ಬಂದು ಹಳ್ಳಿಯ ಹುಡುಗ, ಓಕೆ, ತಾಯಿ ಕಷ್ಟದಲ್ಲಿದ್ದರು, ಸ್ವಸಹಾಯ ಸಂಘದಲ್ಲಿದ್ದರು ಅವರು, ಮನೆಯಲ್ಲಿ ಗಂಡ ಕುಡಿತಾ ಇದ್ರು, ತುಂಬ ಕಷ್ಟ. ಓಕೆ, ಮಗುವಿಗೆ ನಾವು ಅಡ್ವೈಸ್ ಮಾಡಿದ್ವಿ, ನೀನು ಅಲೋಶಿಯಸ್ ಕಾಲೇಜ್ ಈವ್ನಿಂಗ್ ಕಾಲೇಜಿಗೆ ಹೋಗು, ಡ್ಯೂರಿಂಗ್ ದ ಡೇ ಹೋಟೆಲಲ್ಲೆಲ್ಲಾದರೂ ಕೆಲಸ ಮಾಡು ಅಂತ ಹೇಳಿ. ಸೊ ಆ ಮಗು ಇಲ್ಲಿ ಬಂದು ಡಿಸ್ಟಿಂಕ್ಷನಲ್ಲಿ ಪಾಸ್ ಅದ. ಸೊ ಇವೆಲ್ಲ ಸಣ್ಣ ಸಣ್ಣ ವಿಚಾರಗಳು. ಆದರೆ ಇವತ್ತು ನಾವು ಅಲ್ಲೆಲ್ಲ ಹೋಗಿ ನೋಡಿದ್ರೆ ತುಂಬ ಬದಲಾವಣೆ ನೋಡ್ತೀವಿ ನಾವು. ಚೈಲ್ಡ್ ಪ್ರೊಟೆಕ್ಷನ್ ಸೆಟಪ್ ಅಲ್ಲಿ ಈಗ ಕರ್ನಾಟಕದಲ್ಲಿ ಆಗಲಿ ದೇಶದಲ್ಲಿ ಆಗಲಿ ಕಳೆದ 10-12 ವರ್ಷದಲ್ಲಿ ತುಂಬ ಬದಲಾವಣೆಗಳಾಗಿದ್ದಾವೆ.
1: ಮತ್ತೊಂದು ರೈಟ್ ಟು ಫುಡ್ ಅಂತ ಹೇಳಿ ಪ್ರೋಗ್ರಾಮ್ ಮಾಡ್ತಾ ಇದ್ವಿ ನಾವು. ಸೊ ಅದಕ್ಕೋಸ್ಕರ ಸಾಕಷ್ಟು ಪ್ರೋಗ್ರಾಮ್ಸ್ ಮಾಡಿ 2013 ಒಂದು ಕಾಯ್ದೆ ಬರುವಂತೆ ಆಯಿತು. ಅದರ ನಂತರನೂ ಕೂಡ ಇದರ ಕುರಿತಾಗಿ ಆ ಕಾಯ್ದೆಯ ಇಂಪ್ಲಿಮೆಂಟೇಷನ್ ಸರಿಯಾಗಿ ಆಗಬೇಕು
2: ಅಲ್ಲಿ ಸಂತೃಪ್ತ ಭಾವ ಇದೆ ಅಲ್ವಾ?
1: ಹೌದು, ಖಂಡಿತವಾಗಿ
2: ಅಂದ್ರೆ ಅವತ್ತು ಮಾಡಿದ ಡಿಸಿಷನ್ ಸರಿ ಮಾಡಿದ್ದಾರೆ.
0: ಅಂದ್ರೆ ಸಮಾಜದಲ್ಲಿ ಬದಲಾವಣೆ ಅಂತ ಹೇಳೋದಿದೆ ಅಲ್ಲ, ಅದು ಎಲ್ಲರೂ ಮಾಡಬೇಕಾದ ಕೆಲಸ, ಎಲ್ಲರೂ ಕೆಲಸ. ಆದ್ರೆ ಎಲ್ಲರೂ ಈ ಕೆಲಸದಲ್ಲಿ ತೊಡಗಲಿಕ್ಕೆ ಬೇಕಾದಂತಹ ಏನು ಹೇಳೋದು, ಮನಸ್ಥೈರ್ಯ, ಸೆಲ್ಫ್ ಮೋಟಿವೇಶನ್ ಇಲ್ಲದೆ ಇರ್ಬೋದು. ಹಾಗಾಗಿ ಕೆಲವರು ಲೀಡರ್ಶಿಪ್ ಕೊಡಬೇಕು ಅದಕ್ಕೆ. ಸೊ ನಾವು ಅದನ್ನು ಮಾಡಿದಾಗ ನಮ್ಮ ಜೊತೆ ಆ ಹಳ್ಳಿಯ ಯುವಕರು, ಮಹಿಳೆಯರು, ಮಕ್ಕಳು, ಅಧಿಕಾರಿಗಳು ಎಲ್ಲರೂ ಸ್ವಲ್ಪ ಸ್ವಲ್ಪ ಸ್ವಲ್ಪ ಸ್ವಲ್ಪ ಮಾಡ್ತಾರೆ. ಸೊ ಹನಿ ಹನಿ ಕೂಡಿ ಹಳ್ಳ. ಸೊ ಆ ಬದಲಾವಣೆ ಅನ್ನೋದು ಒಂದು ನ್ಯಾಚುರಲ್ ಆದ ಬದಲಾವಣೆ, ಇನ್ನೊಂದು ಮೋಟಿವೇಟೆಡ್ ಬದಲಾವಣೆ. ಈ ಮೋಟಿವೇಟೆಡ್ ಬದಲಾವಣೆ ಎನ್ನುವುದು ಸ್ವಲ್ಪ ಸ್ವಲ್ಪನೆ ಆದಾಗ ಹಳ್ಳಿಗಳ ಬದಲಾವಣೆ, ದೇಶದ ಬದಲಾವಣೆ, ಸಮಾಜದ ಬದಲಾವಣೆ ಆಗ್ತದೆ. ಈಗ ನಾವು ಚೈಲ್ಡ್ ಪ್ರೊಟೆಕ್ಷನ್ ಅಲ್ಲಿ ನೋಡಿದ್ರೆ ಕಳೆದ 10 ನಮ್ಮ ರಾಜ್ಯದಲ್ಲೇ ನೋಡಿದ್ರೆ, ಮಂಗಳೂರಲ್ಲೇ ನೋಡಿದ್ರೆ ತುಂಬ ಬದಲಾವಣೆ. ಈಗ ಮಕ್ಕಳು ಎಷ್ಟು ಜನ ಬೀದಿ ಮೇಲೆ ಇರ್ತಿದ್ರು, ಅಷ್ಟು ಜನ ಇವತ್ತಿಲ್ಲ. ಎಷ್ಟು ಜನ ಮಕ್ಕಳು ಕಾನೂನಿನ ಜೊತೆ ಸಂಘರ್ಷಕ್ಕೆ ಒಳಪಡ್ತಾ ಇದ್ರು, ಅವರೆಷ್ಟು ಟೈಮ್ ಇನ್ಸ್ಟಿಟ್ಯೂಷನ್ಗಳಲ್ಲಿ, ಮಕ್ಕಳ ಪಾಲನಾ ಸಂಸ್ಥೆಗಳಲ್ಲಿ. ಆದ್ರೆ ಆ ರೀತಿಯ ಪರಿಸ್ಥಿತಿ ಇವತ್ತಿಲ್ಲ. ಅಧಿಕಾರ ವರ್ಗದವರು ಮಕ್ಕಳ ಜೊತೆ ಕೆಲಸ ಮಾಡುವ ಪ್ರತಿಯೊಬ್ಬರು ಕೂಡ ಆ ಸೆನ್ಸಿಟೈಸೇಷನ್ ಇದೆ, ಅವ್ರಿಗೆ ಗೊತ್ತೇ ಇಲ್ಲ ನಾವು ಹೇಳಲೇಬೇಕು ಅಂತ ಪರಿಸ್ಥಿತಿ ಇಲ್ಲ. ಸೊ ಒಂದ್ ರೀತಿಯ ಸಂತೃಪ್ತಿ ಅಂತ ಹೇಳಿದ್ರೆ ಮುಂದುವರಿತಾ ಇದೆ. ಆದ್ರೆ ಸಂತೃಪ್ತಿ ಅಂತ ಹೇಳಿದ್ರೆ ಆರಾಮ ಮಾಡುವಂತ ಕಾಲ ಇನ್ನೂ ಬಂದಿದೆ.
1: ಮತ್ತೊಂದು ನಮ್ಗೆ ಆ ಒಂದು ಸಂತೃಪ್ತಿಗಿರುವುದ್ರಿಂದ ಮತ್ತೊಂದು ಸಮಾಜದಲ್ಲಿ ಬದಲಾವಣೆ ತರಬೇಕು, ಎಲ್ಲರೂ ಒಗ್ಗಟ್ಟಾಗಿ ಮಾಡಬೇಕು, ನಮ್ಮ ಮಕ್ಕಳಲ್ಲಿ ಆ ಒಂದು ಏನು ಪ್ರೇರಣೆಯನ್ನು ನಾವು ನೀಡಬೇಕು ಎನ್ನುವ ಉದ್ದೇಶದಿಂದಲೇ ನಮ್ಮ ಈ ಒಂದು ಹದಿಹರೆಯದ ಮಕ್ಕಳ ಸಬಲೀಕರಣ ಕಾರ್ಯಕ್ರಮದ ಅಡಿಯಲ್ಲೇ ನಮ್ಮ ಮಕ್ಕಳನ್ನು ಪ್ರೇರಣೆಗೊಳಿಸುವುದಕ್ಕೋಸ್ಕರ ನಾವು ಈ ಸೋಷಿಯಲ್ ಚೇಂಜ್ ಏಜೆಂಟ್ಸ್ ಫೋರಂ ಅನ್ನುವಂತ ಒಂದು ಸಣ್ಣ ಸಂಸ್ಥೆಯನ್ನು ಈಗ ಹುಟ್ಟು ಹಾಕಿದ್ದೀವಿ. ಸೊ ಪ್ರತಿಯೊಂದು ಮಗು ಸಮಾಜದಲ್ಲಿ ಇರುವಂತ ಸಮಸ್ಯೆಗಳ ಅರಿವು ಪಡೆಯಲಿ, ಅವರಿಗೆ ನನ್ನಿಂದ ಏನಾದರೂ ಸಮಾಜಕ್ಕೆ, ಸಮಾಜದ ಬದಲಾವಣೆಗೋಸ್ಕರ ನಾನು ಏನಾದರೂ ಮಾಡಬೇಕು ಅನ್ನುವಂಥ ಒಂದು ಹಂಬಲ ಅವರಲ್ಲಿ ಇರಬೇಕು ಅನ್ನುವಂತ ಉದ್ದೇಶದಿಂದ ನಾವು ಅವರಿಗೆ ಸರಿಯಾದ ಒಂದು ಮಾರ್ಗದರ್ಶನವನ್ನು ನೀಡ್ತಾ
2: ಇದ್ದೀವಿ.
0: ಒಂದು ಅದೊಂದು ನಮ್ಗೆ ಯಾಕಂದ್ರೆ ಆಶಾದಾಯಕ ಇದು, ಅಂದ್ರೆ ಮುಂದೆ ನಾನಿಲ್ಲದಿದ್ರು ನಾವಿಲ್ಲದಿದ್ರು ನಡಿಬೇಕು ಅಂತ ಹೇಳುದು. ಯಾಕಂದ್ರೆ ಯಾವಾಗ ಒಂದು ಸೋಷಿಯಲ್ ಚೇಂಜ್ ಏಜೆಂಟ್ ಫೋರಂ, ಸಮಾಜದ ಪರಿವರ್ತನಾ ಈ ಸಂಘ ನಾವೇನ್ ಮಾಡಿದ್ದೇವೆ, ಅದರಿಂದ ನಾವು ಯೋಚನೆ ಮಾಡಿದ್ವಿ ಅಷ್ಟೇ, ನಮ್ಮ ಮಕ್ಕಳು ನಾಳೆ ಡಾಕ್ಟರ್ ಆದಾಗ ವಿ ವಾಂಟ್ ಎ ಗುಡ್ ಡಾಕ್ಟರ್, ಒಂದು ಒಳ್ಳೆ ಸೋಷಿಯಲ್ ಕಾನ್ಶಿಯನ್ಸ್ ಇರುವಂತಹ ಒಬ್ಬ ಡಾಕ್ಟರ್, ಒಬ್ಬ ಒಳ್ಳೆ ಪೊಲಿಟಿಷಿಯನ್, ಮಕ್ಕಳ ಜನರಿಗೋಸ್ಕರ, ಜನರ ಅಭಿವೃದ್ಧಿಗೋಸ್ಕರ ಕೆಲಸ ಮಾಡುವ ಪೊಲಿಟಿಷಿಯನ್, ಒಳ್ಳೆ ಎಕನಾಮಿಸ್ಟ್,

0: ಒಳ್ಳೆ ಡ್ರೈವರು, ಒಳ್ಳೆ ಇಂಜಿನಿಯರ್. ಸೊ ಎಲ್ಲರೂ ಒಳ್ಳೆಯವರಾದರೆ ಸಮಸ್ಯೆ ಇಲ್ಲ, ಸಮಾಜ ಆಟೋಮ್ಯಾಟಿಕಲ್ ಒಳ್ಳೆಯದಾಗ್ತದೆ. ಸೊ ಸಮಾಜ ಮುಖಿಯಾಗಿ ಕೆಲಸ ನಾನು ಇವರು ನೀವು ಮಾಡಿದರೆ ಸಾಕಾಗಲ್ಲ, ಎಲ್ಲರೂ ಮಾಡಬೇಕು. ಸೊ ಇಟ್ ಇಸ್ ಪಾಸಿಬಲ್ ವೆನ್ ವಿ ಕ್ರಿಯೇಟ್ ಅಡೋಲಸೆಂಟ್. ಹದಿಹರೆಯದವರನ್ನು ನಾವು ಆ ರೀತಿ ಮಾಡಿದ್ವಿ, ಒಳ್ಳೆಯ ಅಪ್ಪ ಒಳ್ಳೆಯ ಅಮ್ಮ ಇನಫ್, ಒಳ್ಳೆಯ ಮಕ್ಕಳನ್ನು ಕ್ರಿಯೇಟ್ ಮಾಡಕ್ಕೆ.
1: ಎಸ್ ಸಿಸ್ಟರ್ಸ್, ಬಹಳ ಸಂತೋಷ ಆಯಿತು. ಒಂದು ಗಂಟೆಗಳ ಕಾಲ ನಾವು ಮಾತಾಡಿದ್ದೇವೆ, ಬೇರೆ ಬೇರೆ ವಿಷಯಗಳನ್ನು ಚರ್ಚೆ ಮಾಡಿದ್ದೇವೆ. ನೀವು ಮಾಡ್ತಿರುವಂಥ ಸೇವೆ ಅದು ಬಹಳ ಉನ್ನತವಾದದ್ದು ಅಂತ ನಾವು ಅದನ್ನು ಬೇರೆ ಬೇರೆ ರೀತಿಯಲ್ಲಿ ಹೇಳ್ಬೋದು. ಆದರೆ ಸಮಾಜ ಜೊತೆಗೆ ಬೆರೆತು ಅದರ ಬಗ್ಗೆ ಎಲ್ಲೋ ಭಾಷಣವನ್ನು ಕೊಡುವುದು ಅಥವಾ ಎಲ್ಲೋ ಆರ್ಟಿಕಲನ್ನು ಬರೆಯೋದು, ಸೋಷಿಯಲ್ ಮೀಡಿಯಲ್ಲಿ ಬರೆದಾಕೋದು ದೊಡ್ಡ ಸಂಗತಿ ಅಲ್ಲ. ಆದರೆ ಆ ಒಂದು ತಳಮಟ್ಟಕ್ಕೆ ಇಳಿದು ಕೆಲಸ ಮಾಡೋದು ಇದೆಯಲ್ಲ, ಅದು ನಿಜವಾದಂತಹ ಜೀವನ ಅನುಭವ. ಯಾವುದೇ ಪ್ರಚಾರವನ್ನು ಬಯಸದೆ ನೀವು ಅದನ್ನು ಮಾಡ್ತಿದ್ದೀರಿ ಅನ್ನೋದು ಇನ್ನೊಂದು ನಾವು ಏನು ಬಹಳ ಸಂತೋಷದಿಂದ ಹೇಳಬೇಕಾದ ಸಂಗತಿ. ಮತ್ತೊಮ್ಮೆ ರೇಡಿಯೋ ಸಾರಂಗ್ ಸಮಾಜಮುಖಿ ಕಾರ್ಯಕ್ರಮಕ್ಕೆ ಬಂದು ನಿಮ್ಮ ಮೌಲ್ಯವಾದಂಥ ಒಂದು ಗಂಟೆಗಳ ಕಾಲ ಈ ಸಮಯವನ್ನು ಕೊಟ್ಟದಕ್ಕಾಗಿ ರೇಡಿಯೋ ಸಾರಂಗ್ ವತಿಯಿಂದ ವಂದನೆಗಳನ್ನು ಸಲ್ಲಿಸಿದ್ದೇನೆ. ಥ್ಯಾಂಕ್ ಯು. ಶ್ರೋತೃಗಳೇ, ಇಷ್ಟು ಹೊತ್ತಿನ ಈ ಸಮಾಜಮುಖಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಇಬ್ಬರು ಭಗಿನಿಯರು ಅತಿಥಿಗಳಾಗಿದ್ದರು. ಅವ್ರು ಹೇಳಿದಂಥ ಮಾತುಗಳು, ಅವರು ಕೊಟ್ಟಂಥ ಸ್ಫೂರ್ತಿದಾಯಕ ವಿಷಯಗಳು ಎಲ್ಲರಿಗೂ ಕೂಡ ಸ್ಫೂರ್ತಿ ನೀಡುವಂಥದ್ದು. ಸಿಸ್ಟರ್ ದುಲ್ಸಿನವರಿಗೆ, ಹಾಗೆಯೇ ಸಿಸ್ಟರ್ ಡಿಂಪಲ್ ಅವರಿಗೆ ಮತ್ತೊಮ್ಮೆ ವಂದನೆಯನ್ನು ಸಲ್ಲಿಸ. ಮುಂದಿನ ರೇಡಿಯೋ ಸಾರಂಗ್ನ ಸಮಾಜಮುಖಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಮತ್ತೊಂದು ಸಮಾಜಮುಖಿ ವ್ಯಕ್ತಿತ್ವ ಜೊತೆಗೆ ಮತ್ತೆ ಭೇಟಿಯಾಗೋಣ. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ನಮಸ್ಕಾರ.

ಎಲ್ಲ ಸಹೃದಯರಿಗೆ ನಮಸ್ಕಾರ. ನಾವೆಷ್ಟೋ ಜನ ನಮ್ಮ ಸಂಬಂಧಿಗಳನ್ನು ಸ್ನೇಹಿತರನ್ನು ಕಳ್ಕೊಂಡಿದ್ದೇವೆ ಸಂದರ್ಭದಲ್ಲಿ. ಆಗನಿಸ್ತು ಎಂಥ ದೊಡ್ಡ ಅನಾಹುತ ಆಗೋಯ್ತಲ್ಲ ಅಂತ ಅನ್ನಿಸ್ತು. ಆವಾಗೊಂದು ಸಮಾಧಾನ ಏನು ಅಂದರೆ, ಇದು ಮನುಷ್ಯನ ಪ್ರಪಂಚದ ಸೃಷ್ಟಿ ವ್ಯವಸ್ಥೆನೇ ಹೀಗಿದೆ. ಯಾವತ್ತೊಂದು ಮಹಾ ಅನಾಹುತ ಅಂತ ಆದರೆ ಅದಾದ ನಂತರ ಬರೋದು ಸುವರ್ಣಕಾಲ ಅಂತ ನಂಬ್ಕೋಬೇಕು. ನಂಬಬೇಕು ಅದನ್ನು, ಅದೇ ಬದುಕಿಗೊಂದು ಆಧಾರ. ಅದಕ್ಕೆ ಹೇಳ್ತಾರೆ, ನೈಟ್ ಈಸ್ ಡಾರ್ಕೆಸ್ಟ್ ವೆನ್ ದ ಸನ್ರೈಸ್ ಈಸ್ ಕ್ಲೋಸರ್ ಅಂತ. ಬೆಳಗು ಹತ್ತಿರ ಬಂದಾಗಲೇ ರಾತ್ರಿ ಬಹಳ ದಟ್ಟ ಅನಿಸೋದು ಅಂತ. ಈಗ ನಮ್ಮ ದಟ್ಟ ಆಗಿರೋದ್ರಿಂದ ಇನ್ನು ಬೆಳಗು ತುಂಬ ಹತ್ತಿರ ಇದೆ ಅಂತ ಅನಿಸ್ತಾ ಇದೆ. ಅದಕ್ಕೊಂದ್ಸಲ ನನಗೆ ಡಿ ವಿ ಜಿ ಮಾತು ಬಹಳ ಮುಖ್ಯ ಅನಿಸುತ್ತೆ. ಅವರು ಎಷ್ಟು ಅದ್ಭುತ ಅಂತ ಅನಿಸುತ್ತೆ ಕೆಲವೊಂದು ಪದ್ಯಗಳು ಸಮನ್ವಯ ಮಾಡ್ಕೊಳ್ಳೋದಕ್ಕೆ. ಅನುರಾಗ ದುಃಖಗಳು ಒಮ್ಮೊಮ್ಮೆ ಬಿರು ಬೀಸಿ ಮನದ ತೆರೆಗಳ ಕುಲುಕಿ ಕಡೆಯುವುದು ಒಳಿತು. ಅನುರಾಗ ದುಃಖಗಳು ಒಮ್ಮೊಮ್ಮೆ ಬಿರು ಬೀಸಿ ಮನದ ತೆರೆಗಳ ಕುಲುಕಿ ಕಡೆಯುವುದು ಒಳಿತು. ಘನವರ್ಷ ಬಿರುಗಾಳಿ ಜಡಿಯಲು ಘನವರ್ಷ ಬಿರುಗಾಳಿ ಬಡಿಯಲು ಇರುಳೋಳ್ ನೆಲನ ದಿನದ ಸೊಗಸು ಇಮ್ಮಡಿಯೋ ಮಂಕುತಿಮ್ಮ ಅಂತ. ಎಷ್ಟು ಚಂದದ ಮಾತಲ್ಲ. ಆಗಾಗ ದುಃಖ ಬರಬೇಕಂತೆ, ಅದು ಸಣ್ಣದ ಬರೋದಲ್ಲ. ಬಿರು ಬೀಸಿ ಮನದ ತೆರೆಗಳ ಕುಲುಕಿ ಕಡೆಯುವುದು ಒಳಿತು. ಯಾವಾಗಲೂ ಒಂದ್ಸಲ ಹಿಂಗೆ ಜೋರಾಗಿ ಕುಲುಕಿ ಬಿಡಬೇಕು, ಅಲುಗಾಡಿಸ್ಬಿಡ್ಬೇಕು ನಮ್ಮ ನೆಲಗಳನ್ನು. ಯಾಕಂದರೆ ಅದು ಹೇಗೆ ಆಗ್ತದೆ ಅಂತ ಉದಾಹರಣೆ ಕೊಡ್ತಾರೆ. ಅದಕ್ಕೆ ಗುಂಡಪ್ಪನವರೇ ಸರಿ ಅಂತ ಉದಾಹರಣೆ.

ಕರೆಂಟ್ ಹೋಗ್ಬಿಡ್ತದೆ. ಮನೆಯಲ್ಲಿ ಒಬ್ಬರೇ ಇದ್ದೀರಿ, ಜೋರಾಗಿ ಮಳೆ ಬರ್ತದೆ, ಏನಪ್ಪ ಇದು ಸಿಡ್ಲು ನೋಡಿದೆ, ಎಲ್ಲಿ ಸಿಡ್ಲು ಹೊಡಿತದೋ ಅಂತ ಅನಿಸ್ಬಿಡ್ತದೆ. ಆ ಗಾಬರಿ ಆದಾಗ ಏನು ಪ್ರಳಯ ಕಾಲದ ಮಳೆಯಪ್ಪ ಅಂತ ಅನಿಸ್ಬಿಡ್ತದೆ. ಆದರೆ ಮರುದಿನ ಬೆಳಗ್ಗೆ ನೀವು ವಾಕಿಂಗ್ ಹೋಗುವಾಗ ರಸ್ತೆ ಎಲ್ಲ ತೊಳೆದು ಚೊಕ್ಕವಾಗಿದೆ, ಮರದ ಎಲೆಗಳೆಲ್ಲ ತೊಳೆದು ಸ್ವಚ್ಛವಾಗಿದ್ದಾವೆ, ಬೆಳಗ್ಗೆ ಸೂರ್ಯೋದಯ ಅದ್ಭುತವಾಗಿ ಕಾಣಿಸುತ್ತೆ. ಅದು ಡಿವಿಜ್ ಹೇಳ್ತಾರೆ, ಮರುದಿನ ಸೂರ್ಯೋದಯ ಚಂದ ಕಾಣಿಸಿದ್ದು ಯಾಕೆ ಅಂದರೆ ನಿನ್ನೆ ರಾತ್ರಿ ಮಳೆಗೆ, ನಿನ್ನೆ ರಾತ್ರಿಯೇ ಬಂತಲ್ಲ ಅಪರೂಪದ ಮಳೆ. ಅದಕ್ಕೆ ಹೇಳ್ತಾರೆ ಘನವರ್ಷ ಬಿರುಗಾಳಿ ಬಡಿಯಲು ಇರುಳೋಳ್ ನೆಲನ, ರಾತ್ರಿಯೊಳು ಜೋರಾಗಿ ಹೊಡಿತಲ್ಲ ಅದು, ಅದರಿಂದ ಏನಾಗ್ತದೆ ದಿನದ ಸೊಗಸು ಹಿಮ್ಮಡಿಯೋ ಮಂಕುತಿಮ್ಮ. ಈಗ ನಮಗೀಗಾಗಲ್ಲ ಅನುರಾಗ ದುಃಖಗಳು ಬಿರುಬೀಸಿ ಹೊಡೆದೇವಲ್ಲ ನಮಗೆಲ್ಲ ಇಡೀ ವರ್ಷ ಈಗ. ಆದ್ದರಿಂದ ನಾನು ಅಂದ್ಕೊಂಡಿದ್ದು ಹೀಗೆ ದಿನದ ಸೊಗಸು ಹಿಮ್ಮಡಿಯೋ ಮಂಕುತಿಮ್ಮ, 21ನೇ ವರ್ಷ ಚೆನ್ನಾಗಿ ಆಗ್ತದೆ ಅಂತ ನಂಬಿಕೆಯಲ್ಲಿ ಮನುಷ್ಯ ಬದುಕೋದೆ, ನಂಬಿಕೆ ಮೇಲೆ ಆಸೆ ಮೇಲೆ ನಂಬ್ಕೋಬೇಕು. ಹೇಳ್ತಾರೆ ಎಷ್ಟು ಕೊರೋನಾಗೆ ಹೇಳಿ ಮಾಡಿಸ್ದಂಗಿದೆ ಪದ್ಯ ಇದು. ಗಗನ ಬಿಸಿ ಗವಸಾಗಿ ಕೆರೆಗಳ ಆವಿಗೆಯಾಗಿ ಜಗದುಸಿರೆ ಹೊಗೆಯಾಗಿ ಧಗಧಗಿಸುವಂದು ಬಗೆದೆತ್ತಣಿನೋ ರಾತ್ರಿಯಲ್ಲಿ ಧರೆಗೆ ತಂಪೆರೆವ ಮುಗಿಲುವಲು ದೈವ ಕೃಪೆ ಮಂಕುತಿಮ್ಮ. ಗಗನ ಬಿಸಿ ಗವಸಾಗಿ ಆಕಾಶ ಬಿಸಿಯಾಗಿ ಹೊದ್ದಿಕೆ ಹೊಚ್ಚದಂಗೆ ಆಗ್ಬಿಟ್ಟಿದೆ. ಕೆರೆಗಳ ಆವಿಗೆಯಾಗಿ ಕೆರೆಗಳ ನೀರೆಲ್ಲ ಕಾದು ಕಾದು ಒಂಥರ ಉಗಿಯ ಪೆಟ್ಟಿಗೆ ಆದಂಗೆ ಆಗ್ಬಿಟ್ಟಿದ್ದಾವೆ. ಜಗದುಸಿರೆ ಹೊಗೆಯಾಗಿ ಈಗಾಗಿಲ್ವಾ ನಮಗೆ, ನಮ್ಮ ಉಸಿರೇ ಹೊಗೆ ಆಗಿಬಿಟ್ಟಿದೆಯಲ್ಲಪ್ಪ. ನಾವು ಸಣ್ಣವರಿದ್ದಾಗ ಬೈತಿದ್ದು ದೊಡ್ಡವರು, ಯಾಕೋ ಮುಖ ಮುಚ್ಕೊಂಡು ಓಡಾಡ್ತಿ ಅಂತ ಇದ್ರು, ಈಗ ಯಾಕೋ ತಕ್ಕೊಂಡಿದೀಯಾ ಅಂತಾರೆ ಅಲ್ವಾ. ಈ ಪರಿಸ್ಥಿತಿಗೆ ಬಂದಿದ್ದೇವೆ ನಾವು. ನಮ್ಮ ಉಸಿರೇ ನನಗೆ ವಿಷ ಆಗಿಬಿಟ್ಟಿದೆ ಅಲ್ಲ. ಜಗದುಸಿರೆ ಹೊಗೆಯಾಗಿ ಧಗಧಗಿಸುವಂದು ಇಡೀ ಪ್ರಪಂಚ ಧಗಧಗ ಆಗ್ಬಿಡ್ತಲ್ಲ ಈಗ. ಒಗೆದೆತ್ತಣಿನೋ ರಾತ್ರಿಯಲ್ಲಿ ಧರೆಗೆ ತಂಪೆರೆವ ಇದಾದಾಗ ಧರೆಗೆ ತಂಪೆರೆವ ಮುಗಿಲವಲು ದೈವ ಕೃಪೆ ಮಂಕುತಿಮ್ಮ. ಆ ಧಗಧಗ ಆದಾಗ ತಮ್ಮ ಗಮನ ಇರಬೇಕು. ಬೇಸಿಗೆಯಲ್ಲಿ ನೆಲ ಕಾದು ಕುದೀತದೆ, ಅಯ್ಯೋ ಏನು ಶಕೆಯಪ್ಪ ಅಂದಾಗ ಮಳೆ ಬರುತ್ತೆ ನೋಡಿ, ಎಷ್ಟು ಸಂತೋಷ ಆಗತ್ತೆ ಗೊತ್ತಾ. ಅದು ಯಾವಾಗಲೂ ಹಾಗೇನೆ, ನೆಲ ಕಾದಾಗ ಮಳೆ ಬರಬೇಕಾದದ್ದೇ,

0: ಇರುಳು ಏನು?
1: ಮೇಲ ಸೆರಗು ಮೆಲ್ಲಗ ಸರಿಸಿ ವಾರಿ ನೋಟ ಮೇಲ ಕೆತ್ತಿ
0: ಮಳ್ಳಿಯಂತೆ ಮುರುಕುವಳಿಯರ ಇರುಳು ಏನು?

ಶಂಕರಾಚಾರ್ಯ ನಮಸ್ಕಾರ ಮಾಡಿ ಬಂದೆ. ತಮಾಷೆ ಮಾಡ್ತಿದ್ದೆ, ಶಂಕರಾಚಾರ್ಯ ನಮಸ್ಕಾರ ಮಾಡಿ ರಾಮಾನುಜಾಚಾರ್ಯ ಬಗ್ಗೆ ಮಾತಾಡೋಕೆ ಹೋಗ್ತಾ ಇದ್ದೀನಿ ಅಂತ. ಯಾಕೆ ಅಂದರೆ ನನಗೆ ಎಷ್ಟೋ ಜನ ಒಬ್ಬರು ಕೇಳಿಬಿಟ್ರು ಪ್ರಶ್ನೆ ನನಗೆ, ಸರ್ ನೀವು ಮಾಧುರ ಸ್ಮರ್ತರ ಅಂತ ಕೇಳಿದರು, ಯಾಕೆ ಪ್ರಶ್ನೆ ಕೇಳ್ತೀರಿ ಎಂದೆ. ಕೇಳಿದಾಗ ನೀವು ಶಂಕರಾಚಾರ್ಯ ಬಗ್ಗೆ ಮಾತಾಡಿದಾಗ ನೀವು ಮಾಧುರು ಅಂತ ಅನ್ನಿಸ್ಲೇ ಇಲ್ಲ ನನಗೆ ಅಂತ. ನಾನು ಮಾಧುವ ಆಗಿರಲಿಲ್ಲ ಆವಾಗ ಅಂತ ಹೇಳಿದೆ. ನಾನು ಮಾಧುವ ಅಂದ್ಕೊಂಡು ಶಂಕರ ಮಹತ್ವವನ್ನು ಹೇಳೋಕೆ ಹೋದರೆ ನನ್ನಂಥ ಮೂರ್ಖ ಇನ್ನು ಯಾರೂ ಆಗೋಕ್ಕೆ ಸಾಧ್ಯ ಇಲ್ಲ, ನನಗೆ ಮೋಸ ಮಾಡ್ಕೋತೀನಿ ಆವಾಗ. ಆದರೆ ಮಧ್ವಾಚಾರ್ಯ ಬಗ್ಗೆ ಮಾತಾಡಬೇಕಾದ್ರೆ ನಾನು ಮಾಧುವನಾಗೆ ಮಾತಾಡಬೇಕು. ಅವರ ದೃಷ್ಟಿಯನ್ನು ಅರ್ಥ ಮಾಡ್ಕೋಬೇಕಾದ್ರೆ ಅವ್ರ ದೃಷ್ಟಿಯೊಳಗೇನೆ ನಾನು ಇವತ್ತಿನಿಂದ ಶ್ರೀ ವೈಷ್ಣವ. ಹಂಗೆ ಆಗದವ್ರತ ಆಗೋಲ್ಲ, ಒಂಥರ ಪರಕಾಯ ಪ್ರವೇಶ ಮಾಡಬೇಕಾಗತ್ತೆ. ನಮ್ಮ ಆಫೀಸಲ್ಲೆಲ್ಲ ಸುದ್ದಿ ಆಗಿಬಿಟ್ಟಿದೆ, ನಮ್ಮ ಆಫೀಸಲ್ಲಿ ಹುಡುಗರೆಲ್ಲ ರಾಮಾನುಜಾಚಾರ್ಯ ಬಗ್ಗೆ ಮಾತಾಡ್ತೀರಂತೆ ಸರ್ ನೀವು ಅಂತ. ಯಾಕ್ರೋ ಅಂತ ಕೇಳಿದೆ. ನಮ್ಮ ಆಫೀಸಲ್ಲಿ ಗೊತ್ತಾಗ್ಬಿಡುತ್ತೆ, ನಾನು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡೋಕ್ಕೆ ಶುರು ಮಾಡ್ತೀನಿ. ನಾನು ವಿಜ್ಞಾನದ ವಿದ್ಯಾರ್ಥಿ, ಸಾಕಷ್ಟು ಪೂರಕ ವಿಷಯಗಳನ್ನೆಲ್ಲ ಸಂಗ್ರಹ ಮಾಡಿಕೊಂಡು ಸುಮಾರು ಒಂದು ತಿಂಗಳು ಮೊದಲಾದರೂ ಶುರು ಮಾಡ್ತೀನಿ ನಾನು ಮಾಡೋದಕ್ಕೆ. ಎಲ್ಲ ವಿಷಯಗಳನ್ನು ತಂದು ಕೂಡ ಹಾಕಿ ನಾನು ಒಂದು ಅಭ್ಯಾಸ ಹೇಳ್ಬಿಡ್ಬೇಕು. ನಾನು ಬರೀತೀನಿ ಎಲ್ಲನೂ. ಯಾಕೆ ಬರೀತೀನಿ ಅಂದರೆ ಹತ್ತಾರು ಆಕರ ಗ್ರಂಥಗಳಿಂದ ತಗೊಂಡದ್ದನ್ನು ಇಟ್ಕೊಂಡು ಕೊಡೋಕ್ಕಾಗಲ್ಲ ಟೇಬಲ್ ಮ್ಯಾಲೆ ಇಲ್ಲಿ. ಅದನ್ನೆಲ್ಲೂ ಸಿಸ್ಟಮ್ಯಾಟಿಕ್ ಒಬ್ಬ ಸ್ಟೂಡೆಂಟ್ ಬರೋದು ಹಾಗೆ ಬರೀತೇನೆ. ನಾನು ಒಂದು 100 ಪುಟ ಬರೀತೇನೆ, ನನಗೋಸ್ಕರ ಬರೆಯೋದು. ಆದರೆ ಮಾತಾಡಬೇಕಾದ್ರೆ ಓದಲ್ಲ ಅದನ್ನು. ಯಾಕಂದರೆ ನನಗೆ ನಂಬಿದ್ದು ನಾನು ಮೇಷ್ಟ್ರಾಗಿ ಮಾತು ಹೋಗ್ಬಿಡ್ತದೆ ಬರಹ ಶಿಲ್ಪ ಇದ್ದ ಹಾಗೆ. ಒಂದು ಸಲ ಬರೆದ್ರೆ ಮನಸ್ಸಲ್ಲಿ ಚಕ್ಕ ಕೂತ್ಕೊಂಡ್ಬಿಡುತ್ತೆ. ನಾಳೆ ನಾನು ಯಾವತ್ತಾದರೂ ಏನಾದರೂ ಹೇಳಬೇಕಾದ್ರೆ ಆ ಗ್ರಂಥಗಳನ್ನ ಹುಡ್ಕೊಂಡು ಹೋಗೋದು ಬೇಕಾಗಿಲ್ಲ, ಅದರ ಸಾರ ರೂಪವಾಗಿ ಇಲ್ಲಿ ಸಿಗತ್ತೆ ನನಗೆ ಅಂತ ಆ ದೃಷ್ಟಿಯಿಂದ ಬರಿಬೋದು. ನನ್ನ ಎಷ್ಟೋ ಸಲ ನನ್ನ ಸ್ನೇಹಿತರು ತಮಾಷೆ ಮಾಡ್ತಾರೆ, ಲೆಕ್ಚರ್ ಮುಗಿದ್ಮೇಲೆ ಇದನ್ನು ಹೇಗೆ ಕಳಿಸ್ಬಿಡ್ಬೋದು ಸರ್ ಪುಸ್ತಕ ಪ್ರಿಂಟ್ ಮಾಡೋದಕ್ಕೆ ಅಂತ. ಖಂಡಿತ ಕಳಿಸ್ಬೋದು, ಅದಷ್ಟು ಕರೆಕ್ಷನ್ ಮಾಡಿದ್ದೇ ಇರ್ತದೆ. ಯಾಕೆ ಇದನ್ನು ಹೇಳಿದೆ ಅಂದರೆ ದೊಡ್ಡವ್ರ ಬಗ್ಗೆ ಮಾತಾಡಬೇಕಾದ್ರೆ ತುಂಬ ಎಚ್ಚರ ಇರಬೇಕು. ನನಗೆ ಎಲ್ಲವೂ ಗೊತ್ತಿದೆ ಅಂತಿಲ್ಲ, ಆದರೆ ಹೇಳಿದ್ರಲ್ಲಿ ತಪ್ಪಿರಬಾರ್ದು. ಆದಷ್ಟು ಮಟ್ಟಿಗೆ ನಾನು ತಿಳಿದ ಮಟ್ಟಿಗೆ ತಪ್ಪಾಗಬಾರ್ದು, ಯಾಕಂದರೆ ಅದೊಂದು ಅಪಚಾರ ಮಾಡಿದಾಗತ್ತೆ ದೊಡ್ಡವರಿಗೆ. ಆದ್ದರಿಂದ ಆ ಗಮನವನ್ನು ಇಟ್ಕೊಂಡು ರಾಮಾನುಜಾಚಾರ್ಯರ ಬಗ್ಗೆ ಮಾತಾಡಬೇಕು ಅಂತ. ನಾನು ಕೆಲವು ಸ್ವಾಮಿಗಳನ್ನು ಕೂಡ ಭೇಟಿಯಾದೆ, ಗುರುಗಳನ್ನು, ಶ್ರೀ ವೈಷ್ಣವ ಮತದ ಗುರುಗಳನ್ನು ಭೇಟಿಯಾಗಿ ಅವ್ರ ಕಡೆದು ಸಾಕಷ್ಟು ವಿಷಯಗಳನ್ನು ತಗೊಂಡಿದ್ದೇನೆ. ಕೆಲವರಂತೂ ನನಗೆ ಶ್ರೀರಂಗಂ ದೇವಸ್ಥಾನದ ಒರಿಜಿನಲ್ ಆರ್ಕೈವ್ಸಿಂದ ವಸ್ತುಗಳನ್ನು ಪೆನ್ ಡ್ರೈವಲ್ಲಿ ಹಾಕಿಕೊಟ್ರು, ನನ್ನ ಕಂಪ್ಯೂಟರ್ಲ್ಲಿ ಹಾಕ್ಕೊಂಡಿದ್ದೀನಿ. ಅಷ್ಟು ಕೃಪೆ ಮಾಡಿದರು ನನ್ನ ಮೇಲೆ. ನನಗನ್ನಿಸ್ತು ಇತಿಹಾಸವನ್ನು ಪುನರ್ ನಿರ್ಮಾಣ ಮಾಡೋದು ಅತ್ಯಂತ ಪ್ರಯಾಸದ ಕೆಲಸ ಇದು. ಇತಿಹಾಸವನ್ನು ಮತ್ತೆ ಕಟ್ಟೋದಿದೆಯಲ್ಲ, ಪುನರ್ ನಿರ್ಮಾಣ ಮಾಡೋದು ಬಹಳ ಪ್ರಯಾಸದ ಕೆಲಸ. ಯಾಕಂದರೆ ದಾಖಲೆ ಇಲ್ಲದೆ, ಆಧಾರ ಇಲ್ಲದೆ ಯಾವುದನ್ನು ಅಧಿಕೃತವಾಗಿ ಹೀಗೆ ಅಂತ ಹೇಳೋಕ್ಕಾಗೋದಿಲ್ಲ. ಅದು ಅಲ್ಲದೆ 1000 ವರ್ಷಗಳ ಹಿಂದಿನ ವಿದ್ಯಮಾನಗಳನ್ನು ಹೇಳಬೇಕಾದ್ರೆ ತಾವು ಕಲ್ಪನೆ ಮಾಡ್ಕೋಬೇಕು, ತಮ್ಮ ತಮ್ಮ ನೆನಪುಗಳನ್ನು ನೋಡ್ಕೊಳ್ಳಿ. ಅದೇನೋಪ್ಪ 30 ವರ್ಷ ಹಿಂದೆ ಆಗಿದ್ದು ಅಷ್ಟು ಸ್ಪಷ್ಟ ನೆನಪಿಲ್ಲ ನನಗೆ ಅನ್ನಲ್ವ ನಾವು. ಅದು 10 ವರ್ಷ ಆಯ್ತು ರೀ, ಮರೆತೋಗಿದೆ ನನಗೆ ಅಂತೀವಿ. ಅಂಥದ್ದು 1000 ವರ್ಷಗಳ ಹಿಂದಿನ ಚರಿತ್ರೆಯನ್ನು ಕಟ್ಟಬೇಕಾದ್ರೆ ಎಷ್ಟು ಕಷ್ಟ ಇರಬೇಕು ಅಂತ ಹೇಳುವಾಗ ಏನಾಗುತ್ತೆ ಅಂದರೆ ಎಷ್ಟೋ ವಿಷಯಗಳು ಸೇರಿ ಹೋಗ್ತವೆ, ಪವಾಡಗಳು ಸೇರ್ಕೊಂಡ್ಬಿಡ್ತವೆ, ಅತಿರಂಜಿತ ವರ್ಣನೆಗಳು ಸೇರ್ಕೋತವೆ. ಅವನ್ನೆಲ್ಲ ಬದಿಗಿಟ್ಟು ಐತಿಹಾಸಿಕವಾದಂತಹ ಘಟನಾವಣಿಗಳನ್ನು ಬರೆಯೋದು ಬರೀ ನಮ್ಮ ಊಹೆಗಳಿಂದ ತರ್ಕಗಳಿಂದ ಬರೀಬೋದು. ಕೆಲವೊಮ್ಮೆ ದೊರೆತಂಥ ದಾಖಲೆಗಳು ಪೂರ್ಣ ಆಗಿರಲಿಕ್ಕಿಲ್ಲ, ಸರಿ ಇರಲಿಕ್ಕಿಲ್ಲ. ಕೆಲವೊಮ್ಮೆ ಸಾಹಿತ್ಯಿಕ ದಾಖಲೆಗಳು ಅಂತೇನಿದ್ದಾವೆ ಅವು ನೈಜ ದಾಖಲೆ ಹೊಂದೋದಿಲ್ಲ. ನಾ ಯಾಕೆ ಮಾತನ್ನು ಒತ್ತಿ ಹೇಳಬೇಕಂದ್ರೆ ನಮ್ಮ ದೇಶದಲ್ಲಿ ಸಾಮಾನ್ಯವಾಗಿ ಈಗ ನಾವು ವೆಸ್ಟರ್ನ್ ಫಿಲಾಸಫಿಯಲ್ಲಿ ಮಾತಾಡಿದ ಹಾಗೆ ಹಿಸ್ಟೋರಿಯನ್ಸ್ ಅಂತ ಅಲ್ಲ, ನಮ್ಮಲ್ಲಿ ಸಾಕಷ್ಟು ಜನ ಸಾಹಿತ್ಯಕ್ಕೆ ಕೃತಿಗಳೇ ಆಗಿರೋದು ನಮ್ಮದು. ರಾಮಾಯಣ ಒಂದು ಐತಿಹಾಸಿಕ ದಾಖಲೆ ಆಗುತ್ತೆ, ಮಹಾಭಾರತ ಒಂದು ಐತಿಹಾಸಿಕ ದಾಖಲೆ ಆಗ್ತದೆ. ಅವು ಪೂರ್ತಿ ಇತಿಹಾಸ ಅಲ್ಲ, ಪೂರ್ತಿ ಕಾವ್ಯ ಅಲ್ಲ. ಅದು ಕಾವ್ಯಾಧಾರಿತ ಇತಿಹಾಸ ಅಂತ ಕರಿಬೋದು, ಐತಿಹಾಸಿಕ ಕಾವ್ಯ ಅಂತೂ ಕರಿಬೋದು. ಆದ್ದರಿಂದ ಕಾವ್ಯ ಅಂದಾಗ ಕೆಲವು ವಿಶೇಷ ವಸ್ತುಗಳು ಸೇರಿಕೊಳ್ತವೆ. ಹಾಗಾಗಿ ನಾನು ಈ ಸಾಹಿತ್ಯಿಕ ದಾಖಲೆಗಳನ್ನು ನೋಡಿಕೊಂಡಾಗ ಕೆಲವೊಂದ್ಸಲ ನೈಜ ದಾಖಲೆ ಹೊಂದಲಿಕ್ಕಿಲ್ಲ ಅವು. ಇದು ಸಾಮಾನ್ಯವಾಗಿ ಪ್ರಾಚೀನ ಆಚಾರ್ಯರ, ಸಂತರ, ಪವಾಡ ಪುರುಷರ ಜೀವನ ಚರಿತ್ರೆಯನ್ನು ಬರೆಯುವಾಗ ಬರುವಂಥ ಸಮಸ್ಯೆ.

0: 107.8 FM.
1: ಪದ ಏನೋ ಇತಿಹಾಸ ಅಂತ ಇದೆ. ಇತಿಹಾಸ ಅಂದ್ರೆ ಹೀಗೆ ನಡೆದದ್ದು, ಇತಿ ಹೀಗೆ, ಹಾಸ ಹೀಗೆ ನಡೆದದ್ದು ಅಂತ ಹೇಳಬೇಕು. ಹೀಗೆ ನಡೆದದ್ದು ಅಂತ ಹೇಳೋದು ಹೇಗೆ? ಹೇಳೋದು ಕಷ್ಟ. ಒಂದ್ ಕಡೆ ಬರೀತಾ ಇರೋ ಒಂದು ಪುಸ್ತಕದಲ್ಲಿ ಒಬ್ಬ ಇತಿಹಾಸಕಾರ ಇದ್ದಂತೆ, ಪ್ರಾಮಾಣಿಕ ಇತಿಹಾಸಕಾರ. ಅವನು ಮಾಳಿಗೆ ಮೇಲೆ ನಿಂತಿದ್ದಾನೆ, ಮುಂದೆ ರಸ್ತೆ, ಒಂದ್ 8 ಜನ ಬಂದ್ರು, ಏನೋ ಕೂಗಾಡಕ್ಕೆ ಶುರು ಮಾಡಿದ್ರು, ಇನ್ನೊಂದು 20 ಜನ ಸೇರ್ಕೊಂಡ್ರು, 100 ಜನ ಸೇರಿ ಕೋಲಾಹಲ ಆಗೋ

ಶುರುವಾಯಿತು. ಮೇಲೆ ನೀನು ನೋಡ್ತಾನೆ ಇದ್ದಾನ ಅವನು ಏನಾಯಿತು ಅಂತ. ಓ ಅಂತ ಕಿರ್ಚಾಡ್ಕೊಂಡು ಹೊಡೆದಾಡಿ ಬಡದಾಡಾಗಿ ಒಬ್ಬನ ಕೊಲೆ ಆಗೋಯ್ತಂತೆ. ಪೊಲೀಸರು ಬಂದರು, ಎಲ್ಲ ಗಲಾಟೆ ಐತೆ, ಎಲ್ಲ ಓಡಿಸಿದ್ರು. ಇವನು ಕೆಳಗೆ ಇಳಿದು ಬಂದ, ದೂರ ನಿಂತ್ಕೊಂಡಿದ್ರು ಎಲ್ಲ ಜನ. ಇವ್ ಮಾತಾಡಿಸಿದ್ರೆ ಅವನು ಗಾಬರಿ ಆಗೋಯ್ತಂತೆ. ಅಲ್ಲಿದ್ದಂಥ 100 ಜನ 100 ಕತೆ ಹೇಳ್ತಾ ಇದ್ರು ಹೇಗಾಯಿತು ಅಂತ. ಇವನು ಹೇಳಿದ, ನಾನೇ ಸಾಕ್ಷಿಯಾಗಿ ಮೇಲೆ ನಿಂತ್ಕೊಂಡಿದ್ದೇನೆ, ನನ್ನ ಕಣ್ಣಿಗೆ ಎದುರಿಗೆ ಆದಂಥ ಘಟನೆಯನ್ನು 100 ಜನ 100 ಥರ ಹೇಳ್ತಾರೆ. ತಾವು ನೋಡಿರಬೇಕು, ಒಂದು ಆಕ್ಸಿಡೆಂಟ್ ಆದಾಗ ಜನ ಸೇರ್ಕೊಂಡ್ಬಿಡ್ತಾರೆ. ಏ ಇವಂದೇ ರೀ ತಪ್ಪು ಅಂತ ಒಬ್ರು ಹೇಳ್ತಾರೆ, ಇವಂದಲ್ರಿ ಅವನು ತಪ್ಪು ಅಂತ ಅವ್ರು ಹೇಳ್ತಾರೆ. ನಮ್ಮ ಮುಂದೆ ಆದಂಥ ಘಟನೆ ಯಾರು ಸರಿ ಹೇಳಿದರು, ಅವ್ರು ಸುಳ್ಳು ಹೇಳೋಕ್ಕೆ ಏನು ಪ್ರೇರಣೆ ಇದೆ, ಏನೂ ಇಲ್ಲ, ಅವ್ರು ಹೇಳಿದ್ದೇ ಸರಿ ಅಂತ ಅವ್ರು ತಿಳ್ಕೊಂಡಿದ್ದಾರೆ. ಹೀಗೆ ಕಣ್ಣು ಮುಂದೆ ಆದಂತಹ ಘಟನೆ ಇಷ್ಟೊಂದು ವಿವಿಧ ರೂಪಗಳನ್ನು ಪಡೆಯುತ್ತಿರುವಾಗ, ಅತ್ಯಂತ ಪುರಾತನವಾದ ಘಟನೆಗಳಲ್ಲಿ ಎಷ್ಟು ವಿಭಿನ್ನವಾದ ಆಲೋಚನಾ ಕ್ರಮಗಳಿರಬಹುದು, ಗ್ರಹಿಕೆಗಳು ಸೇರ್ಕೊಂಡಿರಬಹುದು ಅಂತ ವಿಚಾರ ಮಾಡಬಹುದು. ಆಚಾರ್ಯ ರಾಮಾನುಜರ ಜೀವನ ಚರಿತ್ರೆಯನ್ನು ಗಮನಿಸುವಾಗ ಕೆಲವು ದಾಖಲೆಗಳನ್ನು ನಾನು ಮುಂದೆ ಇಟ್ಕೊಂಡಿದ್ದೇನೆ, ಅದನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸ್ಬೇಕು ನಾನು. ಕಾರಣ ಇಷ್ಟೇ, ಮತ್ತಾರಾದರೂ ರಾಮಾನುಜರ ಜೀವನವನ್ನು ಓದಬೇಕು ಅಂತ ಹೋದಾಗ ಈ ಆಕರ ಗ್ರಂಥಗಳು ಅವ್ರಿಗೆ ಪ್ರಯೋಜನ ಆಗಬಹುದು ಅನ್ನೋ ಒಂದೇ ಆಶಯದಿಂದ ಅವನ್ನೆಲ್ಲ ನಾನು ಅತ್ಯಂತ ತಲಸ್ಪರ್ಶಿಯಾಗಿ ಅಧ್ಯಯನ ಮಾಡಿದ್ದೇನೆ ಅಂತಲ್ಲ, ಆದರೆ ನೋಡೋದನ್ನು ಬಿಟ್ಟಿಲ್ಲ, ಅದನ್ನು ಗಮನಿಸಿದ್ದೇನೆ, ಎಲ್ಲ ಮುಖ್ಯ ವಿಷಯಗಳನ್ನು ಗಮನಿಸಿದ್ದೇನೆ ಅಂತ.

0: ನೀವ್ ಕೇಳ್ತಾ ಇದ್ದೀರಾ ಸಾರಂಗ್ ಎಫ್ ಎಂ 107.8. ಇದು ಬಣ್ಣ ಬಣ್ಣದ ಬದುಕು.
1: ಶ್ರೀ ರಾಮಾನುಜನಾಥನ ಧರ್ಮದ ಪ್ರಥಮ ವೇದಾಂತಾಚಾರ್ಯರಾದಂಥ ಆದಿಶಂಕರ ಭಗವತ್ಪಾದರು ಆತ್ಮತತ್ವವನ್ನು ಬೋಧಿಸಿ ಶೂನ್ಯವಾದಿಗಳಾಗಿದ್ದಂಥ ಬೌದ್ಧರನ್ನು ಸೋಲಿಸಿ ವೇದ ಧರ್ಮವನ್ನು ಕಾಪಾಡೋದಕ್ಕೆ ನಾಲ್ಕು ದಿಕ್ಕುಗಳಲ್ಲಿ ನಾಲ್ಕು ಮಠಗಳನ್ನು ಕಟ್ಟಿ ಅದರ ಮೂಲಕ ಬೌದ್ಧ ಮತವನ್ನು ನಿರಾಕರಣೆ ಮಾಡಿದರು. ಅದರಿಂದಾಗಿ ಬೌದ್ಧ ಮತ ಸ್ವಲ್ಪ ಕ್ಷೀಣವಾಗ್ತಾ ಬಂತು. ಅದಷ್ಟೇ ಅಲ್ಲದೇ ಬೌದ್ಧ ಧರ್ಮದಲ್ಲೇ ತೋರಿ ಬಂದಂಥ ಭಿನ್ನತೆಗಳು, ಇದು ನಾನು ಬುದ್ಧನ ಬಗ್ಗೆ ಮಾತಾಡಿದಾಗ ಹೇಳಿದ್ದೆ. ಬುದ್ಧ ಅವತ್ತೇ ಹೇಳಿದ್ದ, ನಾನು ಹೇಳಿದ್ದೆ ನೀವು ಸರಿಯಾಗಿ ಗ್ರಹಿಸ್ಕೊಳ್ಳದೆ ಹೋದರೆ ನಾನು ಹೇಳಿದ್ದರ ವಿರುದ್ಧವಾಗಿ ನೀವು ಮಾಡಿಬಿಡ್ತೀರಿ ಮುಂದೆ ಅಂತ ಬರೆದಿದ್ದ. ಹಾಗಾಗಿ ಅವರಲ್ಲಿರುವಂಥ ಭಿನ್ನತೆಗಳು ಮತ್ತು ಭಿಕ್ಕುಗಳು ಭಿಕ್ಕುಣಿಯರ ಅಸಹಜವಾದ ವರ್ತನೆಗಳಿಂದಾಗಿ ಜನಪ್ರಿಯತೆಯನ್ನು ಕಳ್ಕೊಳ್ತಾ ಇತ್ತು ಬುದ್ಧ ಧರ್ಮ. ಆದರೂ ದಕ್ಷಿಣದಲ್ಲಿ ಸ್ವಲ್ಪ ಪ್ರಭಾವ ಇತ್ತು, ಆದರೆ ತಮಿಳುನಾಡು ಮತ್ತು ಕರ್ನಾಟಕದಲ್ಲಿ ಹೆಚ್ಚು ಪ್ರಭಾವ ಇತ್ತು. ಜೈನ ಪ್ರಭಾವ ಕೂಡ ಇತ್ತು ದಕ್ಷಿಣದಲ್ಲಿ ಹೆಚ್ಚಾಗಿರುವಂಥದ್ದು, ಅದರಲ್ಲೂ ತಮಿಳುನಾಡು ಕರ್ನಾಟಕದಲ್ಲಿ ಪ್ರಭಾವ ಹೆಚ್ಚಾಗಿತ್ತು. ಯಾಕಂದರೆ ಅವರಿಗೆ ರಾಜರುಗಳ ಪೋಷಣೆ ಕೂಡ ಇತ್ತು ಆ ಕಾಲದಲ್ಲಿ. ಅನೇಕ ಮತಗಳಿತ್ತು ನಮ್ಮಲ್ಲಿ, ಅವುಗಳ ನಡುವೆ ಪರಸ್ಪರ ಘರ್ಷಣೆ ಆಗ್ತಾ ಇತ್ತು. ಜನರು ಪರಸ್ಪರ ಮತಭೇದಗಳಲ್ಲಿ ಜಗಳಾಡ್ತಾ ಇದ್ರು. ಶೈವ ವೈಷ್ಣವರೊಳಗೆ ಯಾರು ಶ್ರೇಷ್ಠರು ಅಂತ ಅವರಿಬ್ಬರ ನಡುವೆ ಏನು ತಕರಾರಿಲ್ಲ, ನಮ್ಮ ನಡುವೆ ಇರುವಂಥದ್ದು ಇದು. ಆದ್ದರಿಂದ ಈ ಶೈವ ವೈಷ್ಣವ ಚರ್ಚೆ ಕೆಲವು ಅನುಯಾಯಿಗಳು ಏನು ಮಾಡಿದರು ಅಂದರೆ ಮಾಯಾವಾದ ಬ್ರಹ್ಮೈಕವಾದವನ್ನು ತಪ್ಪಾಗಿ ಅರ್ಥೈತ್ ಮಾಡಿಕೊಂಡು ಅಹಂ ಬ್ರಹ್ಮಾಸ್ಮಿ ಅಂದರೆ ನಾನೇ ಬ್ರಹ್ಮ ಅಂತ ಹೇಳಿಕೊಂಡು ವರ್ತನೆ ಮಾಡ್ತಾ ಸನಾತನ ಧರ್ಮದ ಆಚರಣೆಗಳನ್ನು ಮನ ಬಂದಂತೆ ಟೀಕೆ ಮಾಡ್ತಾ ಇದ್ರು. ಈ ಸಂದರ್ಭದಲ್ಲಿ ಸಾಮಾನ್ಯ ಜನರಿಗೆ ಯಾವುದು ಸರಿ, ಯಾವುದನ್ನು ಅನುಸರಿಸಬೇಕು ಅನ್ನೋದ ತಿಳಿಲಾರದೆ ಗೊಂದಲದಲ್ಲಿದ್ದರು ಅಂತ ಬರೀತಾರೆ ಆ ಕಾಲ. ಇನ್ನೊಂದು ವಿಷಯ ಹೇಳಬೇಕು, ಈ ರಾಮಾನುಜರ ಅವತಾರಕ್ಕಿಂತ ಬಹಳ ಮುಂಚೆಯೇ ಶ್ರೀ ವೈಷ್ಣವ ಪಂಥ ಇತ್ತು. ಶ್ರೀ ವೈಷ್ಣವ ಸಿದ್ಧಾಂತ ರಾಮಾನುಜರಿಂದ ಶುರು ಆದದ್ದಲ್ಲ, ಬಹಳ ಬಹಳ ಹಿಂದೆ ಇದ್ದದ್ದು. ನಂಬಿಕೆಗಳ ಪ್ರಕಾರ ಶ್ರೀ ವೈಷ್ಣವ ಸಿದ್ಧಾಂತದ ಮೂಲ ಪ್ರವರ್ತಕ ಶ್ರೀಮನ್ನಾರಾಯಣ ಮಹಾವಿಷ್ಣು, ಅವನೇ ಪ್ರವರ್ತಕ. ಅವನ ಪತ್ನಿಯಾದಂಥ ಮಹಾಲಕ್ಷ್ಮಿ ತಮ್ಮ ಸೇನಾಪತಿಯಾದಂಥ ವಿಶ್ವಕ್ಷೇನನಿಗೆ ಉಪದೇಶ ಮಾಡಿದ್ಲು ವೈಷ್ಣವ ಸಿದ್ಧಾಂತವನ್ನು. ಎಷ್ಟು ಚೆನ್ನಾಗಿದೆ ನೋಡಿ, ಲಕ್ಷ್ಮೀದೇವಿ ಸೇನಾಪತಿಯಾದ ವಿಶ್ವಕ್ಷೇನನಿಗೆ ಶ್ರೀ ವೈಷ್ಣವ ಸಿದ್ಧಾಂತವನ್ನು ಬೋಧನೆ ಮಾಡಿದ್ಲು. ಅದನ್ನು ಭೂಮಿಗೆ ತಂದು ಕೊಟ್ಟದ್ದು ಯಾರಿಗೆ ಕೊಟ್ಟರು ಅಂದರೆ ಅಳ್ವಾರರಿಗೆ ಕೊಟ್ಟರು ಅಂತ. ವಿಶ್ವಕ್ಷೇನ ಕೊಟ್ಟದ್ದು ಇವರಿಗೆ ಅಳ್ವಾರರಿಗೆ ಕೊಟ್ಟ ಅಂತ. ಜಗತ್ತಿನಲ್ಲಿ ಭಕ್ತಿ ಸಿದ್ಧಾಂತವನ್ನು ಶ್ರೀ ವೈಷ್ಣವ ಸಿದ್ಧಾಂತವನ್ನು ಹರಡಿದವರು 12 ಜನ ಆಳ್ವಾರರು. ತುಂಬ ಜನ ಆಳ್ವಾರರಿದ್ದಾರೆ, ಆದರೆ 12 ಜನ ಪ್ರಮುಖರು ಅಂತ ಶ್ರೀ ವೈಷ್ಣವ ಪಂಥ ಗುರುತಿಸ್ತಾರೆ. ಈ 12 ಆಳ್ವಾರರು ಶ್ರೀ ವೈಷ್ಣವ ಸಿದ್ಧಾಂತವನ್ನು 4000 ಶ್ಲೋಕಗಳಲ್ಲಿ, ಅದನ್ನು ದಿವ್ಯ ಪ್ರಬಂಧ ಅಂತ ಕರೀತಾರೆ, 4000 ಶ್ಲೋಕಗಳಲ್ಲಿ ಪ್ರಕಟ ಮಾಡಿದ್ದಾರೆ. ಅವರು ಯಾರಪ್ಪ 12 ಜನ ಆಳ್ವಾರರು ಅಂದರೆ, ಮೊದಲನೇದವರು

ಹುಯ್ ಹೈ ಅಳ್ವಾರ್ ಅಂತ ಕೆಲವು ಬರೀತಾರೆ, ಪೊಯ್ಗೈ ಅಳ್ವಾರ್ ಅಂತ ಬರೀತಾರೆ. ಸಾಮಾನ್ಯವಾಗಿ ಕರೆಯೋದು ಪೊಯ್ಗೈ ಅಳ್ವಾರ್ ಅಂತ. ಎರಡನೇದವರು ಭೂತತ್ತಾಳ್ವಾರ್ ಅಂತ, ಮೊದಲನೇದವ್ರು ಪೊಯ್ಗೈ, ಎರಡನೇದವ್ರು ಭೂತತ್ತಾಳ್ವಾರ್, ಮೂರನೇದವರು ಪೇ ಅಳ್ವಾರ್ ಅಂತ, ಪೇ ಅಳ್ವಾರ್. ನಾಲ್ಕನೇದವರು ತಿರುಮಳಿಸೈ ಅಯ್ಯಾರ್ ಅಳ್ವಾರ್. ಐದನೇದವರು ಮಧುರ ಕವಿ ಅಳ್ವಾರ್. ಆರನೇದವರು ನಮ್ಮ ಅಳ್ವಾರ್. ಇವ್ರು ಸ್ವಲ್ಪ ಹೇಳ್ತಾ ಹೋಗ್ತೀನಿ ಮುಂದೆ, ಬಹಳ ಮುಖ್ಯ, ಎಷ್ಟು ಚಂದ ಇದಾವೆ ಅವು. ನನಗನ್ನಿಸ್ತದೆ ಹೇಗೆ ಆರನೇ ಶತಮಾನದಲ್ಲಿ, ಎರಡನೇ ಶತಮಾನದಿಂದ ಎಂಟನೇ ಶತಮಾನವರೆಗೆ ಬದುಕಿದವ್ರು ಇವರೆಲ್ಲ, ಅದು ಯಾವ ಕಾಲ ಅಂತ. ನಮ್ಮ ಆಳ್ವಾರ್, ಕುಲಶೇಖರ ಆಳ್ವಾರ್, ಪೆರಿಯ ಆಳ್ವಾರ್, ಅಂಡಾಳ್, ತೊಂಡರಡಿ ಕೋಡಿ ಆಳ್ವಾರ್, ತಿರುಪ್ರಾಣ ಆಳ್ವಾರ್, ತಿರುಮಾಂಗೈ ಆಳ್ವಾರ್, ಹನ್ನೆರಡು ಜನ ಆಳ್ವಾರ್ಗಳು.

0: என் அமிர்த சோமேஸ்வர் ரேடியோ ஸ்டார் அங்கு ஏப்பல கேண்டு சந்தோஷப்படையில
1: கண்டொடே பல தூப்பே நாளெனு கிரிஞ்செடித்தின மாணிகோ இத்த தூதக ஒப்ப பாடின பத்தை இதல கல கல
2: ರಾಮಾನುಜ ಪಂಥದ್ದು ಶ್ರೀ ವೈಷ್ಣವ ಪಂಥದ್ದು ಹೆಗ್ಗಳಿಕೆ ಅಂದರೆ ಜಾತಿ ಮತ ಭೇದ ಯಾವುದೂ ಇಲ್ಲದೇನೆ ಎಲ್ಲರೂ ಅದರ ಭಾಗಿಯಾಗಬಹುದಾದದ್ದು. ಐ ಡೆ ಟ್ರೂಲಿ ಕಾಸ್ಮೋಪಾಲಿಟನ್ ಇನ್ ಎವ್ರಿ ಸೆನ್ಸ್. ಆ ಥರದ್ದು ಎಲ್ಲ ಜಾತಿಗೆ ಸೇರಿದವರಿದ್ದಾರೆ, ಅವರೆಲ್ಲರೂ ಒಂದೇ ಭಕ್ತಿ ಪಂಥದ ಪ್ರವರ್ತಕರಾಗಿದ್ದಾರೆ. ಪ್ರಪಂಚದಲ್ಲಿ ಅಲ್ಲಲ್ಲಿ ಔದ್ಯೋಗಿಕ ಕ್ರಾಂತಿಗಳಾದವು, ಅಲ್ಲಲ್ಲಿ ಶೈಕ್ಷಣಿಕ ಕ್ರಾಂತಿಗಳಾದವು, ಅಲ್ಲಲ್ಲಿ ಸಾಮಾಜಿಕ ಕ್ರಾಂತಿಗಳಾದವು. ಅವು ಎಲ್ಲವೂ ಒಂದೇ ಕಡೆಗಾದದ್ದು 12ನೇ ಶತಮಾನದಲ್ಲಿ ಕರ್ನಾಟಕದಲ್ಲಿ, ನಮ್ಮ ಈ ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ವಚನಕಾರರ ಚಳವಳಿ ಅತ್ಯದ್ಭುತವಾದಂಥದ್ದು. ಆ ಕಾಲಕ್ಕೆ ಸಮಾನತೆಯನ್ನು ಹೇಳಿದ್ರಲ್ಲ, ಅದಕ್ಕೆ ಹಿನ್ನೆಲೆಯಾಗಿ ಬಂದದ್ದು ಇದು. ಆ ಗಮನಿಸಬೇಕಾದ ಬಹಳ ಮುಖ್ಯ ಇದು. ಯಾಕಂದರೆ ಜೀವನ ಅನ್ನೋದು ಒಂದು ಫ್ಲೋ, ಅದು ಸಪ್ರೇಟ್ ಸಪ್ರೇಟ್ ಡಿಸ್ಇಂಟಿಗ್ರೇಟೆಡ್ ಯೂನಿಟ್ಸ್ ಅಲ್ಲ, ಅದು ಒಂದಕ್ಕೊಂದು ಹೇಗೆ ಬಂಧ ಬರ್ತದೆ ನೋಡಿ. 11ನೇ ಶತಮಾನದಲ್ಲಿ ಶ್ರೀ ವೈಷ್ಣವ ಪರಂಪರೆ ಹಾಕಿದಂಥ ಸಮಾನತೆಯ ಬೀಜ. ಅಳ್ವಾರರು ಯಾವ್ಯಾವ ಜಾತಿಗೆ ಸೇರಿದ್ರೋ ಅವ್ರು ಎಲ್ಲರೂ ಸೇರಿಕೊಡೋ ದೊಡ್ಡವರು ಅಳ್ವಾರ ಅಂತ ಆದರೆ ಎಲ್ಲರೂ. ಅಂದರೆ ಅಲ್ಲಿ ಜಾತಿ ಮುಖ್ಯ ಆಗಲಿಲ್ಲ, ಜಾತಿಯನ್ನು ಮೀರಿ ಮತವನ್ನು ಮೀರಿ ಭಕ್ತಿಯನ್ನು ಮಾಡಿದಂಥವ್ರು ಅವರೆಲ್ಲ. ಆ ಹಿನ್ನೆಲೆ ಇದ್ದದ್ರಿಂದ 12ನೇ ಶತಮಾನದಲ್ಲಿ ಕೂಡ ಪ್ರಯೋಜನ ಆಯಿತು ನಮಗೆ. ಸಾಕಷ್ಟು ಕಾಲ ಇಲ್ಲಿದ್ದರು. ತಮ್ಗೆ ಗೊತ್ತಿರಬೇಕು, ಶ್ರೀ ರಾಮಾನುಜರು ಕರ್ನಾಟಕದಲ್ಲಿ ಸುಮಾರು 32 ವರ್ಷ ಇದ್ರು. 32 ವರ್ಷ ಅವ್ರು ಬದುಕಿದ 120 ವರ್ಷ, 32 ವರ್ಷ ಅಲ್ಲಿ ಇದ್ರು ಅಂತ. 32 ವರ್ಷ ಬದುಕಿದಾಗ ಗೊತ್ತಿಲ್ಲದ ಹಾಗೆ ಸಾಕಷ್ಟು ಹೊಡಗಿರ್ಬೇಕಲ್ಲ ಎಲ್ಲ ಕಡೆ ಚಿಂತನೆಗಳು, ಅದೆಲ್ಲ ನನಗೆ ಬಹಳ ಮುಖ್ಯ ಅನಿಸುತ್ತೆ. ಈಗ ಸನಾತನ ಧರ್ಮದ ಬೇರೆಗಳನ್ನು ಗಟ್ಟಿ ಮಾಡಬೇಕಾಗಿತ್ತು. ತಮಿಳುನಾಡಿನಲ್ಲಿ ಶ್ರೀ ವೈಷ್ಣವ ಮತವನ್ನು ಜನರಲ್ಲಿ ಪ್ರಚಾರ ಮಾಡಿ ಭಕ್ತಿಯ ಆವೇಶವನ್ನು ಕೆರಳಿಸಿದವರು ಈ ಆಳ್ವಾರರು. ತಮಿಳಿನೊಳಗೆ ಆಳ್ವಾರ್ ಅಂದರೆ ಆಳಕ್ಕೆ ಮುಳುಗುವವರು ಅಂತ, ಆಳ್ವಾರ್ ಅಂದರೆ ಆಳಕ್ಕೆ ಮುಳುಗುವಂಥವ್ರು, ಶ್ರೀಮನ್ ನಾರಾಯಣನ ಭಕ್ತಿ ಸಾಗರದಲ್ಲಿ ಆಳಕ್ಕೆ ಮುಳುಗಿದವರು ಅವರು ಅಂತ. ನಾರಾಯಣನ ಭಕ್ತಿ ಸಾಗರದಲ್ಲಿ ಆಳಕ್ಕೆ ಮುಳುಗಿದಂಥವ್ರು ಆಳ್ವಾರ್. ಭಕ್ತಿಯ ಕೆಚ್ಚಿನಿಂದ ತಮಿಳಿನಲ್ಲಿ ದೇವರನ್ನು ಕುರಿತು ಹಾಡುಗಳನ್ನು ಕಟ್ಟಿ ಹಾಡಿದರು. ಇದು ನನಗೆ ಬಹಳ ಮುಖ್ಯವಾದಂಥ ಸ್ಟೇಜ್ ಅನಿಸುತ್ತೆ. ಅದುವರೆಗೂ ಎಲ್ಲವೂ ಸಂಸ್ಕೃತದಲ್ಲೇ ಇರಬೇಕಾಗಿತ್ತು. ನಮ್ಮ ಶಾಸ್ತ್ರಗಳು, ಧರ್ಮಗಳು, ಎಲ್ಲ ವಿಚಾರಗಳು ಸಂಸ್ಕೃತದಲ್ಲೇ ಇರಬೇಕಾಗಿತ್ತು. ಸಾಮಾನ್ಯರನ್ನ ಮುಟ್ಟೋಕೆ ಆಗ್ತಿರಲಿಲ್ಲ. ಅದನ್ನು ಎಷ್ಟು ಚಂದ ಗ್ರಹಿಸಿಬಿಟ್ರು ಅವರು ಅಂತಂದರೆ, ತಮಗೆ ಅರ್ಥವಾಗುವಂಥ ಮಾತೃಭಾಷೆಯಲ್ಲಿ ತಮಿಳಿನಲ್ಲಿ ಹಾಡುಗಳನ್ನು ಬರೆದು ಹಾರಿದರು. ಅದು ನಮಗೆ ಎಷ್ಟು ಪ್ರಯೋಜನಕಾರಿ ಆಯಿತು ಮುಂದೆ ಅಂತ ನಮಗೆ ಗೊತ್ತಿದೆ. ನಮ್ಮ ಸಂಗೀತ ಹರಿದಾಸ ಸಾಹಿತ್ಯ ಶುರು ಆದದ್ದೇ ಅಲ್ಲಿಂದ. ನಮ್ಮವರು ಅಲ್ಲಿದ್ದರು, ಶ್ರೀರಂಗಮದಲ್ಲಿದ್ದರು, ಅಲ್ಲಿ ನೋಡಿದರು. ಅವರು ತಮಿಳಿನಲ್ಲಿ ಹಾಡಿ ಕುಣಿಯೋದನ್ನು ಕಂಡಾಗ, ಭಕ್ತಿಗೀತೆಗಳನ್ನು ಕಂಡಾಗ ಕನ್ನಡದಲ್ಲಿ ಯಾಕೆ ಮಾಡಬಾರ್ದು ಅಂತ. ಅಲ್ಲಿಂದ ಬಂದದ್ದು ನಮ್ಮ ಪರಂಪರೆ. ಅಂದರೆ ಯಾಕೆ ಹೇಳ್ತೀನಿ ಅಂದರೆ, ನಮ್ಮ ವ್ಯಾಸರಾಯರು ಕೂಡ, ವ್ಯಾಸರಾಯರು ಕೂಡ ಅಲ್ಲಿದ್ದವರು, ಕಂಡವರು. ಅದು ಬಂದು ಅಲ್ಲಿ ಕೂತು ದಾಸಕೂಟ ವ್ಯಾಸಕೂಟ ಮಾಡಿ, ವ್ಯಾಸಕೂಟ ಜ್ಞಾನಿಗಳು ಕೂತ್ಕೊಂಡು ಬರೀಲಿ, ದಾಸಕೂಟ ಇವರು ಕನ್ನಡದಲ್ಲಿ ಬರೆದು ಮನೆ ಮನೆಗಳಿಗೆ ಹೋಗಿ ಹಾಡಲಿ, ಗೆಜ್ಜೆ ಕೊಟ್ಕೊಂಡು ಕುಣಿಯಲಿ ಅನ್ನೋ ಉದ್ದೇಶದಿಂದ ಮಾಡಿದಂಥವ್ರು. ಇದು ಶ್ರೀರಂಗ.

ಆಗ್ತದೆ. ಭಾವ ಪ್ರಚೋದನೆ ಆಗಬೇಕಾದ್ರೆ ಮೊದಲು ಅರ್ಥ ಆಗಬೇಕು. ಅದನ್ನು ತಿಳ್ಕೊಂಡಂಥ ಅಳ್ವಾರರು ತಮಗೆ ಗೊತ್ತಿದ್ದಂಥ ಮಾತೃಭಾಷೆ ತಮಿಳಿನಲ್ಲಿ ಭಕ್ತಿಗೀತೆಗಳನ್ನು ಹಾಡಿ ಕುಣಿದು ಮನರಂಜಿಸ್ಬಿಟ್ರು, ಊರಿಂದ ಊರಿಗೆ ಹೋದರು. ಅವರು ರಚಿಸಿದ ಕೃತಿಗಳಿಗೆ ದಿವ್ಯ ಪ್ರಬಂಧಗಳು ಅಂತ ಕರೀತಾರೆ. ಅತ್ಯುತ್ತಮವಾದಂಥ ಭಕ್ತಿ ಕಾಣಿಕೆಗಳು ಅಳ್ವಾರನ ಕೃತಿಗಳನ್ನು ಅವರು ಕರೆಯೋದು ವೇದದ ಪ್ರತಿಬಿಂಬಗಳು ಅಂತ ಕರೀತಾರೆ. ವೇದದ ಪ್ರತಿಬಿಂಬಗಳು ಅಂತ ಕರೀತಾರೆ. ಈ 12 ಜನ ಅಳ್ವಾರರು ಬರೆದಂತಹದ್ದು 4000 ಶ್ಲೋಕಗಳು. ಆ 4000 ಶ್ಲೋಕಗಳ ಸಂಗ್ರಹವನ್ನು ದಿವ್ಯ ಪ್ರಬಂಧ ಅಥವಾ ನಾಲಾಯಿರಂ ಅಂತ ಕರೀತಾರೆ.

0: ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ರೇಡಿಯೋ ಸಾರಂಗ್ 107.8 FM. ವಿವೇಕ ಸಂಗೀತ, ಸ್ವಾಮಿ ವಿವೇಕಾನಂದರಿಗೆ ಸಂಗೀತ ನಮನ. ಸಂಗೀತ ನಿರ್ದೇಶನ ಪ್ರವೀಣ್ ಡಿ ರಾವ್, ನಿರೂಪಣೆ ನಂದಗೋಪಾಲ್, ಗಾಯನ ಸ್ವಾಮಿ ದಿವ್ಯವ್ರತಾನಂದ, ಅಜಯ್ ವಾರಿಯರ್, ರವಿ ಮೂರೂರ್, ವಾರಿಜಾಶ್ರೀ ವೇಣುಗೋಪಾಲ್, ಅಂತರ್ಧ್ವನಿ ತಂಡ, ನಿರ್ಮಾಣ ಶ್ರೀರಾಮಕೃಷ್ಣ ಆಶ್ರಮ, ಮೈಸೂರು.
1: ಕ್ರಿಸ್ತಾಬ್ದ 1892 ಸಂವತ್ಸರದ ಡಿಸೆಂಬರ್, ಮಾಗಿಯ ಕಾಲದ ಒಂದು ದಿನ, ಇನ್ನೂ ಉಷಾಕಾಲ. ಕತ್ತಲೆಯ ಮೊತ್ತವು ಮೆಲ್ಲ ಮೆಲ್ಲನೆ ಹಿಂಜರಿಯತೊಡಗಿದೆ. ಎಚ್ಚೆತ್ತ ಹಕ್ಕಿಗಳ ಸವಿ ಕೊರಲಿನ ಇಂಚರವು ಪ್ರಶಾಂತ ವಾಯುಮಂಡಲದಲ್ಲಿ ತರಂಗಗಳನ್ನು ಎಬ್ಬಿಸುತ್ತಿದೆ. ಮಾಗಿಯ ಮುಗಿಲಿನಿಂದ ಬಿಳಿಯ ಮಂಜಿನ ಸೋನೆ ಎಡೆ ಬಿಡದೆ ಸುರಿಯುತ್ತಿದೆ. ಇಂತಹ ಸಮಯದಲ್ಲಿ ಶಾಂತಗತಿಯಿಂದ ಸನ್ಯಾಸಿಯೊಬ್ಬನು ಸಮುದ್ರ ತೀರಕ್ಕೆ ಬಂದನು. ಕನ್ಯಾಕುಮಾರಿಯ ಸಮುದ್ರ ತೀರ, ಭಾರತ ಮಾತೆಯ ಪವಿತ್ರ ಪಾದಗಳ ತುತ್ತ ತುದಿ, ವೇದ ಭೂಮಿಯ ಕೊನೆ. ಸನ್ಯಾಸಿ ನಿಂತು ನೋಡಿದನು. ಅನತಿ ದೂರದಲ್ಲಿ ಕಡಲಿನಿಂದ ಗಜಾಕಾರವಾಗಿ ಮೇಲೆದ್ದು ಒಂದು ಹೆಬ್ಬಂಡೆ ಹಿಂಜರಿದ ಮಂಜಿನಿಂದ ಮೂಡಿದಂತೆ ತೋರಿತು. ಯೋಗಿವರ್ಯನು ಮನಸ್ಸಿನಲ್ಲಿ ಏನು ನೆನೆದನು?

1863 1902 39 ವರ್ಷಗಳ ಕಾಲದ ಜೀವಿತಾವಧಿಯಲ್ಲಿ ಸ್ವಾಮಿ ವಿವೇಕಾನಂದರು ಸಾಧಿಸಿದ್ದು ನಮ್ಮ ಊಹೆಗೆ ನಿಲುಕದಷ್ಟು. ಒಬ್ಬ ವ್ಯಕ್ತಿಯಿಂದ ಇಷ್ಟೆಲ್ಲಾ ಸಾಧ್ಯವೇ ಅನ್ನುವುದೇ ಎಲ್ಲರ ಆಶ್ಚರ್ಯೋದ್ಗಾರ. ಆದರೆ ಸ್ವಾಮಿ ವಿವೇಕಾನಂದರು ಕೇವಲ ವ್ಯಕ್ತಿಯಲ್ಲ, ಅಸೀಮ ಶಕ್ತಿ. ಬಂದಿದ್ದಾದರೂ ಇಲ್ಲಿಂದ ಅವರ ಗುರು ಶ್ರೀ ರಾಮಕೃಷ್ಣ ಪರಮಹಂಸರು ತಮ್ಮ ದರ್ಶನವೊಂದರಲ್ಲಿ ಕಂಡಂತೆ ಸಪ್ತರ್ಷಿ ಭುವನದಿಂದ ಇಳೆಗೆ ಇಳಿದು ಬಂದಾಗ

ಸಪ್ತಋಷಿ ಭುವನದಿಂದ ಇಳೆಗಿಳಿದು ಬಂದವನ ಜನನವಾಯಿತು. ಹೆಸರು ನರೇಂದ್ರನಾಥ ದತ್ತ. ಮುದ್ದಿಗೆ ಮನೆಯಲ್ಲಿ ಕರೀತಾ ಇದ್ದದ್ದು ಬಿಲೆ. ಬಾಲಕನಾಗಿದ್ದಾಗಿನಿಂದ ನರೇಂದ್ರನಲ್ಲಿದ್ದ ಒಂದು ಗುಣ ಅಭಿ ನಿರ್ಭಯತೆ. ಅದೇ ವಿವೇಕಾನಂದರ ಜೀವನದುದ್ದಕ್ಕೂ ಕಾಣುವ ಗುಣ, ಎಲ್ಲರಿಗೂ ಅವರು ಬೋಧಿಸಿದ ಮಂತ್ರ. ಸ್ವಾಮಿ ವಿವೇಕಾನಂದರ ಶಿಷ್ಯ ಶರತ್ಚಂದ್ರ ಚಕ್ರವರ್ತಿ ರಚಿಸಿದ ಈ ಬೆಂಗಾಲಿ ಗೀತೆ ಅವರ ಎಲ್ಲ ಗುಣಗಳ ಗಾನ ಮಾಡುತ್ತದೆ.

0: Radio Sarang 107.8 FM.
1: ಬಾಲಕನಾಗಿದ್ದಾಗಿನಿಂದ ನರೇಂದ್ರನಿಗೆ ಸಂಗೀತದಲ್ಲಿ ಆಸಕ್ತಿ. ತಂದೆ ವಿಶ್ವನಾಥ ದತ್ತ ಕೂಡ ಒಳ್ಳೆಯ ಸಂಗೀತಗಾರ. ತಾನೇ ಮಗನಲ್ಲಿದ್ದ ಸಂಗೀತ ಪ್ರತಿಭೆಯನ್ನು ಗುರುತಿಸಿ ಸ್ವತಃ ಅನೇಕ ಹಾಡುಗಳನ್ನು ಹೇಳಿಕೊಟ್ಟಿದ್ದರು. ಪ್ರಸಿದ್ಧ ವಿದ್ವಾಂಸರಿಂದ ಅವನಿಗೆ ಶಾಸ್ತ್ರೀಯವಾದ ಸಂಗೀತಾಭ್ಯಾಸ ಮಾಡಿಸಿದರು. ಆದರೆ ಕಲ್ಕತ್ತೆಯ ಗಂಗೆಯ ಮತ್ತೊಂದು ದಡದಲ್ಲಿ ಒಬ್ಬ ದಿವ್ಯ ಪುರುಷ, ದಕ್ಷಿಣೇಶ್ವರದ ಕಾಳಿಕಾ ದೇವಾಲಯದ ಪೂಜಾರಿ, ತನ್ನದೇ ಸಾಧನೆಯಲ್ಲಿ ತೊಡಗಿ ಆಧ್ಯಾತ್ಮಿಕ ರಂಗದಲ್ಲಿ ಕ್ರಾಂತಿಯನ್ನ ಮಾಡ್ತಾ ಇದ್ದಾರೆ. ಈ ದಿವ್ಯ ಲೀಲೆಯನ್ನ ಅನುಭವಿಸಿ ರಾಷ್ಟ್ರಕವಿ ಕುವೆಂಪು ಬರೆದ ಈ ಗೀತೆ ಅಂದಿನ ಲೀಲೆಯ ಚಿತ್ರವನ್ನ ಕಣ್ಣಿಗೆ ಕಟ್ಟೋ ಹಾಗೆ ಚಿತ್ರಿಸುತ್ತೆ.

ನಡೆ ನೀ ಮನವೇ ನಿಜದಾಲಯಕ್ಕೆ. ಇದು ನರೇಂದ್ರನಾಥ ಬ್ರಾಹ್ಮೋ ಸಮಾಜದ ಪ್ರಾರ್ಥನೆಗಳಲ್ಲಿ ಹಾಡುತ್ತಿದ್ದ ಹಾಡು. ಆದರೆ ಆ ನಿಜದ ಆಲಯ ಯಾವುದು ಅವನಿಗೆ ಗೊತ್ತಿಲ್ಲ. ಅಂದಿನ ಕಾಲದ ಪ್ರಸಿದ್ಧ ವ್ಯಕ್ತಿಗಳನ್ನೆಲ್ಲ ಕೇಳಿದ, ಅವರಿಗೂ ತಿಳಿದಿಲ್ಲ. ಎಲ್ಲರ ಉತ್ತರ ಒಂದೇ, ಮಗು ನಿನಗೆ ಯೋಗಿಯ ಕಣ್ಣುಗಳಿವೆ. ಈ ಉತ್ತರ ನರೇಂದ್ರನ ಮನವನ್ನ ತಣಿಸುತ್ತಿಲ್ಲ. ಆಗ ಅವನ ಸೋದರ ಸಂಬಂಧಿ ರಾಮಚಂದ್ರ ದತ್ತ ಅವನಿಗೆ ಹೇಳಿದ್ದು, ದಕ್ಷಿಣೇಶ್ವರದ ಶ್ರೀ ರಾಮಕೃಷ್ಣ ಪರಮಹಂಸರನ್ನ ಭೇಟಿ ಮಾಡು, ನಿನ್ನ ಪ್ರಶ್ನೆಗೆ ಉತ್ತರ ಸಿಗಬಹುದು. ನರೇಂದ್ರ 1881 ದಕ್ಷಿಣೇಶ್ವರಕ್ಕೆ ತೆರಳಿ ಪರಮಹಂಸರನ್ನ ಭೇಟಿ ಮಾಡಿದ. ತನ್ನ ಮನದ ಎಲ್ಲ ದುಗುಡವನ್ನ ತೋಡಿಕೊಳ್ಳೋ ಹಾಗೆ ಅಯೋಧ್ಯಾನಾಥ ಪಾಕರಾಶಿ ಅನ್ನೋ ಕವಿ ರಚಿಸಿದ ಈ ಬೆಂಗಾಲಿ ಗೀತೆಯನ್ನ ಹಾಡಿದ.

ನಿಜ ಅರ್ಥದಲ್ಲಿ ನರೇಂದ್ರನಾಥ ತನ್ನ ನಿಜದ ಆಲಯಕ್ಕೆ ಬಂದಿದ್ದ. ಶ್ರೀರಾಮಕೃಷ್ಣ ಪರಮಹಂಸರ ಶಿಷ್ಯನಾಗಿ ತನ್ನನ್ನು ಸಮರ್ಪಿಸಿಕೊಂಡ. ಪರಮಹಂಸರೇ ನರೇಂದ್ರ ಅನ್ನೋ ಅಸಾಮಾನ್ಯನನ್ನ ಪ್ರೀತಿ ತ್ಯಾಗ ಜೀವನದ ಮೂಲಕ ಹಂತ ಹಂತವಾಗಿ ಕಡೆದು ಓರೆ ಕೋರೆಗಳನ್ನು ತಿದ್ದಿ ಸರ್ವಾಂಗ ಸುಂದರ ಮೂರ್ತಿಯನ್ನಾಗಿ ನಿರ್ಮಿಸಿದರು. ತನ್ನ ಗುರುದೇವನನ್ನ ಕುರಿತು ಅತ್ಯಂತ ಕೃತಜ್ಞತೆಯಿಂದ ನುಡಿದಿದ್ದೇನು? ಯಾರ ಪ್ರೇಮದ ಪರಮ ಪೂರವು ನೀಚರದೆಗೂ ಹರಿಯುತ್ತೋ, ಯಾವ ಲೋಕಾತೀತ ಮಹಿಮನ ಕರುಣೆ ಲೋಕಕ್ಕೆ ದೊರೆಯಿತೋ ಅಂತ ಅದನ್ನೇ ಹಾಡಾಗಿಸಿದರು ಸ್ವತಃ ಸ್ವಾಮಿ ವಿವೇಕಾನಂದರು.

ಶ್ರೀ ರಾಮಕೃಷ್ಣ ಪರಮಹಂಸರ ಮಾರ್ಗದರ್ಶನದಲ್ಲಿ ನರೇಂದ್ರ ಅಧ್ಯಾತ್ಮ ಜಗತ್ತಿನ ಅತ್ಯುತ್ಕೃಷ್ಟ ಅನುಭವವನ್ನು ಪಡೆದ. ಅವನಿಗೋ ಈ ಜಗತ್ತಿನ ಜಂಜಡಗಳಿಂದ ಮುಕ್ತನಾಗಿ ನಿರ್ವಿಕಲ್ಪ ಸಮಾಧಿಯಲ್ಲಿ ಮುಳುಗಿಬಿಡಬೇಕು ಅನ್ನೋ ಹಂಬಲ. ಆದರೆ ಶ್ರೀರಾಮಕೃಷ್ಣರ ಮನಸ್ಸಿನಲ್ಲಿದ್ದದ್ದೇ ಬೇರೆ. ನರೇಂದ್ರ ಜಗತ್ತಿನ ಜನರ ಕಷ್ಟ ಕೋಟಲೆಗಳನ್ನು ನಿವಾರಿಸಿ ನೆರಳು ನೀಡೋ ವಿಶಾಲ ವಟವೃಕ್ಷ ಆಗಬೇಕು ಅಂತ. ಕಡೆಗೆ ಅವರ ಮಾತೇ ಗೆದ್ದದ್ದು. ತನ್ನ ಜೀವನದ ಉದ್ದೇಶವನ್ನ ಸಾರ್ಥಕ ಮಾಡಿಕೊಳ್ಳೋದಿಕ್ಕೆ ವಿವೇಕಾನಂದ ಅನ್ನೋ ಅಪರಿಚಿತ ಪಾರಿವ್ರಾಜಕ ಸನ್ಯಾಸಿ ಇಡೀ ಭಾರತದ ಪರ್ಯಟನೆ ಶುರು ಮಾಡಿದ. ಆದರೆ ಅಲ್ಲಿ ಕಂಡದ್ದಾದರೂ ಏನು? ಉತ್ಕೃಷ್ಟ ನಾಗರಿಕತೆಯ ತೊಟ್ಟಿಲಾಗಿದ್ದ, ಜ್ಞಾನ ವೈರಾಗ್ಯಗಳ ಆಗರವಾಗಿದ್ದ, ವೈಭವದ ಭವ್ಯ ಇತಿಹಾಸವನ್ನ ಹೊಂದಿದ್ದ ಭಾರತದಲ್ಲಿ ಈಗ ಎಲ್ಲೆಲ್ಲೂ ನಿರಾಶೆ, ಅಜ್ಞಾನ, ದಾರಿದ್ರ್ಯ, ದಾಸ್ಯ ತಾಂಡವವಾಡ್ತಾ ಇದೆ. ಅದನ್ನ ನೋಡಿ ಆ ಯುವ ಸನ್ಯಾಸಿಗೆ ಸಹಿಸಲಾಗಲಿಲ್ಲ.

0: Radio Sarang 107.8 FM.
1: ಗಾಯಕಿಯ ನಿಷ್ಕಲ್ಮಶವಾದ ಭಕ್ತಿ ಸ್ವಾಮೀಜಿಯ ಕಣ್ಣು ತೆರೆಸಿತು. ಪ್ರಪಂಚ ದೇವರಿಂದ ತುಂಬಿ ತುಳುಕಾಡುತ್ತಿದೆ, ಪಾಪದಿಂದ ಅಲ್ಲ. ಒಬ್ಬರು ಮತ್ತೊಬ್ಬರಿಗೆ ನೆರವಾಗಲಿ, ಒಬ್ಬರು ಮತ್ತೊಬ್ಬರನ್ನು ಪ್ರೀತಿಸಲಿ ಅನ್ನೋ ಜೀವನ ತತ್ವ ಅವರಿಗೆ ಸತ್ಯವಾಗಿ ಕಾಣಿಸಿದ್ದು ಈ ಘಟನೆಯಿಂದ, ಈ ಹಾಡಿನಿಂದ. ಹೀಗೆ ಭಾರತವನ್ನ ಕಣ್ಣಾರೆ ದರ್ಶನ ಮಾಡುತ್ತಾ, ಕಲಿಯುತ್ತಾ, ಕಲಿಸುತ್ತಾ ಸ್ವಾಮೀಜಿ ಹಿಮಾಲಯದಿಂದ ಹಿಡಿದು ಕಾಶಿ, ಅಯೋಧ್ಯೆ, ದ್ವಾರಕಾ, ರಾಜಸ್ಥಾನ, ಗುಜರಾತ್, ಮಹಾರಾಷ್ಟ್ರ, ಕರ್ನಾಟಕ, ಕೇರಳ, ಹೀಗೆ ಅಖಂಡ ಭಾರತವನ್ನ ಪರ್ಯಟನೆ ಮಾಡಿದರು. ಆದರೆ ಅವರ ಅಂದಿನ ಮನಸ್ಥಿತಿಯನ್ನ ನೆನೆದು ಅವರ ಪ್ರಿಯ ಶಿಷ್ಯೆ ಸೋದರಿ ನಿವೇದಿತಾ ಬರೆಯುತ್ತಾರೆ,

ಆ ಅಖಂಡ ದೇಶಭಕ್ತನಿಗೆ ಇನ್ನು ಸುಮ್ಮನಿರಲು ಸಾಧ್ಯವಿರಲಿಲ್ಲ. ಸುಪ್ತ ದೈವರೇ ಏಳಿ ಏಳಿ, ಲುಪ್ತ ಪದವಿಯ ಮರಳಿ ತಾಳಿ ಎಂದು ಸಾರಿ ಹೇಳಲೇಬೇಕಾದ ಅನಿವಾರ್ಯತೆ ಬಂತು.

ನಾನು ಸ್ವಾಮಿ ವಿವೇಕಾನಂದರ ಕೃತಿಗಳನ್ನು ಆಳವಾಗಿ ಅಧ್ಯಯನ ಮಾಡಿದ್ದೇನೆ. ಅವುಗಳನ್ನು ಓದಿದ ಮೇಲೆ ನನಗೆ ನಮ್ಮ ದೇಶದ ಬಗ್ಗೆ ಇದ್ದ ಪ್ರೇಮ ಸಾವಿರ ಮಡಿಯಾಗಿದೆ. ಹೀಗೆ ಅಂದವರು ಮಹಾತ್ಮ ಗಾಂಧಿ. ಗುರುದೇವ ರವೀಂದ್ರನಾಥ ಠಾಗೋರರು ಹೇಳಿದ್ದೇನು ಗೊತ್ತೇ? ನೀವು ಭಾರತವನ್ನು ತಿಳಿಯಬೇಕೆಂದಿದ್ದರೆ ಸ್ವಾಮಿ ವಿವೇಕಾನಂದರನ್ನ ಓದಿಕೊಳ್ಳಿ. ಅವರಲ್ಲಿ ಎಲ್ಲವೂ ಸಕಾರಾತ್ಮಕ, ಯಾವುದೂ ನಕಾರಾತ್ಮಕವಲ್ಲ ಅಂತ. ಇದರಲ್ಲಿ ಯಾವ ಉತ್ಪ್ರೇಕ್ಷೆಯೂ ಇಲ್ಲ, ಏಕೆಂದರೆ 5000 ವರ್ಷಗಳ ಭಾರತೀಯ ಸಂಸ್ಕೃತಿ ಇತಿಹಾಸವನ್ನ ಆಳವಾಗಿ ಅಧ್ಯಯನ ಮಾಡಿದ್ದವರು ಸ್ವಾಮಿ ವಿವೇಕಾನಂದ. ಅಷ್ಟೇ ಅಲ್ಲದೆ ವರ್ಷಗಟ್ಟಲೆ ಭಾರತವನ್ನು ಪರ್ಯಟನೆ ಮಾಡಿ ಕಣ್ಣಾರೆ ಕಂಡು ಅದರ ಅಂತಸ್ಸತ್ವ ಅರಿತವರು. ಅದಕ್ಕಾಗೆ 1892 ಡಿಸೆಂಬರ್ ತಿಂಗಳಲ್ಲಿ ಕನ್ಯಾಕುಮಾರಿಯ ಹೆಬ್ಬಂಡೆಯ ಮೇಲೆ ಭಾರತ ದೇಶದ ಪುನರುತ್ಥಾನದ ಕಂಕಣ ತೊಟ್ಟಿದ್ದು. ಅದಕ್ಕೆ ಗುರುದೇವ ಶ್ರೀರಾಮಕೃಷ್ಣರ ಆಶೀರ್ವಾದವೂ ಇತ್ತು. ಸ್ವಾಮಿ ವಿವೇಕಾನಂದರು 1893 ಅಮೆರಿಕಾದ ಶಿಕಾಗೋದಲ್ಲಿ ಆಯೋಜಿಸಿದ್ದ ವಿಶ್ವಧರ್ಮ ಸಮ್ಮೇಳನದಲ್ಲಿ ಭಾಗವಹಿಸಲು ನಿರ್ಧರಿಸಿದ್ದಾರೆ. ಅದಕ್ಕಾಗಿ ಅವರ ಶಿಷ್ಯರೆಲ್ಲ ಭರದಿಂದ ಸಿದ್ಧತೆ ನಡೆಸ್ತಾ ಇದ್ದಾರೆ. ಆದರೆ ಸ್ವಾಮೀಜಿ ಒಂದು ಪತ್ರದ ಉತ್ತರಕ್ಕಾಗಿ ಕಾಯ್ತಾ ಇದ್ದಾರೆ. ಅದು ಬರಬೇಕಾಗಿದ್ದದ್ದು ಕಲ್ಕತ್ತೆಯಿಂದ, ಶ್ರೀಮಾತೆ ಶಾರದಾದೇವಿಯವರಿಂದ. ನೋಡಿ, ಭಾರತದ ಆಧ್ಯಾತ್ಮಿಕ ರಂಗದ ತಪೋಸೂರ್ಯ ಶ್ರೀರಾಮಕೃಷ್ಣರು, ಆದರೆ ಶ್ರೀಮಾತೆಯವರು ಆ ತಪೋಸೂರ್ಯನ ಕಿರಣ ಬಿಂಬಚಂದ್ರಿಕೆ, ರಾಮಕೃಷ್ಣ ತಪೋವನದ ಪರ್ಣಕುಟಿಯ ದೀಪ. ರಾಷ್ಟ್ರಕವಿ ಜಿ ಎಸ್ ಶಿವರುದ್ರಪ್ಪನವರ ಈ ಅದ್ಭುತ ಕವಿತೆ ಶ್ರೀ ಮಾತೆಯವರ ಜೀವನಸಾರವನ್ನು ತಿಳಿಸುತ್ತದೆ.

0: 1893 ಸೆಪ್ಟೆಂಬರ್ 11 ಅಮೆರಿಕದ ಶಿಕಾಗೋ ನಗರದ ವಿಶ್ವಧರ್ಮ ಸಮ್ಮೇಳನದಲ್ಲಿ ಸ್ವಾಮಿ ವಿವೇಕಾನಂದರು ನೀಡಿದ ಆ ಭಾಷಣ ಜಾಗತಿಕ ಇತಿಹಾಸದಲ್ಲಿ ಅವರನ್ನು ಶಾಶ್ವತವಾಗಿ ಅಜರಾಮರರನ್ನಾಗಿಸಿತು. ಅಲ್ಲಿಯವರೆಗೆ ಅನಾಮಧೇಯರಾಗಿದ್ದ ಈ ಸನ್ಯಾಸಿ ದಿನ ಬೆಳಗಾಗುವುದರೊಳಗೆ ವಿಶ್ವವಿಖ್ಯಾತನಾಗಿದ್ದ. ಇಷ್ಟೆಲ್ಲ ಆದರೂ ಸ್ವಾಮೀಜಿಯ ಮನಸ್ಸಿದ್ದದ್ದು ಭಾರತದ ಉದ್ಧಾರದಲ್ಲಿ. ಅದಕ್ಕಾಗಿ ಅಮೆರಿಕದ ಉದ್ದಗಲಕ್ಕೂ ಉಪನ್ಯಾಸಗಳನ್ನು ನೀಡೋದಿಕ್ಕೆ ಶುರು ಮಾಡಿದರು. ವಾರಕ್ಕೆ 14-15 ಉಪನ್ಯಾಸಗಳು, ಅದು ವರ್ಷಗಟ್ಟಲೆ. ಇದರ ಜೊತೆ ಜೊತೆಗೆ ಅಮೆರಿಕದಲ್ಲಿ ವೇದಾಂತ ತತ್ವ ಪ್ರಸಾರಕ್ಕಾಗಿ ಸ್ವಾಮೀಜಿ ತಮ್ಮ ಆಪ್ತ ಶಿಷ್ಯರಿಗೆ ತರಬೇತಿ ಕೊಡ್ತಾ ಇದ್ದಾರೆ. 1895 ಜುಲೈ ಅಮೆರಿಕದ ನ್ಯೂಯಾರ್ಕ್ ನಗರದ ಬಳಿ ಇದ್ದ 1000 Island ಪಾರ್ಕ್ನಲ್ಲಿ ಒಂದು ಅಪೂರ್ವ ಘಟನೆ ನಡೆಯಿತು. ಇದಕ್ಕೆ ಸಾಕ್ಷಿಯಾಗಿದ್ದದ್ದು ಮೇರಿ ಸಿ ಫಂಕ್ ಅನ್ನೋ ಶಿಷ್ಯೆ.
1: ನಾವು ಒಟ್ಟು 12 ಜನ ಶಿಷ್ಯರಿದ್ದೆವು ಮತ್ತು ಅಂದಿನ ದಿನಗಳಲ್ಲಿ ಆಗಸದಿಂದ ಇಳಿದ ಒಂದು ದಿವ್ಯ ಪ್ರಭೆ ಸ್ವಾಮೀಜಿಯವರನ್ನ ಬೆಳಗ್ತಿತ್ತೇನೋ ಅನ್ನೋಷ್ಟರ ಮಟ್ಟಿಗಿತ್ತು. ಒಂದು ಮಧ್ಯಾಹ್ನ ಸ್ವಾಮೀಜಿ ನಮ್ಮೆಲ್ಲರಿಗೆ ತ್ಯಾಗ ಜೀವನದ ವೈಭವ ಮತ್ತು ಅನಂತ ಆನಂದದ ಬಗ್ಗೆ ಸ್ಫೂರ್ತಿಯುತವಾಗಿ ಹೇಳ್ತಾ ಇದ್ರು. ಇದ್ದಕ್ಕಿದ್ದ ಹಾಗೆ ನಮ್ಮೆಲ್ಲರನ್ನೂ ಬಿಟ್ಟು ದಟ್ಟ ಕಾಡಿನಲ್ಲಿ ಕಣ್ಮರೆ ಆದ್ರು. ಸ್ವಲ್ಪ ಸಮಯದಲ್ಲೇ ಅವರು ಮರಳಿ ಬಂದಾಗ ಅವರು ಆಗತಾನೆ ರಚಿಸಿದ್ದ ದ ಸಾಂಗ್ ಆಫ್ ಸನ್ಯಾಸಿನ್ ಅವ್ರ ಕೈಲಿತ್ತು.
2: ರೇಡಿಯೋ 107.8 FM

ಸ್ವಾಮಿ ವಿವೇಕಾನಂದರ ಸಿಡಿಲ ವಾಣಿಯಿಂದ ಸ್ಫೂರ್ತಿಗೊಂಡು ತಮ್ಮ ಜೀವನದ ಆರಂಭಿಕ ವರ್ಷಗಳನ್ನು ಮೈಸೂರಿನ ಶ್ರೀ ರಾಮಕೃಷ್ಣ ಆಶ್ರಮದಲ್ಲಿ ರೂಪಿಸಿಕೊಂಡವರು ರಾಷ್ಟ್ರಕವಿ ಕುವೆಂಪು. ಅಷ್ಟೇ ಅಲ್ಲ, ಅವರು ತಮ್ಮ ಜೀವನದುದ್ದಕ್ಕೂ ರಾಮಕೃಷ್ಣ, ವಿವೇಕಾನಂದ, ವೇದಾಂತ ತತ್ವಗಳನ್ನ ತಮ್ಮ ಜೀವನ ಕೃತಿಗಳಲ್ಲಿ ಅನುಷ್ಠಾನ ಮಾಡಿದರು. ಸ್ವಾಮೀಜಿಯವರ ಸಾಂಗ್ ಆಫ್ ಸನ್ಯಾಸಿನ್ ಕವನವನ್ನ ಸನ್ಯಾಸಿ ಗೀತೆ ಎಂದು ಸವಿಗನ್ನಡದಲ್ಲಿ ಸಶಕ್ತವಾಗಿ ಅನುವಾದಿಸಿದ್ದಾರೆ.

ಭಾರತದ ಗಡಿಯಾಚೆಗೂ ಸನಾತನ ಧರ್ಮದ ವೈಭವವನ್ನು ಮೆರೆಸುವ ಹೊಣೆಯನ್ನು ಹೆಗಲಿಗೇರಿಸಿಕೊಂಡವರಲ್ಲಿ ಸ್ವಾಮಿ ವಿವೇಕಾನಂದರು ಅಗ್ರಮಾನ್ಯರು ಅಂದಿದ್ದಾರೆ ಬಾಲಗಂಗಾಧರ ತಿಲಕರು. ಪರಕೀಯರ ದಾಸ್ಯದಲ್ಲಿದ್ದ ಭಾರತದ ಭವ್ಯತೆಯನ್ನ ಸ್ವಾಮಿ ವಿವೇಕಾನಂದರು 4 ವರ್ಷಗಳ ಕಾಲ ವೈಭವೋಪೇತ ಅಮೆರಿಕ ಮತ್ತು ಯುರೋಪ್ನ ದೇಶಗಳಲ್ಲಿ ಸಾರಿ ದೇಶದ ಹಿರಿಮೆಯನ್ನ ಎತ್ತಿ ಹಿಡಿದರು. ಅವರನ್ನ ಮತ್ತೆ ಸ್ವದೇಶಕ್ಕೆ ಕರೆಸಿಕೊಳ್ಳುವ ಬಯಕೆ ಭಾರತೀಯರದ್ದು.

0: ನಿರ್ಜೀವವಾದಂತಿದ್ದ ಅಸ್ಥಿ ಮಾಂಸಗಳಿಗೆ ಜೀವದಾನ ಮಾಡುತ್ತಿದೆ, ಜಡ ನಿದ್ರೆಯನ್ನು ಹೊಡೆದೋಡಿಸುತ್ತಿದೆ.
1: ಸ್ವಾಮೀಜಿ ಇಡೀ ಭಾರತವನ್ನ ಸಂಚರಿಸಿ ಮಾಡಿದ್ದೇನು? ಕ್ಷೀಣ ಪ್ರಾಣ ಹೀನ ತ್ರಾಣ ದೀನ ಭಾರತೀಯ ಜನರಿಗೆ ಪ್ರಾಣ ಮಾನ ದಾನಗೈದದ್ದು.

ನೋಡಿ, ಕಾಕತಾಳೀಯ ಅಂದ್ರೆ ಇದೇ ಜುಲೈ 4, 1902 ಸ್ವಾಮೀಜಿಯ ದೇಹಾವಸಾನವಾಯಿತು. ಈ ಕವನ ಕೇವಲ ಸ್ವಾತಂತ್ರ್ಯ ಪ್ರೇಮಿ ದೇಶಭಕ್ತನ ಅನಿಸಿಕೆಯಲ್ಲ, ಜೀವನ್ಮುಕ್ತಿ ಪಡೆದ ಸಿದ್ಧನ ಅಂತರಾಳದ ಮಾತುಗಳು. ಸ್ವಾಮೀಜಿಯವರು ರಚಿಸಿದ ಕವನಗಳಾದ ಅಂದರೆ ಪುನೀತರಾಗುತ್ತೇವೆ, ಇದು ಜ್ಯೋತಿಯ ಖನಿ, ಹೊಕ್ಕರೆ ಪ್ರಬುದ್ಧರಾಗುತ್ತೇವೆ ಅಂತ. ಸ್ವಾಮೀಜಿಯವರನ್ನು ಆರಂಭಿಕ ದಿನಗಳಿಂದ ಬಲ್ಲ ಹಾಗೂ ಅವರು ಬೃಹತ್ತಾಗಿ ಬೆಳೆದದ್ದನ್ನು ಕಣ್ಣಾರೆ ಕಂಡ ಅವರ ಗುರುಭಾಯಿ ಬಂಗಾಳಿ ರಂಗಭೂಮಿಯ ಪ್ರಸಿದ್ಧ ನಟ ನಿರ್ದೇಶಕ ಗಿರೀಶ್ ಚಂದ್ರ ಘೋಷರು ಆ ಜ್ಯೋತಿಯ ಪ್ರಖರತೆಯನ್ನ ಒಂದು ಗೀತೆಯಲ್ಲೇ ಘೋಷಿಸಿದ್ದಾರೆ.

0: ನಿಖಿಲ್ಕೇನೊಂದು ಪನಿ ರೇಡಿಯೋ ಸಾರಂಗನಾಡ್ 7.8 FM. ಇನಿತ ಈ ತುಳು ಕಾರ್ಯಕ್ರಮ ಇಂಚಿಪ್ಪ ಕುಡ್ಲದ ತುಳು ಭವನದ ಸಿರಿಚಾವಡಿಯ ನಡತಿನ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಸಂವಾದ ಯುವ ಸಂಪನ್ಮೂಲ ಕೇಂದ್ರ ಕುಡ್ಲ ಮೊಕುಲ್ನ ಒಟ್ಟು ಸೇರಿಗೆಡ್ ಅಕಾಡೆಮಿಡ್ ಒಂಜು ದಿನ ಬಲೆ ತುಳು ಓದುಗ. ಈ ಲೇಸಿಡ್ ಪಾತೆರ್ನ ಆತ್ರಾಡಿ ಅಮೃತ ಶೆಟ್ಟಿ ಅರ್ನ ಪಾತೆರನ್ನು ಕೇನೊಂದು ಬರಕ
1: ಮಾತರೆಗಳ ಸೊಲ್ಮೆಲು ಇತ ಬದಲಾವಣೆ ಆತಂಡ್ ಸೊಲ್ಮೆ ಅಂದ ಪಣಪಿನ ಶಬ್ದ ನಮಸ್ಕಾರ ಅಂದ ಪಂಡ ಆಪೂಜಿ ಸೊಲ್ಮೆ ಅಂದ ಪಂಡ ಧನ್ಯವಾದ ಅಂದ ಆಪಣದು. ಸೊ ಅವನ ಪಣ್ಣಗೆಂಡಂತೆ ಇಂದು ಇಂಚಿನ ತದ್ದಲಸುಂಡು ಎನ್ನ ಶಬ್ದನ ಆಲೋಚನೆ ಮಲ್ತಿರ್ಲಿ ತದ್ದಲಸುಂಡು ಏನ ಸೊಲ್ಮೆ ಅಂದ ಪನೋಡ ನಮಸ್ಕಾರ ಅಂದ ಪನೋಡ ಅಂದ ಪಂಡ ದಯಪಂಡ ಹಿರಿಯಾಕ್ಲು ಪಂಡಿನ ಪಾತ್ರ ಉಂಡು ಅವನು ಸರಿಯಾದ ಗೆಂತ ಪಣ್ಣಂದ ನಂಗೆ ಲಾಭ ಉಂಡು ಅಂದ ಪಣಪಿನಕ್ಕೆ ಅನ್ಪಣದಲ್ಲೆ ಏನನ್ನ ತಪ್ಪು ತೆರಿಯಾಡೆ ಯಾರೊಂದು ಎಲ್ಲಿ ಒಂದು ಬದಲಾವಣೆ ಪಣಪಕ್ಕೇನಿಲ್ಲ ನಿಕ್ಲಿಗೆ ಯಾನ ದಿನೊಟ್ಟು ಒಂದು 2 ಗಂಟೆ ಸಂಪೂರ್ಣ ಮದ ಮೊಬೈಲ್ ತುಪ್ಪೆ ಹೆಂಗೆ ಪುರುಸೋ ಸಿಕ್ಕೊಂಡು 2 ಗಂಟೆ 4 ಗಂಟೆ ಮುಟ ಮಾತ್ರ ಯಾನು ಉಡೆಗಂಡ ಪೋನ ಮಾತ್ರ ಮೇಕ್ ಪೂರ್ಲದ ಕುಂಟಂಗಿ ಪಡ್ನ ಮಂಡೆಗೆ ಬರ್ಚನೆ ಪಡ್ನ ಇಜ್ಜಿ ನಾನು ಇಲ್ಲ ಬತ್ತರಡೆ ಎನ್ನ ಗುರ್ತಾಪುಜಿ ನಿಗ್ಲಿಗೆ ಯಾನ ಹತ್ತು ಬೇಲೆ ಮಲ್ಪೆ ಮಣ್ಣು ದೊಟ್ಟು ಮಣ್ಣಾದಿಪ್ಪುನಲ್ಲಿ ಯಾನು 3 ಇಂಚಿನ ತೂವೊಂದು ಬಂದಾಗ ವಿನೋದ್ ರಾಜ್ಕುಮಾರ್ ವಿನೋದ್ ರಾಜ್ಕುಮಾರ್ನ ಒಂದು ಇಂಟರ್ವ್ಯೂ ತೂಯೆ ಕುಡ್ಲದ ಜನಕ್ಕಲೊಂದು ಪಣಪಿನವ ಒಂದು ಚಾನಲ್ ದಕ್ಕಲು ಮಲ್ದಿನ ಎಂಚಿನ ತುಳು ಬಂಡ ಅದ್ಭುತವಾದ ತುಳು ವಿನೋದ್ ರಾಜ್ ಪಾತಿರ್ನ ಏನ್ ಕಾಣಿಸ್ಕೊಂಡು ಏರ್ ಕೆಪ್ಪೆ ಹಾಕಿಲ್ಲ ಕಾಣಿ ಹಿಂಗೆ ಕೆಪ್ದಂಡೆದಿಲ್ಲ ಕಾಣ್ ದಾಯ ಪಂಡ ಬೈ ಮಿಸ್ಟೇಕ್ ತಪ್ಪ ಒಂದು ಎತ್ತೋ ಸರಿ ಸ್ಕ್ರೋಲ್ ಮಲ್ಪನಾಗ ನಮ್ಮ ಈ ಕುಡ್ಲದ ಉರುಡು ಪುಟಿನಂಚಿನ ಕೆಲವು ಸಿನಿಮಾಡಿಪ್ಪನೈಕಲು ನಾಟಕ ಉಡಿಪ್ಪನೈಕಲು ಕೆಲವು ಪಾತ್ರ ತುಳುಕೆಂಡಾಗ ಮೇಯ್ಟ್ ಕುಂಟದಂತೆ ಉರ್ಬಿಲಿ ಉಂತಿಲ್ಲ ಕಾಪಂಡು ಬೇಜಾರು ಮಲ್ಪಡೆ ಏರ್ಲ ನಿಕ್ಕಲು ಯಾನ್ ಪಣಪಿನೇಕ್ ಯಾನ್ ದಾಯ ಪಣ್ಣಂದಿಲ್ಲ ಪಣ್ಣಂದಂಡ ಆ ಬೆಂಗಳೂರು ಇತ್ನಾರು ವಿನೋದ್ ರಾಜ ಆತುಪುರದ ತುಳು ಪಾತಿರ್ಬೇರು ಎತ್ತು ಎತ್ತು ಒಂಜಿ ಪರಪ್ಪನ ನಿರ್ದಲಕಾರ ತುಳು ಪಾತಿರಿಯರು ಏಪ್ಪ ಪರ್ಟಿಕ್ಯುಲರ್ ಆಪನ ಭಾಷೆದ ಬಗ್ಗೆ ನಿಗಲ್ ಇಂಗ್ಲೀಷ್ ಪರ್ಟಿಕ್ಯುಲರ್ ಆಪನ ಆ ನಿನಗೂ ಶರಣ್ಯ ಪಾತಿರ್ಲಕ್ಕ ಪಾತಿರ್ಬಾರು ಭಾಷೆದ ಬಗ್ಗೆ ಪರ್ಟಿಕ್ಯುಲರ್ ಆವಡೆ ಕುಡಿರಡೆ ಪಾತ್ರನ ಸಂವಾದ ಮಲ್ಪನಾಗ ನಿಕ್ಕಲು ಎನ್ನ ಭಾಷೆ ತುಳು ಯಾನು ತುಳು ಬರಂದಿನಾಯ್ಡ ಪಾತಿರೊಂದಿಲ್ಲ ಅಂದ್ಪಣ್ಣಾಗ ನಿಗಲ್ ಪರ್ಟಿಕ್ಯುಲರ್ ಆಪರ ಎನ್ನ ಭಾಷೆ ಅಂದ ಪಣಪಿನ ನಿಗಳ್ಡ ಪರ್ಟಿಕ್ಯುಲಾರಿಟಿ ಓವು ಬೋಡು ಪಣಂದಂಡ ಯಾನು ಪಂಚ ದ್ರಾವಿಡ ಭಾಷೆಡು ಅದ್ಭುತವಾಯ್ನ ಒರಿ ವಿದ್ವಾಂಸ ಏರ್ಪಣಪೇರು 5 ಪಂಚದ್ರಾವಿಡ ಭಾಷೆಗಳಲ್ಲಿ ಎಲ್ಲ ಬದಲಾವಣೆಗೆ ಹೊಂದಿಕೊಳ್ಳುವ ಒಂದು ಮೊದಲ ಭಾಷೆ ಇದ್ದರೆ ಅದು ತುಳು ಭಾಷೆ ಅಂದ್ಪಣಪಿರ ಪೆರ್ಮೆದಿ ಒಂದು ಪಾತ್ರಲ್ಲೇ ನಿಗಲ್ ಪರ್ಟಿಕ್ಯುಲರ್ ಆಪಜರದಾಗ ದಾಯಪಂಡ ಕರೆಕ್ಟ್ ಅವು ಯಾನ್ ಅವನೇ ಬಯಕೆ ನನಗಳ್ಳ ತುಳುನು ಓದನಗ ನಿಗಲಿಗೆ ವಿಶೇಷ ಅಂದು ಎನ್ನೆರೆ ಬಲ್ಲಿ ತಿನ್ನಲ ನಮ್ಮೊಟ್ಟು ಉಪ್ಪು ನಾವು ಕನ್ನಡದ ಒಟ್ಟೊಟ್ಟು ಬುಲೆಯ ನಮ್ಮ ಆಡಲ ಕನ್ನಡೋಡ್ಲ ಕೈತಲಿಪ್ಪು ನಮ್ಮ ತುಳುಕು ಜಾಸ್ತಿ ಇಪ್ಪುನೆಟ್ಟ ಹತ್ರ ತುಳುನು ಓದನಾಗ ಒಂದು ಹೆಂಗೆ ಪೊಸತ್ತಂದು ಎನ್ನೆರೆ ಬಲ್ಲಿ ಒಂದು ಎನ್ನವು ದಿನನಿತ್ಯದ ಒಂದು ಏಪ ಎನ್ನುಂಡ ಆ ನೀನಮ್ಮ ಆ ಭಾಷೆನ ನಮ್ಮ ನಡುಟ್ಟು ನಂಗೆ ಕೋರಿಪೊಂಡ್ರೆ ಆಗಿಬಿಟ್ಟು ಯಾನ್ ದಾಯಗ ಭಾಷೆ ಮುಖ್ಯ ಅಂದ ಪಣಪಕ್ಕೇನಂದಂಡ ಸಂಸ್ಕೃತಿ ಅಂದ ಪಣಪ ಸಂಸ್ಕೃತಿಗೆ ತುಳುಟು ಒಂದು ಪೊರ್ಲುದ ಶಬ್ದ ಉಂಡು ಗೊತ್ತುಂಡ ಇಜ್ಜತ್ತ ಸಂಸ್ಕೃತಿಗೆ ತುಳುತ ಶಬ್ದ ಪರಪೋಕು ಒಂದದು ಪರಪೋಕು ಒಂದದು ಪೋಕು ಪಂಡ ಬದುಕಿನ ಬದುಕು ಪೋಕು ಪಂಡದಂಡ ಬದುಕಂದದು ಒರಿ ಸಾದಿಡು ಪೋಪೆಂದಂಡ ಒಡಿ ಪಣಪೆ ಕುಡೇರಿಯಾಗ ಅಲ್ಲ ಆಯನ ಪೋಕು ತುಲಯ ಅಂದದು ದಾಯಪಂಡ ನಮ್ಮ ಪಾತ್ರನ ಶಬ್ದದ ದುನ್ನ ಭಾರ ಉಂಡತ್ತ ವೇರಿಯೇಷನ್ಸ್ ಉಂಡತ್ತ ಸೌಂಡ್ ವೇರಿಯೇಷನ್ಸ್ ಅವು ಪಣಪುಣು ಒಂದು ಎಲ್ಲಿ ಉದಾಹರಣೆ ಪಣಪಿಕಲ್ಲ ಹೆಂಗೆ ಒಂದು ಕೆಟ್ಟ ಅಭ್ಯಾಸ ಉಂಡು ಯಾನು ಪ್ರೀತಿಡ್ಲ ಒಂದು ಆಣು ಬಾಲಿಗೆ ನೈದ ಮಗ ಅಂದ ಪಣಪೆ ಯಾನು ಕೋಪೊಡ್ಲ ನೈದ ಮಗ ಅಂದ ಪಣಪೆ ಹೆಂಗೆ ಓರ್ ಇನ್ನು ಬಸ್ಟ್ ಬಂದಾಗ ಅವು ಆಲೋಚನೆಗೆ ಬತ್ತು ನಿಂಗೆ ಶಬ್ದ ದೇ ನಾನು ಬಸ್ ಸ್ಟ್ಯಾಂಡ್ ವರೆಯಾಗಿ ಒಂದು ಬಾಲಿಗೆ ನೈದ ಮಗ ಅಂದ ಪಣ್ದು ಬತ್ತೇನು ದಾಯಪಂಡ ತುಳುತ ಭಾಷೆಡ್ ಈ ಶಬ್ದದ ಏರಿಳಿತ ಉಂಡತೆ ಎಲ್ಲಿಯ ಬಾಲ್ಯ ಒಂದು ತಪ್ಪು ಮಲ್ಲಿ ತಕ್ಕ ನಾಯ್ದ ಮಗ ಅಂದ ಅಜ್ಜಿ ಬಣ್ಪೋಲು ಅವು ಕೋಪದ ಹೊತ್ತು ದಾದಂಡ ತಪ್ಪಗೆ ನಾಯ್ದ ಮಗ ಅಂದ ಪಂಡ್ ಬಣ್ಪೋಲು ವೇರಿಯೇಷನ್ಸ್ ಅವು ಅವು ಆಗ ಈ ನಾಯ್ದ ಮಗ ಅಂದ ಪಣಪಿನ ತುಳುತವು ನೆರಡೆ ಹತ್ತು ನಾಯ್ದ ಮಗ ಅಂದ ಪಣಪಿನವು ಉಡಲ್ಗೆ ಕೈತಲಾಯಿನಂಚಿನ ಶಬ್ದ ಉಡಲು ಕೈತಲಾನ ಶಬ್ದ ಯಾನ ಐಕ್ಯ ಪಣ್ಣಿ ನಮ್ಮ ಸಂಸ್ಕೃತಿ ಭಾಷೆ ಸಂಸ್ಕೃತಿ ಪಣಪಿನ ಪರಪೋಕುಂಡತ ಪೋಕು ಪಂಡ ಬದುಕನ ರೀತಿ ಆಯ್ ಶ್ರೀಮಂತ ಅಂದ್ರು ಆಯನ ಪೋಕುತು ಓಡಿಯಾ ಪಣ್ಣಗ ಆಯನ ಪೋಕುತು ಪಣ್ಣ ಆಯನ ಬದುಕದ ರೀತಿ ತೋಡಂದು ಬಡ ಅಂದ್ರು ಅಯ್ಯೋ ಆಯನ ಪೋಕೆ ಪಣ್ಣ ಆಯನ ರೀತಿ ಅಂದೆ ಸೊ ಸಂಸ್ಕೃತಿ ಪಣಪಿನ ಪರಪೋಕು ಅಂದ ಪಣಪಿನ ಒಟ್ಟುಡು ಸಂಸ್ಕೃತಿನ ಬುಲೆಪೋನಾಗ ಭಾಷೆಲ್ಲ ಒಂಜಿ ಭಾಷೆಲ್ಲ ಒಂಜಿ ಆ ಸಂಸ್ಕೃತಿದ ಮೂಲ ಇಪ್ಪುನೇ ತುಳುನಾಡು ಪೊಣ್ಣ ಮೂಲಡು ಓಲಾಂಡಲ ನಿಗಲು ಕೇಂದರ ಪೊಣ್ಣು ಬಾಲೆ ಪುಟ್ಟುಡು ದೇವರಿಗೆ ಪರಕೆ ದುಮ್ಮನವು ದೈವಲೆಗೆ ವಾ ಊರುಡಾಂಡ ಕೇಂದರ ಒಲ್ಪಾಂಡ ಉಂಡ ಪೊಣ್ಣು ಜೋಕುಲು ಪುಟ್ಟೋಡೊಂದು ಪಂಡ ಪರಕೆ ತುಂಬನ ಊರ್ದಬ್ಬುದಾರು ಓಲಾಂಡ ಗೊತ್ತುಂಡ ನಿಗಲಿಗೆ ಗೊತ್ತು ಜತ್ತ ಅಯ್ಯೋ ಪುಣ್ಯಾತ್ಮರು ಒಂದೇ ತುಳುನಾಡಿಡೆ ಈ ಪುಣ್ಯ ಭೂಮಿಡೆ ಪೊಣ್ಣು ಬಾಲೆ ಪುಟ್ಟಡಂದ ಅಪ್ಪೆಮ್ಮೆ ದೈವ ದೇವರೇ ಕೈ ಮುಗ್ಗಿನ ನಮ್ಮ ತುಳುನಾಡು ದಾಯ ಗೊತ್ತ ಸಂಸಾರ ಅಂದ ಪಣಪಿನ

ಒಂದು ಆನಡ್ದತ್ತು ಪೊಣ್ಣಡ್ದು ಎತ್ತು ವಿಶೇಷ ಪಣ್ಣದಂಡ ಅಪ್ಪನ ಕುಟುಂಬಡಿ ಏರೇ ಸೈಡ್ ನಮ್ಮ ಅಮ್ಮ ಅಪ್ಪ ಮಣ್ಣು ಅರ್ಥ ಪಣ್ಣ ತಮ್ಮನಕ್ಕಲು ಮಮ್ಮೀಸ್ ಅಮ್ಮನಗಲ್ನ ಅಪ್ಪನ ಕುಟುಂಬಡು ಏರ್ಬೋಡು ಅಂದ ಸೈಯಡ್ ಅಪ್ಪನ ತಮ್ಮಲೆನ ತಿದ್ದಮ್ಮನ ಅವು ಎಂಚನ ಅವಡು ಅಕ್ಕಳು ಸೈತಿರ್ನಡ ನಂಗೆ ಮಾತಿರಗಲ್ಲ 15 ದಿನತ್ತ ಸೂತಕ ನಮ್ಮೇಟು ತುಳುನಾಡು ಅಮ್ಮೆ ಸೈತಂಡೆ ಏತು ದಿನತ್ತ ಸೂತಕ ಗೊತ್ತುಂಡ ಅಮ್ಮೇರು ಸೈತಂಡೆ ಡ್ಯಾಡಿ ಡ್ಯಾಡಿ ಡ್ಯಾಡಿನ ಕುಟುಂಬದಗಳು ಸೈತಂಡೆ ಏತು ದಿನತ್ತ ಸೂತಕ ಗೊತ್ತುಂಡ ಓನ್ಲಿ 3 ಡೇಸ್ ಮೂಜೆಯೇ ದಿನ ಐತ ಅರ್ಥ ದಾದ ಪಣ್ಣಂದಂಡ ತುಳುನಾಡದ ಮಣ್ಣು ನಮ್ಮ ಮಾತಿರಲ ಈ ಹೆಚ್ಚಿನ ಕೊತ್ತಂಬರಿ ಜೀರಿಗೆ 15 ಜಾತಿಲುಲ್ಲ ಆ ಜಾತಿ ಮಾತ ಇತ್ತಿನಲ್ಲ ನಾವು ಮೂಲ ಓವು ಪಣ್ಣಂದಂಡ ನಮ್ಮ ಮಾತಿರಲ ಕಾಡಿಡ್ದೇ ಬತ್ತಿನಂಚಿನ ನರಮಾಲಿನ ಪಣ್ಪಿನವು ನಮ್ಮ ಪೋಲ್ದ ಕೊಲ್ಕೆ ಓಲ್ ಪಣ್ಣ ಕಾಡಿಡ್ದುಂಡು ಪಣ್ಣ ನಮ್ಮ ಆವಿನ ಆಲೋಚನೆ ಮಲ್ತೊಂಡ ಪಣ್ಣಂದಂಡ ಈ ಭೂಮಿಗಳ ಈ ಭೂಮಿಡು ಪುಟ್ಟಿನ ಪೊಣ್ಣಗಳ ವ್ಯತ್ಯಾಸನೇ ಇಜ್ಜಿ ನಮ್ಮ ನಿಗಲ್ ಕೋಲ ತೂತಾರ ಏರಂಡಲ್ಲ ಕೋಲ ತೂತಾರ ಕೋಲ ಮಾತ ಮುಗಿದವನಾಗ ದೈವ ಚಾವಡಿಗೆ ಬರ್ಕೊಂಡತ್ತ ಚಾವಡಿ ಬತ್ತಿನದಾಗ ಪೇರೆ ಏರ್ಕೊರ್ಪಿನಿ ಏರ್ಕೊರ್ ಪೇರೆ ಪೊಣ್ಣು ಇಡೀ ಖರ್ಚು ಮಲ್ತು ಕೋಲ ಮಲ್ತಿನೇ ಅಂಜೋ ಪೇರ್ದ ಭೂತ ಪೊಣ್ಣಡಗೆ ನೋಡು ಈ ಪ್ರಶ್ನೆಯಲ್ಲಿ ನಿಗಲ್ನ ಉಲಾಡಿ ಪುಟ್ಟದನ ಏ ಪಾಂಡಲ್ಲ ನಮ್ಮವು ತುಳುನಾಡದ ಮಣ್ಣು ಪಣ್ಣದಂಡ ಒಂಜಿ ಎಲ್ಲಿಯ ಪಾತ್ರೆಡು ನಿಗಲ್ ಒಂಜಿ ಸಂಪೂರ್ಣ ಅದು ಪಣ್ಪೆ ಕನ್ನಡಡು ಒಂಜಿ ಗಾದೆ ಉಂಡು ಕೊಟ್ಟ ಹೆಣ್ಣು ಕುಲದಿಂದ ಹೊರಗೆ ತುಳುನಾಡು ಕೊಟ್ಟ ಹೆಣ್ಣು ಕುಲದಿಂದ ಹೊರಗೆ ಅಲ್ಲ ಕೊಟ್ಟ ಹೆಣ್ಣಿಗೆ ಎಲ್ಲವು ಅಪ್ಪೆ ಬರಿ ಇಂದ ಪಣ್ಪಿನವು ನಂಗೆ ಜಾತಿ ಬರ್ಪಿನಿ ಅಥವಾ ನಮ್ಮ ಆತ್ರಾಡಿ ಅಮೃತ ಶೆಟ್ಟಿ ಇಂದ ಪಡೊಂದೆ ಏನು ಅಮ್ಮಿ ಮಾಡ ಅಂದದ್ದು ಏನು ಅಮ್ಮರನ್ನ ಜಾತಿದ ಶೆಟ್ಟಿದ ಎದುರು ಮಾಡ ಅಂದ ಅವ್ರನ್ನ ಅಜ್ಜರ್ ಮಾಡ ಏನು ಅಮ್ಮರ್ ಮಾತ್ರ ಶೆಟ್ಟಿಂದೇ ಪಡುತ್ತೇರಿ ಏನು ಅಮ್ಮರ್ ಏನು ಅಜ್ಜರ್ ಮಾಡ ಅಮ್ಮರ್ನ ಅಮ್ಮರ್ ಮಾಡ ಮಹಾಬಾಲ ಮಾಡ ಅಂದದ್ದು ಅವ್ರ ನಮಗೆ ಸಂಜೀವ ಮಾಡ ಅಂದದ್ದು ಏನು ಅಪ್ಪೆ ಜಲಜಾ ಶೆಟ್ಟಿ ಯಾನ್ ಶೆಟ್ಟಿ ಏನು ಮಾಡ ಅಂದ ಪಡೊಂದೆ ಏನು ಅಪ್ಪನ ಬರಿ ಅಮ್ಮರಿಗೆ ಎಂಕ್ ಸಂಬಂಧ ಅಜ್ಜಿಂದದ್ದು ಅವು ಎಂಚೆ ಬತ್ತನ ಪಡೆದಂಡ ನಂಗೆ ಅಳಿಯ ಸಂತಾನ ಕಟ್ಟು ಪಂಪಿನ ಒಂಜಿ ಸಾಮಾಜಿಕ ವ್ಯವಸ್ಥೆ ಐಟು ನೆಟ್ಟು ನಂಗೆ ಅಪ್ಪನ ಬರಿ ಅವು ಮಾತ ಮುಖ್ಯತ್ತ ನಂಗೆ ಈ ಮಣ್ಣು ಈ ತುಳುನಾಡದ ಮಣ್ಣು ಪೊಣ್ಣನೇ ಅತ್ತ ಗೌರವಡು ದೂಂಡು ಒಂದುದು ನಿಕ್ಕಲು ಮಾತೇರಲ್ಲ ಪಣ್ಪರು ಫೆಮಿನೈನ್ ಆ್ಯಂಡ್ ಮಸ್ಕುಲೈನ್ ಅರ್ಥ ಪಂಡತ ಅರ್ಥ ಪಂಡ ಇಂಗ್ಲೀಷ್ ಪಣ್ಣೊಂದಿಲ್ಲ ಫೆಮಿನೈನ್ ಒಕ್ಕ ಮಸ್ಕುಲೈನ್ ಆ ಪಣ್ಣ ಶಬ್ದ ಇಂಚಂಡು ಫೆಮಿನೈನ್ ವೆರಿ ಸಾಫ್ಟ್ ತುಂಬ ಸ್ಮೂತ್ ಮಸ್ಕುಲೈನ್ ಪಣ್ಣಗನೆ ಆಯೇ ಪುರುಷ ಏನು ಪಣ್ಪಿನ ಈ ಪುರುಷ ಆಧಿಪತ್ಯ ತುಳುನಾಡು ಇಜ್ಜಿ ನಿಜವಾದ ಅಣ್ಣದ ಮಣ್ಣದ ನಮ್ಮ ತೂಂಪ ಎಂದಂಡ ಪುರುಷನ ಅಧಿಪತ್ಯ ಪೊಣ್ಣಗಿಜ್ಜಿ ಇಡೀ ಆಸ್ತಿ ತಮ್ಮಲೆಡ್ದ ಅರ್ವಾದಾಗ ಬರ್ಪಿನ ಪಡೆದ ತಮ್ಮಲೆಡ್ದ ಮರ್ಮಲೆಗೆ ಬರ್ಪಿನ ಎಂಕ ಒಂದು ಕತೆ ನೆನಪಾಪಣ ಎಂಕಲ್ ಅಜ್ಜಿ ಪಣೊಂದಿತ್ತಿನ ತುಳುನಾಡದ ಪುಣ್ಯತ್ ಗಟ್ಟಿಗಿತ್ತಿ ಅಂತ ಪಣ್ಪೇಕು ಒಂದು ಉದಾಹರಣೆ ಪಣ್ಪೇಕು ಒಂದು ಕತೆ ಪಣ್ಪೇಕೇನು ಅಜ್ಜಿ ಕತೆ ಆರಿತ್ತೆ ಕೇರಳದ ಪಂಡೇರತ್ತ ತುಳುತೊಂದು ಅಜ್ಜಿ ಕತೆ ಪಣ್ಪೇಕೇನು ಬಾರಿ ಬಂಗದ ಇಲ್ಲ ಒಂದು ದಿನ ಇಂಚಿನ ಕಟುವು ಮರಿಯಲ್ಲೋಗು ಬಿಂಜರ್ ಬರ್ಪೇರ ಆ ಇಲ್ಲಗ ಬಿಂಜರ್ ಬರ್ಪೇರಿ ಅಗಲೇ ದಾನಿ ಗೊತ್ತಿ ಇಲ್ಲ ಇಲ್ಲದ ಏನ ಗರ್ಭಪುರ ಅಲ್ಗುಂಡು ಮಾಡಿಸೋರು ಉಂಡ್ಬಂಡು ಅಗಲೇ ಗೊತ್ತಿ ಬಿಂಜರ್ ಬರ್ಪೇರು ಬಿಂಜರ್ ಬರ್ಪೇರು ಇಲ್ಲಡಲ್ಲಿ 4 ಜನ ಜೋಕುಲು ಇಲ್ಲ ಬಿಂಜರ್ ಬರ್ತಾರೆ ಅರ್ನ ಇಲ್ಲಡ ಅಲ್ಲಿ ಇಲ್ಲಡ ಒಂಜಿ ಪರೇಲು ಅರಿತ ಕಾಳಿಜಿ ಇಲ್ಲಡ ಅಲ್ಲಿ ನಮ್ಮ ಮಂಡಿ ಅರಿತ ಮಂಡಿಡು ಅಲ್ಲಿ ದಾನೆ ಮಲ್ಪುನು ಬಂದು ಗೊತ್ತಾ ಪುಜಲಿಗೆ ಅಪ್ಪಗ ಅಲ್ಲಿ ದಾನೆ ಮಲ್ಪೋಲ್ ಗೊತ್ತಾ ಈ ಬಾರತೂರ್ನ ಗೊತ್ತುಂಡ ನಿಗಲಿ ಗೊತ್ತು ಜಾತ ಗೊತ್ತುಂಡ ಜಡ್ಡ ಬಾರು ಗೊತ್ತುಂಡ ಜಡ್ಡ ಬಾರು ಬಣ್ಣ ಏನಂದು ಗೊತ್ತುಂಡ ಜೊಳ್ಳು ಜೊಳ್ಳು ಬತ್ತ ಬಾರು ಬಾರು ದುಂಬು ಅರಿ ಬಾರು ಬುಲೆಪ್ಪವನ ಬಾರ್ನ ಗಾಲಿಗೆ ಬತ್ತುವೆರು ಗಾಲಿಗೆ ಬತ್ತನ ಗೆಡ್ಡೆ ಬಾರು ಇಂಚಿಗೆ ಬುರುಂಡು ಜಡ್ಡ ಬಾರು ಅಂಚಿಗೆ ಹೋಪುಂಡು ಆಲು ಕೋರ್ಲೆಗಿಂದ ಪಂಡ್ರದ ಪಾಡ್ದು ಒಂದು ಮಣ್ಣದ ಗುರ್ಕೇಡು ಈ ಜಡ್ಡ ಬಾರ್ನ ಪಾಡ್ದಿಪ್ಪಲು ಕಟುವು ಮರಿಯಲೋಡು ಆತನ ಅಂಚಿಂಜಿದು ಪೋಲು ಬಿಂಜರ್ ಬೈದರೆ ಅನ್ನ ಮರ್ಯಾದೆ ಒರಿಯೋಡು ಬಂದ್ಬಿಟ್ಟು ಜಡ್ಡ ಬಾರ್ನ ಪಿದಾಯ್ಡು ಮೆತ್ತಂಡ ಮೆದ್ಪುನ ಗೊತ್ತುಂಡ ಮೆತ್ತಂಡ ಎಂಚನ ನಿಗಲು ಇಂಚ್ ಕುಡ್ಲದಕ್ಕೆ ಬಾರಿ ಎಡುಪುನ ಅಂದ್ ಬಂಡ್ಪಿರಿ ಎಂಕುಲು ಎಂಕುಲು ಉಡುಪಿಡು ಬಾರ ಮೇಯ್ಪುನ ಅಂದ್ಬಂಡು ಮೆದ್ ಮೇಯ್ಪುನ ಅಂದ್ಬಂಡ್ಪ ಬಾರ ಮೇಯ್ತಂದ ಗೊತ್ತಾಪ್ಬಂಡು ಕಡಪಿಕಲ್ಲಡ ಬಾರ್ದು ಬಾರ ಮೇಯ್ತದ ಜಡ್ಡಿ ಬಾರ್ ಜಡ್ಡ ಬಾರ್ದ ಅರಿ ಮಲ್ಪುವಲ್ಗೆ ಅರಿ ತಿಕ್ಕಡಲೇನು ನಿಂಗಲ್ ಅರಿ ತಿಕ್ಕಂಡು ಕಜಿಪಿಗಿಂಚನ ಮಲ್ಪುಣ ಕಜಿಪುಗದ ಹಾಲಜ್ಜಿ ಆತನಗ ಪಾರಾದೀಪಿನ ಗೊತ್ತುಂಡ ಗೊತ್ತು ಜಾತ ಪಾರ ಅಂದ ಬಣ್ಣಗೇನ ಕೋರಿ ಪಾರಾದೀಪಿನ ಕೋರಿದ ಕಿಂಜಿನ ಕೆತ್ತಿನ ಪೆರಡ್ದಾಡಿಟ್ಟೆ ಕಿಂಜಾವ್ರೆ ಪಾರ ಕಟ್ಟೋನಂದು ಪಾರೋಗುದೀತನ ಕೆತ್ತಿನ ಕಣತದ ಕಜಿಪು ಮಲ್ತದ ಬಲಸುವಲ್ಗೆ ಅಂಚಿನ ಗಟ್ಟಿಗಿತ್ತಿಯಾಲು ಅಂಚಿನ ತುಳುನಾಡದ ಗಟ್ಟಿಗಿತ್ತಿ ದಾಯ ಪಣ್ಣದಂಡ ಯಾನ್ ಏಪಲ ಪಂಡ್ರೆ ಉಂಡು ಪೊಣ್ಣು ಒಂದು ಪಣ್ಪಿನವು ಕಟ್ಟುನವು ಪೊಣ್ಣು ಸಂಸಾರವನ್ನು ಕಟ್ಟುನಾಲು ಆಣ್ ಆಯ್ತ ಆಳ್ತನೂ ಎನ್ನ ಒಂದು ಪಣ್ಪಿನ ಏ ಮಾತ್ರ ಪೊಣ್ಣು ಸಂಸಾರನ ಕಟ್ಟನ ದಾಯ ಪಣ್ಣದಂಡ ನಂಗೆ ಸಾವಿರಾರು ಉದಾಹರಣೆಲು ತಿಕ್ಕುವ ಈ ತುಳುನಾಡದ ಸಂಸ್ಕೃತಿಗೆ ಪುನಃ ಬದಲಾವಣೆ ಪಣ್ಣದಂಡ ಇತ್ತಿನ ಘಟ್ಟದ ಮಿತ್ತುಗಳ ನಮ್ಮ ಊರುಗಳ ನಮ್ಮ ಹೋಲಿಕೆ ಮಲ್ತೊಂಡ ಪಣ್ಣದಂಡ ವಿಧವೇಂದ ಪಣ್ಪಿನ ಶಬ್ದ ಉಂಡು ಕಣನೇ ಸೈತಿನ ಆಲನ್ ಪಣ್ಣ ನಮ್ಮ ತುಳುನಾಡಕ್ಕೆ ಇಂಪಾರ್ಟೆನ್ಸೇ ಇಜ್ಜಿ ವಿಧವೇಂದ ಪಣ್ಪಿನ ಶಬ್ದಗು ವಿಡೋ ವಿಡೋವರ್ ವಿಡೋ ಅಂದ ಪಣ್ಪಿನ ಶಬ್ದಗು ನಮ್ಮ ತುಳುನಾಡು ಇಂಪಾರ್ಟೆನ್ಸೇ ಇಜ್ಜಿ ವಿಧವೇಂದ ಪಣ್ಪಿನ ಶಬ್ದಗು ಅವು ಈ ಘಟದ ಮಿತ್ತು ಪೋರ್ನಾಡು ವಿಧವೇಂದ ಪಣ್ಪಿನ ಉಂಡು ದಾಯೇ ಪಣ್ಣ ನಾಂಡ ಕಂಡನೇ ಸೈತಿ ಬೊಕ್ಕ ತಮ್ಮಲಿರ್ದ ಬತ್ತಿನನೋ ತನ್ನ ಕುಟುಂಬದ ಬತ್ತಿನ ಎಕ್ಕರಗಟ್ಟಲೆ ಆ

ಆಗ್ತೀನಿ, ಕಾರಮಿತ್ತು ಕಾರ ಪಾಡ್ದು ಚಾರ್ಡ್ ಕುಲದ ಗುರುಕಾರ ಮಲ್ತಿನ ತುಳುನಾಡ್ದ ಪೊಂಜು ಆ ಕೆಪ್ಯಾಸಿಟಿ ಆ ಪೊಂಜ ಹೊಡೆತೀನಿ. ಇನ್ನಿಗಳು ಪರೀಕ್ಷೆಡ್ ಮಾರ್ಕ್ ಕಡಿಮೆ ಅಂದ್ರೆ ಡಿಪ್ರೆಷನ್ ಪೋಪರು. ಒಂದೇ ಮಣ್ಣದ ಅರಿಬಾರ ತಿಂದದ ಬುಳೇನಗಳು ಎಂಕುಲು ನಿಗಲು ಒಂಜಿ ಪರೀಕ್ಷೆ ಎಕ್ಸಾಮ್ ಹುಡುಗಲ್ಲಿ ಮಾರ್ಕ್ಸ್ ಕಡಿಮೆ ಬತ್ತಂದ ಅಯ್ಯೋ ಎಂಕು ಡಿಪ್ರೆಷನ್ ಅಂದದು. ಯಾನ್ಕಿನ ವಾಟ್ ಇಸ್ ದ ಮೀನಿಂಗ್ ಆಫ್ ಡಿಪ್ರೆಷನ್? ಡಿಪ್ರೆಷನ್ ಮಣ್ಣು ಹೆಂಚಿನಪ್ಪ ಅಂದದು. ಅವು ದಾಯಿ ಬರೋಡು ನಂಕು. ಸೊ ಯಾನ್ ಪಣ್ಣನಿಗಲಿ ಹಾರ್ಸಿಂದ ಅನ್ಸವು ಡಿಪ್ರೆಷನ್ ದಾಯಿಗೆ ಬರೋಡು ತನ್ನನ್ನು ತಾನು ತಾಂಗೋಮಿನ ತಾಂಕನ್ಗೆ ತೂಕ ನಿಗಳ ಇಜ್ಜಿ ಪಣ್ಣದಂದ್ ಡಿಪ್ರೆಷನ್ ಬರ್ಪಣು. ಮನಸ್ಸನ್ನು ಏಪಲ ನಮ್ಮ ಕಂಟ್ರೋಲ್ ದಿವಮಿನಂಚಿನ ಕೆಲಸ ನಮ್ಮ ಈ ಮಣ್ಣು ಮಣ್ಣದಾಗಲು ಮಲ್ತಿರು ನಂಕಿನಿ ಕಾತಿಜಿ. ಆನಂದ ಕಾಲ ಬದಲಾತಂಡ್ ಕಾಲ ಬದಲಾತಂಡ್ ಬಿ ಎಂ ರೋಹಿಣಿ ಒಂಜಿ ಕಡೆ ಇಟ್ಪಂಡ್ ಪೇರು ತುಳುನಾಡು ಮಾತಲ ಪೊಣ್ಣಗೆ ಹಕ್ಕು ಪೊಣ್ಣೆ ಗುರ್ಕಾರ್ದಿ ಆಸ್ತಿದ ಹಕ್ಕಲ್ಲ ಕೈಟ್ಟು. ಆನಂದ ಓಲ್ಪ ಪಂಡ ತರ್ಕೋಲನ್ನು ಸೊಂಟೋಡು ಕೀಲು ಸಿಕ್ಕೊಂಡ್ರೆ ಮಾತ್ರ ಅಂದದು. ಯಾನ್ ಈತ ಮಾತ ಪಾತೇರಿಯತ್ತ ಆಂಡಲ ಪುರುಷ ಪ್ರಧಾನ ವ್ಯವಸ್ಥೆ ಓಲ್ ಉಂಡ ಆನಿದ ಕಾಲುಡಿತ್ತಲಕ್ಕೆ ಇನ್ನಿ ಬದಲಾವಣೆ ಆತನ ತರ್ಕೊಲ್ ಏನಡ ಉಂಡು ಎನ್ನೆಲ್ಲದ ಎಂಚನ ತಿಜೋರಿ ಇಂದ ಪಣ್ಪನ ಅಥವಾ ಪೆಟ್ಟಿಗೆ ಓ ಉಂಡು ಆಯ್ತ ತರ್ಕೋಲ್ ಎನ್ನ ಸೊಂಟೋಡು ಉಂಡು ಆಂಡ ಐಕ್ ತರ್ಕೋಲ್ಗೆ ಕೀಕ್ ತರ್ಕೋಲ್ ಪಡ್ದು ಓಪನ್ ಮಲ್ಪನವು ಏನತ್ತೆ ಅನ್ಕಂಡೆ ನೀನೆ. ಅವು ಬದಲಾವಣೆ ಪಲ್ಲಟ ಎಂಚ ಆಂಡು ಓಲು ಬುಡುಕೊರಿಯ ನಮ್ಮ ಅಂದದು. ವಿದ್ಯಾಭ್ಯಾಸದ ಮುಖಾಂತರ ನಮ್ಮ ಗಟ್ಟಿಯ ಒಂದು ಪೋಯ ನಿನ್ಯ ವಿದ್ಯಾಭ್ಯಾಸದ ಮುಖಾಂತರ ಗಟ್ಟಿ ಆ ಒಂದು ಒಂದು ಪೊಯ ಬಿಡಿ. ಆ ವಿದ್ಯಾಭ್ಯಾಸ ನಮ್ಮನ್ನು ಪೊಣ್ಣ ಕುಲನು ಓಡೆ ಕನತ್ತನು ಅಂದ್ಬಂದು ಪ್ರಶ್ನೆ ಆಲು ಏರು ಬಿಂಜರ್ ಬತ್ತೆ ಅಂದ ಜಡ್ಡ ಬಾರದು ಮೆಯ್ತದ ಪಾರೋಡಿತ್ತಿನ ಕೋರ್ದ ಕಚ್ಚು ಮಲ್ತಿನಲ್ಲಿ ವಿದ್ಯಾಭ್ಯಾಸ ಇದ್ದಾನೆ ಅಲ್ಲಿ ಬದುಕನ್ನು ಕಟ್ಟದೋಲು. ಇನ್ನು ನಂಕು ಬೋಡಾಪಿನ ಮಾತ ಸವಕರಣೆ ಸವಲತ್ತು ಉಂಡು ಅಣ್ಣ ನಂಕು ನಮ್ಮನ್ನು ನಮಕ್ಕೆ ಒರಿ ತೊಂಡ್ರೆಗ ಆತಂಡ ಇಜ್ಜಿ ಬೊಚ್ಚಿ ಬೊಡ್ಚಪ್ಪ ಬಸ್ ಇಟ್ಟು ಪೋನಾಗ ಒಂಜಿ ಪೊಣ್ಣು ಮಗ ಕೊಂಜಿ ಆಣು ಮಗೆ ಅಥವಾ ಏರವರಿ ಆಣು ಮಗೆ ದಾದಾಂಡ ಮಿಸ್ ಬಿಹೇವ್ ಮಲ್ತೆ ಪಡೆದಂಡ ನಿಗುಲಿ ಏರಿ ಇದಂಬಿಟ್ಟ ಬಸ್ ಇಡಲು ಹಕ್ಕದಂತದೆ ಏಯ್ ನಮ್ಮ ಮಲ್ತ ಅಂದ್ ಕೇಳಿ ನಕುಲು ಏರಂಡಿತ್ತು ಕೈ ತಿರುಪ್ಲೆ ಜೀನ್ಸ್ ಪ್ಯಾಂಟ್ ಮಾಡುವರು ಪಾಶ್ ಅದು ತಿರುಗುವರು ಪೋನಾಗ ಹೆಂಗೆ ಖುಷಿ ಅನ್ಸೌಂಡಿಗೆ ಅಂತ ಓ ಪೊಣ್ಣು ಜೋಕಲು ಪಣ್ಣು ಇಂಚನ ಇಪ್ಪೋಡು ಅಂತ ಪಂಡು ಖುಷಿ ಅನ್ಸೌಂಡು ಎಡ್ಡೆ ಒಂಜಿ ಆಟಿಟ್ಯೂಡ್ ಒಂಜಿ ಪೊಣ್ಣು ಪೋನಾಗ ಏನು ಖುಷಿ ಪಡೆಪ್ಪೆ ದೇನಾಗ ಪೊಣ್ಣು ಇಂಚ ಒಪ್ಪೋಡು ಬಂದು. ಬಟ್ ನಿಗಲೆಗಾಪಿನ ಒಂಜಿ ಎಲ್ಲೇ ಒಂಜಿ ಮಿಸ್ ಬಿಹೇವಿಯರ್ ಏರವರಿ ನಿಗಳ್ದ ಸರಿಯಾದ ರೀತಿ ನಡಕ್ಕೆ ಮಲ್ತಜೆ ಪಡೆದ ಬಸ್ ಇಟ್ಟು ನಿಗಲೇನೆ ಮಲ್ಪಡ ಈ ಸೀಟು ಕುಲದಾರ ಪಡೆದ ರಡ್ಡ ಸೀಟು ಕುಲದಾರ ಪಡೆದಂಡ ನಿಗಲು ಆಯೇ ಆಯಾಗ ಮುಕ್ಕಾಲು ಸೀಟು ಬುಡುಗೊರ್ದಲ್ಲಿ ಪಿಜನ್ ತಲಕ ಮುಲ್ಗುಲ್ವಾರ ನಿಗಲು ನಿಗಲಿ ಎದುರಿಸಿನ ತಾಕತ್ತು ಓಲುಂಡು ಅಂದ ಅತ್ತ ತಾಕತ್ತು ಓಲುಂಡು ಒಂದು ಎಲ್ಲೇ ಉದ್ದೇ ಪಾಡ್ದನದ ಪಡಿಬೇಕೇನ್ಲಿ ಒರಿ ನಲ್ಕೆದಾಯೇ ಜವಣೆ ಇಪ್ಪಿ ಅದ್ಭುತ ಆಯ್ ಬಾರಿ ಪೊರ್ಲು ಕೋಲ ಕಟ್ಟನೆ ಅಮ್ಮನ ಕಾಲ ಮುಗಿಪುಂಡು ಅಮ್ಮದ ಬೊಕ್ಕ ಮಗೆ ಕೋಲ ಕಟ್ಟ್ರೆಗೆ ಕೋಲ ಕಟ್ಟಂದಾಗ ಕೋಲ ಕಟ್ಟರೆಗಿಂದ ಆಯಾಗ ಇದು ನೆಂಚಿನ ಕೈಕ ಕಡಗ ಪುರಪಾಡ್ದ ಆಯ್ನ ಕೋಲ ಕಟ್ಟರೆಗೆ ಆಯಾಗ ವೀಳೆ ಕೊರ್ಪೀರು ಅಜಲ್ ಕೊರ್ಪೀರು ಕೊರ್ದವನಾಗ ಅಮ್ಮೆ ಪಂಟಿ ನಿಕ್ಕ ಮದ್ಮೆ ಮಲ್ಪೋಡು ಮಗ ಅನ್ಪಂಡ್ದು ಒಂದು ತುಳುನಾಡ್ದ ಜನಪದ ಕತೆ ಮದ್ಮೆ ಮಲ್ಪೋಡಿದ್ ಬಂಡ್ಪೇರು ಮದ್ಮೆ ಗೊತ್ತೊನ್ವೆ ನಾಡು ನಾಡು ಪೊರ್ಲುದ ಪೊಣ್ಣನ ಕನಪೇರು ಅಲ್ಲಿ ಬಾರಿ ಪೊಡ್ದ ಒಂದು ಪೊಣ್ಣನ ಮದ್ಮೆ ಮಲ್ತು ಕೊರ್ಪೇರು ಈ ಅರಸು ಏರುಲ್ಲೆ ಉರ್ದ ಗುರ್ಕಾರಿ ಏರುಲ್ಲೆ ಕೋಲ ಕಟ್ಟವನೇ ಆಯಾಗ ಈ ಪೊಣ್ಣನ ಮಿತ್ ಮನಸ್ಸಾಪುಂಡು ಎಲ್ಲ ಈ ಎನ್ನೆಲ್ಲಡ ಕೋಲ ಕಟ್ಟಿನ ಚಾಕ್ರಿದ ನಲ್ಕೆದಾಗಿ ಈತು ಪೊರ್ಲ ಪೊಣ್ಣ ಅಂದದು. ಅಲ್ಲಿ ನೆಂಚಾಂಡ ಉಲ ಕೈ ಮಲ್ತು ಬಂದು ಪದ್ನಾಜಿ ಸರ್ತಿ ಆ ಪೊಣ್ಣನ ಕೈ ತಲುಪೋಪೆ ಆ ಪೊಣ್ಣು ಅಲ್ಲ ಎಂಚ ತಮ್ಮೇರಿನ ಬುರ್ದು ಒಂಜಿ ಪದ್ಯ ಲಕ್ಷ್ಮಣ ರೇಖೆ ದಾಂಟದ ನಡೆ ಬರ್ಪಿದಳು ಆತನ ಗುಮ್ಮನ್ಸು ಈ ಸರ್ತಿದ ಕೋಲೋಡು ಎಂಚಾಂಡ ಮಲ್ತದ ಅಲ್ಲಿ ನಾನು ಪಡೆತು ನೋಡು ಅನ್ಪಂಡ್ದು. ಒಂಬೆ ಕೋಲ ಕಟ್ಟವೆ ಗಿಲಿಕಿಂಡಿಡಿ ಕುಲ್ದು ಗಿಲಿಕಂಡಿ ಎಂದು ಪುಣಂಜಿ ದುಮ್ಮದ ಇಲ್ಲಲ್ಲಡೆ ಗಿಲಿಕಂಡಿ ಎಂದು ಪಣ್ಣು ಕೋಪಿನ ಬರ್ತು ಗಿಲಿಕಂಡಿಡಿ ಕುಲ್ಲುದು ಈಡಿದು ಕೋಲ ಕಟ್ಟಿನ ಆಯ್ನ ಕೆರ್ಪೆ ನಲ್ಕೆದ ಆಯ್ನ ಕೆರ್ಪೆ ಕೆರ್ದಾದ ಬಣ್ಣ ಮೊಲೆ ಗೊತ್ತಾವುಂಬಿ ಎನ್ನ ಕಣ್ಣನನ್ನು ಕೆರ್ನಿ ಅರದಲ ಪಾಡ್ದಿನಾಯ್ನೇ ಕೆರ್ಪೆ ಅರದಲ ಬಣ್ಣ ಪೂಜಿದ್ನ ಯಾಸ ಪಾಡ್ದಿನಾಯ್ನೇ ಆಯ್ನ ನಲ್ಕೆದ ಆಯ್ನ ಕೆರ್ಪೆ ದನಿಕುಲ್ ಕೆರ್ಪೆ ಕೆರ್ದವನ ಈ ಪೊಣ್ಣ ಗೊತ್ತಾಪುಂಡು ಆತನ ಪಣ್ಪುಂಡು ಯಾನ ನಿನ್ನಡೆಗೆ ಬರ್ಪೆ ಯಾನ ಪಂಡಿಲಕ್ಕ ಈ ಮಲ್ಪು ಅನ ಅಂದದು. ಐ ಒತ್ತನು ಎಂದು ಸುರೂಕ ಬಂದ್ಕೊಂಡು ನಿನ್ನ ಪೆಟ್ಟಿ ಪತ್ತಾಸದ ಇಲ್ಲ ಉಳ್ಳಾಡಿತ್ನ ಪತ್ತಾಸದ ಬಂಗಾರನ ಕನತದ ಎನ್ನ ಕಣ್ಣನ ಕಣ್ಣನಗ ಕಾಟಗೂರ್ಲ ಅಂದದು ಕಾಟೋಗು ಪಾಡ್ಲ ಅಂದದು. ಪಾಡುವೆ ನಿನ್ನ ಕಾಡಿಡಿತ್ನ ಗಂಧದ ಮರ ಕಾಣ್ತದೆ ಗಂಧದ ಮರತ ಕಾಟಗುರ್ಲ ಎನ್ನ ಕಣನಗ ನಿನ್ನ ನಿನ್ನೊಟ್ಟು ಬರ್ಪೆ ಅಂದದು. ಪೂರಲ ಮಲ್ ಪೂರಾಲು ಪಂಡಿಲಕ್ಕ ಕೆನ್ವೆ ಕಡೆಯಕ್ಕೆ ಬಂದ್ಕೊಳ್ಳಿ ನಿನ್ನ ಮಂಡ್ಯದ ತರೆತ್ರ ಉಂಡತ ಗುತ್ತದ ಪೇಟ ಪೇಟನ ಗಣತ ಕಾಟೋಗು ಪಾಡ್ಲ ಅಂದ ಆಯ ಮೊಲೆಗಾತ್ರ ಕಾಟೋಗು ಪೂರಲ ಪಾಡುವೆ ಆಯೆ ಪೇಟನ ಕಾಟ ಪಾಡ್ದ ಆಯೆ ರಾಜ ಹೋಯ್ ಕೂಡಲೇ ಮೋಲೆ ಕಾಟಕ್ಕೆ ಬಿಡು ಸೈಪೋಳು ತನ್ನ ತನ್ನನ್ನು ಒರಿಪುನ ತಾಕತ್ತು ಸಮೇತ ಈ ಮಣ್ಣಿಡು ನಮ್ಮ ತುಳುನಾಡದ ಮಣ್ಣಿಡುತ್ತೆನು. ಆಂಡ ನಂಕಿನಿಕ್ಕೆ ವಿದ್ಯಾಭ್ಯಾಸ ಅಂದ ಪಣಿಪಿನವು ಓದುನ ಬರೆವು ನಾವು ಮಾತ್ರ ಆತನ ಪಂಡು ಇಡೀ ಸಮಾಜತೆ ಆಣು ಆಣುಗಳು ತೆರೆಯೋಡು ಇದನ್ನು ಯಾನ್ ಏಪಲ್ಲ ಪಣಿಪಿನ ಒಂದು ಪಾತ್ರೆಂಡು ಅಪ್ಪೆ ಪೊಣ್ಣ ಪಂಡು ಕೊರ್ಪಿನ ನಮಗ ಎಂಕೆ ಎನ್ನ ಅಪ್ಪೆ ಎನ್ನ ಎನ್ನ ಅಮ್ಮ ಎನ್ನ ಅಜ್ಜಿ ಬಂತಿರ್ದ ಅಂದ ಆಣ್ ಜೋಕಲ್ ಬತ್ತಿರ್ದ ಅಂಡ ತೆಲ್ಪೆರೆ ಬಲ್ಲಿ ಪೊಣ್ಣುಲು ತೆಲ್ತಿನ ಕುಬಾಲ್ಗ ಕೇಂದ್ರೆ ಬಲ್ಲಿ ಕೆಲವು ಕಟ್ಟನ್ನು ಕಟ್ಟುಪಾಡಲು ಅವೇನೇ ನಮ್ಮ ಮುಂದೆ ಬರ್ಸೊಂದು ಬತ್ತು ಪಣಿಪಿದಾರ ಹಾ ಹೌದಾನೆ ಅಂತ ತಿಳ್ಪುನ ಅಣ್ಣಮಗೆ ಮಾತ್ರ ತಿಳ್ಪೋಡು ಪುಣ್ಯ ಜೋಕು ತಿಳ್ಪಿರಬಲ್ಲಿ ಗಾದೆ ಕಟ್ಟಂಡಿ ತುಳುನಾಡು ಕೆಸರಿತ್ನಲ್ಲಿ ದೊಂಕುವೆ ನೀರಿತ್ನಲ್ಲಿ ದೇಕೋನುವೆ ಅಣ್ಣ ಪೊಣ್ಣು ಏತ್ ಕಲ್ತೊಲ್ಲ ಮುರಂಪುಡ್ದು ಮಿತ್ತೆ.

ಪೊಣ್ಣು ಬಕ್ಕ ಆಣು ಪಂಟ್ನ ವ್ಯತ್ಯಾಸದ ಗಂಟೆ ಅದೇ ತೂವೊಂದು ಬತ್ತನು. ಬಟ್ ಅವಿನು ಮೀರ್ದು ಬದುಕು ನಂಚಿನವು ಐತರ್ಥ ಯಾನ್ ಆಣುಡ್ದು ಮಲ್ಲ ಅನ್ ಪಂಟ್ನತ್ತು ಎನ್ನ ಕಣನೆ ಏಪಲ ನೀ ಡೈಲಾಗ್ ಪಣಿತಲ್ ಯಾನ್ ಸೈನೇ ಟೈನ ಮರಪಿರದಿ ಆಣಗ ಪೊಣ್ಣು ಏಪಲ ವಿರೋಧತ್ತು. ದೇ ಆರ್ ನಾಟ್ ಕಾಂಟ್ರಡಿಕ್ಟರಿ. ಆಣು ಬಕ್ಕ ಪೊಣ್ಣು ಏಪಲ ದೇ ಆರ್ ನಾಟ್ ಕಾಂಟ್ರಡಿಕ್ಟರಿ. ದೇ ಆರ್ ಕಾಂಪ್ಲಿಮೆಂಟರಿ ಟು ಈಚ್ ಅದರ್. ಗಂಡು ಹೆಣ್ಣು ಒರಿಯ ಗೊರಿ ಪೂರಕನೇ ವಿನೋಹ ಆ ವಿರೋಧಾಭಾಸ ಏಪಲತ್ತೆ. ವಿರೋಧಾಭಾಸ ಅಣ್ಣ ಒಂದೇ ಕೊಜ್ಜಿ ಸೇರಿ ಸಾಧ್ಯನೇ ಇದೆ. ಸಮಾನಾಂತರ ರೇಖೆಗಳು ಓಲಂಡ ಸೇರುವನ, ಸ್ಟ್ರೈಟ್ ಲೈನ್ಸ್ ಓಲಂಡ ಜಾಯಿನ್ ಆಪುಂಡ ಇಜ್ಜಿ. ಬಟ್ ಆಣು ಪುಣ್ಣು ಜಾಯಿನ್ ಆಪುಡತ್ತೆ ಅಪ್ಪಂಡ ಅವು ಸ್ಟ್ರೈಟ್ ಲೈನ್ಸ್ ಆಪ್ ನಿಂಚವು. ಅಕ್ಕಲು ಏಪಲ ಆಣು ಪುಣ್ಣು ಕಾಂಟ್ರಾಡಿಕ್ಟ್ ಅಗ್ಲು ಕಾಂಪ್ಲಿಮೆಂಟರಿ. ಬಟ್ ಈ ಸಮಾಜ ಏನು ಮಲ್ಪಂಡ ಶಾಲೆ ಇಡ್ಲಂಚನೆ. ಗಂಡು ವಿರೋಧ ಪದ ಯಾವುದು? ಗಂಡಿಗೆ ವಿರೋಧ ಪದ ಹೆಣ್ಣು, ಮಹಿಳೆಗೆ ವಿರೋಧ ಪದ ಪುರುಷ. ಎಂಚಿನ ಅಪ್ಪದ್ದ ಮಾರ್ಯಾರೆ. ಆಣಗ ಪುಣ್ಣು ವಿರೋಧಗೆ, ಪುರುಷಕ್ಕೆ ಮಹಿಳೆ ವಿರೋಧಗೆ. ಒಂದು ಆಣಲ್ಲ ಒಂದು ಪುಣ್ಣಲ್ಲ ಮದ್ನ ಮಕ್ಕಳು ಜೀವನ ಪರಿಂದ ಲಡೆ ಮಕ್ಕಳು ಸೈಲೆಂದು ಕಡಪುಂಡು ಮಗಳು ಅಂತ ಸಂಸಾರ ಮಲ್ಪಲೆಂದು ಕಡಪುರು. ಸೊ ಈ ಎಲ್ಲೆಲ್ಲ ಬದಲಾವಣೆ ಇಲ್ಲತ್ತ ಉಂದೇನು ಗಟ್ಟಿ ಮಲ್ಪುನಂಚಿನ ತಾಕತ್ತು ಈ ಮಣ್ಣುಡುಂಡು. ಅವೇನೇಪ್ಪ ಮರಪು ಅನ್ನ ನಮ್ಮ ಆನೆ ನಮ್ಮ ಪುಣ್ಣುಲಾದೇ ಒರಿಪ್ಪ ನಮ್ಮ ಪುಣ್ಣುಲ್ ಪುಣ್ಣುಲಿ ಅಂಡ ಪೊಣ್ಣನ ಉಲೆಯೊಂಜಿ ಆಣು ಮಗೆಪ್ಪೆ ಆಣನ ಉಲೆಯೊಂಜಿ ಅಪ್ಪೆಪ್ಪೋಲು. ಆಣನ ಉಲಾಯಡೊಂಜಿ ಅಪ್ಪೆ ಉಲ್ಲೋಲು ಪೊಣ್ಣನ ಉಲಾಯಡೊಂಜಿ ಅಮ್ಮೆಪ್ಪೆ ಅಥವಾ ಆಣ ಮಗೆಪ್ಪೆ ಅನ್ಪಂಡು. ಆ ಪುರುಷತ್ವ ಬಕ್ಕ ಫೆಮಿನೈನ್ ಬಕ್ಕ ಮಸ್ಕ್ಲೈನ್ ಪಂಟ್ನವ್ರು ನಮ್ಮ ಉಲಾಯ್ಡ್ ರೆಡ್ಡಲಪ್ಪುಂಡು. ಆಯ್ತ ಒಟ್ಟುಗೂ ವಿದ್ಯಾಭ್ಯಾಸ ನಿಗಳು ಓದ ಬರವ ಕಲ್ತಿದಾರೆ. ಆಯ್ತಾ ಮುಖಾಂತರ ಯಾನು ಒಂದು ಜಾಗೆನ ಸೇರುವೆ ಅನ್ಪಂಟಿನ ಇಂಟ್ರೆಸ್ಟ್ ಮಾತಲ್ಲ ಉಂಡು. ಬಟ್ ಒಂಜಿ ತೆರಿಯೊಂದ್ಲೆ ಓದುನ ಬೊಕ್ಕ ಬರೆಯವನ ಅಂದ್ ಪಂಟಿನವು ಬಜಿ ರೀಡಿಂಗ್ ಅಂಡ್ ರೈಟಿಂಗ್ ಅತ್. ಓದುನ ಬೊಕ್ಕ ಬರೆಯವನವು ಈ ಏರು ಅನ್ಪಂದು ನಿನ್ನ ಉಲತ್ತ ಉಲಾಯ್ಡ್ ನಿಕ್ಕ ಜಾಗೃತಿನ ಪುಟ್ಟ ಓಡು. ಆ ಓದು ಜಾಗೃತಿನ ಪುಟ್ಟಣ್ಣನ ಮಾತ್ರ ಆ ಜಾಗೃತಿದ ಮುಖಾಂತರ ಬದುಕೆರೆಗಾತನು. ಇಜ್ಜಿಂದಣ್ಣ ನಂಗೆ ಕೆರೆಗಲ ಬದುಕೆರೆ ಸಾಧ್ಯ. ಅಂಚಿನ ಜಾಗೃತಿನ ಪುಟ್ಟ ಓಡ್ಪಣ್ಣಂಡ ನೆಗೆಲೆಗೆ ಸುರುಕು ಈ ತುಳುನಾಡದ ಕಲ್ಚರ್ ಗೊತ್ತುಗೋಡು. ನಮ್ಮ ಆಹಾರಲ ಸಂಸ್ಕೃತಿದ ಒಂದು ಭಾಗ ಅನ್ನೋದು ಕೋರಿ ಮಿನ್ನಿಗಲೆ ಪೊಗಡು ಜಪ್ಪುಣತ್ತ ಅವು ಫಸ್ಟ್ ಕ್ಲಾಸ್ ಇಷ್ಟ ಅಪ್ಪುಡು ಎಲ್ಲ ನಮಗೆ ಪಂಡ್ರೆ ನಿಕ್ಕಿದ ನಾಲಿರು ತಿತ್ತು ಬೇತೆ ಇಲ್ಲ ಬಸಳೆ ಕಜ್ಜಿ ಪೂ ತೌತೆ ಹಾಂ ಅಪ್ಪು ಜೀನ್ ಪಂಡು ದಾಯ ಪಣ್ಣೊಂದಿಲ್ಲ ಪಣ್ಣಂದಂಡ ಜೋಕುಲು ನಿಗಲು ಬುಲ್ಲೆದಾರಂದು ಎಂಕಲೆಗಲ ನಿಗಲೆಲ್ಲ ಜನ್ರೇಷನ್ ಗ್ಯಾಪ್ ಉಂಡು. ನಿಗಲ್ ಆಲೋಚನಾ ಕ್ರಮಕ್ಕಲು ಎನ್ನ ಆಲೋಚನಾ ಕ್ರಮಕ್ಕಲು ಮಸ್ತ್ ವ್ಯತ್ಯಾಸ ಉಂಡು. ಆಂಡ ಎನ್ನ ಕಾರ್ಲ ನಿಗಲ್ನ ಕಾರ್ಲ ಉಂತು ದಿನ ಒಂದೇ ಮಣ್ಣಿಡು ಒಂದೇ ಮಣ್ಣು ನಮ್ಮ ರಡ್ಜನ್ಲ ಪಾದ ಊರ್ದು ಈ ಮಣ್ಣಿಡು ಉಂತುದ ಪಣ್ಣಂದಂಡ ಈ ಮಣ್ಣದ ಸಂಸ್ಕೃತಿದ ಬಗ್ಗೆ ತಿಳಿಯೋಣಾತನು. ಪೊಣ್ಣನ್ನು ಪಂಟಿನವು ಮೂಲು ಏತು ಮುಖ್ಯ ಉಂಡೋ ಆ ಮುಖ್ಯದ ಮುಖ್ಯನು ನಮ್ಮ ಒರಿತಮನಂಚಿನ ಕೆಲಸ ಮಲ್ಪೋಡು. ಕಾನೂನು ಬೈದಲ್ಲ ದುಂಬು ನಮ್ಮ ತುಳುನಾಡು ಮಾತೃ ಮೂಲ್ಯ ಸಮಾಜ ವ್ಯವಸ್ಥೆ ಅಥವಾ ಮೆಟ್ರಿಯಾರ್ಕಲ್ ಫ್ಯಾಮಿಲಿ ಸಿಸ್ಟಮ್ ಮಾತಲ ಪೊಣ್ಣಗ ಆಸ್ತಿದ ಹಕ್ಕಂದಿತ್ತಿನ. ಇನ್ನಿಗೆ ಕಾನೂನು ಬದಲಾತನ ಅಣಗಲ ಸಮಾನ ಪಾಲುಂಡು ಕೊರ್ಕ ನಮ್ಮ ಒಪ್ಪ ಪುಟ್ಟಿನಕ್ಕಲು. ಅವು ಪ್ರಶ್ನೆನೇ ಇಜ್ಜಿ ನಂಕ್ ನಮ್ಮ ಏನೆಲ್ಲ ಹೋಯ್ತು ದಿನ ಬಂದು ನಮ್ಮ ರೀತಿ ಆಗ್ತದೆ ತುಳುನಾಡದಲ್ಲಿ ಒರಿಯನ ಒಬ್ಬನ ಬಾಯಿಗೆ ಹಾಕದು ಮುಸುಂಟಿಗೆ ಹಾಕದು ಬಂಜಿಗೆ ಹಾಕದು ತಿಂದಿನಗ್ಲತ್ತು ನಮ್ಮ ಪಟದ ತಿಂಪಿನಗಳು ಕಕ್ಕೆ ಜಾತಿದಕ್ಕೂ ನಮ್ಮ ಒರಿಯನೇನು ಪಟ್ಟ ಜನಕ್ಕೆ ಪಟ ತಿಂದಿಪ್ಪ. ಆ ಒಂದು ವ್ಯಾಲ್ಯೂಸ್ ಉಂಡತ್ತ ನಮ್ಮ ಸಮಾಜದ ಒಳಡಪಿನ ವ್ಯಾಲ್ಯೂಸ್ ಉಂಡತ್ತ ಅವಿನ ಒರಿತಮಿ ನಂಚಿನ ಕೆಲಸ ನಮ್ಮ ಮಲ್ತ ಪಣ್ಣಂದಂಡ ಬಹುಶಃ ನಂಕ್ ಈ ತುಳುನಾಡು ಇನ್ನಿಗೆಲ್ಲ ಹೆಂಗ ಆಶ್ಚರ್ಯ ಅನ್ಸೋಂಡು ಇಲ್ಲಡ್ ನಮ್ಮ ತುಳು ಪಾತಿರುವ ಅಣ್ಣ ನಂಗೆ ತುಳು ಪುಸ್ತಕ ಹೆಂಗ್ ಸುರು ಓದು ಒಂದು ಪಣ್ಣಗ ಆಶ್ಚರ್ಯ ಅನ್ಸೋಂಡು ತುಳು ಪುಸ್ತಕ ನಮ್ಮಿಲ್ಲಡು ನಮ್ಮ ಇಲ್ಲಡ ಇಜ್ಜಿ ಪಣ್ಣಂದಂಡ ಕೇರಳದ ರೇಖೆಯಲ್ಲೇ ಅಲ್ಲಿ ಕೇರಳದ ಮಲಯಾಳಿ ಭಾಷೆದಾರು ಇರುತ್ತ ಅವ್ರನ್ನ ಇಲ್ಲಡ ಮಲಯಾಳಿ ಭಾಷೆದ ಪುಸ್ತಕ ಉಂಡ ಜನಕೇನ್ಲೆ ಮಲಯಾಳಿ ಭಾಷೆದ ಪುಸ್ತಕ ಜಪ್ಪ ಇರ್ಲಿ ಇಲ್ಲಡ ಬೊಕ ದಾಯೆ ನಂಕ ಭಾಷೆದ ಮಿತ್ತು ಪ್ರೀತಿ ಇಜ್ಜಿ ಆರು ಖುಷಿ ಅಣೆಂಕ್ ಆರು ಫಸ್ಟ್ಗೆ ಅನಾರೇನು ಹೆಂಚಿನ ಇರೇಗ ಸರೆಂಡರ್ ಆದ ಬುಡಿಯ ದಾಯೆ ಪಣ್ಣಂದಂಡ ಹೆಚ್ಚಿನಗಳು ಉಬಾರ ಏನು ಪಣ್ತಾರೆ ಒಪ್ಪಿನ ಅಂಗಡಿ ಯಾರು ಬತ್ತಿ ಯಾನು ಉಬಾರದ ಏನು ಪಣ್ಣಂಗೆ ಭಾರಿ ಇಷ್ಟ ಅಂಡ್ ಭಾರಿ ಇಷ್ಟ ಅಂಡ್ ಅತ್ತಂದೆ ಆ ಉಬಾರಂದು ಪಣ್ತಿನವು ಮುಸ್ಲಿಂ ಜನಾಂಗದ ಹೈಯೆಸ್ಟ್ ಸಾಹಿತ್ಯದಿಂದ ದಕ್ಷಿಣ ಕನ್ನಡಕ್ಕೆ ಕೊಡ್ತೇನೆ ನಮ್ಮ ಬಿ ಎಂ ಮೆರೆಡ್ದು ಪತ್ತಿನ ಹನೀಫು ಅಕ್ಕಲು ಮಾತೆಲ್ಲ ಉಪಾರದಕ್ಕಲು ಇರ್ನ ಹಂಚಿದಕ್ಕಲು ಉಬಾರ್ ಉಪ್ಪಿನಂಗಡಿ ಉಬಾರ ಪಂಟಿನ ಊರು ಕನ್ನಡ ಬಕ್ಕ ತುಳು ಸಾಹಿತ್ಯ ಲೋಕಗೂ ಮಸ್ತ್ ಜನ ಬ್ಯಾರ್ಲೇನು ಕೊಡ್ತಾನೆ ಬ್ಯಾರಿ ಜನಾಂಗದಗಲೇನು ಕೊಡ್ತಾನೆ. ಸೊ ಅವು ಎಂಚ ಬತ್ತಲು ಉಬಾರ ಒಂದು ಪಂಟಿನ ಶಬ್ದ ಎಂಚ ಬತ್ತಲ ರೇಗೋರಿಯಾಗ ಊರು ಲೆಗು ಪುದರುಂಡು ಧೂಮಾವತಿ ಇಂದು ಪಂಡರು ಧೂಮಾವತಿದ ಶರಣ್ಯ ಬಕ್ಕ ರಡ್ಜನ ಧೂಮಾವತಿ ಓದಿಯರನ್ನು ಪಂಡ್ದು ನಿಕಲ್ನ ಗವನ್ ಗಮನ ಗ್ಯಾನ್ ತೇರಿಯಮ್ಮಿನ ಧೂಮಾವತಿ ಪಂಪಿನ ಧೈರ್ಯ ದೈವ ತುಳುನಾಡಿಡಿ ಇಜ್ಜಿ ಜುಮಾದಿ ಎಂದುದು ಜುಮಾದಿ ಗೊತ್ತುಂಡತ್ತ ಕನ್ನಡೀಕರಣ ಆವನಗ ಇತ್ತ ನಮ್ಮ ಇತ್ತ ಅನ್ಪೊಣ್ಣು ಪೊಣ್ಣನ ಅಪ್ಪೆ ಬರೀ ಎಂಚ ಬದಲಾವನೊಂದು ಪಂಡಿಲಕ್ಕ ನಮ್ಮ ದೈವಲು ಸಮೇತ ಕನ್ನಡೀಕರಣ ಆವೊಂದಿಲ್ಲ ಭಾಷಾಂತರ ಆವೊಂದಿಲ್ಲ ಜುಮಾದಿ ಪೋದು ಧೂಮಾವತಿ ಆವನಗ ವಾತರತ್ತ ಕಳೆವಂಬ ವಾ ತರತ್ತ ವಿಷಯ ನಮ್ಮ ಕೈ ತತ್ತು ಪೋಣು ಪಂಪಿನ ನಮ್ಮ ತಿರುಂಡ್ರತ್ತಿನ ನಮ್ಮ ಮಾತಲ ಮೂಲು ಪಣ್ಣ ನಾಗಗ ತನುಮೈ ಪೋನಮ್ಮ ನಾಗಗ ತನುಮೈ ಪನ್ನ ಪೊಣ್ಣೇ ಬೋಡು ಪೊಣ್ಣನವೇ ಮೂಲ ಆನಂದಂಡ ಇನಿ ಕಾನಾಗ ನಾಗಾಗ ಕಟ್ಟೆ ಕಟ್ಟೆ ಸುರು ಮಲ್ತ ನಾಗಾಗ ಕಟ್ಟೆ ಒಂದಿ ಸರ್ತಿ ಆಲೋಚನೆ ಮಲ್ಪಲೆ ಕಡೂ ಸುಡ್ಪಿನ ದೊಂಬಗೋ ನಾಗನ ಕಟ್ಟೆಡ ನಾಗ ಜಪ್ಪುವೇನ ಜತ್ತಂಡ ಫಸ್ಟ್ ಕ್ಲಾಸ್ ಡೀಪ್ ಫ್ರೈ ಯಾವಂದವು

ಅಪ್ಪಣ ಜಫ್ರೈ ನಮ್ಮ ಹಿರಿಯಾಕುಲು ಸಂಸ್ಕೃತಿದ ಭಾಗ ಅದು ನಾಗನ ಬನೊಕ್ಲಿನ ಒರಿಪಾಯಿರು ಎದುರುಂತಲೆ ನಿಗಲು ನಾಗನ ಕಟ್ಟ ಕಟ್ಟಿವರ ನಿಲ್ಲಡು ತಪ್ಪು ಒಂದು ಪ್ರಕೃತಿಗೆ ಪಕ್ಕ ನಮ್ಮ ಬದುಕಿನ ರೀತಿಗೆ ತಪ್ಪು ಅಂದ್ಬಂಡು ಎದುರುಂತಲೆ ಎದುರುಸಾಲೆ ಆಣ ಮಗೆ ಒಂದು ತಾರೆದೈ ನಡ್ಪೆ ಪೋಪೆ ಭಾಳ ಭಾರಿ ಸಲೀಸಾದ ಪಂಡ್ಪಣ್ಣ ತಾರೆದೈ ನಡ್ಪೆ ಪೋಪೆ ಆಯವೇನು ಇಲ್ಲ ಎದುರು ಎಲ್ಲಿ ಒಂದು ಇಲ್ಲಿಂದ ಒಂದು ಕಲ್ಪನೆ ಒಂದು ಅಸಂಪ್ಷನ್ ಬಲೆ ಒಂದು ಎಲ್ಲಿ ಇಲ್ಲ ಜಾಗು ಜಲೆದು ಇಲ್ಲದೆದ್ದು ಒಂದು ತಾರೆದ ಮರ ಉಂಡು ಆಯೇ ನಡ್ತೆ ಪೋತೆ ನೀರ್ಮೈಪು ನಾಲಿಯರು ಪುಂಜವತ್ತ ಬಾಜಂದಕ್ಕಿನ ನೀರಿನ ಕೊಳತು ತಾರದ ಕಟ್ಟೆಗೆ ಮೈಪುವಲು ಮೊಲಲ ತಾರದ ಕಟ್ಟಿಡೆ ಮಲ್ಪುವಲು ಇಲ್ಲಿ ವಿಷಯ ಅನ್ನಿಸವು ಬಟ್ ಈ ಸಮಾಜನು ಪೊಕ್ಕ ಈ ಬದುಕನ್ನು ಕಟ್ಟನಂಚಿನ ಕೆಲಸನು ಪೊಣ್ಣು ಮಲ್ಪು ನಾತು ಪೊರುಡು ಆಣಾಗ ಮಲ್ಪರೆ ಅಪ್ಪಜಿ ಆ ಮೂಲದ ಕುಲ್ ನಮ್ಮ ಅವೇ ನಮ್ಮ ಒರಿತಮಿನಂಚಿನ ಕೆಲಸ ಮಲ್ಪನಗ ಭಾಷೆ ಸಂಸ್ಕೃತದ ಭಾಗ ಆದ ನಮ್ಮ ಭಾಷೆ ಒಣಸು ತಿನಸು ನಮ್ಮ ತುತ್ತೈತ ನಮಕ್ಕೆ ನಮ್ಮವೇ ಆಯ್ನಂಚಿನ ಒಂದು ತುತ್ತೈತ ಉಂಡು ಯಾನ್ ಪಂಪಿನವನಿಗೆ ಏತ ಜನಕ್ಕೆ ಇಷ್ಟ ಅಪ್ಪಣ ಇಜ್ಜ ಅಂದು ಗೊತ್ತಿಜಿ ಯಾನ್ ನನ್ನ 1947 ಡೇ ಉಳ್ಳ ನಿಗಲ್ಲಕ್ಕೆ 2026 ಯಾನ್ ಏನ ಟ್ರಾನ್ಸ್ಫಾರ್ಮೇಷನ್ ಆತಜಿ ನಮ್ಮ ಮದ್ಮೇಡ್ರ ಅಡ್ಡೇ ಕೆಲಸ ಇತ್ತಿನ ದುಮ್ಮದ ಕಲಡು ಸರ್ ಒಂದು ಬಯ್ಯನ ದುಮ್ಮನೆ ಬಯ್ಯಗೆ ಮಾದ್ರೆಂಗಿ ಮರ್ದಿನ ಭೂತಗು 1 ರೂಪಾಯಿ 4 ಅಣೆ ಈಡ್ದೆತ್ತಿದ್ದು ರಡ್ಡು ತಾರಾಯಿ ತುಳಸಿ ಕಟ್ಟದೆದ್ದಿದ್ದು ಅಪ್ಪ ಈ ಪೊರ್ಲೂರ್ ಕಾರ್ಯನ ಪೊರ್ಲೂರ್ ಕರೀತದ ಕೊರ್ಲ ಬತ್ತನಿಗಳು ಪರಂದಾರಾಯ ಮಲ್ಪೆ ಅನ್ನೋದು ಒಲ್ತುರ್ದು ಬತ್ತನ ಸಂಗೀತ್ ಒಲ್ತುರ್ದು ಬತ್ತನ ಮಂಜೋಲ್ ಶಾಸ್ತ್ರ ಇನ್ನು ಪ್ರತಿ ಒಂದು ಪುಣ್ಯ ಭಯಕ್ಕೂ ನೆನ್ನ ಮದ್ಮೇಡ ಸಂಗೀತ ಬೋರ್ಡ್ ಒಂದು ಸಂಗೀತನ ದೆತ್ತೊಂಡ ತನ್ನಮ್ಮ ಎಸ್ ರಿಸೀವ್ ಮಲ್ಪುಗ ಸಂಗೀತ ಬಗ್ಗೆನ ಬೊಕ್ಕ ನಿಂಚಿನ ಹಲ್ದಿ ಮೆಹಂದಿ ಹಳದಿ ಶಾಸ್ತ್ರ ಅಂದ್ಕೊಂಡು ನಿಂಡಿಯೇ ಅವನಿಗೆ ಮಂಜಲ್ ನೀರ್ಮೈಪುನ ಹಳದಿ ಶಾ ಎಸ್ ರಿಸೀವ್ ಮಲ್ಪುಗ

ಗೊತ್ತು ಜತ ಒಂಜಿದ್ದು ತಟ್ಟೆಡಬಾರ್ದು ಸೈತ್ಯ ನಗಲೆಗೋ ಕುಲೆಕ್ಕಲಗೋ ಒಂದು ದೀಪಿನ ಪದಾಮು ದೀಪಿನಿ ಏನು ಪಣ್ಪಿರಿಕೆ ಏನೇ ನಿಗಲ್ ಏನು ಮಿತ್ತೇರಿ ದೀಪಿನ ಅಂತ ಪಣ್ಪಿರಿಕೆಲ್ಲ ಏ ಬೊಕ್ಕ ಮಾದ್ರೆ ಹಿಂಗೆ ಸುರುಕು ದೀವಡು ಮಾದ್ರೆ ಹೆಂಗೆ ನಿಮ್ಮ ಅಂಚಿ ದೀದ ಸುರೂಕು ಏರು ಮಾದ್ರೆ ಹೆಂಗೆ ದೀಪಿನ ಪೊಣ್ಣಗ ಪೊಣ್ಣನ ಮಾಮಿ ತಮ್ಮಲ ಕಟ್ಟು ಕಟ್ಟಳಿಲುಲ್ಲ ದಾಯಗ ಸುರೂಕು ಪೊಣ್ಣಗ ಬಚ್ಚಿರದ ಮುಖಾಂತರ ಮಾದ್ರೆಂಗಿನ ದೀಪೇರು ಪಣ್ಣ ನಂಡ ಮಾಮಿ ತಮ್ಮಲ ದೀಪಿನ ದಾದ ದಾಯ ಪಣ್ಣ ನಂಡ ಪೊಣ್ಣಗ ತಮೇರಿ ಅಪ್ಪೆಲ ಅಮ್ಮೆಲ ಅತ್ತು ಪೊಣ್ಣನ ಅಪ್ಪೆನ ಮೆಗ್ಗೆನೋ ಪಲೆನ ತಮ್ಮಲೆ ಆಯ ಗುರುಕಾರೆ ಒಂದು ವೇಳೆಗೆ ಅಮ್ಮೆ ಮದ್ಮೆಗೆ ಬರ್ತಾನೆ ಬರಂದೆ ಪೊಂಡಲಾವು ಅಂಡ ತಮ್ಮಲೆ ಬರಂದೆ ಪೊಂಡ ಪೊಣ್ಣನ ಮದ್ಮೆ ಪೂಜೆ ಆ ಏತ್ ಶಾಸ್ತ್ರಲೇ ನಮ್ಮ ಗುಡಿಯ ಅಂದದು ಏತ್ ಶಾಸ್ತ್ರಲೇ ನಮ್ಮ ಬುಡ್ಪ ಅಂದದು ದುಮ್ಮದ ಕಾಲದ ಮದ್ಮೆ ಇಂಚೆತ್ತನ್ ಗೊತ್ತಾನೆ ಈಗಲೇಗ ಒಂದು ಮದ್ಮೆ ಆಪಣ ಪಣ್ಣ ನಂಡ ಇತ್ತದಲ್ಲಕ್ಕ ಫೋಟೋಗ್ರಾಫರ್ ನಂಗೆ ತೆರಿಯಂದಿ ನಮ್ಮ ಉಂಡಾಸದಿ ಒಂದು ಗುರುಕಾರೆ ಬರ್ತಕ್ಕೆ ಅಪ್ಪ ನಿನ್ನದಾದ ಸಮಸ್ಯೆ ಅಂದು ಆಯ್ತು ಅರ್ಥದಾದ ಗೊತ್ತಾ ಯಾನು ಮಲ್ಲ ಜನ ಅಂದತ್ತು ಪತ್ತೇರು ಕೂಡ್ದು ಮಲ್ಪುಣಂತಿನ ಕೆಲಸ ನಮ್ಮವು ತೋಜಾಲೆ ನಿಗಲ್ಲ ಸಂಗೀತಡು ತೋಜಾಲೆ ಯಾನ ಯಾನ್ ತಪ್ಪಂದು ಬಣ್ಣ ರಿಸೀವ್ ಮಲ್ಪ ಯಾನ್ ರೆಡಿ ಸಂಗೀತ ರಿಸೀವ್ ಸಂಗೀತ ಇಂಕ್ಲಬೋಡು ಬಟ್ ಯಾನ್ ಸಂಗೀತದ ಒಟ್ಟುಗೂ ಈ ಕಲ್ಚರ್ ಎನ್ನ ಹಿರಿಯಾಕಲೇ ಗೌರವ ಕೊಪ್ಪಿನ ಒಂದು ಮಣ್ಣದ ಗುಣ ಉಂಡತ್ತ ಅವೇನು ಓಲು ಬುಡಿಯಾರ ಅನ್ನದು ಆಯ್ತ ತುಳ್ಟು ಒಂದು ಗಾದೆ ಅಂಡು ಕೈಟಿತ್ತಿನ ಪಕ್ಕಿನ ರಾಯರೇ ಬಿಡ್ದು ರಾಪಿ ಪಕ್ಕಿದ ಪೊರ್ಲು ತೂಪಿನ ಅಂದು ಪೊರ್ಲುದ ಪಕ್ಕಿ ಕೈಟಿತ್ತಿಂಡು ಪೊರ್ಲುದ ಪಕ್ಕಿ ಎನ್ನ ಸಂಸ್ಕಾರ ಎನ್ನ ಹಿರಿಯಾಕಲೇ ಗೌರವ ಕೊಪ್ಪಿನ ಎನ್ನ ಮಣ್ಣಗೆ ಗೌರವ ಕೊಪ್ಪಿನ ಎನ್ನ ಮದ್ಮೆದ ಕಟ್ಟುಪಾಡು ಪ್ರತಿಯೊಂದಿಲ್ಲ ಎನ್ನ ಗಿಳಿತಲಕ್ಕ ಎನ್ನ ಕೈಟಿತ್ತಿನ ಪಕ್ಕಿನ ಎನ್ನ ಬೇತೆ ಪಕ್ಕಿದ ಪೊರ್ಲು ತೂದು ಮುಂದೇನು ರಾಯರೇ ಬಿಡುತ್ತೆ ಇತ್ತ ಆಕಾಶೋಡ ರಾವ್ನ ಪಕ್ಕಿನ ಕುಡೋರ ಕೈತವ್ಲ ಈ ಬಲ್ಲ ಬಂಡ ಬರ್ಪುಡ ಬರ್ಪುಂಡ ಹೇಜಿ ನಮ್ಮ ಕಾ ದುಮ್ಮದ ಕಾಲುಡು ಇತ್ತು ಕೂಡ ಬದಲಾವುದು ಬದಲಾವುದುಂಡು ಇತ್ತ ಕೂಡ ಅವೇ ಸೇರಿಡು ಕಲಸದಿ ಇದು ಐಟೊಂದು ತಾರೆದ ಕೊಂಬುದಿದ್ದು ಐಕ್ಕು ಪೇರು ಮತ್ತದ ಅವೇ ಮದ್ಮೆಗೆ ಬರ್ಪಿಡ ಮತ್ತೇನು ಸೊ ಅವೇನ್ ಚೇತಂದ್ರೆ ಇಟ್ಸ್ ಎ ಟೈಪ್ ಆಫ್ ಫ್ಯಾಷನ್ ಯಾ ಕುಡ್ಲರ್ ಸಖತ್ ಮದಿಮೆ ಬಟ್ರಿಜ್ಜರಪ್ಪ ಬಟ್ರಿಜ್ಜರ್ ಕಲಸದಿ ಏನು ತಾರೆದ ಕೊಂಬಲ್ತೇನು ಅಯ್ಯ ಎನ್ನ ಅಜ್ಜ ಪಿಜ್ಜರುಗಳು ಅಂಚನೆ ನಮ್ಮ ಅಪ್ಪಮ್ಮಗ ಮದ್ಮೆ ಮಲ್ದಿನ ಬಟ್ ಈನಿಕ ಅವನಾಗ ಅವು ನಂಕ ಬದಲಾವಣೆದ ರೂಪಡು ಫ್ಯಾಷನ್ ಅದು ತೋಜು ತಿರ್ಗದ ಅಡೆ ಪ್ರಪಂಚ ರೌಂಡ್ ಒಂದು ಹೊಂಟ್ಪೇರು ತಿರ್ಗದ ನಮ್ಮ ಅಡೆಯೇ ಬರೋಡು ಸೊ ತಿರ್ಗದ ಅಡೆಗೆ ಬರ್ತೀನಿ ನಾನು ಇತ್ತೀನಿ ಮದ ಪುನದ ಹೇಗೆ ಅಂದತ್ತ ಯಾನ್ ಪಣ್ಪಿನ ತಪ್ಪು ಮೊಲ್ ತುಂಬ ಹರ್ಷ ಅದು ಪಾತ್ರೆಲ್ಲೂ ನಾನು ನನಗೆ ಯಾನ್ ಪಾತ್ರನ ರೀತಿ ಇಂಚೆ ಹಿಂಗೆ ಮೆಲ್ಲ ಪಾತ್ರೆ ಬರ್ಪುಜಿ ನಾನು ಇಂಚೆನೆ ಪಾತ್ರನ ಇತ್ತ ಬೆಂಗಳೂರದ ಅಂಚಿ ಪೋಣ ನಂಡ ಪಕ್ಕ ಏನು ಏ ನೀವು ಅಮೃತ ಮೇಡಮ್ ನೀವು ದಕ್ಷಿಣ ಕನ್ನಡದವರಲ್ವಾ ಹೌದು ಏ ನೀವು ತುಂಬ ಬ್ರಿಲಿಯಂಟ್ ಅಪ್ಪ ಅನ್ನೋದು ಸೊ ಕಾಲರ್ ಆನ್ ಜೋಕ್ಲೆ ಮಾತ್ರ ಪುಣ್ಯ ಅನ್ನ ವರ ಕಾಲರ್ ಮಿತ್ತು ಪುಣ್ಯ ಅಲ್ಲ ಏನನ್ನ ಸ್ಮಾರ್ಟ್ ಇಂಟೆಲೆಕ್ಚುಯಲ್ ಅಂತ ಪಣ್ಪಿರತ್ತ ಅನ್ಪಣ್ದು ಹೌದು ಇನ್ನು ಗುರ್ತಾ ಬೊಡ್ಚಿ ಏತನ್ ನಮ್ಮ ಎಡ್ಡೆ ಅಂದ ಪಣ್ಣಂಡು ಈ ತಾಯಿನ ರಾಜಕೀಯದ ಒಂದು ಡೆತ್ತೊಂದು ಪಣ್ಪಕ್ಕೇನಿಲ್ಲ ಈ ತಾಯಿನ ರಾಜಕೀಯದ ಗೋಲ್ಮಾಲ ಪಡತ್ತೆ ತೂಕ ನಮ್ಮ ದಕ್ಷಿಣ ಕನ್ನಡ ಈತ ಜನ ಗೆಂದದ ಬೇನಗಳು ತೂಕ ಓರಿಯನ್ನು ದುಡಿದಿಂತ ಇರ್ಬಂದು ಇದು ಬಟ್ಟೆ ಗೇಸಾತ್ನ ತೋಜಲಿ ಈತ ಜನ ಜೈಲಿಗೆ ಬರುತ್ತಾನ ಆಯ್ ಅಲ್ಲ ಅಂಚ ಗೋಲ್ಮಾಲ್ ಮತ್ತೆ ಮೂಲಿಂಚ ಗೋಲ್ಮಾಲ್ತಿದ್ದು ನಮ್ಮ ಜನಾರ್ದನ ಪೂಜಾರಿ ಇದ್ದ ಪತ್ತಿನ ಅಗಲಿಡ್ದು ಸರತಮಾರ್ದಾಗಲಿ ಹೆಂಗು ಗೊತ್ತಿಜ್ಜಿ ಇನ್ನಿ ಮೂತ ನಮ್ಮ ಓಟುಗು ಆ ಪಕ್ಷದ ಪಕ್ಷಾತೀತವಾದ ಪತ್ತೆರಿಗೆ ಒರಿ ರಾಜಕೀಯದೇ ಒರಿಯಾಗಿ ಮೋಸ ಮಲ್ತದೆ ಜೈಲಿಗೆ ಪೋಯಿನ ಅಥವಾ ಬೇತೆ ಬುಡ್ಕ ನಮ್ಮ ಬೇತ ಸೆಕೆಂಡರಿ ಅವನ ಪಾತ್ರನ ಬಿಡ್ಚಿ ಈ ನೈತಿಕತೆ ಮೊರಾಲಿಟಿ ಉಂಡತ್ತ ಈ ಮಾನವೀಯ ನೆಲೆಟ್ಟು ವ್ಯತ್ಯಾಸ ರಾಜಕೀಯದಲ್ಲಿ ತೋಜಾಲೆ ಒಲ್ತುಡು ಬತ್ತನ ಈ ಕಡ್ತಕಾರಿಗೆ ಈ ಕಡಿಮೆ ಒಲ್ತುಡು ಬತ್ತನ ಈ ಕಡಿಮೆ ಒಲ್ತುಡು ಬತ್ತನ ಈ ತುಳು ಮಣ್ಣದ ತಾಕತ್ತವು ತಾಕತ್ತವ ಅವೇ ತಾಕತ್ ಏನಲ್ಲ ಪಾತ್ರಪೋನು ನಿಗಲೆಲ್ಲ ಪಾತ್ರಪೋಡು ನಮ್ಮ ಮಾತಿರ್ಲ ಈ ತುಳು ನಾಡ ನಮ್ಮ ನಮ್ಮ ಪುರುದ ಒಂದು ಅಚ್ಚಿನ ಮೋರವನ್ನು ದೀದೆ ಪೋಡಾತದೆ ಎಲ್ಲ ಸೈತನಲ್ಲ ಅಮೃತ ಸೈತೊಳ್ಳಲ ನಿಗಲ್ಪ ನೋಡತ್ತೆ ಎನ್ನ ತರೆಮಾರ ನೆಕ್ಷ ತರೆಮಾರ ಇತ್ತುಳು ತಿನ್ನಲ್ಲ ಬಾಯಿಯಲ್ಲಿ ಜಗತ್ತೂಟೆ ಎಂದದು ಪನ್ನುಡು ಅವು ಎನ್ನ ಗುರುತಾವಡು ಈ ಸಮಾಜೋಡು ಎನ್ನ ದಯ ಪಣ್ಣನ ಇಡೀ ಜನಪದ ಕತೆ ಟಿಪ್ಪು ನಾನೇ ಜನಪದ ಕತೆಗಳು ತುಯ್ಯರ ಅನ್ಯಾಯದ ವಿರುದ್ಧ ಪೊರಮಾಟ ಮಲ್ದಿನವೇ ಜನಪದ ಕತೆಗಳು ತುಳುನಾಡದ ಮಾತಲ್ಲ ಸಿರಿ ಡಿವೋರ್ಸ್ಗೂ ಸರಿಯಾಯನ ತುಳುತ ಶಬ್ದ ಬರ ಅಂದ ಪಂಡಿನ ಇಡೀ ಜಗತ್ತಡು ಸಿರಿ ಡಿವೋರ್ಸ್ಗೂ ಪರ್ಯಾಯವಿನ ಶಬ್ದನೇ ಬರ ಅವಿನ ಪಂಡಿನಾಲು ಸಿರಿ ಆ ಸಿರಿನ ವಂಶದಲ್ಲಿ ಯಾನ್ ಹಿಂಚ ಪಾತ್ರ ಅಂದ ಬಕ್ಕ ಯಾನು ಬಸ್ಸದವರು ಏನು ಕಿಂಕಿಯ ಬಣ್ಣ ನಿಂಚೆ ಉಂತೋಡ ಪಿಜಿಂದಲಕ್ಕ ನೋ ನೆವರ್ ಯಾನ್ ಉಂತಯ ಅವೇನು ತುಳುನಾಡದಲ್ಲ ಆ ಕರ್ತಕಾರಿಕೆ ಒಲ್ತುಡು ಬರ್ಕೊಂಡು ಈ ಮಣ್ಣು ಬಕ ಯಾನು ಈ ಮಣ್ಣದ ಪೊಣ್ಣು ಪಣ್ಪಿನ ಭಾವನೆ ತೊನ್ನಾಗ ಐತರ್ತನಿಗಳು ಫೈಟಿಂಗ್ ಉಂತಿಲ್ಲ ಅಂತ ಪಣ್ಣೊಂದು ಜಿಯಾನ್ ಫೈಟಿಂಗ್ ಉಂತಿಲ್ಲ ಅಂತ ಪಂಡ ಎನ್ನ ಗುರುತು ಉಂಡ ಯಾನವಿನ ಒರಿತು ನೋಡು ಅಂದದು ಯಾನ ಐಕ್ಯ ಎನ್ನ ಪುದರ್ತಿದ್ರು ಎನ್ನ ಪುದರ್ ಅಮೃತ ಶೆಟ್ಟಿ ಆತ್ರಡಿ ಅತ್ತು ಯಾನ್ ಆತ್ರಾಡಿದ ಅಮೃತ ಶೆಟ್ಟಿ ಊರು ಎನ್ನ ಎನ್ನ ಗುರುತದ ಭಾಗನೇ ಊರು ದೇಪಣ್ಣ ಆ ಊರು ಆ ಊರದ ಕಲ್ಚರ್ ಆ ಊರದ ಸಂಸ್ಕೃತಿ ನನ್ನ ಅಮೃತ ಅದು ಇದೇ ಮುಟ್ಟಕೊಳತ್ತಂತಾಯ್ನ ಅಪ್ಪೆಮ್ಮೆ ಪೆದ್ದದೇರು ಮಲ್ಲೆ ಮಲ್ದೇರು ಆಂಡ್ ಆ ಊರು ಎನ್ನ ಒಟ್ಟು ಯಾನು ಪೊಯ್ನಡೆ ಮುಟ್ಟ ಬರೋಡು ಪಂಟಿನ ಒಂದು ಗುರ್ತುಂಡತ್ತೆ ಅವು ಎನ್ನ ಮಲ್ಲಾದಿಗೆತ್ತವು ಆಣ ನನ್ನ ಊರು ಒಂದು ಪಂಟಿನ ನಮ್ಮ ಬೆತ್ತಡೆ ಬೆತ್ತಡೆ ಕೊಳಪಿನ ಎಡ್ಡೆ ಕೆಲಸವನ್ನು ಮಲ್ಪುಗನಮ್ಮ ಆ ಊರು ನಮ್ಮೊಟ್ಟು ಬತ್ತಂದ ಆ ಊರದ ಸಂಸ್ಕೃತಿ ಆ ಮಣ್ಣು ಪ್ರತಿ ಒಂಜಲ ಇನ್ನಿತ್ತ ಏರವತ್ತಿ ಐಶ್ವರ್ಯ ರೈನ ಬಗ್ಗೆ ಪಾತಿರುವನಮ್ಮ ಅಲ್ಲಿ ಮಿಸ್ ವರ್ಲ್ಡ್ ಪಂಟ ತಿರುಗಿ ತಿರುಗಿದು ಒಡೆ ಬರ್ಪಿನಿ ಒಡೆ ಬರ್ಕೊಂಡು ತುಳುನಾಡದ ಅಲ್ಲಿ ಕುಡ್ಲ ಬೊಂಬಾಯಿಡ್ಕುಲೊಂದು ಅರ್ನ ಬದುಕಲ್ಲ ನಮ್ಮ ಬದುಕಲ್ಲಿ

0: ಕಲ್ಪನೆ ಮಲ್ಪಿನ ಸಾಧ್ಯಜಿ. ಬಟ್ ಪೋಲು ಸಂಬಂಧ ಕೊಲ್ಕೆ ನಾಡೋಂದು ಪೋವನಗ ಐಶ್ವರ್ಯನ ಕೊಲ್ಕೆ ಪುನುವಲು ಮುಂದೆ ತುಳುನಾಡು. ಆ ತರದ ಸಾಧನೆ ಮಲ್ಪರೆಗೆ ನಮ್ಗೆ ಮಾತರೆಗೆ ಆಪಣೆ ಬಂದಿದ್ವಿ. ಬಟ್ ನಮ್ಮ ನಮ್ಮ ಲೆವೆಲ್ಡ್ ನಮ್ಮ ಸಾಧನೆ ಮಲ್ತೊಂದು ಹೋಗಿ ಈ ತುಳುನಾಡ್ದ ಪುಂಜವು ಎತ್ತ ಗಟ್ಟಿಗಿತ್ತೀಯೋ ಆ ಗಟ್ಟಿತನನು ಅಲ್ಲಿನ ಎದೆಗಾರಿಕೆ ನಮ್ಮ ಈ ಮಣ್ಣಿಡ ತೋಜಾಗ ಅಂತಂದು ಎನ್ನ ಪಾತ್ರ ನಾನು ಉಂತವೆ ಸೊಲ್ಮೆ
1: ಬಾರಿ ಪೊರ್ಲು ಬೊಕ್ಕ ಬಾರಿ ಗಡ್ಸಡು ನಮ್ಮನ ಎದುರು ಅದನ್ನ ವಿಚಾರ ಮಂಡನೆ ಮಲ್ತೇರು ಅತ್ರಾಜಿ ಅಮೃತ ಪ್ರಶಕ್ತಿ
2: ಈತನೇಟ ಇಂಚಿಪ್ಪ ತುಳು ಭವನದ ಸಿರಿಚಾವಡಿಡು ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಅಂಚನೆ ಸಂವಾದ ಯುವ ಸಂಪನ್ಮೂಲ ಕೇಂದ್ರ ಕುಡ್ಲ ಮೊಕಲ್ನ ಒಟ್ಟು ಸೇರಿಗೆಡು ಅಕಾಡೆಮಿಡು ಒಂಚು ದಿನ ಬಲೆ ತುಳು ಓದುಗ ಈ ಕೂಟಡು ಪಾತೆರ್ನ ಆತ್ರಾಡಿ ಅಮೃತ ಶೆಟ್ಟಿ ಅರ್ನ ಪಾತೆರನ ಕೇನನು ಬತ್ತರು ಇಡೆಗ್ ಈ ಕಾರ್ಯಕ್ರಮ ಮುಗಿಂಡು ಮಾತರೆಗ್ಲ ಸೊಲ್ಮಿಲು ಕೇನಂದುಪ್ಲಿ ರೇಡಿಯೋ ಸಾರಂಗ 7.8 FM ಒಂದು ರಂಗ ರಂಗದ ಬದುಕು
3: ಕೇಳ್ತಿರೋದು ರೇಡಿಯೋ ಸಾರಂಗ 7.8 FM. ಈ ಹೊತ್ತಿನ ಪ್ರಸಾರದಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಹಮ್ಮಿಕೊಂಡಿದ್ದ ನಿರಂಜನರ ಜನ್ಮ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ಮಾತನಾಡಿದ ಮನು ಬಳಿಗಾರ್ ಇವರ ಮಾತುಗಳನ್ನು ಕೇಳ್ತಾ ಬರೋಣ.
4: ನನ್ನ ಪ್ರಕಾರ ನಾನು ಮೊದಲು ಓದಿದಂಥ ಒಂದು ಕಾದಂಬರಿ ಹೆಣ್ಮಕ್ಕಳದಂದ್ರೆ ಅನುಪಮ ನಿರಂಜನ ಅವ್ರದ್ದು. ನಾನು ಇನ್ನೂ ಹೈಸ್ಕೂಲ್ನಾಗಿದ್ದೆ ಅವಾಗ ಹೃದಯ ವಲ್ಲಭ ಅಂತ ಒಂದು ಕರ್ಮ ಇರೋದ್ರೊಳಗೆ ಅದು ಇದು ಬರ್ತಿತ್ತು. ಅದ್ರ ಸಲುವಾಗಿ ನಾ ಕಾಯ್ತಿದ್ದೆ. ಅವಾಗ ನನಗೆ ಹಿಂಗೆ ನಮ್ಮ ಕಡೆ ಸರ್ನೇಮ್ ಇರ್ತವ್ರಿ, ಮನು ಬಳಿಗಾರ್, ಸಿದ್ದನಗೌಡ ಪಟೇಲ್, ಈ ಥರ ನಮ್ಮಲ್ಲಿ ಇದೇನಿದು ಅನುಪಮ ಹೆಣ್ಮಗಳು ನಿರಂಜನ ಇದು ಹೆಸರು ಹೆಂಗೈತಲ್ಲ ಇದು ಅಂತಿದ್ನೆ. ಭೈರಪ್ಪರದು ವಂಶವೃಕ್ಷ ಮೊದಲು ಓದಕ್ಕೆ ಶುರು ಮಾಡಿದಾಗ ಭೈರಪ್ಪನ ಹೆಸರು ನಮ್ಮಲ್ಲಿ ಭಾಳ ಕಡಿಮೆ ಅಂದರೆ ಸಾಹಿತ್ಯದೊಡನೆ ಹೆಸರುಗಳು ಕೂಡ ಬಹಳ ಕುತೂಹಲಕಾರಿಯಾಗಿದ್ದು ನಮಗೆ ಆ ವಯಸ್ಸಿನಲ್ಲಿ. ಅವಾಗ ನಿರಂಜನ ಅಂದರೆ ಅವ್ರ ಗಂಡನ ಹೆಸರು ಇರ್ತೈತಿ, ಹಂಗಾರೆ ನಿರಂಜನ ಯಾರು

ಅವರಿಗೆ ಅಂತ ಹೇಳಿದರೆ ನಿಜ. ಇಲ್ಲಿ ಬಂದ ಕೂಡಲೇ ಸಿದ್ದನಗೌಡರು ಮೋಹನ್ ಅವರು ನಾವು ಕೂಡಿ ಬಂದ್ವಿ, ಆವಾಗನೂ ಮಾತಾಡ್ತಾ ಇದ್ದೀವಿ ನಾವು. ಕರ್ನಾಟಕ ಸರ್ಕಾರ ಬಹಳ ಜನರ ಹೆಸರಲ್ಲಿ ಟ್ರಸ್ಟ್ ಮಾಡಿದೆ, ನಿರಂಜನರ ಹೆಸರು ಮಾಡಲಿಲ್ಲ, ಅನಕ್ರು ಅವ್ರದ್ದಿದೆ. ಈ ಪ್ರಗತಿಶೀಲರ ಬಗ್ಗೆನೇ ಹೇಳೋದಾದರೆ ಈಗ ಅದ್ರ ಬಗ್ಗೆ ಎಲ್ಲ ಅವ್ರು ಹೇಳಿದ್ರಿಂದ ಭಾಳ ಅವಶ್ಯ ಅನಿಸಿದಂಥ ಅಂಶಗಳನ್ನು ಸರ್ಕಾರದ ಜೊತೆಗೆ ನಾನು ಬಹಳ 40 ವರ್ಷ ಕೆಲಸ ಮಾಡಿದ್ರಿಂದ ಅವು ಬಹಳ ಮುಖ್ಯ ಆಕವು. ಇದರಲ್ಲಿ ಈಗ ಕಂಪ್ಯೂಟರ್ದು ಹೇಳುವಾಗ ಸೋಮೇಶ್ವರ ಅಮೃತೇಶ್ವರ ಮಗ ಅನ್ರಿ ನೀವು, ಹಾಂ ಅವ್ರಿಗೆ ಹೇಳಿದ ನೀವು ಈಗ ಕನ್ನಡದ ಕಾಲುಗಳು ನೀವು ಅಂತ ಅಂದ್ರೆ ಅದು ಇರಲಿಲ್ಲ ಅಂದರೆ ಕಂಪ್ಯೂಟರ್ ನಾವು ನಡೀಲಿಕ್ಕೆ ಆಗೋದಿಲ್ಲ, ಓಡಕ್ಕಂತೂ ಆಗೋದೇ ಇಲ್ಲ. ಹಂಗೆ ಅವಾಗಿನ ಕಾಲಕ್ಕೆ ಅವರು ಅವ್ರದ್ದೊಂದು ಸಾಹಿತ್ಯದ ಬಗ್ಗೆ ಚರ್ಚೆ ಆಗಬೇಕಂದ್ರೆ ಅವರ ಜೀವನವನ್ನು ನಾವು ತಿಳಿದುಕೊಳ್ಬೇಕು ಅಂತಂದರೆ ಅವ್ರ ಬಗ್ಗೆ ನಾವು ಪ್ರಚಾರ ಮಾಡಬೇಕಂದ್ರೆ ಅವ್ರ ವಿಚಾರಗಳನ್ನು ಟ್ರಸ್ಟ್ ಆಗೋದು ಬಹಳ ಮುಖ್ಯ. ನನ್ನ ಅವಧಿಯೊಳಗೆ

ಹಾಗೂ ಅವರ ಸಮಗ್ರ ಸಾಹಿತ್ಯವನ್ನು ಕನ್ನಡ ಸಂಸ್ಕೃತಿ ಇಲಾಖೆ ಹೊರತರುವಂತಾಗಲಿ ತಕ್ಷಣ. ಇವು ಎರಡು ಈ ಸಮ್ಮೇಳನದ ನಿರ್ಣಯಗಳು ಅಂಥೇಳಿ ನೀವು ಮಾಡಿ ಸರ್ಕಾರಕ್ಕೆ ಬರೀಬೇಕು ಮಾನ್ಯ ಕುಲಪತಿಗಳು. ನಿಮಗೆ ಬಹಳ ಅಭಿರುಚಿ ಐತಿ ಅಲ್ರಿ. ರಾಜ್ಯಶಾಸ್ತ್ರದ ವಿದ್ಯಾರ್ಥಿ ಒಬ್ಬ ಎಮ್ಮೆದವ ಬಂದು ಕನ್ನಡಕ್ಕೆ ಕುಂದಿರ್ತಾನೆ ಅಂತ ಹೇಳಿದ್ರೆ ನಾಗಪ್ಪಗೌಡ್ರೆ ನೀವು ಹೇಳಿ ನನಗೆ ಭಾಳ ಖುಷಿ ಆಯ್ತು. ಅಂದರೆ ನಿಜವಾದ ಸಾಹಿತ್ಯದ ಪ್ರೀತಿ ಅವ್ರಿಗೆ ಐತಿ. ಆದ್ದರಿಂದ ಅವರು ಕೂಡ ಇವ್ರಿಗಿಂತ ಒಂದು 22 ವರ್ಷ ಮೊದಲವರು. ಇವರು 1924, ಕಾರಂತರು 1902, ಕುವೆಂಪು 1904. ಅಂದರೆ ಒಂದು 20-25 ವರ್ಷ ಮೊದಲಿನ ಜನ ಏನದರಲ್ಲ ಕುವೆಂಪು ಕಾರಂತರದು ನೀವು ಪ್ರಗತಿಶೀಲರಿಂದ ತೋಳಿಕ್ಕಿಲ್ಲ. ಆದರೆ ಅವ್ರ ಸಾಹಿತ್ಯದಲ್ಲಿ ಪ್ರಗತಿಶೀಲ ವಿಚಾರಗಳು ಎಷ್ಟದವು. ಬದುಕಿನಲ್ಲಿ ಅವರು ಅದನ್ನು ಮಾಡಿ ನಡೆದು ತೋರಿಸ್ಯಾರ ಅವರು ಕಾರಂತರು ಕೂಡ. ನಾನು ಒಂದು ಕಡೆ ಅವ್ರನ್ನ ಸಾಹಿತ್ಯ ಸಮ್ಮೇಳನ ಉದ್ಘಾಟನೆ ಕರೆಸಿದ್ದೆ. ಈಗ 38 ವರ್ಷದಿಂದ ನಾನು ಸಣ್ಣ ಹುಡುಗ ಅವಾಗ ಅವ್ರದ್ದು ಅವಾಗ ಅಷ್ಟು ಹುಚ್ಚು ಹಿಡಿದು ಬಿಟ್ಟಿತ್ತು ನನಗೆ. ನಮ್ಮ ಮನೆಯಾಗ 2 ದಿವಸ ಇಟ್ಟುಕೊಂಡಿದ್ದೆ. ಅವಾಗ ಗೊತ್ತಾಯ್ತು ನನಗೆ ಅವ್ರ ನಡೆ ನುಡಿ ಬೇರೆ ಇಲ್ಲ. ಕಾರಂತರು ಕೂಡ ಹಾಗೇನೆ, ಅವರು ಇದೇ ಭಾಗದವರು. ಅಂದರೆ ಈ ಭಾಗಕ್ಕೆ ನಿರಂಜನನ ತರಬೇಕಂದಿರ್ತಾವು. ಬಹುಶಃ ಈಗ ಲೇಟೆಸ್ಟ್ ಡೆವಲಪ್ಮೆಂಟ್ಸ್ ನೋಡಿ ತಾವು ಹಂಗೆ ಅಂದಿರಬಹುದು. ಆದರೆ ದಕ್ಷಿಣ ಕನ್ನಡ ಸ್ವಾತಂತ್ರ್ಯ ಹೋರಾಟದಲ್ಲಿ, ಏಕೀಕರಣದಲ್ಲಿ, ಸಮಾನತೆಯ ಸಂದೇಶ ಸಾರುವಲ್ಲಿ ಯಾವುದರಲ್ಲಿ ಎಂದು ಹಿಂದೆ ಉಳಿದಿಲ್ಲ. ಅದು ತಮಗೆ ಗೊತ್ತಿದೆ. ಬಟ್ ನೀವು ಹೇಳ್ಕೋಬಾರ್ದು ಅಂತ ನೀವು ಹಂಗೆ ಅಂದಿರಬೇಕು ನನಗನ್ನಿಸ್ತದೆ. ಕಾಸರಗೋಡಿಂದೇ ಹೇಳೋದಾದರೆ ನಮ್ಮ ಅನೇಕ ಸಾಹಿತಿಗಳು, ಕಲಾವಿದರು ಬೇರೆ ರಾಜ್ಯದಲ್ಲಿ, ವಿಶೇಷವಾಗಿ ತಮಿಳುನಾಡಿನಲ್ಲಿ, ಇನ್ನು ಕಾಸರಗೋಡು ಬಿಡ್ರಿ ಮಲಯಾಳಂ, ತಮಿಳುನಾಡಿನಲ್ಲಿ ನಮ್ಮ ಸಾಹಿತಿಗಳು, ನಮ್ಮ ಕಲಾವಿದರೇ ಇದ್ದಿದ್ದಾಗಿದ್ದರೆ ಇನ್ನೂ ಹೆಚ್ಚು ಹೆಚ್ಚು ಪದ್ಮಭೂಷಣಗಳು, ಪದ್ಮವಿಭೂಷಣಗಳು ನಮಗೆ ಬರ್ತಾ ಇದ್ವು. ಅಂತಹ ಶ್ರೇಷ್ಠ ಸಾಹಿತ್ಯ ರತ್ನಗಳಲ್ಲಿ ನಿರಂಜನವರು ಕೂಡ ಒಬ್ಬರು. ಪರವಾಗಿಲ್ಲ, ಲೇಟಾಗಿ ಈಗ ಜನ್ಮ ಶತಮಾನೋತ್ಸವನ 2 ವರ್ಷ ತಡವಾಗಿ ಆಚರಿಸ್ತಾ ಇದ್ದೀವಿ. ಅವರ ಇನ್ನಿತರ ಕಾರ್ಯ ಆದಷ್ಟು ಬೇಗ ನಡೀಲಿ. ಬಿಜೆಪಿ ಕಾಂಗ್ರೆಸ್

ಆದರೆ ಕನ್ನಡ ಅವಿನಾಶಿ ಭಾಷೆಯಾಗಿ ಉಳಿಲಿಕ್ಕೆ ಸಾಧ್ಯ ಐತಿ. ಕತ್ತೇನಿ ಮೇಡಮ್, ನೀವು ಅಲ್ಲೇ ಪಡಸಾಲಿ ಒಳಗೆ ಅಡುಗೆ ಮನೆಯೊಳಗೆ ನಿಮ್ಮ ಅಕ್ತಂಗಿರಿಗೆಲ್ಲ ಬರಕ್ಕೆ ಹೇಳ್ಬೇಕು. ಈಗ ನಾವು ಅಡುಗೆ ಮನೆಗೆ ಹೋಗಿವಿ, ಪಡಸಾಲಿಗೆ ಹೋಗಿವಿ, ಅದು ಬೇರೆ ಪ್ರಶ್ನೆ. ಅಂದರೆ ನಮ್ಮ ಮಕ್ಕಳಲ್ಲಿ ಮಾತಾಡುವಂಗಾಗಲಿ, ಅದು ಉಳಿದೇ ಉಳಿತದೆ ನಮ್ಮ ಜಾನಪದದಿಂದಾಗಿ. ನಮ್ಮ ಪಂಪ, ರನ್ನ, ವಚನ ಸಾಹಿತ್ಯ, ದಾಸ ಸಾಹಿತ್ಯ ಇವೆಲ್ಲ ಅದಾವಲ್ಲ ನಮ್ಮಲ್ಲೇ, ಅವರೆಲ್ಲರಿಂದಾಗಿ. ಆಧುನಿಕರಲ್ಲಿ ಕುವೆಂಪು, ಕಾರಂತ, ಬೇಂದ್ರೆ ಇಂಥವರೆಲ್ಲ ಅದಾರ, ಭೈರಪ್ಪ ಇವರೆಲ್ಲ ಇಂಥವ್ರು ಇರೋದ್ರಿಂದ ಕನ್ನಡಕ್ಕೆ ಅಷ್ಟೊಂದು ಧಕ್ಕೆ ಆಗೋದಿಲ್ಲ ಅಂತ ನನಗನ್ನಿಸ್ತದೆ. ಯಾಕಂದರೆ ಸಮಾನತೆಯ ಸಂದೇಶ ನಮ್ಮ ದೇಶದ ಮುಖ್ಯ ತತ್ವ ಅದು. ಯಾರೇನೋ ಇರಲಿ, ಅಲ್ರಿ ವೇದ ಕಾಲದೊಳಗೆ ಹೇಳ್ಯಾರಲ್ಲ, ಸರ್ವೇ ಜನ ಸುಖಿನೋ ಭವಂತು ವಸುಧೈವ ಕುಟುಂಬಕಂ. ಅಂದರೆ ನಮ್ಮ ಭಾರತ ದೇಶಕ್ಕೆ ಹೊಸ ವಿಚಾರಗಳಲ್ಲ, ಅನುಷ್ಠಾನ ಮಾಡುವಲ್ಲಿ ಕೆಲವೊಂದು ಹೆಚ್ಚು ಕಡಿಮೆ ಆಗಿರ್ತವೆ. ಇದು ನನ್ನ ಸ್ಪಷ್ಟ ನಿಲುವು. ನಂದು ನಾ ಅದನ್ನೇ ಹೇಳ್ತೀನಿ, ನಮ್ಮ ದೇಶದೊಳಗೆ ಆ ತತ್ವಗಳು ಅಡಕಾಗಿಬಿಟ್ಟವು, ನಮ್ಮ ನರನಾಡಿಗಳಲ್ಲಿ ಬಂದ್ಬಿಟ್ಟತಿ. ಸಮಾನತೆ, ಮಾನವೀಯತೆ ನಮ್ಗೆ ಯಾರು ಕಲಿಸ್ಕೊಡ್ಬೇಕಾಗಿಲ್ಲ. ಆದರೆ ಕಾಲಕಾಲಕ್ಕೆ ಸ್ವಲ್ಪ ಹೆಚ್ಚು ಕಡಿಮೆ ಆಗಿರ್ತವೆ. ಅನುಷ್ಠಾನ ಮಾಡುವಾಗ ಒಬ್ಬರು ಮುಂದೆ ಹೋಗ್ತಾರೆ, ಒಬ್ಬರು ಹಿಂದೆ ಉಳಿತಾರೆ. ಅದನ್ನು ದ್ವೇಷಕ್ಕಾಗಿ ನಾವು ಉಪಯೋಗ ಮಾಡಬಾರ್ದು ಅಂಥೇಳಿ ನಾನು ಸ್ಪಷ್ಟ ನನ್ನ ನಿಲುವು. ಬೇರೆಯವರು ಏನಾದರೂ ಅನ್ಬೋದು ಇದಕ್ಕೆ, ಅದು ಯಾವ ಬಣ್ಣ ಹಚ್ಚೋ ಅವಶ್ಯಕತೆ ಇಲ್ಲ. ಇದಕ್ಕೆ ಪ್ರತ್ಯೇಕ ಚರ್ಚೆ ಮಾಡೋದಾದ್ರೂ ಕೂಡ ನಾನು ತಯಾರಿರ್ತೇನೆ. ಆದ್ದರಿಂದ ಇವು ನಮ್ಮ ದೇಶದ ವಿಚಾರಗಳು, ಕರ್ನಾಟಕದ ವಿಚಾರಗಳು, ನಮ್ಮ ಸಾಹಿತ್ಯ, ನಮ್ಮ ಕಲೆ, ನಮ್ಮ ಪರಂಪರೆ, ಒಟ್ಟಾರೆಯಾಗಿ ಇದನ್ನೇ. ಅದು ವಚನ ಸಾಹಿತ್ಯ, ದಾಸ ಸಾಹಿತ್ಯ, ಯಾವುದೇ ಇರಲಿ, ಕವಿರಾಜ ಮಾರ್ಗ, ನೀವು ಯಾರನ್ನೇ ಕವಿಗಳನ್ನ ತೋರಿ, ಯಾರು ಕವನ ಬರೆದು ಜೈಲಿಗೆ ಹೋದರು ಅನೇಕ ಜನ ಸ್ವಾತಂತ್ರ್ಯದ ಹೊತ್ತಿನಲ್ಲಿ, ಅದು ಸಮಾನತೆಯ ಒಂದು ಕೂಗು. ಅದು ಸ್ವಾತಂತ್ರ್ಯ ಬರಲಿಲ್ಲ ಅಂದ್ರೆ ಸಮಾನತೆ ಇಲ್ಲಿರ್ತತಿ. ಆದ್ದರಿಂದ ಏಕೀಕರಣದೊಳಗೆ ಕಾರ್ನಾಡ ಸದಾಶಿವರಾವ್, ದೇಶಭಕ್ತ ಕಾರ್ನಾಡ ಸದಾಶಿವರಾವ್ ಅಂತ ಓದ್ತಿದ್ವಿ ನಾವು. ಹಾಗೆ ಅನೇಕರನ್ನು ಕೊಟ್ಟಂಥ ಈ ನಾಡು, ಈ ಬರೀ ದಕ್ಷಿಣ ಕನ್ನಡ ಜಿಲ್ಲೆ ಅಷ್ಟೇ ಅಂತಲ್ಲ, ನಮ್ಮ ಇಡೀ ನಾಡೇ ಬಹಳ ಕ್ರಿಯಾಶೀಲವಾದಂಥದ್ದು. ಇವತ್ತು ಹೊರಗಿಲ್ಲವರಿಗೆ ಅನ್ನ ಕೊಡುವಂಥ ದೇಶ, ಪ್ರದೇಶ ನಮ್ಮ ಕನ್ನಡ ನಾಡು. ಇದೆಲ್ಲ ನಮ್ಮ ಸಂಸ್ಕೃತಿಯ ಪ್ರತೀಕ. ನಿರಂಜನರವರು ಕಟ್ಟಿದಂಥ ಉತ್ತಮ ಸಾಹಿತ್ಯ ಐತಲ್ಲ, ವೈಚಾರಿಕ ಸಾಹಿತ್ಯ, ಸಮಾನತೆ ಸಾಹಿತ್ಯ, ಅದು ನಮ್ಮನ್ನು ನಡೆಸಿತು. ಅವರ ನಾಟಕಗಳು, ಅವರ ಕತೆಗಳು, ಕಾದಂಬರಿಗಳು, ಅಂಕಣ ಬರಹಗಳು ಎಲ್ಲವೂ ನಮಗೆ ಮಾರ್ಗದರ್ಶಿಯಾಗಿ ಇವತ್ತು ನಮ್ಮ ಎದುರಿಗವೆ. ಅವುಗಳನ್ನು ಪಾಲಿಸುವ ಹೊಣೆ ನಮ್ಮ ಮುಂದೈತಿ. ಅದನ್ನು ಚೆನ್ನಾಗಿ ನಾವೆಲ್ಲರೂ ಅರಿತುಕೊಂಡು ನುಡಿದಂತೆ ನಡೆಯೋಣ ಅಂಥೇಳಿ ಈ ಹೊತ್ತಿನಲ್ಲಿ ಮಂಗಳೂರು ವಿಶ್ವವಿದ್ಯಾಲಯದವರು ಬಹಳ ಚೆನ್ನಾಗಿ ಬಂದ ಕೂಡಲೇ ಅಂದಿವಲ್ರಿ, ಎಷ್ಟು ಶಿಸ್ತು ನೋಡ್ರಿ ಇವ್ರದ್ದು. ಮಂಗಳೂರವ್ರು ಏನು ಮಾತಾಡಿದರೂ ಕೆಲಸ ಮಾತ್ರ ಭಾಳ ಶಿಸ್ತಿನಿಂದ ಮಾಡ್ತಾರಂತ. ಇವರು ಮಾತಾಡೋ ಹೊತ್ತಿನಾಗ ನಮಗೆ, ನಾ ಇದಕ್ಕೆ ಅಂದೆ ಇದು ಮ್ಯೂಸಿಕಲ್ ಕನ್ನಡ ರೀ ಇವರು ಮಾತಾಡೋದು ಅಂತ ಅಂದ್ರೆ, ಅಷ್ಟು ಚೆನ್ನಾಗಿ ಎಳೆದು ಎಳೆದು ಕೇಳೋರಿಗೆ ಒಂಥರ ಮಧುರವಾದಂಥ ಭಾಷೆ ಇದು. ಇದು ಮುಂದುವರಿಲಿ, ಈ ಮಾಧುರ್ಯ ನಮ್ಮ ಜೀವನದಲ್ಲಿ, ನಮ್ಮ ದೇಶವನ್ನು ಕಟ್ಟುವಲ್ಲಿ, ರಾಜ್ಯವನ್ನು ಮುನ್ನಡೆಸುವಲ್ಲಿ ಅದು ಪ್ರಮುಖ ಪಾತ್ರವನ್ನು ವಹಿಸಲಿ ಅಂತ ನಾನು ಹೇಳಿ ತಮ್ಮಲ್ಲೇ ಮನವರಿಕೆ ಮಾಡಿಕೊಂಡು, ಯುವಕರಲ್ಲಿ ವಿಶೇಷವಾಗಿ ಈ ಕನ್ನಡ ಈ ವಿಭಾಗವನ್ನು ನೀವು ಇದಕ್ಕೆ ಇನ್ನೂ ಹೆಚ್ಚು ಹೆಚ್ಚು ಬಳಸಿಕೊಳ್ಳಿ ಅಂತ ಹೇಳಿ ನನ್ನ ಈ ಅವಕಾಶಕ್ಕಾಗಿ ಮತ್ತು ವಿಶ್ವವಿದ್ಯಾಲಯದ ಕುಲಪತಿಗಳಿಗೆ ಶಾಂತಿಗಳೆಲ್ಲರಿಗೂ ಸೇರಿಸಿ ನಾಲ್ಕು ಮಾತು ನಮಸ್ಕಾರ. ವಿಶ್ವಾಸಗಳಿಗೆ ಬಳಿಗಾರ.

ನೀವು ಕೇಳ್ತಾ ಇರೋದು ರೇಡಿಯೋ ಸಾರಂಗ 107.8 FM. ಇವತ್ತಿನ ಯಕ್ಷಗಾನ ಪ್ರಸಾರದಲ್ಲಿ ಇತ್ತೀಚೆಗೆ ಶ್ರೀ ನಾಗದೇವತೆ ರಕ್ತೇಶ್ವರಿ ಸನ್ನಿಧಿ ನೀರ್ದೀಪಿಕಟ್ಟೆ ಪೂಪಾಡಿಕಲ್ ಅಳಮದಳೆಯ ಕೊನೆಯ ಕಂತು.

0: ಎತ್ತೆ ಮನೆ ದೀತಿರು. ಸಂಪ್ರದಾಯದ ಪ್ರಕಾರ ದೀತಿನಂಚಿನ ಮನೆ ಎಡ್ಡೆ ಕಾರ್ಯಗ ವತ್ತಿನಕಲು ಎಡ್ಡೆಡೆ ಪೂಜೆ ಮಲ್ಪುಗ ಎಡ್ಡೆಡೆ ಪ್ರಸಾದದ ತನುಗ ದಾನೆ ಪನ್ಪಯಿ
1: ಎಡ್ಡೆಡೆ ಪ್ರಸಾದದ ತನುಡತೆ ಸ್ವಾಮಿ.

0: ಸೋಮಲೆ, ಕೋಪದ ಕೈಟು ಕೊಯ್ನ ಮೂಂಕು ಪಿರ ಬರಂದು ಒಂತೆ ಆಲೋಚನೆ ಮಲ್ತ ಪಾತೇರು.
1: ಆಲೋಚನೆ ಮಲ್ತದೆ ಪಾತೇರು ನೀ.
0: ಇತ್ತೆ ಈ ಪಂಡಿನ ಪಾತ್ರ ಕೇಂಜಿನ ಬೊಕ್ಕ ಈ ಪಶ್ಚಾತ್ತಾಪಡಾವು.
1: ನಾನು ಪೋಪೆ ಪಂಡ ಪೋಪೆನೆ ಬೋಡೆ ದಿಜಾನ ಬಂಗ ಇರು ಅನುಭವಿಸಾಯರುಂಡು.
0: ಪೋ ಪಂಡ ಪೋ ಆಂಡ ಕುಡ ಬರಿಯರ ಇಜ್ಜಿ ಪೋಪೆ ಪೋಪೆ ಎಂದು ಪಂಪಿನ ಬೊಡಿದಿನ ಇಲ್ಲಲು ಕುಂಡ ಐದು ಮಲ್ಲ ಮಾಟ ಕುಡೊಂಜಿ ಇಜ್ಜಿ.

ಮದಿಮೆ ಆವಾದನ ಈತ ಜನ ಜವನಿ ಮೂಲು ಉಳ್ಳಾರತ್ತ ನಿಖಿಲ್ ಒಂಜಿ ಎಡ್ಡೆ ಪಾತೆರೆ ಪನ್ಪೆ ದಾದೆ ಗೊತ್ತುಂಡೆ ನಿಖಿಲ್ ಮದಿಮೆ ಆಪುಂಡ ಬಜಿ ಪಾಪದ ಪುಂಡನ ಮದಿಮೆ ಆಲೆ ಆಂಡ ನಿಖಿಲಿರ್ದು ಒಂತೆ ಹೆಚ್ಚ ಕಲ್ತಿನ ಹೆಚ್ಚು ಸಿರಿವಂತಿಕೆ ಇತ್ತಿನ ಪೊಂಡನ ಮದಿಮೆ ಆವಚಿ ಒಂಜು ವೇಳೆ ಆಂಡ ಆಲು ಕೇನುನಿಗೆ ಎಣ್ಣೆ ಇಲ್ಲಲ ಆತು ಉಂಡು ಈತು ಉಂಡು ಈನೆ ಇಲ್ಲಲ ದಾದ ಉಂಡು ಅದು ಕೇನು ಅಲಾರು ಪೋಂಡ ಪೋವಡು ಆಲತ್ತಿನ ಕುಡೋರ್ತಿ ಮಣ್ಣದ ಮೂರ್ತಿ ಮಂತಾಳ ಪೂಜೆ ಮಲ್ಪಾವನೇ ಪೂಜೆ ಮಲ್ಪಾವನೇನೆ.

0: ಬಂಗಾಡಿ ಹಿಡಿದು ಬೈಲಂಗಾಡಿಗೆ ಬತ್ತದು ದಿನ ಕೆಲವು ಕರಿಂಡು ಒಂಜಿ ಪೂಜೆನು ಅರ್ಧಡೆ ಉಂತದ ಬತ್ತಿನಾಲು ಯಾನು ಅಂಚಿನೇ ಒಂಜಿ ಪೂಜೆನು ಮೂಲು ಮಲ್ಪಡೊಂದು ಆಲೋಚನೆ ಮಲ್ತದೆ ಆಂಡ ಮೂಲು ಬಸದಿ ಜತ್ತ ಐಕಾತ್ರ ರಾತ್ರೋ ರಾತ್ರಿ ಒರಿಯನ್ನು ಬಂಗಾಡಿಗೆ ಕಡಪುಡ್ದು ಅವಳು ಇತ್ತನ ಬಸದಿದ ಲೆಕ್ಕದೆ ತಂದು ಬರಿಯರ ಪಂಡೆ ಹೊಸತ್ತೊಂಜಿ ಬಸದಿನ ಉಂಡುಮಂತೆ ಅನಂತ ನೋಂಬಿ ಮನ್ಪುನ ಸಿದ್ಧತೆನು ಮಂತೋನ್ವೆ ತೂಕ
1: ಓಡಿ ಬಿಟ್ಟದ ಅಹಂಕಾರ ಒಲೆಗು ಅತ್ತು ರಾತ್ರೋ ರಾತ್ರಿ ಜರಾಂದು ಹೋಯ್ತನು ಬರಡು ಏರಿ ಅವಳು ಗಂಡ ತಯಾರು ಮಲ್ಪನೆ ಪೋಯ್ ಬೈಲಂಗಾಡಿಗೆ ನಮ
0: ನನಗೆ ಯಾನ ಮನ್ಪುನ ಅನಂತಿ ನೋಂಪಿನಿ ಉಂಟಾಯಿರಬೋಡ
2: ಮರ ಪುಟ್ಟಿನಲ್ಪಗೆ ನರಮಾನಿ ಪೋಯಿನಲ್ಪಗೆ ಪಂಪಿನಂಚಿನ ಉಂಜಿ ಪಾತರ ಉಂಡು ಅಂಚನೆಯಾಳು ಎನ್ನ ಜೀವನ ಅಪ್ಪೆನ ಪಾತರ ಕೇಂದು ಸಾಯದ ಗುತ್ತದ ಸಮ್ಮದಿನಳಿಗೆ ಬತ್ತೆ ಅರೆಡ ಸಾಧಕ ವಿದ್ಯೆಗಳನ್ನು ಮಾತ ಕಲ್ತದ ಬಿರ್ಸೆ ಅದು ದಂಡಗ ಬತ್ತನಂಚಿನ ದುಗ್ಗಣ್ಣ ಕೊಂಡೇ ಸೇರಿನಂಚ ಪದಿನೆಂಬ ಜನತ ತರೆ ಕಟ್ತದ ಶಿಬಿಕೆಡು ಒಟ್ಟಂತದ ಅರಸುಲ್ನ ಕಾರ ಮುದಲಿಗೆ ಪಾಡ್ನಗ ಅರಸುಲು ಪಂಡಿನ ಪಾತ್ರನು ತತ್ತಿರ್ ಪಾತ್ರ ತತ್ತಿನ ಅರಸುನಲ್ಪ ಒಂಜಿ ಗಳಿಗೆಲ ಉಂತಯ ಪಂಡದು ಜತ್ತದ ಪೋಯ ಬತ್ತನಿ ಬೊಳ್ಳೂರುಗು ಅಕ್ಕ ನಡೆದು ನೆಮ್ಮದಿಡು ದಿನಕರಿ ತೋಂದಿಪ್ಪನಗ ಒಂಜಿ ಓಲೆ ಬತ್ತನತ್ತ ಬೈಲಂಗಾಡಿದ ಮಹಾರಾಣಿ ಸೋಮಲಾದೇವಿ ಎನ್ನನು ಅಣ್ಣೆಯಿಂದ ಎನ್ನಿದು ಬರೈನಂಚಿನ ಓಲೆ ಎನ್ನ ಒಪ್ಪ ಪುಟ್ಟಿನ ತಂಗಡಿಯಿಂದ ಎನ್ನಿದು ಈರು ಎನ್ನಡೆಗೆ ಬರಡು ಎನ್ನ ಮರ್ಯಾದೆ ಒರಿತದು ಕೊರಡು ಒಂದು ಬರೆತೇರು ಆರು ಬರೆಯಿನ ಓಲೆಗೆ ಮರ್ಯಾದೆ ಕೊರಡಾಪುನತ್ತ ಅಂಚಾದು ಕೋಪೆ ತೂಕ

0: ಓಲೆ ಬರೆಯನಾರೀರು
1: ಅಂದು
0: ಈ ಬರೆಯನ ಓಲೆಗೆ ಮರ್ಯಾದೆ ಕೊರ್ದು ಬೈದನಾಯೇ ಯಾನು ಇಡೆ ಭಕ್ತಿ ಮಕ್ಕ ಗೊತ್ತಾಳು ದುನಿಕರು ಕಂಡನಿ ಬಿಡಿದಿನ ವಿಷಯ ಅಂದು ಒಂಜಿ ಪಾತ್ರ ಉಂಡತ್ತೆ ಕಂಡನಿ ಬಿಡಿದಿನ ಲಡಾಯಿ ಉಂಡುದು ಜಪ್ಪನಾಡೆಗೆ ಮುಟ್ಟ ಅಂದು ಅಯಿಟ್ಟು ಮೂಜಿನದಾಯೇ ತಲೆಪಾಡಿರ ಬಲ್ಲಿ ದಾದನಾ ವಿಷಯಗಳಿಗೆ ಲಡಾಯಾಂಡು ಎಲ್ಲೇ ಸರಿಯಾವು ದಾದಾಡಲ ಹೆಚ್ಚು ಕಮ್ಮಿ ಅಂಡ ಎನ್ನ ಮರ್ಯಾದಿನ ಪ್ರಶ್ನೆ ಎತ್ತೆ ಈ ರುಚೂರು ಆಲೋಚನೆ ಮತ್ತು ಅನ್ನೆಡ್ಡಿತ್ತು
1: ಸರಿಯಾಯ್ರ ಕಂಡನಿ ಬಡಿದಿನ ಲಡಾಯಿ ಅತ್ತು ರಡ್ಡು ಊರುದ ಮರ್ಯಾದಿದ ಪ್ರಶ್ನೆ ಇತ್ತಂದೇಕ್ ರಾಜಕೀಯ ಸೇರೊಂದುಂಟು ಇತ್ತೀರ್ ಸಹಾಯ ಮಲ್ಪೊಡೆ
0: ಸಹಾಯ ಮಲ್ಪೊಡಿ ಅಂಡ ಯಾನ ಮೂಲ ಇತ್ತನೇನು ತೂದು ಇರೆ ಕಂಡನಿ ಬನ್ನಗ ಆರು ಕಾರು ಕೆರೆಂಚಿದು ಲಡಾಯಿಗೆ ಬತ್ತೆಂಡ ಎಂಕ್ ಮನಿ ಪಂದೆ ಕುಲ್ಲರಾಪ ಜತ್ತೆ ದಾದಾಳಲ ಕೈ ಮೀರ್ದು ಹೆಚ್ಚು ಕಮ್ಮಿ ಅಂಡ ಎನ್ನ ಮರ್ಯಾದಿದ ಪ್ರಶ್ನೆ ಅತ್ತೆ
1: ಅಂಚದಾಲ ಅವಂದು ಮುಂಜರೆ ಇರು ಶಕ್ತಿ ಮೀರ್ದು ಪ್ರಯತ್ನ ಬಲೆ ಇಜ್ಜಿನಾಂಡ ಇರ್ನ ಮನಸ್ಸಿಗೆ ಬತ್ತಲೇಕ ಮನ್ಪುಲೆ
0: ಈ ರೀತಿ ಪಂಡರ್ನ ಸರಿ ಇರು ನೋಂಪಿದ ಪೂಜೆಗೆ ಕುಲ್ಲುಲೆ ಬಸದಿಗೆ ಬರೆಯರೆ ಮೂಜಿ ಸಾಧಿ ಉಂಡು ಆ ಮೂಜಿ ಸಾಧಿಲ್ಲ ಆರು ಬರಂದ್ಲೆಕ್ಕ ಯಾನ ತಡೆಪೆ ಒಂಜಿ ವೇಳೆಯನ್ನ ಪಾತ್ರ ಮೀರ್ದು ಬತ್ತೆನ್ನ ಒಂಜಿ ಸತ್ತಿ ಬಿಡುವೆ ಗಡ್ಡೆ ಸತ್ತಿ ಬಿಡುವೆ ಮೂಜಿನೇ ಸರ್ತಿ
1: ಅವು ಇರೇಗ ಬಿಡ್ ನಾವು
0: ಉಂಟಲೇ

0: ಗಡ ಗಡ ಗಡ ಬಂದು ನಡುಗುಡು. ಏನನು ಕೇಂದ ಯಾನು ಏನಂದು ಗೊತ್ತಾಡ, ಈ ತಲೆ ತಗ್ಗಾದು ಬೆರಿ ಬಗ್ಗಾದು ಉಂತುದ್ವ ಎಂಚಿನ ಬಂಡಯ್ಯ ಬೈಲಂಗಾಡಿದ ಮಾನವರಿ ಪಾಯರ ಉಂತಾಯಿನಿ ಪಂಡನ ಬೈಲಂಗಾಡಿ ಪಂಡ ದಾದಯ್ಯ ಬೈಲಂಗಾಡಿ ಪಂಡ ಯಾನು ಯಾನು ಪಂಡ ಬೈಲಂಗಾಡಿ.
1: ಓಹೋ,
0: ಈ ಬೈಲಂಗಾಡಿದ ಮಾನ ಅಪಮಾನ ಪೂರ ಎನ್ನನೆ ಯಾನು ಏರಂದು ಗೊತ್ತುಂಡ, ನಾನು ಊರು ಪುಗರ್ತನೆ ಪಡೆಯ ನಂಚಿನ ಬಂಗಾಡಿದ ಲಕ್ಷ್ಮಪ್ಪ ಬಂಗರಸೆ ಗೊತ್ತಾಂಡತ್ತ ಏರಂದು
1: ಅರಸುಲೆ ಈರು ಬರ್ಪುನೇ ಕುಬೋಣಾದೆ ಕಾತು ತುಂತುನಾಯ ಯಾನು ಈರು ಉಂತು ನಂಚಿನ ರೀತಿ ಮಾಡಿ ನಂಚಿನ ದುತ್ತೈತನ ತೂನಗಾ ತಿರಿಯ ಈರು ಬಂಗಾಡಿದ ಬಂಗರಸು ಒಂದು
0: ಗೊತ್ತಾಂಡತ್ತ
1: ಆಂಡ ಬೈಲಂಗಾಡಿದ ಸೋಮಲಾದೇವಿ ಏನನ್ನು ಅಣ್ಣೆಂದು ಎನ್ನಿದು ಕೊನ್ನಂಚಿನ ಒಂಚಿ ಕಜ್ಜ ಉಂಡು.
0: ಓಹೋ,
1: ಅವೆಕು ಬೋಣಾದ ಪನಂದುಲ್ಲ ಇನಿ ಈರು ಪಿರಪೋಲೆ ಎಲ್ಲೇ ಬತ್ತದ ದಾದಮಂತಲ್ಲ ಯಾನೀರಿನಕೇನಾಯೇ
0: ಎಂಚಿನಯ ಮಹಾರಾಣಿ ಮಹಾರಾಣಿ ಗೌಲು ಸೂಬುರುಡು ಉಲೈ ಕುಲ್ದಿನೇರು ಎನ್ನ ಬುಡದಿ ಆಲ್ನ ತಾರೆಕ್ ಬರ್ತಿನ ಅಹಂಕಾರನು ಜಪುಡಾವುಡಂದೆ ಯಾನೀಡೆಗ ಬೈದಿನಿ ಆಲ್ನ ಜುಟ್ಟುಗ ಕೈ ಪಾರ್ದ ದರ ದರ ಅಂದು ಹೋಯ್ತೊಂದು ಬಣ್ಣಗ ತೂಪೆಯ ಏರುಳ್ಳೆರು ಉಲ್ಪ ತಲುಪು ನಂಚಿನ ಆಣು ಮಗೆ ಎಂದು
1: ಅಪಗಾಂಡ ಎಷ್ಟೇ ಪಾತ್ರ ಪಿರ ಪೋಪುಜರ ನಾಂಡು
0: ಪೋಪುಜಿಯ
1: ಇತ್ತು ಯಾನಿ ಏರದಿರಿ ಗೊತ್ತಾಯಿಜಿ
0: ಏರು
1: ಸರಿ ಕೇಳಲೆ ಇದು ನಾ ದಂಡದ ದಳವಾಯಿ ದುಗ್ಗಣ್ಣ ಕೊಂಡೆ ಸೇರಿನಂಚನೆ ಪದಿನೆಂಟು ಜನತ್ತ ತರೆ ಕಟ್ಟಿನ ಬೀರ್ದದ ಮೇಲೆ ದೇವ ಪೂಜೆ ಯಾನು
0: ದೇವ ಪೂಂಜೆ. ಓಹೋ, ದೇವ ಪೂಂಜೆನಾ ನಿಕ್ಕದಾನೆಯ ಬಾಕಿಲ ಕಾಪಿನ ಬೇಲೆ
1: ಯಾನು ಬಾಕಿಲು ಕಾಪಿರಲೆ ಬೈದಿನಿ ಅರಸುಲೆ ಮರ್ಯಾದಿನ ಪರಂದುಲ್ಲೆ ಎನ್ನ ಪಾತರ ಪೀರ್ದು ದುಂಬು ಬತ್ತಲ್ಲೋ ಇನ್ನ ತಡೆನ ಕರ್ಪೆ.
0: ಓಹೋ, ಇದೆ ಮುಟ್ಟೆ ಎತ್ತೇನಯ್ಯ ತೂಕ ಏರ್ ಏನ ತರ ದೆಪ್ಪು ಎರಂದು ಉಂದ ತೀಯೆ ಸುರೂತ ಪಜ್ಜೆ
1: ಬಂಗಾಡಿದ ಬಂಗರಸು ಪಂಪಿನ ಮರ್ಯಾದೆ ಕೊರತು ಪನಂದುಲ್ಲ ಪಿರ ದೆಪ್ಪಲೆ
0: ಅಂದಿಯ ಬಂಗಾಡಿದ ಬಂಗರಸೆ ಯಾನು ದೀಪಿನ ಪಜ್ಜೆನು ಪಿರವು ದೆಪ್ಪಿನ ಪ್ರಶ್ನೆ ಇಜ್ಜಿ ಉಂದ ತೀಯೆ ರಡ್ಡನೆ ಪಜ್ಜೆ
1: ಅಣ್ಣೇನು ಪಂಡದ ಕೊರ್ನ ಕಜ್ಜದ ಸೋಮಲಾದೇವಿನ ಕಂಟೆಲಿಗೆ ಕರಿಮಣಿ ಕಟ್ಟದಲ ಪಂಪಿನ ಗೌರವ ಕೊರತು ಪನಂದುಲ್ಲ ಬತ್ತಿಲೆಕ್ಕನೆ ಪಿರಪೋಲೆ.
0: ಈ ಎಂಚಿನೇ ಪನು ಬಂಗಾಡಿದ ಪುಗರ್ತನೆ ಪಡೆತಿನಂಚಿನ ಈ ಬಂಗರಸು ದೀನ ಪಜ್ಜೆನು ಪಿರದೆ ಪೂಜೆ ಉಂದಾದಿಯೇ ಮೂಜನೆ ಪಜ್ಜೆ.

0: ನನ್ನ ಒಂಜಿ ಗಲಿಗಲ ಯಾನ ಬದುಕುಜಿ ತೋಜಿನಂಚಿನ ಸುರಿಯನ ಎನ್ನ ಪಂಜಿಗ ಪಾಡ್ದು ಯಾಲ ಸೈವ
1: ಹಾ ಜುಮಾದಿ ಇಂಚೆಲ್ಲ ಆದು ಪೋಂಡತ್ತ ಬೈಲಂಗಾಡಿದ ಸೋಮಲಾದೇವಿನ ಮಾನ ಒರಿಪುನಲ್ಪ ಇರೆಗು ಪೂರ್ಣ ಸ್ವಾತಂತ್ರ್ಯ ಉಂಡು ಒಂದು ಪಂಡಿರು ಇತ್ತೆ ಪನ್ನೊಂದುಲ್ಲರು ಎನ್ನ ಮುತ್ತೇಸಿದನ ಇರೆಗು ಕಣ್ಣುಗ ಅಡ್ಡಾಂಡ ಅಂದು ನೆಕ್ಕೇ ಪನ್ಪುನಿ ಪೊಣ್ಣನ ಬುದ್ಧಿ ಮೊರಂ ಪುಡ್ದು ತಿರ್ತಂದು ನೀರಿಡು ಮೀನದ ಪಜ್ಜೆನಾಂಡಲ ಪತ್ತೊಲಿ ಬೊಲ್ದುದ ಕಕ್ಕೆಂಡಲ ತುಯ್ಯರ ತಿಕ್ಕು ಅರ್ತಿದ ಪೂವಾಂಡಲ ತುಯ್ಯರ ತಿಕ್ಕುಗೆ ಪೊಣ್ಣನ ಮನಸ್ಸೆಂಚಿನಾಂದು ತೆರೆಯರೆಬ ಸಾಧ್ಯ ಇಜ್ಜಿಗೆ ಪನ್ಪುನೊಂಜಿ ಪಾತೆರ ಉಂಡತ್ತೆ ಕಣ್ಣನೆ ಬೊಡದಿನ ಲಡೈದ ನಡುಟು ಮೋಜಿನದಾಯ ಪೋಯರ ಬಲ್ಲಿಂದು ತಾದ ಗತಿಯಾಂಡು ಈ ರಡ್ಡು ಶರೀರಗಳ ಜೈನ ಸಂಪ್ರದಾಯದಂಚೆನೆ ಸಂಸ್ಕಾರ ಕುರ್ದು ಬೊಳ್ಳೂರಿಗೂ ಪೋಪೆ
2: ಕಲ್ಯಾಣ

0: ಇದುವರೆಗೆ ಇತ್ತೀಚೆಗೆ ಶ್ರೀ ನಾಗದೇವತಾ ರಕ್ತೇಶ್ವರಿ ಸನ್ನಿಧಿ ನೀರ್ದೀಪಿಕಟ್ಟೆ ಪೂಪಾಡಿಕಲ್ ಭಾರತಿ ಕಲಾ ಆರ್ಟ್ಸ್ ಪೂಪಾಡಿಕಲ್ ಇವರ ಸಂಯೋಜನೆಯಲ್ಲಿ ಯಕ್ಷಗಾನ ತಾಳಮದ್ದಳೆ ಸಪ್ತಾಹ ಮತ್ತು ಯಕ್ಷಗಾನ ಪ್ರದರ್ಶನ ಇಲ್ಲಿ ಪ್ರದರ್ಶನಗೊಂಡ ಅಂಕದ ಬುಲ್ಯ ಯಕ್ಷಗಾನ ತಾಳಮದ್ದಳೆಯ ಕೊನೆಯ ಕಂತು ಕೇಳಿದಿರಿ. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM. ಎಂದೂ ಮರೆಯದ

ಹಾಯ್, ನಾನು ಗುರುಕಿರಣ್ ಮಾತಾಡ್ತಾ ಇದ್ದೀನಿ. ನೀವು ಕೇಳ್ತಾ ಇದ್ದೀರಾ ಸಾರಂಗ್ FM 107.8. ಇದು ಬಣ್ಣ ಬಣ್ಣದ ಬದುಕು.

107.8 FM Radio Saran ಈಗ ಆಪ್ನಲ್ಲೂ ಕೂಡ ಲಭ್ಯ.

0: ರೇಡಿಯೋ ಸಾರಂಗ್ 107.8 FM ಎಂದು ಮರೆಯದ ಹಾಡು.
1: ಅತ್ತಿಗೆ ತಂಗಿ, ಅತ್ತಿಗೆ ತಂಗಿ, ನಿನ್ನ ಆಟ ನಡೆಯೋದಿಲ್ಲ, ಓಡುಬೇಡ.
2: ಭಾವನ ತಮ್ಮ, ಭಾವನ ತಮ್ಮ, ನಿನ್ನ ಆಟ ನಡೆಯಿ ಭಾವನ ತಮ್ಮ.
1: ಅತ್ತಿಗೆ ತಂಗಿ,
2: ಭಾವನ ತಮ್ಮ,
1: ಅತ್ತಿಗೆ ತಂಗಿ,
2: ಭಾವನ ತಮ್ಮ,
1: ಅತ್ತಿಗೆ ತಂಗಿ.

0: ಭಾವನಕಮ್ಮ ಭಾವನಕಮ್ಮ ನಿನ್ನ ಆಟ ನಡೆಯೋದಿಲ್ಲ ನಿನ್ನ ತಾಳೆ
1: ಅತ್ತಿಗೆ ತಂಗಿ
0: ಭಾವನಕಮ್ಮ
1: ಅತ್ತಿಗೆ ತಂಗಿ
0: ಭಾವನಕಮ್ಮ
1: ಅತ್ತಿಗೆ ತಂಗಿ
0: ಭಾವನಕಮ್ಮ
1: ಅತ್ತಿಗೆ ತಂಗಿ
0: ಭಾವನಕಮ್ಮ
2: One of 7.8 FM.

0: ಇದು ಬಣ್ಣ ಬಣ್ಣದ ಬದುಕು. ಶ್ರೋತೃಗಳೇ, ಇಲ್ಲಿಗೆ ಈ ದಿನದ ರೇಡಿಯೋ ಸಾರಂಗ್ ಪ್ರಸಾರವನ್ನ ಕೊನೆಗೊಳಿಸುವಂತ ಹೊತ್ತಾಗಿದೆ. ಇವತ್ತಿನ ಎಲ್ಲ ಕಾರ್ಯಕ್ರಮಗಳು ಕೂಡ ನಿಮ್ಗೆ ಇಷ್ಟ ಆಗಿರಬಹುದು ಅನ್ನುವ ವಿಶ್ವಾಸದೊಂದಿಗೆ
1: ಗುಡ್ ನೈಟ್, ಗುಡ್ ನೈಟ್ ಆಖಿ ಮೂದಲೇ.
0: ನಾಳೆ ಮುಂಜಾನೆ 6 ಗಂಟೆಯ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ಶುಭ

Sarang 107.8 FM.

0: ಕಿವಿಯಾರು ಯಾರು ಕಿವಿ ಮುಚ್ಚಿದರು ನನಗಿಲ್ಲ ಚಿಂತೆ.
1: ಹಾಯ್, ನಾನು ಗುರುಕಿರಣ್ ಮಾತಾಡ್ತಾ ಇದ್ದೀನಿ, ನೀವು ಕೇಳ್ತಾ ಇದ್ದೀರಾ ಸಾರಂಗ್ FM 107.8, ಇದು ಬಣ್ಣ ಬಣ್ಣದ ಬದುಕು.

ನಾನು ಕುಂಬಳೆ ಸಿದ್ದರಾವ್ ಮಾತಾಡ್ತಾ ಇದ್ದೇನೆ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

ಮಣ್ಣುಗಳ ಗುಡಿಯೊಳಗೆ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ

ಯಕ್ಷಗಾನ ಕಲಾವಿದ ಸೂರ್ಯಕುಮಾರ್ ಗೋವಿಂದ ಭಟ್. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM.

0: ಕೇಳ್ತಾ ಬನ್ನಿ ರೇಡಿಯೋ ಸಾರಂಗ್ 107.8 FM, ಬ್ಯಾಕ್ ಟು ಬ್ಯಾಕ್ ಜನಪದ ಹಾಡುಗಳು.
1: ಸಾರಂಗದ ಈ ಹೊತ್ತು ಜನಪದ ಗಮ್ಮತ್ತು

0: ಕನ್ನಡ ಜನಪದರ ಮಾತುಗಳು ಸಾಹಿತ್ಯವಾದಾಗ, ಆ ಸಾಹಿತ್ಯಗಳೇ ಹಾಡಾದಾಗ, ಅಲ್ಲೊಂದು ಜಾನಪದ ಲೋಕದ ಅನಾವರಣ. ಕೇಳ್ತಾ ಬನ್ನಿ ರೇಡಿಯೋ ಸಾರಂಗ್ 107.8 FM, ಬ್ಯಾಕ್ ಟು ಬ್ಯಾಕ್ ಜನಪದ ಹಾಡುಗಳು.
1: ಹಾಡು ಕೇಳುವ ಹೊತ್ತು ಹಾಡೊಂದು ಕಿವಿಗೆ ಬಿತ್ತು, ಊರೂರು ಸುತ್ತ ಹೊತ್ತು ಮತ್ತೆಲ್ಲ ಇಲ್ಲಿ ಮುತ್ತು.